ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುಣಾಳುಬ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಸರಣಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ

ನಿಮಿಷಕ್ಕೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ, 9:20 ಸಂಗೀತ ಹರಿಕತೆ, 10:20 ಸಾಮಾಜಿಕ ಸವಲತ್ತು, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದು ಒಂದು ಕಥೆ ನಮ್ಮ ಅಜ್ಜ ಹೇಳ್ತಿದ್ರು ನನಗೆ. ಹಿಂದೆ ಕಾಶಿಯಲ್ಲಿ ರಾಜರ ಕಾಲ ತಾನೇ, ಅವಾಗೆಲ್ಲ ರಾಜರಿದ್ರು. ರಾಜ ಸತ್ತೋದ, ಅವನೇ ಮಕ್ಕಳಿಲ್ಲ. ಆಗೆಲ್ಲ ಪದ್ಧತಿ ಏನು ಅಂದ್ರೆ ಆನೆ ಸೊಂಡ್ಲಲ್ಲಿ ಒಂದು ಹಾರ ಕೊಟ್ಟು ಅದು ಯಾರಿಗೆ ಹಾಕುತ್ತೋ ಅವನ್ ರಾಜ ಮಾಡೋದು ಅಂತ. ಮಂತ್ರಿಗಳಂದ್ರು ಇದು ಯಾಕೋ ಸರಿಯಿಲ್ಲ, ಬೇರೆ ರೀತಿ ಯೋಚನೆ ಮಾಡೋಣ ಅಂತ ಹೇಳಿ ಒಂದು ಸಂವಿಧಾನ ರೆಡಿ ಮಾಡಿದ್ರು. ಏನ್ ಮಾಡಿದ್ರು, ಊರ ಮಧ್ಯದಲ್ಲಿ ಒಂದು ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಗಂಟೆ ಕಟ್ಟಿದ್ರು. ಯಾರಾದ್ರೂ ಹೋಗಿ ಗಂಟೆ ಬಾರಿಸ್ಬೋದು. ಗಂಟೆ ಬಾರಿಸಿದ ತಕ್ಷಣ ಅವ್ರು ಕರ್ಕೊಂಡು ಹೋಗಿ ಅವ್ರ ಸಿಂಹಾಸನ ಮೇಲೆ ಕೂಡಿಸಿ ರಾಜ ಮಾಡಿಬಿಡೋದು. ವಿಚಿತ್ರ ಅನ್ಸಲ್ವಾ? ಆದ್ರೆ ಮುಂದೆ ಕೇಳಿ, ಅವನು ರಾಜ ಆದ್ರೆ ಪರ್ಮನೆಂಟ್ ರಾಜ ಅಲ್ಲ, 2 ವರ್ಷ ಮಾತ್ರ ರಾಜ ಅವನು. 2 ವರ್ಷ ಮುಗಿದ ಮರುದಿನ ಆ ರಾಜನನ್ನ ನಾವೆಯಲ್ಲಿ ಕೂಡಿಸ್ಕೊಂಡು, ದೊಡ್ಡ ಗಂಗಾ ನದಿ ಅಲ್ವಾ ಮುಂದೆ, ಆ ನದಿಯಲ್ಲಿ ನಾವೆಯಲ್ಲಿ ಕರ್ಕೊಂಡು ಹೋಗೋದು. ನದಿ ಆಚೆಗೆ ದಟ್ಟ ಕಾಡು, ಎಲ್ಲ ಹಿಂಸ್ರ ಪಶುಗಳಿದ್ದಾವೆ, ಹುಲಿ, ಚಿರ್ಚು, ಕರಡಿ ಎಲ್ಲ ಇದ್ದಾವೆ. ಅಲ್ಲಿ ಬಿಸಾಕಿ ಬಂದ್ಬಿಡೋದು ಅವನ. ಯಾಕೆ ಅಂತ ಕೇಳಬೇಡಿ, ಸಂವಿಧಾನನೇ ಆಗಿತ್ತದು. 2 ವರ್ಷ ರಾಜ ಆಗ್ಬಹುದು, 2 ವರ್ಷದ ಮರುದಿನ ಅವನು ಕರ್ಕೊಂಡು ಹೋಗಿ ಕಾಡಿಗೆ ಹಾಕ್ಬಿಡೋದು. ಮೊದಮೊದಲೆಲ್ಲ ಉತ್ಸಾಹದಿಂದ ಬಂದ್ರು ಜನ, 2 ವರ್ಷ ಆರಾಮಾಗಿರ್ಬೋದು ಅರಮನೆಯಲ್ಲಿ ಅಂತ. ಒಂದು 6 ತಿಂಗಳಾದ್ಮೇಲೆ ಭಯ ಶುರುವಾಯ್ತು. ಗ್ಯಾರಂಟಿ ಸತ್ಯ ಹೋಗ್ತಿವಲ್ಲ, ಅದು ಪ್ರಾಣಿಗಳು ಬಲಿ ಆಗ್ಬೇಕಲ್ಲ ಅಂತ ತಪ್ಸ್ಕೊಂಡು ಓಡ್ ಹೋಗೋಕೆ ಪ್ರಯತ್ನ ಮಾಡೋರು. ಆದ್ರೆ ಸೈನಿಕರು ಬಿಡ್ತಾ ಇರ್ಲಿಲ್ಲ, ಎಲ್ಲೂ ಹೋಗೋಕೆ ಬಿಡ್ತಾ ಇರ್ಲಿಲ್ಲ, ಇಲ್ಲೇರಿ ಅಂತಿದ್ರು. ಅಳೋರವ್ರು, ಬಿಟ್ಬಿಡ್ರಪ್ಪ, ನರ್ಮನ ಕಡೆ ತಲೆ ಹಾಕಿ ಮಲ್ಕೊಳ್ಳಲ್ಲ ಅಂತ ಬಿಡ್ತಿರ್ಲಿಲ್ಲ. ಜನಕ್ಕೆ ಹೆದರಿಕೆ ಏನು ಶುರುವಾಯ್ತು ಅಂದ್ರೆ, ಹೊರಗಡೆ ಇದ್ರೆ ಒಂದು 10 ವರ್ಷ ಬದುಕಬಹುದೇನೋ, ರಾಜ ಆದ್ರೆ ಗ್ಯಾರಂಟಿ 2 ವರ್ಷಕ್ಕೆ ಸತ್ತೇ ಹೋಗ್ಬೇಕು ನಾವು, ಬೇರೆ ಹಾದಿ ಇಲ್ಲ ಅಂತ ಹೇಳಿ ಯಾರು ಗಂಟೆನೆ ಬಾರಿಸ್ತಾ ಇರ್ಲಿಲ್ಲ. ಮಂತ್ರಿಗಳಂದ್ರು ಹಿಂಗಾದ್ರೆ ನಮ್ಮ ರಾಜ್ಯದ ಭವಿಷ್ಯ ಏನು, ಸಂವಿಧಾನ ಏನೋ ಬದಲಾಯಿಸ್ಬೇಕಾ ಅಂತ ವಿಚಾರ ಮಾಡೋ ಹೊತ್ತಿಗೆ ಮತ್ತೊಂದು ಗಂಟೆ ಸಪ್ಲೈ ಆಯ್ತು. ಓ, ಮತ್ತೊಬ್ಬ ಅವನು ಆಶಿಬುರ್ಕ ಬಂದ ಇಲ್ಲಿ ಹೋಗಿ ನೋಡ್ತಾರೆ, ಭಿಕ್ಷುಕ ಗಂಟೆ ಬಾರಿಸ್ತಾ ಇದ್ದಾನೆ. ಯಾಕಯ್ಯ ಗಂಟೆ ಬಾರಿಸಿದೆ ಅಂತ ಕೇಳಿದ್ರು. ರಾಜ ಆಗ್ಬೇಕು ಅಂದ. ನಿನಗೆ ಗೊತ್ತಾ 2 ವರ್ಷ ಆದ್ಮೇಲೆ ಏನಾಗ್ತದೆ ಗೊತ್ತಾ? ಗೊತ್ತು, ಕಾಡಿಗೆ ಹಾಕ್ತೀರಿ, ಪ್ರಾಣಿ ಕೈ ಸತ್ತು ಹೋಗ್ತೀನಿ ನಾನು ಅಂದ. ಮತ್ತೆ ಗೊತ್ತಿದ್ರು ಬರ್ತೀಯ? ಹೌದು, ರಾಜ ಆಗ್ತೀನಿ ಅಂದ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ? ಒಪ್ಕೊಂಡ್ಮೇಲೆ ಕರ್ಕೊಂಡ್ಬಂದು ರಾಜ ಮಾಡಿದರು. ಆದರೆ ಮಂತ್ರಿಗಳು ಗಮನಿಸಿದ್ರು, ಈ ಭಿಕ್ಷುಕ ರಾಜ ಆದಮೇಲೆ ಎಷ್ಟು ಚಂದ ರಾಜ್ಯಭಾರ ಮಾಡಿದ ಅಂದರೆ, ಇವನೇ ಕಾಯಂಆಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನಿಸ್ಬಿಡುತ್ತೆ ಅವ್ರಿಗೆಲ್ಲ. ಆದರೆ ಮಾಡೋಕ್ಕೆ ಬರೋದಿಲ್ವೇ? 1 ವರ್ಷ ಆಯಿತು, ಮಂತ್ರಿಗಳು ಬಂದು ಹೇಳಿದರು, ಸ್ವಾಮಿ ಇನ್ನೊಂದು ವರ್ಷ ಮಾತ್ರ ಉಳಿದಿದೆ. ಏನು ಚಿಂತೆ ಇಲ್ಲ ಅಂದ. 6 ತಿಂಗಳು ಉಳಿದಿತ್ತು, 1 ತಿಂಗಳು ಉಳಿತು, 15 ದಿವಸ ಉಳಿದಿತ್ತು. ಬಂದು ಹೇಳಿದರು, ಸ್ವಾಮಿ 15 ದಿವಸಕ್ಕೆ ನಿಮ್ಮ ಅಧಿಕಾರಾವಧಿ ಮುಗೀತದೆ, ತಯಾರಾಗಬೇಕು ಅಂತ. ಆಯಿತು, ರೆಡಿ ಇದೆ ನಾನು ಅಂದ. ಪಾಪ ಮಂತ್ರಿಗಳಿಗೆ ಬೇಜಾರಾಯಿತು, ಇಂಥ ಒಳ್ಳೆ ಮನುಷ್ಯನ ಒಯ್ದು ಗಾಡಿ ಹಾಕ್ತೀವಲ್ಲ ನಾವು, ಪಾಪ ಒಳ್ಳೆ ರಾಜ ಇದ್ದ ಇವನು.

ಆದ್ರೆ ಸಂವಿಧಾನ ಸಂವಿಧಾನ. 2 ವರ್ಷ ಮುಗಿಯೋ ಹಿಂದಿನ ದಿವಸ ಬಂದ್ರು, ಸ್ವಾಮಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ತಾವು ತಯಾರಾಗಿರ್ಬೇಕು, 8 ವರೆಗೆ ತಯಾರಾಗಿರ್ತೀನಿ ಬನ್ನಿ ಅಂದ. ಅವ್ರು ಹೋಗುವತ್ತಿ ತಯಾರಾಗಿ ಕೂತ್ಬಿಟ್ಟಿದ್ದಾನೆ. ಏನು ಮುಖದಲ್ಲಿ ಭಯ ಇಲ್ಲ, ಆತಂಕ ಇಲ್ಲ, ಇವರಿಗೆ ಆತಂಕ. ಅವ್ನು ನಾವೇ ಅಲ್ಲಿ ಕೂಡಿಸ್ಕೊಂಡ್ರು ಹೊರಟ್ರು. ದೊಡ್ಡ ನದಿ ತಾನೆ, ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ ರಾಜ ನಿರಾಳವಾಗಿ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಮಂತ್ರಿಗಳು ಕೇಳಿದ್ರು, ಸ್ವಾಮಿ ನಿಮ್ ಬಗ್ಗೆ ನಮ್ ಕರುಣೆ ಬರುತ್ತೆ, ಇಷ್ಟು ಒಳ್ಳೆ ಜನ ನೀವು ಕಾಡಿ ಹೋಗ್ಬಿಡ್ತೀರಿ, ಸತ್ತು ಹೋಗ್ತೀರಿ, ನಿಮ್ ಭಯ ಆಗಲ್ವಾ ಅಂತ ಕೇಳಿದ್ರು. ಆತ ಇದ್ರೆ ನನ್ ಭಯ ಯಾಕೆ, ತಿರುಗಿ ನೋಡಿ ಕಾಡಲ್ಲಿದೆ ಅಂದ. ಮಂತ್ರಿಗಳು ತಿರುಗಿ ನೋಡ್ತಾರೆ, ಕಾಡೇ ಇಲ್ಲ ಅಲ್ಲಿ. ನದಿ ಆ ಕಡೆ ಒಂದ್ ದೊಡ್ಡ ಪಟ್ಟಣ ಕಣ್ಣಂಗೆ ಕಾಣಿಸ್ತಾ ಇದೆ, ಜನ ಓಡಾಡ್ತಾ ಇದ್ದಾರೆ, ವಾಹನಗಳು ಓಡಾಡ್ತಾ ಇದ್ದಾವೆ, ದೊಡ್ಡ ದೊಡ್ಡ ಕಟ್ಟಡ ಇದಾವೆ. ಆಶ್ಚರ್ಯ ಆಯ್ತು ಅವ್ರಿಗೆ, ಏನಾಯ್ತು ಕಾಡು ಅಂದ್ರು. ಆತನ್ನ ಕೇಳಿದ, ಮಂತ್ರಿಗಳೇ ಯಾವತ್ತನೋ ರಾಜ ಆದ್ನೋ ಅವತ್ತೇ ನನಗೆ ಗೊತ್ತಿತ್ತು ಈ ದಿವಸ ಬರ್ತದೆ ಅಂತ. 2 ವರ್ಷ ನಿದ್ದೆ ಮಾಡಿದ್ದ ನಾನು. ಮೊದಲು ಬೇಟೆಗಾರನ ಕಳಿಸಿ ಪ್ರಾಣಿಗಳನ್ನೆಲ್ಲ ಓಡಿಸಿದೆ, ಆಮೇಲೆ ಇಂಜಿನಿಯರ್ಸ್ ಅನ್ನ ಆರ್ಕಿಟೆಕ್ಟ್ಸ್ ಎಲ್ಲ ಕಳಿಸಿ ಒಂದು ಪಟ್ಟಣ ನಿರ್ಮಾಣ ಮಾಡಿಸಿದ್ದೀನಿ. ಅಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಕಾಶಿ ಉತ್ತರಕ್ಕಿರೋದ್ರಿಂದ ಉತ್ತರ ಕಾಶಿ ಅಂತ ಹೆಸರು ಕೊಟ್ಟಿದ್ದೀನಿ. ಅದನ್ನು ಅರಮನೆ ಕಟ್ಟಿಸಿದ್ದೀನಿ, ಅಲ್ಲಿ ಸಿಂಹಾಸನ ಎಲ್ಲ ಇದೆ, ಮಂತ್ರಿಗಳನ್ನೂ ಅಪಾಯಿಂಟ್ ಮಾಡಿದ್ದೀನಿ. ಈಗ ನಾವೇ ಅಲ್ಲಿ ಹೋಗೋ ಹೊತ್ತಿಗೆ ಆ ಮಂತ್ರಿಗಳು ಬಂದು ನನ್ನ ತಲೆ ಮೇಲೆ ಕಿರೀಟ ಹಾಕ್ತಾರೆ, 2 ವರ್ಷ ಅಲ್ಲ ನಾನೇ ಕಾಯಂ ರಾಜ ಅಂದ. ಹೌದಾ, ನಮ್ಗೇನು ಗೊತ್ತೇ ಆಗಲಿಲ್ಲ ಅಂದ್ರೆ ಮಂತ್ರಿಗಳು, ನಿಮಗೆ ಗೊತ್ತಾಗಬೇಕು, ನನಗೆ ಗೊತ್ತಿದ್ರೆ ಸಾಕಲ್ಲ ಅಂದ. ನಾವೇ ಹೋಗೋ ಹೊತ್ತಿಗೆ ಅಲ್ಲಿ ಮಂತ್ರಿಗಳು ಬಂದ್ರು, ತಲೆ ಮೇಲೆ ಕಿರೀಟ ಹಾಕಿ ಮಂತ್ರ ಘೋಷ ಮಾಡಿ ಕರ್ಕೊಂಡು ಹೊರಟು. ಈ ಮಂತ್ರಿಗಳಂದ್ರು ಆಗ ನಮ್ ಗೊತ್ತೇನು? ಅವನೇ ನೀವು ಮನಸ್ಸು ಮಾಡೋದಾದ್ರೆ 2 ರಾಜ್ಯ ಸೇರಿಸ್ಬಿಡಿ, ನಾನೇ ರಾಜ ಆಗ್ತೀನಿ ಅಂದ. ಕಾಶಿ ಮತ್ತು ಉತ್ತರ ಕಾಶಿಗೆ ಅವನೇ ರಾಜ ಆಗಿ ಕೊನೆವರೆಗೂ ಬದುಕಿದ್ದ ಅಂತ ನಮ್ಮ ಅಜ್ಜ ಕತೆ ಹೇಳೋನು. ಈ ಕತೆ ಕೇಳಿದಾಗೆಲ್ಲ ನನಗೆ ವಿದ್ಯಾರ್ಥಿಗಳು ನೆನಪಾಗ್ತಾರೆ, ಮಕ್ಕಳು ನೆನಪಾಗ್ತಾರೆ. ಯಾಕಂದ್ರೆ ಕಲಿಯೋ ವಯಸ್ಸಿನಲ್ಲಿ, ಕಲಿಯೋ ಕಾಲದಲ್ಲಿ ಸರಿಯಾಗಿ ಚೆನ್ನಾಗಿ ದುಡಿದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಈ ರಾಜ 2 ವರ್ಷ ಸತಿಯಾಗಿ ಕಷ್ಟಪಟ್ಟನಲ್ಲ, ಚೆನ್ನಾಗಿ ಯೋಜನೆ ಮಾಡಿ ಪ್ಲಾನ್ ಮಾಡಿದ್ನಲ್ಲ, ಮುಂದಿನ ಜೀವನ ಚೆನ್ನಾಗಿದ್ದ. ಉಳಿದ ರಾಜರಿದ್ರಲ್ಲ ಮೊದಲು 2 ವರ್ಷ ಆರಾಮಾಗಿದ್ದವರು ಕಾಡಿಗೆ ಹೋಗಿ ಪ್ರಾಣ ಕಳ್ಕೊಂಡ್ರು. ನಮ್ಮ ವಿದ್ಯಾರ್ಥಿಗಳು ಎರಡೇ ಆಯ್ಕೆ ಇರುವುದು, ವರ್ಕ್ ಹಾರ್ಡ್ ನೌ ಅಂಡ್ ಬಿ ಹ್ಯಾಪಿ ಎವರ್ ಆಫ್ಟರ್, ಆರ್ ಬಿ ಹ್ಯಾಪಿ ನೌ ಅಂಡ್ ಸಫರ್ ಎವರ್ ಆಫ್ಟರ್. ವಿದ್ಯಾರ್ಥಿ ದೆಸೆಯಲ್ಲಿ ಚೆನ್ನಾಗಿ ಓದ್ಕೊಂಡ್ರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ, ಈಗ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯ ತುಂಬಾ ತೊಂದರೆಯಲ್ಲಿ ಇರ್ತದೆ. ಇದನ್ನು ಮಕ್ಕಳಿಗೆ ಹೇಳಬೇಕು, ತರುಣರಿಗೆ ಹೇಳಬೇಕು. ತಾರುಣ್ಯದಲ್ಲಿ ತಮ್ಮ ವಯಸ್ಸಿನಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರಲ್ಲ. ಈ ವಯಸ್ಸನ್ನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದೆ ಜೀವನ ಪರ್ಯಂತ ಚೆನ್ನಾಗಿರಬಹುದು ಅನ್ನೋದನ್ನ ಮಜ್ಜ ಕಾಶಿರಾಜನ ಕಥೆಯಿಂದ ಕಲಿಸಿಕೊಟ್ಟಿದ್ದು ತುಂಬಾ ಜೀವನಕ್ಕೆ ಪ್ರಯೋಜನಕಾರಿಯಾದಂತಹ ಕಥೆ ಇದೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ

0: ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನವೋದ್ಯಮ ಕ್ಷೇತ್ರದಲ್ಲಿ ಕರ್ನಾಟಕ ವಿಶ್ವಕ್ಕೆ 8ನೇ ಸ್ಥಾನದಲ್ಲಿದೆ, ಮುಂಬರುವ 5 ವರ್ಷಗಳಲ್ಲಿ 3ನೇ ಸ್ಥಾನಕ್ಕೇರಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಈ ವಿಷಯ ತಿಳಿಸಿರುವ ಸಚಿವರು, ಮಾಹಿತಿ ತಂತ್ರಜ್ಞಾನಗಳ ಸೇವೆಗಳ ರಫ್ತಿನಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ ಐಟಿ ಸೇವೆಗಳ ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದಿದ್ದಾರೆ. ಎಲಿವೇಟ್, ಬಿಯಾಂಡ್ ಬೆಂಗಳೂರು, ಲೀಪ್ ಮುಂತಾದ ಯೋಜನೆಗಳು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಆಕರ್ಷಿಸಿ ಉದ್ಯಮಗಳನ್ನು ವಿಸ್ತರಿಸುತ್ತಿವೆ ಎಂದು ಹೇಳಿದ್ದಾರೆ. ಕೇಂದ್ರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಕ್ವಿಂಟಾಲ್ ಸೂರ್ಯಕಾಂತಿಗೆ 7,721 ರೂಪಾಯಿ ರೈತರಿಗೆ ನೀಡಿ ಖರೀದಿಸಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಡಿ ರೈತ ಉತ್ಪಾದಕರ ಸಂಸ್ಥೆಗಳ ಮೂಲಕ ವಿಜಯಪುರ ಜಿಲ್ಲೆಯ ರೈತರಿಗೆ ತರಬೇತಿ ಹಾಗೂ ರಫ್ತು ಮಾಹಿತಿ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನ ಸಹ್ಯಾದ್ರಿ ಫಾರ್ಮ್ ಸಹಯೋಗದಲ್ಲಿ ತಿಕೋಟಾದಲ್ಲಿ 100 ಎಕರೆಯಲ್ಲಿ ಉತ್ಕೃಷ್ಟ ದರ್ಜೆಯ R36 ತಳಿ ದ್ರಾಕ್ಷಿಯನ್ನು ಪ್ರಗತಿಪರ ಕೃಷಿಕ ಮಹಿಳೆ ಕೃಷ್ಣವೇಣಿ ಬೆಳೆಯುತ್ತಿದ್ದಾರೆ, ಉತ್ತಮ ಇಳುವರಿ ಸಹ ಪಡೆಯುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದ್ದಾರೆ. ರಾಷ್ಟ್ರೀಯ ಜೀವನೋಪಾಯ ಮಿಷನ್ NRLM ಅಡಿ ಸ್ವಸಹಾಯ ಸಂಘದ ಮಹಿಳೆಯರೇ ನಿರ್ವಹಿಸುವ ಅಕ್ಕಾ ಕೆಫೆ ದುಡಿಯುವ ಮಹಿಳೆಯರ ಸ್ವಾವಲಂಬನೆ ಹಾಗೂ ಆರ್ಥಿಕ ಪ್ರಗತಿಗೆ ಕಾರಣವಾಗಿದೆ ಎಂದು ಚಾಮರಾಜನಗರ ಸಂಸದ ಸುನೀಲ್ ಬೋಸ್ ತಿಳಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕು ತೆರಕಣಅಂಬಿಯಲ್ಲಿ ನೂತನ ಅಕ್ಕಾ ಕೆಫೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮತ್ತೊಂದು ಅಕ್ಕಾ ಕೆಫೆಯನ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿಯೂ ಶೀಘ್ರ ಆರಂಭಿಸಲಾಗುವುದು ಎಂದರು. ಕೇಂದ್ರ ಪುರಸ್ಕೃತ ಅಮೃತ ಸರೋವರ ಯೋಜನೆಯಡಿ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆರೆಗಳ ಹೂಳೆತ್ತಿಸಿ ಜಲಪಾತ್ರವನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ನ್ಯಾಯಾಲಯ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಕೆರೆಗಳ ಹೂಳನ್ನು ರೈಲ್ವೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಬಳಸುವ ಕುರಿತು ಚಿಂತನೆ ನಡೆದಿದೆ ಎಂದು ಹೇಳಿದ್ದಾರೆ. ಅಸ್ತಮಾ ಬಾಧಿತ ಪ್ರತಿಯೊಬ್ಬರಿಗೂ ಅಲರ್ಜಿ ನಿವಾರಕ ಔಷಧಿಗಳ ತುರ್ತು ಪೂರೈಕೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಅಸ್ತಮಾ ಬಗ್ಗೆ ಭಯ ಹೋಗಲಾಡಿಸಿ ಜನಜಾಗೃತಿ ಮೂಡಿಸುವ ಹಲವು ಕಾರ್ಯಕ್ರಮಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾದ್ಯಂತ ಇಂದು ಆಯೋಜಿಸಿದೆ. ವಿಶ್ವಾದ್ಯಂತ 25 ಕೋಟಿ ಹಾಗೂ ಭಾರತದಲ್ಲಿ 1.5 ಕೋಟಿ ಜನ ಅಸ್ತಮಾ ಬಾಧಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಂಗಳೂರಿನ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಅಸ್ತಮಾ ಎನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಿಸಿದ ದೀರ್ಘಕಾಲಿಕ ಕಾಯಿಲೆಯಾಗಿದ್ದು ಶ್ವಾಸಕೋಶಗಳು ನಮ್ಮ ದೇಹದ ಅತ್ಯಂತ ವೈಟಲ್ ಆರ್ಗನ್ ಆಗಿರುವ ಕಾರಣದಿಂದ ದೇಹದ ಜೀವಕೋಶಗಳಿಗೆ ಆಮ್ಲಜನಕ ಪೂರೈಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ಯಾವುದೋ ಅಲರ್ಜಿಕಾರಕ ವಸ್ತುವಿನಿಂದಾಗಿ ಅಲರ್ಜಿ ಉಂಟಾಗಿ ಗಾಳಿ ಚೀಲಗಳಿಗೆ ಆಮ್ಲಜನಕ ಹೋಗದೇ ಇದ್ದಾಗ ಈ ರೀತಿಯ ಅಸ್ತಮಾ ಆಘಾತ ಉಂಟಾಗುತ್ತದೆ. ಯಾವ ಕಾರಣಕ್ಕೆ ಈ ಅಲರ್ಜಿ ಆಗುತ್ತದೆ ಅನ್ನೋದನ್ನ ತಿಳಿದುಕೊಂಡು ಅದು ಧೂಳಿನ ಕಣ ಇರಬಹುದು, ಪರಾಗದ ಕಣಗಳಿರ್ಬೋದು, ಸಾಕು ಪ್ರಾಣಿಗಳ ರೋಮಗಳಿರ್ಬೋದು, ಶೀತ ಗಾಳಿ, ತಂಪು ಗಾಳಿ, ವಾಯು ಮಾಲಿನ್ಯ, ವಿಪರೀತವಾದಂತಹ ಹೊಗೆ, ಶ್ವಾಸಕೋಶ ಕೆರಳುವಿಕೆ ಆಗಿ ಅಸ್ತಮಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಸಕಾಲದಲ್ಲಿ ತೆಗೆದುಕೊಳ್ಳತಕ್ಕದ್ದು. ಅಸ್ತಮಾ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯವಾಗುವುದಿಲ್ಲ, ಆದರೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪಶ್ಚಿಮ ಬಂಗಾಳ, ಅಸ್ಸಾಂ ಹಾಗೂ ಪುದುಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ದುರ್ಗದ ಬೈಲಿನಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ್, ಶಾಸಕ ಮಹೇಶ್ ತೆಂಗಿನಕಾಯಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹಜ್ ಯಾತ್ರಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಶುಭ ಕೋರಿ ಬೀಳ್ಕೊಟ್ಟರು. ಕರ್ನಾಟಕ ಹಜ್ ಸಮಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಜ್ ಯಾತ್ರಿಕರು ತಮ್ಮ ಪ್ರಾರ್ಥನೆಯಲ್ಲಿ ರಾಜ್ಯದ ಒಳಿತನ್ನು ಬಯಸುವಂತೆ ಕೋರಿದರು. ಕಲಬುರಗಿ ಹಾಗೂ ಹುಬ್ಬಳ್ಳಿಯಲ್ಲಿ ಹಜ್ ಭವನಗಳನ್ನು ಶೀಘ್ರ ನಿರ್ಮಿಸುವುದಾಗಿ ತಿಳಿಸಿದರು. ರಾಜ್ಯದ ಅರಣ್ಯದ ಅಂಚಿನಲ್ಲಿ ಅಗ್ನಿ ಅವಘಡಗಳನ್ನು ನಿಯಂತ್ರಿಸಲು ಸನ್ನದ್ಧತೆ ಹಾಗೂ ಉದ್ದೇಶಪೂರ್ವಕ ಬೆಂಕಿ ಹಚ್ಚುವ ಕಿಡಿಗೇಡಿಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮಕ್ಕೆ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿರುವ ಸಚಿವರು, ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಿಸಲು ಸೂಕ್ತ ಸಿದ್ಧತೆ ಕೈಗೊಳ್ಳಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. 9th ರಾಷ್ಟ್ರೀಯ ಜಾನುವಾರು ರೋಗ ತಡೆ ಕಾಲುಬಾಯಿ ರೋಗ ವಿರುದ್ಧದ ಲಸಿಕೆ ನೀಡಿಕೆ ಮಾಸಿಕ ಅಭಿಯಾನ ಈ ತಿಂಗಳ 22ರವರೆಗೆ ರಾಜ್ಯಾದ್ಯಂತ ನಡೆಯಲಿದೆ. ಈ ಅಭಿಯಾನದ ಕುರಿತು ಪಶುಪಾಲನಾ ಇಲಾಖೆಯ ಹಾವೇರಿ ಜಿಲ್ಲೆ ಉಪನಿರ್ದೇಶಕ ಡಾಕ್ಟರ್ ಶಿವಯೋಗಿ ಎಲಿ ಮಾಹಿತಿ ನೀಡಿದ್ದಾರೆ.
3: ಜಿಲ್ಲೆಯಲ್ಲಿ ಒಟ್ಟು 289,626 ಜಾನುವಾರುಗಳು ಇದ್ದು ಇವುಗಳಿಗೆ ಲಸಿಕೆ ಹಾಕಲು ಸರ್ಕಾರದಿಂದ 318,500 ಡೋಸ್ ಲಸಿಕೆ ಮತ್ತು ಸಿರಿಂಜ್ಗಳು ಸರಬರಾಜಾಗಿರುತ್ತವೆ. 2,952 ಬ್ಲಾಕ್ಗಳಾಗಿ ವಿಂಗಡಿಸಿ ಮೈಕ್ರೋಪ್ಲಾನ್ ಅನ್ನು ತಯಾರಿಸಲಾಗಿದ್ದು 468 ಲಸಿಕಾದಾರರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. 171 ತಂಡಗಳಾಗಿ ವಿಂಗಡಿಸಿ ಆದೇಶ ನೀಡಲಾಗಿದೆ. ಈ ತಂಡದ ಸದಸ್ಯರುಗಳು ನಿಗದಿಪಡಿಸಿದ ದಿನಾಂಕದಂದು ನಿಗದಿಪಡಿಸಿದ ಹಳ್ಳಿಗೆ ಪ್ರಯಾಣಿಸಿ ರೈತರ ಮನೆ ಮನೆಗೆ ತೆರಳಿ ಉಚಿತವಾಗಿ ದನ ಮತ್ತು ಎಮ್ಮೆಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಭಾರತ್ ಪಶುಧನ್ ತಂತ್ರಾಂಶದಲ್ಲಿ ಇಂಡೀಕರಣಗೊಳಿಸುತ್ತಾರೆ.
2: ಚಿಕ್ಕಮಗಳೂರು ತಾಲೂಕು ಅರಳೆಗುಪ್ಪೆ ಗ್ರಾಮದ ಕಾರಂಜಿ ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಮೃತಪಟ್ಟ ದುರ್ಘಟನೆ ನಿನ್ನೆ ಸಂಜೆ ನಡೆದಿದೆ. ಒಟ್ಟು 5 ಮಕ್ಕಳು ಕೆರೆ ಬಳಿ ಆಟವಾಡುತ್ತಾ ನೀರಿಗೆ ಬಿದ್ದಿದ್ದು ಓರ್ವ ಬಾಲಕಿಯನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ನೀರಿಗೆ ಬಿದ್ದವರೆಲ್ಲರೂ 8-12 ವರ್ಷ ಮಕ್ಕಳಾಗಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಶ್ರೀ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಹಾಗೂ ರಾಯಚೂರು ಜಿಲ್ಲೆ ಸಿಂಧನೂರು ರೈಲು ನಿಲ್ದಾಣಗಳ ಮಧ್ಯೆ ದಿನಂಪ್ರತಿ ಮಧ್ಯರಾತ್ರಿ 12:15 ಸಂಚರಿಸುವ ರೈಲಿನ ವೇಳೆ ಬದಲಿಸಲಾಗಿದ್ದು ಜೂನ್ 20 ತಾರೀಖಿನಿಂದ ರಾತ್ರಿ 11:40 ಹೊರಡಲಿದೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪನೆಯಾಗಲಿದೆ ಎಂಬ ಊಹಾಪೋಹಗಳನ್ನು ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅಲ್ಲಗಳೆದಿದ್ದಾರೆ. ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಸ್ಥಾಪಿಸಲು ಜಮೀನು ಗುರುತಿಸಿದೆ ಹಾಗೂ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ವದಂತಿಯಾಗಿದೆ. ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಾಜ್ಯದ ಒಟ್ಟು ರಫ್ತು ವಹಿವಾಟು 6.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ. ಕೇಂದ್ರ ಕನಿಷ್ಠ ಬೆಂಬಲ ಬೆಲೆ ಯೋಜನೆ, ಸೂರ್ಯಕಾಂತಿ ಖರೀದಿಗೆ ಕೇಂದ್ರದ ಒಪ್ಪಿಗೆ. ರೈತ ಉತ್ಪಾದಕರ ಸಂಸ್ಥೆ ವಿಜಯಪುರದಲ್ಲಿ ರಫ್ತು ಗುಣಮಟ್ಟದ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ. ಅಮೃತ ಸರೋವರ ಯೋಜನೆ, ತುಮಕೂರು ಜಿಲ್ಲೆಯ ಕೆರೆಗಳ ಪುನಶ್ಚೇತನ. ಇಂದು ವಿಶ್ವ ಅಸ್ತಮಾ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
4: ಸಮಯ ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 5 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ

0: ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಎಲ್ಲರಿಗೆ ನಮಸ್ಕಾರ. ಕಗ್ಗದ ಅಧ್ಯಯನವನ್ನು ಮುಂದುವರಿಸೋಣ. ನಿನ್ನೆ ನಾವು ಕೇಳಿದಂಥ ಪದ್ಯದಲ್ಲಿ ಡಿ ವಿ ಜಿರವರು ತಮ್ಮ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರಾರಂಭ ಮಾಡಿದರು. ಜೀವನದ ಅರ್ಥ ಏನು, ಪ್ರಪಂಚ ಅಂದ್ರೇನು, ಸಂಬಂಧ ಏನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ, ಇದನ್ನು ಅವರು 4ನೆಯ ಪದ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದರು. ಈ ಥರ ಪ್ರಶ್ನೆಗಳು ನಮ್ಮೆಲ್ರಿಗೂ ಬಂದೇ ಇರುತ್ತೆ. ಮುಂದಿನ ಸುಮಾರು 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಇದೇ ಥರದ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಯಾವುದೋ ಒಂದು ಪರೀಕ್ಷೆಗೆ ಹೋದಾಗ ನಮಗೆ ಫಸ್ಟ್ ಕ್ವೆಶ್ಚನ್ ಪೇಪರ್ ಸಿಕ್ಕುತ್ತೆ, ಆ ಕ್ವೆಶ್ಚನ್ ಪೇಪರಲ್ಲಿ ಇರೋ ಪ್ರಶ್ನೆಗಳನ್ನೆಲ್ಲ ನಾವು ಒಂದು ಸತಿ ಓದ್ಕೋತೀವಲ್ಲ ಫಸ್ಟು. ಹಾಗೆ ಡಿ ವಿ ಜಿಯವರ ಈ ಪುಸ್ತಕದಲ್ಲಿ ಫಸ್ಟ್ ಎಲ್ಲ ಪ್ರಶ್ನೆಗಳು ಕೂಡ ನಾವು ಓದಿಕೊಂಡು ಆಮೇಲೆ ಒಂದೊಂದಾಗಿ ಒಂದೊಂದಾಗಿ ಅದರ ಉತ್ತರ ಪತ್ರಿಕೆಗಳನ್ನು ನೋಡ್ತಾ ಹೋಗೋದು ಕಗ್ಗದ ರಚನೆಯಲ್ಲಿ ಇರುವಂಥ ಒಂದು ಸ್ವಾರಸ್ಯ. ಮುಂದಿನ 40 ಪದ್ಯಗಳಲ್ಲಿ ಡಿ ವಿ ಜಿಯವರು ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳು ಯಾವುದ್ರ ಬಗ್ಗೆ ಅಂತಂದರೆ, ಮೊದಲನೇದಾಗಿ ದೇವರು, ದೇವರಿದಾರಾ, ಅವರೆಂಥವ್ರು ಅನ್ನೋದ್ರ ಬಗ್ಗೆ, ಮತ್ತು ನಮ್ಮ ಕಣ್ಣಿಗೆ ಕಾಣುವಂಥ ಪ್ರಪಂಚ, ಅದರಲ್ಲಿರುವಂಥ ವಿಸ್ಮಯಗಳು, ಅದ್ಭುತಗಳು ಅವೆಲ್ಲ ಯಾಕೆ ಆಗಿವೆ, ಹೇಗಿವೆ ಅನ್ನೋವಂಥದ್ರ ಬಗ್ಗೆ, ಮತ್ತು ಮನುಷ್ಯನ ಮೂಲಭೂತ ನಡವಳಿಕೆ, ನಮ್ಗನ್ಸುತ್ತೆ ಯಾಕೆ ಮನುಷ್ಯ ಈ ಥರ ನಡ್ಕೋತಾನೆ, ಇವ್ರು ಯಾಕೆ ಈ ಥರ ಇದ್ದಾರೆ, ಯಾಕೆ ಈ ರೀತಿ ಒಂದು ರೀತಿ ಕ್ರೂರವಾಗಿ ನಡ್ಕೋತಾರೆ, ಇವನ್ನೆಲ್ಲ ನಮ್ಗೆ ಅನಿಸ್ತಾ ಇರುತ್ತೆ. ಸೊ ಆ ವಿಸ್ಮಯಗಳು ಒಂದು ರೀತಿಯ ಪ್ರಶ್ನೆಗಳನ್ನು ನಮ್ಮಲ್ಲಿ ಉಂಟು ಮಾಡ್ತವೆ. ಹಾಗೆ ಧರ್ಮದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಸೊ ಕಣ್ಣಿಗೆ ಕಾಣಿಸೋದೇನು, ಕಾಣಿಸ್ದೇ ಇರೋವಂಥದ್ದೇನು, ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಸೊ ಹೀಗೆ ಬಹಳ ಸಂಕೀರ್ಣವಾದಂಥ ವಿಚಾರಗಳ ಬಗ್ಗೆ ಫಸ್ಟು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಅವೆಲ್ಲ ಕುತೂಹಲಕಾರಿಯಾದಂತಹ ಪ್ರಶ್ನೆಗಳು, ನಮ್ಮನ್ನೆಲ್ಲ ಕಾಡಿರುವಂಥ ಪ್ರಶ್ನೆಗಳೇ. ಅವುಗಳನ್ನು ನಾವು ಒಂದೊಂದಾಗಿ ಇವಾಗ ನೋಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಪ್ರಾರಂಭದಲ್ಲಿ 5ನೆಯ ಪದ್ಯ, ಇದು ದೇವರನ್ನು ಕುರಿತಾದಂತಹ ಪ್ರಶ್ನೆಗಳ ಒಂದು ಮಾಲೆ, ಅದನ್ನು ಇವಾಗ ನೋಡೋಣ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
0: ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ,
4: ನಾವರಿಯಲಾರದರೆಲ್ಲದರ ಒಟ್ಟು ಹೆಸರೇ,
0: ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ,
4: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
0: ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು,
4: ಸಾವು ಹುಟ್ಟುಗಳೇನು ಮಂಕುತಿಮ್ಮ,
0: ಸಾವು ಹುಟ್ಟುಗಳೇನು ಮಂಕುತಿಮ್ಮ.
4: ಸೊ ಇಲ್ಲಿ ಮೂಲಭೂತವಾಗಿ ದೇವರು ಅನ್ನೋಂಥ ಪ್ರಶ್ನೆ ನಮ್ಮೆಲ್ರಿಗೂ ಕಾಡಿರುತ್ತೆ. ದೇವರಿದಾನ, ದೇವರು ಅಂದರೆ ಏನು, ಅದು ನಾವೆಲ್ಲ ಚಿಕ್ಕ ವಯಸ್ಸಿಂದನೂ ದೊಡ್ಡವರಾಗೋ ತನಕನೂ ಕೇಳ್ತಾನೆ ಇರ್ತೀವಿ. ಈ ಪ್ರಶ್ನೆ ಬಹುಶಃ ಅನೇಕ ಸಹಸ್ರಮಾನಗಳಿಂದ ಮಾನವನನ್ನು ಕಾಡ್ತಾ ಇರುವಂಥ ಒಂದು ಪ್ರಶ್ನೆ. ಇನ್ನೂ ಉತ್ತರ ಸಿಕ್ಕಿದೆ ಅಂತ ಹೇಳೋಕ್ಕಾಗಲ್ಲ. ನಾವು ನಿನ್ನೆ ಕೂಡ ನೆನಪಿಸ್ಕೊಂಡಂಗೆ ಅದನ್ನು ನಿಜಕ್ಕೂ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಮಹಾನ್ ಜೀವಿಗಳು ಕೆಲವರೇ ಮಾತ್ರ. ಸೊ ನಮ್ಮಂಥವ್ರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ನಮಗೆ ಯಾವುದು ಗೊತ್ತಾಗಲ್ವೋ ಸಾಧಾರಣವಾಗಿ ನಾವು ಅದನ್ನು ದೇವ್ರ ತಲೆ ಕಟ್ಬಿಡ್ತೀವಿ. ಈಗ ವೈದ್ಯನಾಗಿ ಒಂದು ಉದಾಹರಣೆ ನಾವು ಕೊಡೋದಾದರೆ, ನಮ್ಮಲ್ಲಿ ದಢಾರ ಅಂತೆಲ್ಲ ಕಾಯಿಲೆ ಬರುತ್ತೆ, ಸ್ಮಾಲ್ ಪಾಕ್ಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅಂದರೆ ಏನು, ಅಮ್ಮ, ನಾವೆಲ್ಲ ಕೇಳಿದ್ದೀವಿ ಅಮ್ಮ ಯಾವ ಒಂದು ಕ್ರಿಮಿಯಿಂದ ಬರುತ್ತೆ, ಅದು ಹೇಗೆ ಬರುತ್ತೆ ಅಂತ ಪ್ರಪಂಚದಲ್ಲಿ ಯಾರಿಗೂ ಮೊದಲು ಗೊತ್ತಿರಲಿಲ್ಲ. ಸ್ಮಾಲ್ ಪಾಕ್ಸ್, ಮೀಸಲ್ಸ್, ಅದೆಲ್ಲ ಅನೇಕ ಮಕ್ಕಳನ್ನು ಬಲಿ ತಗೊಳ್ತಾ ಇತ್ತು, ಆದರೆ ಯಾವುದರಿಂದ ಅದು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಎಲ್ಲ ಸಿವಿಲೈಸೇಷನ್ಸ್ನಲ್ಲೂ ಕೂಡ, ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ಪ್ರತೀತಿ ಏನಿತ್ತಪ್ಪ ಅಂದರೆ, ಇದು ದೇವರ ಶಾಪ. ಸೊ ನಮಗೆ ಗೊತ್ತಿರಲಿಲ್ಲ ಅದು ಕಾಯಿಲೆ ಯಾಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಜನ ಏನನ್ಕೊಂಡ್ರು, ಓ ದೇವರು ಅಂತ ಒಂದು ಶಕ್ತಿ ಇದೆ, ಆ ದೇವರು ನಮಗೆ ಈ ಕಾಯಿಲೆಯನ್ನು ಶಾಪವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ದೇವರು ಮಾಡಿಸಿರೋಂಥದ್ದು

ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ಅದನ್ನು ದೇವ್ರ ತಲೆ ಕಟ್ಬಿಟ್ವಿ. ವರ್ಷ ಕಳೀತಾ ಕಳೀತಾ ವಿಜ್ಞಾನ ಮುಂದುವರಿಯಿತು. ಇವಾಗ ನಮಗೆ ಗೊತ್ತು, ಸ್ಮಾಲ್ ಪಾಕ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ, ಮೀಸಲ್ಸ್ ಅನ್ನೋದೊಂದು ವೈರಸ್ಸಿಂದ ಬರುತ್ತೆ. ಸೊ ಈಗ ನಮಗೊಂಥರ ಖಾತ್ರಿ, ಓ ಇದು ವೈರಸ್ಸಪ್ಪ, ಇದನ್ನು ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಅದಕ್ಕೆ ಈಗ ಸ್ಮಾಲ್ ಪಾಕ್ಸ್ ಇಲ್ದಂಗೆ ನಾವು ಮಾಡಿಬಿಟ್ಟಿದ್ದೀವಿ. ಸೊ ದೇವರು ಅನ್ನೋಂಥ ಪರಿಕಲ್ಪನೆ ಪ್ರಾರಂಭ ಹೇಗಾಯಿತು ಅನ್ನೋದು ನೋಡಿದಾಗ, ಮನುಷ್ಯನಿಗೆ ಯಾವ ವಿಚಾರ ಗೊತ್ತಿಲ್ಲ ಅಂತ ಇರುತ್ತೋ, ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ ಅಂತಿರುತ್ತೋ, ಅದನ್ನು ಯಾವುದೋ ಒಂದು ತನಗಿಂತ ಮಿಗಿಲಾದಂಥ ಶಕ್ತಿಯ ಒಂದು ಇದಕ್ಕೆ ಕಟ್ಬಿಡೋದು, ಅವರಿಂದ ಅದರಿಂದ ನನಗೆ ಹೀಗಾಯಿತು ಅಂತ. ಅದನ್ನು ಇಲ್ಲಿ ಡಿ ವಿ ಜಿ ಅವರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ದೇವರು ಅಂದರೆ ಏನು? ಅದು ಕಗ್ಗತ್ತಲೆಯ ಗವಿಯೇ ಅಂತ. ಮೊದಲನೇದಾಗಿ ಗವಿ, ಗವಿ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು ಡಬಲ್ ಧಮಾಕ, ಅಲ್ಲೇನು ಕತ್ಲೆ ಬೇರೆ ಇದೆ, ಕತ್ಲೆನಲ್ಲಿ ಏನಿದ್ರೂ ಕಾಣಿಸಲ್ಲ, ಮೊದಲೇ ಗವಿ ಅದರೊಳಗಡೆ ಕತ್ತಲೆ. ಸೊ ಹಾಗಾಗಿ ಅಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅಂತಹ ಯಾವ ವಿಚಾರ ಇದೆಯೋ ಅದನ್ನು ನಾವು ದೇವರು ಅಂತ ಹೇಳ್ತಾ ಇದ್ದೀವಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋವಂಥದ್ದು. ನಾವು ಅರಿಯಲಾರದರ ಒಟ್ಟು ಹೆಸರು, ನಮ್ಗೆ ಎಷ್ಟೋ ವಿಚಾರಗಳು ನಮಗೆಲ್ಲ ಗೊತ್ತಿಲ್ಲ. ಆ ಗೊತ್ತಿಲ್ಲದೆ ಇರೋವಂಥದ್ದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕ್ಬಿಟ್ಟು ಹೆಸರು ನಾವು ಕೊಡೋಕ್ಕಾಗಲ್ಲ, ಇದು ವೈರಸ್ ಅನ್ನೋಕ್ಕಾಗಲ್ಲ, ಇದನ್ನು ಗಿಡ ಅನ್ನೋಕ್ಕಾಗಲ್ಲ, ಇದನ್ನು ಮರ ಅನ್ನೋಕ್ಕಾಗಲ್ಲ. ಹಾಗಾಗಿ ಯಾವುದನ್ನು ನಾವು ಹೆಸರು ಕೊಡೋಕ್ಕಾಗಲ್ವೋ ಅದನ್ನೆಲ್ಲ ದೇವರು ಅಂತ ಅಂದ್ಬಿಡ್ತಾ ಇದ್ದೀವಾ ಅಂತ ಡಿ ವಿ ಜಿ ಅವ್ರು ಕೇಳ್ತಾರೆ. ಬಹಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ ಅಂತಂದರೆ, ಈ ದೇವರು ಅನ್ನೋಂಥ ಪರಿಕಲ್ಪನೆ ಹೇಗೆ ಬಂತು ಅಂತ. ಇದ್ರ ಬಗ್ಗೆ ತುಂಬ ಸಂಶೋಧನೆಗಳು ಕೂಡ ಆಗಿವೆ, ಅನೇಕ ಪುಸ್ತಕಗಳು, ಪೇಪರ್ಸು ಅದೆಲ್ಲ ಪ್ರೆಸೆಂಟ್ ಆಗಿದೆ ಇದ್ರ ಬಗ್ಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ, ಎರಡು ರೀತಿಯ ಕಾರಣ ಈ ದೇವರು ಅನ್ನೋದು ಪರಿಕಲ್ಪನೆಗೆ ಒಂದು ಮೂಲ ಅಂತ ಹೇಳ್ತಾರೆ. ಒಂದೇನು, ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಮನುಷ್ಯನ ವಿಕಾಸ ಆಗ್ತಾ ಇತ್ತು, ಅವನು ಆಚೆ ಈಚೆ ಪ್ರಕೃತಿಯಲ್ಲೆಲ್ಲ ಕಡೆ ನೋಡ್ತಾ ಇದ್ದ. ಸೂರ್ಯ ಬೆಳಿಗ್ಗೆ ಹೇಳ್ತಾ ಸೂರ್ಯ ಮೇಲೆ ಬರ್ತಾ ಇತ್ತು, ಸಂಜೆ ಆಗೋತು ಕತ್ಲೆ, ಹೇಗೆ ಅಂತ ಗೊತ್ತಿಲ್ಲ. ಅವನಿಗೊಂದು ಗೊತ್ತೇನು, ಸೂರ್ಯ ಬೆಳಿಗ್ಗೆ ಮೇಲೆ ಬರ್ತಾನೆ, ಅದಕ್ಕೆ ಅದನ್ನು ಬೆಳಿಗ್ಗೆ ಅಂತಂದ್ವಿ, ರಾತ್ರಿ ಆಗೋತ್ತು ಸೂರ್ಯ ಅಷ್ಟಮಯ ಆಗ್ತಾನೆ. ಇಷ್ಟೇನಾ ಅಂತಂದರೆ ಅಲ್ಲ, ಯಾವುದೋ ಕೆಲವು ತಿಂಗಳುಗಳಲ್ಲಿ ಜೋರು ಮಳೆ ಬಂದುಬಿಡ್ತಾ ಇದೆ, ಇನ್ನೊಂದು ಕೆಲವು ತಿಂಗಳಲ್ಲಿ ಬಿಸಿಲೋ ಬಿಸಿಲು, ಇದು ಹೇಗೆ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಅಲ್ಲೆಲ್ಲೋ ಪ್ರವಾಹ ಬಂತು, ಇಲ್ಲೆಲ್ಲೋ ಭೂಕಂಪ ಆಯಿತು, ರಾತ್ರಿ ಗುಡುಗು ಮಿಂಚು, ಇದೆಲ್ಲ ಹೇಗೆ ಅಂತ ಗೊತ್ತಿಲ್ಲ. ಆಗ ಮನುಷ್ಯನಿಗನ್ನಿಸ್ತು, ನಾನು ನನ್ನ ಪಕ್ಕದಲ್ಲಿದ್ದವನು ಏನು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬಲ್ಲೆ, ಆದರೆ ಅಲ್ಲೆಲ್ಲೋ ದೂರದಲ್ಲಿ ಏನೋ ಆಗ್ತಾ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ, ಯಾರು ಮಾಡಿಸ್ತಾ ಇರ್ಬೋದು ಅದು? ಓ, ಯಾವುದೋ ಒಂದು ಶಕ್ತಿ ಇರಬೇಕು, ಅದು ದೇವರಲ್ವಾ, ದೇವರು ಅಂತ ಕರೆಯೋಣವಾ ಅಂತ. ಸೊ ಹೀಗೆ ಪ್ರಕೃತಿಯಲ್ಲಿ ಆಗುವಂತಹ ಸಹಜವಾದಂತಹ ಕ್ರಿಯೆಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು, ಮತ್ತು ಆಗಾಗ ಆಗುವಂಥ ಈ ವಿಕೋಪಗಳಿಗೆ ಒಂದು ಕಾರಣವನ್ನು ಕೊಡುವಂಥದ್ದು ಮನುಷ್ಯ ಮಾಡಿದಂಥ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ದೇವರು ಅನ್ನುವಂಥ ಪರಿಕಲ್ಪನೆಯನ್ನು ಪ್ರಾರಂಭ ಮಾಡಿಕೊಂಡ. ಇನ್ನೊಂದು ಸ್ವಾರಸ್ಯಕರವಾದಂಥ ರೀಸನ್ ದೇವರು ಒಂದು ಬರೋದಕ್ಕೆ ಏನಪ್ಪ ಅಂತಂದರೆ, ಈಗ ಇಷ್ಟು ದಿನ ನಮ್ಮ ತಂದೆ, ನಮ್ಮ ಅಜ್ಜ, ನನ್ನ ಮಕ್ಕಳು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಅನ್ಕೊಳ್ಳೋಣ. ಮನುಷ್ಯನಿಗೆ ಅನ್ನಿಸ್ತು ಒಂದು ಸಮುದಾಯದಲ್ಲಿ, ಅಲ್ಲಿ ಯಾರೋ ಒಬ್ಬ ವಯಸ್ಸಾದಂಥ ವ್ಯಕ್ತಿ ನೆನ್ನೆ ಕಾಣಿಸ್ತಾ ಇದ್ದ, ಇವತ್ತೆಲ್ಲೋ ಬಿದ್ದುಬಿಟ್ಟಿದ್ದಾನಲ್ಲ, ಹತ್ರ ಹೋಗಿ ನೋಡಿದ್ರೆ ಜೀವ ಇಲ್ಲ, ನೆನ್ನೆ ಚೆನ್ನಾಗಿದ್ದ ಇವಾಗ ಎಲ್ಲೋಯ್ತು, ಜೀವ ಎಲ್ಲೋಯ್ತು, ಮನುಷ್ಯನ ದೇಹ ಅಲ್ಲೇ ಇದೆ, ಜೀವ ಎಲ್ಲೋಯ್ತು, ಇಲ್ಲ, ಅವನೆಲ್ಲೋ ಅಲ್ಲಾಡಲ್ಲ, ಅವನು ಕರೆದ್ರೆ ತಿರುಗಲ್ಲ, ಏನಾಯ್ತು? ಓ, ಸಾವು. ಸಾವು ಅಂತಂದ್ರೇನು ನಮಗೆ ಗೊತ್ತಿಲ್ಲ, ಸತ್ತ ಮೇಲೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಒಟ್ಟಲ್ಲಿ ಶರೀರ ಇದೆ, ಚೈತನ್ಯ ಇಲ್ಲ, ಎಲ್ಲಿ ಹೋಯಿತು? ಬೇರೆ ಎಲ್ಲೋ ಹೋಗಿರಬೇಕು. ಆ ಬೇರೆ ಎಲ್ಲೋ ಹೋಗುವಂಥ ಒಂದು ಜಾಗ ಏನಿದೆಯೋ ಅದನ್ನು ಮನುಷ್ಯ ದೇವರಿಗೆ ಒಂದು ರೀತಿಯಲ್ಲಿ ಅಟ್ಯಾಚ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಸೊ ಹಾಗೆ ಮನುಷ್ಯ ದೇವರ ಪರಿಕಲ್ಪನೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದು ತನಗೆ ಗೊತ್ತಿಲ್ಲದ ಯಾವುದೋ ಒಂದು ವಿಚಾರ ತನ್ನ ಸುತ್ತಮುತ್ತೂರು ನಡೀತಾ ಇದೆ, ಅದು ತನ್ನ ಕಂಟ್ರೋಲ್ನಲ್ಲಿಲ್ಲ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡುವಂತಹ ಯಾವುದೋ ಒಂದು ವಿಶಿಷ್ಟವಾದಂಥ ಶಕ್ತಿ ಇರಬೇಕು, ಆ ಶಕ್ತಿ ದೇವರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ಈ ದೇವರ ಪೂಜೆಗಳು ಅದರ ಬೇರೆ ಬೇರೆ ರೀತಿಯ ವಿಚಾರಗಳೆಲ್ಲ ಪ್ರಾರಂಭ ಆಯಿತು. ಇಲ್ಲಿ ಪ್ರಶ್ನೆ ಇನ್ನೊಂದು ಬರುತ್ತೆ, ದೇವರು ಒಬ್ಬ ಇದ್ದಾನೆ ಅಂತಂದರೆ ಎಲ್ರಿಗೂ ಒಂದೇ ಥರ ರೂಲ್ ಇರಬೇಕು,
ಹೌದಲ್ವಾ? ಈಗ ಬೆಂಕಿ ನನ್ನ ಕೈ ಇಟ್ಟರೂ

0: ಸುಡಬೇಕು, ನಿನ್ನ ಕೈ ಇಟ್ಟರು ಸುಡಬೇಕು. ಪ್ರಪಂಚದಲ್ಲಿ ಹಾಗಿಲ್ಲ, ಒಬ್ಬೊಬ್ರಿಗೊಂದೊಂದು ಥರ ಅಂತ ಅನ್ಸುತ್ತೆ. ಅದ್ಯಾಕೆ? ಕೆಲವ್ರು ಬೇಗನೆ ಹುಟ್ಟುತ್ತಾರೆ, ಕೆಲವ್ರು ಬೇಗನೆ ಸಾಯ್ತಾರೆ, ಕೆಲವ್ರು ಬೇಗನೆ ದೊಡ್ಡವರಾಗಿ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ, ಇನ್ನು ಕೆಲವ್ರು ಎಷ್ಟು ವರ್ಷ ಆದರೂ ಅವ್ರ ಬೆಳವಣಿಗೆ ಆಗೋದೇ ಇಲ್ಲ. ಈ ರೀತಿಯ ಏರುಪೇರುಗಳು, ಒಂದೇ ರೀತಿಯ ದೇವರು ಎಲ್ಲರಿಗೂ ಇದ್ದಾನೆ ಅನ್ನೋದಾದರೆ ಯಾಕೋ ಅದು ಅಸಮಂಜಸ ಅನಿಸುತ್ತಲ್ವಾ? ಸಮಂಜಸವಾದಂಥ ಒಂದು ಪ್ರಕ್ರಿಯೆ ಆದರೆ ಎಲ್ರಿಗೂ ಏಕರೂಪವಾಗಿರಬೇಕು. ಆದರೆ ಪ್ರಪಂಚದಲ್ಲಿ ಹಾಗಿಲ್ವಲ್ಲ, ಇದು ನಮಗೆಲ್ರಿಗೂ ಬರುವಂಥ ಪ್ರಶ್ನೆನೆ. ಅದನ್ನೇ ಡಿ ವಿ ಜಿ ಅವರು ಕೂಡ ಈ ಪದ್ಯದಲ್ಲಿ ಕೇಳಿದ್ದಾರೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಎಸ್ ವಿ ವೈಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಒಳ್ಳೆಯದು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳ ಜೀವನ ಮೊಬೈಲ್, ಟ್ಯಾಬ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯ ಆಗುತ್ತಿರುವುದು ಅವರ ಅಧ್ಯಯನಕ್ಕೆ ತುಂಬ ತೊಂದರೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯಕವಾಗುವ ಸರಳ ಹಾಗೂ ಅಷ್ಟೇ ಶಕ್ತಿಯುತ ಮಾಧ್ಯಮವೆಂದರೆ ಪತ್ರಿಕೆ ಓದು ತುಂಬ ಅವಶ್ಯವಾದದ್ದು. ಪತ್ರಿಕೆಯು ಎಲ್ಲ ವಯೋಮಾನದವರಿಗೆ ಅನ್ವಯವಾಗುವಂತೆ ವಿಶೇಷ ವಿಶ್ಲೇಷಣೆ ಇರುವುದರಿಂದ ಅವರ ಮಾನಸಿಕ ದೃಢತೆಗೆ ಸಹಕಾರಿಯಾಗುತ್ತದೆ. ಅದು ಶಾಲಾ ಮಕ್ಕಳಿಗೆ ಕೇವಲ ಸುದ್ದಿಯನ್ನಷ್ಟೇ ನೀಡುವುದಿಲ್ಲ, ಅವರ ಜ್ಞಾನ ವಿಸ್ತರಣೆಯ ಕಿಟಕಿಯಾಗಿದೆ. ಪತ್ರಿಕೆಗಳು ಪ್ರಜಾಪ್ರಭುತ್ವದ 4ನೇ ಕಂಬ, ಅಂದರೆ ಶಾಸನ, ಕಾರ್ಯನಿರ್ವಹಣೆ, ನ್ಯಾಯಾಂಗದ ಜೊತೆಗೆ ಪತ್ರಿಕೆಗೆ ಸಮಾಜವನ್ನು ಎಚ್ಚರಿಸುವ ಮಹತ್ತರ ಹೊಣೆಯಿದೆ ಎಂದು ಎಡ್ಮಂಡ್ ಬರ್ನ್ ಹೇಳಿದರೆ, ಜನತಂತ್ರದ ಜೀವಾಳವೇ ಸ್ವತಂತ್ರ ಪತ್ರಿಕೆ ಎಂಬುದನ್ನು ಜವಾಹರಲಾಲ್ ನೆಹರು ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಶೋಷಿತರ ವಂಚಿತರ ಧ್ವನಿಯಾಗಲು ಪತ್ರಿಕೆಗಳು ನೆರವಾಗಬೇಕು ಎಂಬುದನ್ನು ತಿಳಿಸುತ್ತಾ, ಸಮಾಜ ಸುಧಾರಣೆಗೆ ಪತ್ರಿಕೆ ಅತ್ಯಂತ ಪರಿಣಾಮಕಾರಿ ಸಾಧನ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಬಹುಮುಖ ಆಶಯಗಳನ್ನು ಹೊಂದಿದ ಪತ್ರಿಕೆ ಇಂದು ಶಾಲಾ ಮಕ್ಕಳಿಗೆ ತುಂಬ ಉಪಯುಕ್ತ ಎಂಬುದನ್ನು ಒತ್ತಿ ಹೇಳಲಾಗುತ್ತಿದೆ. ದೇಶ ವಿದೇಶದ ಘಟನೆಗಳು, ವಿಜ್ಞಾನ ಸಾಧನೆಗಳು, ಕ್ರೀಡೆ, ಪರಿಸರ, ಸಂಸ್ಕೃತಿ ಮೊದಲಾದ ವಿಷಯಗಳು ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ, ಗಣಿತ, ವಿಜ್ಞಾನ ಹಾಗೆ ಪಠ್ಯಪುಸ್ತಕದ ಹೊರಗಿನ ಜಗತ್ತನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನೊಂದು ಮುಖ್ಯವಾದ ಅಂಶವೆಂದರೆ ಪತ್ರಿಕೆ ಮಕ್ಕಳ ಚಿಂತನಾ ಶಕ್ತಿಯನ್ನು ತೀವ್ರಗೊಳಿಸುತ್ತದೆ. ಸುದ್ದಿ ಓದಿದ ನಂತರ ಏಕೆ, ಹೇಗೆ ಎಂಬ ಪ್ರಶ್ನೆಗಳು ಹುಟ್ಟುತ್ತವೆ. ಈ ಪ್ರಶ್ನಿಸುವ ಮನೋಭಾವವೇ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಗೆ ದಾರಿ ಮಾಡಿಕೊಡುತ್ತವೆ. ಮಕ್ಕಳು ಪತ್ರಿಕೆ ಓದುವುದರಿಂದ ಸಾಮಾನ್ಯ ಜ್ಞಾನ, ಭಾಷಾ ಕೌಶಲ್ಯ ಅಭಿವೃದ್ಧಿ, ಚಿಂತನಾಶಕ್ತಿ, ಆತ್ಮವಿಶ್ವಾಸ ಕೂಡ ಹೆಚ್ಚಳವಾಗುತ್ತದೆ. ಪತ್ರಿಕೆ ಕೇವಲ ಹೊರಗಿನ ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ ಶಾಲಾ ಪಠ್ಯ ಪೂರಕವಾಗಿ ಹಲವಾರು ವಿಷಯಗಳನ್ನು ಅಲ್ಲಿ ಕಂಡುಕೊಳ್ಳಲು ಸಾಧ್ಯವಿದೆ. ಪತ್ರಿಕೆ ಓದುವುದನ್ನು ಮಕ್ಕಳು ರೂಢಿಸಿಕೊಂಡರೆ ಅವರಲ್ಲಿ ಮೊಬೈಲ್ ಗೀಳು ಕಡಿಮೆಯಾಗುತ್ತದೆ. ಇದರಿಂದ ಅವರ ಭಾಷಾ ಪ್ರೌಢಿಮೆಯ ಜೊತೆಗೆ ಜ್ಞಾನದ ಅಭಿವೃದ್ಧಿಯು ಆಗುತ್ತಾ ಸಾಗುತ್ತದೆ. ದಿನನಿತ್ಯದ ಶಾಲಾ ಅವಧಿಯಲ್ಲಿ 10 ನಿಮಿಷವನ್ನಾದರೂ ಮಕ್ಕಳಿಗೆ ಪತ್ರಿಕೆ ಓದುವುದನ್ನು ಕಡ್ಡಾಯಗೊಳಿಸುವ ಅವಶ್ಯಕತೆ ಇದೆ. ಇದರಿಂದ ಓದುವ ಸದಾಭಿರುಚಿ ಹಾಗೂ ಕುತೂಹಲ ಕೂಡ ಉಂಟಾಗುತ್ತದೆ. ಪತ್ರಿಕೆಯನ್ನು ಓದುವ ಮೂಲಕ ವಿವಿಧ ವಿಷಯಗಳನ್ನು ಕ್ರೋಢೀಕರಿಸುತ್ತಾ ತಮ್ಮ ಪಠ್ಯ ವಿಷಯಗಳನ್ನು ಅಭ್ಯಾಸ ಮಾಡಲು ಕೂಡ ತುಂಬ ಆಸಕ್ತಿ ಉಂಟಾಗುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪತ್ರಿಕೆ ಓದು ತುಂಬ ಅವಶ್ಯಕ.

ಇದನ್ನು ಕಟ್ಟುನಿಟ್ಟಾಗಿ ಶಾಲಾ ಅವಧಿಯಲ್ಲಿ ಓದಲು ಅನುಕೂಲವಾಗುವಂತೆ ಜಾರಿಗೆ ತರುವುದು ತುಂಬಾ ಅವಶ್ಯವಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶಾಲಾ ಮಕ್ಕಳಿಗೆ ಪತ್ರಿಕೆ ಓದು ತುಂಬಾ ಒಳ್ಳೆಯದು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲ.

0: ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ವಾರ್ತೆಗಳ ವಿವರ. ಸೋಲು ಗೆಲುವುಗಳು ಪ್ರಜಾಪ್ರಭುತ್ವದ ಭಾಗವಾಗಿದ್ದು ಈ ಚುನಾವಣೆಯ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಭಾರತೀಯ ಸಂವಿಧಾನದ ಜಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ನವದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ, ಕೇರಳಂ, ತಮಿಳುನಾಡು ಹಾಗೂ ರಾಜ್ಯಗಳ ಜನತೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ಜನತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ, ಕಾರ್ಯಕ್ಷಮತೆಯ ರಾಜಕೀಯದ ಮೇಲೆ ಹಾಗೂ ಏಕ ಭಾರತ್ ಶ್ರೇಷ್ಠ ಭಾರತ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಎಂದ ಅವರು, ಜನರ ವಿಶ್ವಾಸದಿಂದ ಮತ್ತೊಮ್ಮೆ ಕಮಲ ಅರಳಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ದಾಖಲೆ ಮಟ್ಟದ ಮತದಾನದ ಪ್ರಮಾಣ ದೇಶದ ಪ್ರಜಾಪ್ರಭುತ್ವದ ಉಜ್ವಲ ಚಿತ್ರಣವನ್ನು ನೀಡುತ್ತದೆ ಎಂದ ಅವರು, ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು.
1: ಪಾಂಚ್ ಪ್ರದೇಶೋ ಕಿ ಜನತಾ ನೇ ಪೂರೆ ವಿಶ್ವ ಕೋ ದಿಖಾಯಾ ಹೈ ಯೇ ಹಮಾರಾ ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಕ್ಯೋ ಹೈ ಲೋಕತಂತ್ರ ಡೆಮೋಕ್ರೆಸಿ ಹಮಾರೇ ಲಿಯೆ ಸಿರ್ಫ್ ಏಕ್ ತಂತ್ರ ನಹೀ ಹೈ ಯೇ ಹಮಾರಿ ರಗೋ ಮೇ ದೌಡ್ತಾ ಹುವಾ ಸಂಸ್ಕಾರ ಹೈ ಔರ್ ಆಜ್ ಸಿರ್ಫ್ ಭಾರತ್ ಕಾ ಲೋಕತಂತ್ರ ಹೀ ನಹೀ ಜೀತಾ ಹೈ ಆಜ್ ಭಾರತ್ ಕಾ ಸಂವಿಧಾನ್ ಭಿ ಜೀತಾ ಹೈ.
0: ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ನಿತಿನ್ ನಬೀನ್, ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಜನತೆ ನೀಡಿದ ಬೆಂಬಲ ಹಾಗೂ ವಿಶ್ವಾಸಕ್ಕೆ ಧನ್ಯವಾದ ಸಲ್ಲಿಸಿ, ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಪುದುಚೇರಿ ರಾಜ್ಯಗಳ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಜನತೆ ಹೊಂದಿರುವ ಅಚಲವಾದ ಬೆಂಬಲ ಮತ್ತು ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭಾರೀ ಜಯ ಗಳಿಸಿರುವುದಕ್ಕೆ ಪಕ್ಷದ ಕಾರ್ಯಕರ್ತರ ನಿರಂತರ ಪರಿಶ್ರಮ ಮತ್ತು ಸಮರ್ಪಣೆಯ ಫಲವಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ವಿಧಾನಸಭಾ ಚುನಾವಣೆಗಳಲ್ಲಿ ಅಭೂತಪೂರ್ವ ಬೆಳವಣಿಗೆಯಾಗಿದ್ದು ಭಾರತೀಯ ಚುನಾವಣಾ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದರೆ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ನೂತನ ಪಕ್ಷವಾದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇನ್ನುಳಿದಂತೆ ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಆಡಳಿತಾರೂಢ ಸರ್ಕಾರಗಳು ಮತ್ತೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರೆ, ಕೇರಳಂನ ಮತದಾರರು ಹೊಸ ಸರ್ಕಾರಕ್ಕೆ ಮನ್ನಣೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದ ಒಟ್ಟು 293 ವಿಧಾನಸಭಾ ಕ್ಷೇತ್ರಗಳ ಪೈಕಿ 292 ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ 206 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಮೂರನೇ ಎರಡರಷ್ಟು ಬಹುಮತದೊಂದಿಗೆ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತಕ್ಕೆ ತೆರೆ ಎಳೆದಿದೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ಟಿಎಂಸಿ ಈ ಬಾರಿ ಕೇವಲ 80 ಕ್ಷೇತ್ರಗಳಲ್ಲಿ ಗೆದ್ದು ಒಂದು ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ನಂತರ ನಡೆದ ಈ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಜನತಾ ಉನ್ನಯನ್ ಪಕ್ಷ ತಲಾ 2 ಸ್ಥಾನಗಳನ್ನು ಗಳಿಸಿದರೆ ಸಿಪಿಐಎಂ 1 ಸ್ಥಾನವನ್ನು ಪಡೆದಿದೆ. ಪ್ರಮುಖ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ದ 15,000 ಹೆಚ್ಚು ಮತಗಳ ಅಂತರದಿಂದ ಸೋಲನುಭವಿಸಿದ್ದಾರೆ. ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ನಟ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ಇತಿಹಾಸ ಬರೆದಿದೆ. ತನ್ನ ಚೊಚ್ಚಲ ಚುನಾವಣೆಯಲ್ಲೇ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಪಕ್ಷದ ಮುಖ್ಯಸ್ಥ ಹಾಗೂ ನಟ ಸಿ ಜೋಸೆಫ್ ವಿಜಯ್ ಸ್ಪರ್ಧಿಸಿದ್ದ ಪೆರಂಬೂರು ಮತ್ತು ತಿರುಚಿ ಪೂರ್ವ 2 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ದಾರೆ. 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಆಡಳಿತಾರೂಢ ಡಿಎಂಕೆ 59 ಸ್ಥಾನಗಳನ್ನು ಹಾಗೂ ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದುಕೊಂಡಿವೆ. ವಿಶೇಷವೆಂದರೆ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೊಳತ್ತೂರು ಕ್ಷೇತ್ರದಲ್ಲಿ ಟಿವಿಕೆ ಅಭ್ಯರ್ಥಿ ವಿಎಸ್ ಬಾಬು ವಿರುದ್ದ ಪರಾಭವಗೊಂಡಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. 126 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 82 ಸ್ಥಾನಗಳನ್ನು ಗೆದ್ದಿದರೆ, ಅದರ ಮಿತ್ರಪಕ್ಷವಾದ ಅಸೋಂ ಗಣ ಪರಿಷತ್ ಎಜಿಪಿ 9 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 10 ಸ್ಥಾನಗಳಲ್ಲಿ ಜಯ ಸಾಧಿಸಿದೆ. ಕೇರಳಂನಲ್ಲಿ ಯುಡಿಎಫ್ ಮೈತ್ರಿ

0: ಕೂಟ ಭರ್ಜರಿ ಜಯ ದಾಖಲಿಸಿದ್ದು, ಕಾಂಗ್ರೆಸ್ 63 ಮತ್ತು ಐಯುಎಂಎಲ್ 22 ಸ್ಥಾನಗಳನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ ಪ್ರಾಬಲ್ಯ ಮೆರೆದಿವೆ. ಎಡಪಕ್ಷಗಳ ಆಡಳಿತಕ್ಕೆ ಇಲ್ಲಿ ಹಿನ್ನಡೆಯಾಗಿದ್ದು, ಸಿಪಿಎಂ ಹೊರತುಪಡಿಸಿ ಕೇವಲ ಸಿಪಿಐ ಮತ್ತು ಆರ್ಜೆಡಿ ಅಲ್ಪ ಸ್ಥಾನಗಳನ್ನು ಗಳಿಸಿವೆ. ಬಿಜೆಪಿ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟ 30 ಕ್ಷೇತ್ರಗಳ ಪೈಕಿ 18ರಲ್ಲಿ ಜಯ ಗಳಿಸುವ ಮೂಲಕ ಸರಳ ಬಹುಮತದೊಂದಿಗೆ ಸರ್ಕಾರ ರಚಿಸಲು ಸಜ್ಜಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಮೈಕಾ ವಿದೇಶಾಂಗ ಸಚಿವೆ ಕಮೀನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಇತರ ಸಚಿವರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಭಾರತ ಮತ್ತು ಜಮೈಕಾ ನಡುವಿನ ದ್ವಿಪಕ್ಷೀಯ ಸಹಭಾಗಿತ್ವದ ವಿವಿಧ ಆಯಾಮಗಳ ಕುರಿತು ಪರಾಮರ್ಶೆ ನಡೆಸಲಾಯಿತು. ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ಕೃಷಿ, ಡಿಜಿಟಲ್ ಪ್ರವಾಸೋದ್ಯಮ, ಕ್ರೀಡೆ, ಮನೋರಂಜನೆ, ಮೂಲಸೌಕರ್ಯ ಮತ್ತು ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧಿಸುವ ಕುರಿತು ಚರ್ಚಿಸಲಾಯಿತು ಎಂದಿದ್ದಾರೆ. ಜಮೈಕಾದ ಪ್ರಮುಖ ಉದ್ದಿಮೆಗಳು ಹಾಗೂ ವಾಣಿಜ್ಯ ಕ್ಷೇತ್ರದ ನಾಯಕರೊಂದಿಗೆ ಸಚಿವ ಡಾ ಎಸ್ ಜೈಶಂಕರ್ ಸಂವಾದ ನಡೆಸಿದರು. ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಸಹಕಾರದ ಸಾಮರ್ಥ್ಯವನ್ನು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಿತದೃಷ್ಟಿಯಿಂದ ಮತ್ತಷ್ಟು ಸಕ್ರಿಯವಾಗಿ ಬಳಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಈ ಸಂದರ್ಭದಲ್ಲಿ ಸಚಿವರು ತಿಳಿಸಿದ್ದಾರೆ. ಹಾರ್ಮಸ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ನಡುವೆ ಮಿಲಿಟರಿ ಸಂಘರ್ಷ ತೀವ್ರಗೊಂಡಿದ್ದು, ಉಭಯ ದೇಶಗಳ ನಡುವೆ ಎಚ್ಚರಿಕೆಗಳ ಸರಣಿ ಮುಂದುವರೆದಿದೆ. ಅಮೆರಿಕದ ಹಡಗುಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕಠಿಣ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪಡೆಗಳು ಹೆಲಿಕಾಪ್ಟರ್ ಬಳಸಿ ಇರಾನ್ನ 7 ವೇಗದ ದೋಣಿಗಳನ್ನು ನಾಶಪಡಿಸಿವೆ. ಆಯಕಟ್ಟಿನ ಜಲಮಾರ್ಗದಲ್ಲಿ ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಹಮ್ಮಿಕೊಂಡಿರುವ ಪ್ರಾಜೆಕ್ಟ್ ಫ್ರೀಡಂನ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಜಲಸಂಧಿಯನ್ನು ಮುಚ್ಚಿರುವುದಾಗಿ ಪ್ರತಿಪಾದಿಸಿರುವ ಇರಾನ್ ಅಮೆರಿಕದ ಯುದ್ಧ ನೌಕೆಗಳತ್ತ ಎಚ್ಚರಿಕೆಯ ಗುಂಡುಗಳನ್ನು ಹಾರಿಸುವುದಾಗಿ ಹೇಳಿಕೊಂಡಿದೆ. ಈ ನಡುವೆ ಸಂಘರ್ಷದ ವಲಯದಲ್ಲಿ ಸುಮಾರು 87 ರಾಷ್ಟ್ರಗಳ ಹಡಗುಗಳು ಸಿಲುಕಿಕೊಂಡಿವೆ ಎಂದು ವರದಿಯಾಗಿದೆ. ಅಧ್ಯಕ್ಷ ಟ್ರಂಪ್ ಅಮೆರಿಕದ ಮಿಲಿಟರಿ ಸಾಮರ್ಥ್ಯವನ್ನು ಪುನರುಚ್ಚರಿಸುವ ಮೂಲಕ ಇರಾನ್ಗೆ ಮತ್ತೆ ಎಚ್ಚರಿಕೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಜಾರಿಗೆ ಬಂದ ಬಳಿಕ ಹಲವು ವಾರಗಳ ಶಾಂತ ವಾತಾವರಣ ನಿನ್ನೆಯ ದಾಳಿಯಿಂದ ಭಂಗಗೊಂಡಿದೆ. ಯುಎಇ ಫುಜೈರಾ ತೈಲ ಕೈಗಾರಿಕಾ ವಲಯದಲ್ಲಿ ನಿನ್ನೆ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಅಧಿಕಾರಿಗಳ ಪ್ರಕಾರ ಇರಾನ್ನ ಡ್ರೋನ್ ದಾಳಿಯಿಂದಾಗಿ ಈ ಬೆಂಕಿ ಕಾಣಿಸಿಕೊಂಡಿದೆ. ಕಳೆದ ತಿಂಗಳು ಜಾರಿಗೆ ಬಂದ ಯುದ್ಧ ವಿರಾಮದ ನಂತರ ಯುಎಇ ಭೂಭಾಗದಲ್ಲಿ ಗಂಭೀರ ಹಾನಿ ಉಂಟುಮಾಡಿದ ಮೊದಲ ದಾಳಿ ಇದಾಗಿದೆ. ಕಳೆದ ವಹಿವಾಟಿನಲ್ಲಿ ಭಾರೀ ಏರಿಕೆ ಕಂಡಿದ್ದ ಜಾಗತಿಕ ತೈಲ ಬೆಲೆಗಳು ಇಂದು ಅಲ್ಪ ಪ್ರಮಾಣದ ಇಳಿಕೆ ಕಂಡಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ತೈಲ ಪೂರೈಕೆಯಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಮಾರುಕಟ್ಟೆಗಳು ಸೂಕ್ಷ್ಮವಾಗಿ ಗಮನಿಸುತ್ತಿವೆ. ಜುಲೈ ತಿಂಗಳ ವಿತರಣೆಯ ಬ್ರೆಂಟ್ ಕಚ್ಚಾ ತೈಲದ ಭವಿಷ್ಯ ಬೆಲೆ ಇಂದು .06% ಇಳಿಕೆಯಾಗಿದ್ದು ಪ್ರತಿ ಬ್ಯಾರೆಲ್ಗೆ $113.77ಗಳಿಗೆ ತಲುಪಿದೆ. ಅದೇ ರೀತಿ WTI ಕಚ್ಚಾ ತೈಲ ಬೆಲೆ .135% ಕುಸಿತ ಕಂಡು ಪ್ರತಿ ಬ್ಯಾರೆಲ್ಗೆ $105.06 ತಲುಪಿದೆ. ಇದಕ್ಕೂ ಮುನ್ನ ನಿನ್ನೆ ಪೂರೈಕೆ ವ್ಯತ್ಯಯ ಆತಂಕದಿಂದಾಗಿ ತೈಲ ಬೆಲೆಗಳು ಗಣನೀಯವಾಗಿ ಏರಿಕೆ ಕಂಡಿದ್ದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇತ್ತೀಚಿನ ಚುನಾವಣಾ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಜಯ, ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಿಗ್ವಿಜಯ, ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಡಿವಿಕೆ ಅತಿದೊಡ್ಡ ಪಕ್ಷವಾಗಿ ಉದಯ. ಜಮೈಕಾದ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಉನ್ನತ ಮಟ್ಟದ ಸಭೆ, ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಬಲವರ್ಧನೆಗೆ ಒತ್ತು. ಪಶ್ಚಿಮ ಏಷ್ಯಾ ಸಂಘರ್ಷ, ಅಮೆರಿಕ ಇರಾನ್ ನಡುವೆ ಮುಂದುವರೆದ ಉದ್ವಿಗ್ನತೆ. ಮಧ್ಯಪ್ರಾಚ್ಯ ಪರಿಸ್ಥಿತಿ ಹಿನ್ನೆಲೆ ಜಾಗತಿಕ ತೈಲ ಬೆಲೆಯಲ್ಲಿ ಭಾರೀ ಏರಿಕೆಯ ನಂತರ ಇಂದು ಅಲ್ಪ ಇಳಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನು ಆಲಿಸಿದಿರಿ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
4: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
3: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
4: ಆಯ್ತು ಸರ್, ಧನ್ಯವಾದಗಳು.
5: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಹೇಮಂತ್ ಕುಮಾರ್, ರವಿಕುಮಾರ್, ದೇವಮಣಿ, ಡಾಕ್ಟರ್ ದೀಪಕ್ ಮೂರ್ತಿ, ನಂದಿನಿ, ಸುನೀತಾ, ಶೋಭಾ, ಉಜೇಫಾ ಅಂಜುಮ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ

0: ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
4: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/5/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರಿ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರಿ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ

ನಮಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭಾರತೀಯರ ಆರೋಗ್ಯ ಮತ್ತು ಅನುವಂಶಿತೆಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ನಮ್ಮ ದೇಶದ ವೈವಿಧ್ಯಮಯ ಜನಸಮುದಾಯಗಳ ಡಿಎನ್ಎ ಸಂರಚನೆಯನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಜಿನೋಮ್ ಇಂಡಿಯಾ ಯೋಜನೆಯು ಅತ್ಯಂತ ಮಹತ್ವದ ಮೈಲಿಗಳನ್ನು ತಲುಪಿದೆ. ಈ ಬೃಹತ್ ಸಂಶೋಧನೆಯ ಮೂಲಕ ಭಾರತೀಯರಲ್ಲಿ ಮಾತ್ರ ಕಂಡುಬರುವ ಸುಮಾರು 4.4 ಕೋಟಿ ಹೊಸ ಜೀನ್ ಬದಲಾವಣೆಗಳನ್ನು ಅಥವಾ ಜೆನೆಟಿಕ್ ವೇರಿಯಂಟ್ಗಳನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ. ಈ ಸಂಶೋಧನೆಯು ಭವಿಷ್ಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಗುಣವಾಗಿ ಚಿಕಿತ್ಸೆ ನೀಡುವ ಪ್ರೆಸಿಷನ್ ಮೆಡಿಸಿನ್ ಅಥವಾ ನಿಖರ ವೈದ್ಯಕೀಯ ಪದ್ಧತಿಗೆ ಬಲವಾದ ಅಡಿಪಾಯವನ್ನು ಹಾಕಿದೆ. ಸಾಮಾನ್ಯವಾಗಿ ಆಧುನಿಕ ವೈದ್ಯಕೀಯ ಶಾಸ್ತ್ರವು ಯುರೋಪಿಯನ್ ದೇಶಗಳ ಜನರ ಡಿಎನ್ಎ ಮಾಹಿತಿಯನ್ನು ಆಧರಿಸಿ ರೂಪಿತವಾಗಿದೆ. ಆದರೆ ಭಾರತೀಯರ ದೇಹದ ಜೈವಿಕ ರಚನೆಯು ಯುರೋಪಿಯನರಿಗಿಂತ ವಿಭಿನ್ನವಾಗಿದೆ. ಇದರಿಂದಾಗಿ ದೇಶಗಳಲ್ಲಿ ಯಶಸ್ವಿಯಾದ ಔಷಧಗಳು ಅಥವಾ ಚಿಕಿತ್ಸಾ ಪದ್ಧತಿಗಳು ಭಾರತೀಯರಿಗೆ ಅಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರಬಹುದು ಅಥವಾ ಅಷ್ಟೇ ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಿರಬಹುದು. ಈ ಕೊರತೆಯನ್ನು ನೀಗಿಸಲು ಭಾರತ ಸರ್ಕಾರದ ಬಯೋಟೆಕ್ನಾಲಜಿ ಇಲಾಖೆಯು ಧನ ಸಹಾಯದೊಂದಿಗೆ 2021 ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಮಂದಿರ ಸೇರಿದಂತೆ ದೇಶದ 20 ಪ್ರಮುಖ ಸಂಸ್ಥೆಗಳ ವಿಜ್ಞಾನಿಗಳು ಈ ತಂಡದಲ್ಲಿದ್ದಾರೆ. ಕರ್ನಾಟಕವು ಸೇರಿದಂತೆ ದೇಶಾದ್ಯಂತ ಇರುವ 83 ವಿವಿಧ ಜನಸಮುದಾಯಗಳ ಸುಮಾರು 20,000 ಹೆಚ್ಚು ವ್ಯಕ್ತಿಗಳ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಸುಮಾರು 10,000 ಹೆಚ್ಚು ಸಂಪೂರ್ಣ ಜೀನ್ ಸಂಯೋಜನೆಯನ್ನು ವಿಶ್ಲೇಷಿಸಲಾಗಿದೆ. ಜೀನ್ ಎನ್ನುವುದು ನಮ್ಮ ದೇಹದ ಬೆಳವಣಿಗೆ ಮತ್ತು ಕಾರ್ಯವೈಖರಿಯನ್ನು ನಿರ್ಧರಿಸುವ ಒಂದು ಬ್ಲೂ ಪ್ರಿಂಟ್ ಅಥವಾ ನಕಾಶೆ ಇದ್ದಂತೆ. ಈ ನಕಾಶೆಯಲ್ಲಿ ಸಣ್ಣ ಬದಲಾವಣೆಗಳು, ನಮಗೆ ಬರುವ ಕಾಯಿಲೆಗಳು ಮತ್ತು ನಾವು ತೆಗೆದುಕೊಳ್ಳುವ ಔಷಧಿಗಳು ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಈ ಸಂಶೋಧನೆಯಲ್ಲಿ ಪತ್ತೆಯಾದ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಭಾರತೀಯ ಜೀನ್ ವೈವಿಧ್ಯ. ಜಗತ್ತಿನ ಇತರೆ ಭಾಗಗಳಲ್ಲಿ ಅಪರೂಪವಾಗಿರುವ ಕೆಲವು ರೋಗಕಾರಕ ಬದಲಾವಣೆಗಳು ಭಾರತದ ಕೆಲವು ನಿರ್ದಿಷ್ಟ ಸಮುದಾಯಗಳಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಸ್ವಜಾತಿ ವಿವಾಹ ಅಥವಾ ಎಂಡೋಗಮಿ ಪದ್ಧತಿ. ಒಂದು ಸಣ್ಣ ಗುಂಪಿನೊಳಗೆ ಮದುವೆ ಸಂಬಂಧಗಳು ನಡೆಯುವುದರಿಂದ ಆ ಗುಂಪಿನ ವಿಶಿಷ್ಟ ಜೀನ್ ಗುಣಲಕ್ಷಣಗಳು ತಲೆಮಾರುಗಳಿಂದ ಹಾಗೆಯೇ ಉಳಿದುಕೊಂಡು ಬಂದಿದೆ. ಇದನ್ನ ವಿಜ್ಞಾನದ ಭಾಷೆಯಲ್ಲಿ ಫೌಂಡರ್ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ವೈವಿಧ್ಯಮಯ ರಾಜ್ಯಗಳಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳು ಮತ್ತು ವಿಶಿಷ್ಟ ಸಂಸ್ಕೃತಿಯ ಸಮುದಾಯಗಳಿವೆ. ಈ ಸಂಶೋಧನೆಯ ಪ್ರಕಾರ ಇಂತಹ ಸಮುದಾಯಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಶ್ರವಣ ದೋಷ, ದೃಷ್ಟಿಮಾಂದ್ಯತೆ ಮತ್ತು ಕೊಬ್ಬಿನಾಂಶದ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಹೆಚ್ಚಿದೆ. ಈ ಆರೋಗ್ಯ ಅಪಾಯಗಳು ದೇಶಾದ್ಯಂತ ಸಮಾನವಾಗಿ ಹರಡಿಲ್ಲ, ಬದಲಾಗಿ ಆಯಾ ಸಮುದಾಯಗಳ ಜೀನ್ ಸಂರಚನೆಗೆ ಅನುಗುಣವಾಗಿ ಬದಲಾಗುತ್ತದೆ. ಇದಲ್ಲದೆ ನಾವು ದಿನನಿತ್ಯ ಬಳಸುವ ಕೆಲವು ಸಾಮಾನ್ಯ ಔಷಧಿಗಳ ಮೇಲೆ ಈ ಜೀನ್ ಬದಲಾವಣೆಗಳು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದು ಸಹ ಬೆಳಕಿಗೆ ಬಂದಿದೆ. ಉದಾಹರಣೆಗೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಔಷಧಗಳು, ಖಿನ್ನತೆ ನಿವಾರಕಗಳು ಮತ್ತು ಕ್ಯಾನ್ಸರ್ ಚಿಕಿತ್ಸೆಯ ಔಷಧಿಗಳನ್ನು ನಮ್ಮ ದೇಹವು ಹೇಗೆ ಜೀರ್ಣಿಸಿಕೊಳ್ಳುತ್ತದೆ ಎಂಬುದು ನಮ್ಮ ಜೀನ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಯುರೋಪಿಯನ್ ಮಾದರಿಯನ್ನು ಅನುಸರಿಸಿ ಭಾರತೀಯರಿಗೆ ಔಷಧದ ಪ್ರಮಾಣ ನಿಗದಿಪಡಿಸುವುದು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಎಂದು ಈ ಅಧ್ಯಯನ ಎಚ್ಚರಿಸಿದೆ. ಈ ಸವಾಲನ್ನು ಎದುರಿಸಲು ವಿಜ್ಞಾನಿಗಳು ಜಿನೋಮ್ ಇಂಡಿಯಾ ಇಂಪ್ಲಾಂಟೇಷನ್ ಪ್ಯಾನೆಲ್ ಎಂಬ ವಿಶೇಷ ಡಿಜಿಟಲ್ ಸಾಧನವನ್ನು ಸಿದ್ಧಪಡಿಸಿದ್ದಾರೆ. ಇದು ದಕ್ಷಿಣ ಏಷ್ಯಾದ ಜನರ ಜೀನ್ ಮಾಹಿತಿಯನ್ನು ನಿಖರವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಜಾಗತಿಕ ಮಟ್ಟದಲ್ಲಿ ಲಭ್ಯವಿರುವ ಇತರೆ ಸಾಹಿತು ಭಾರತೀಯರ ಆರೋಗ್ಯ ಪರಿಸ್ಥಿತಿಯನ್ನು ಪತ್ತೆ ಹಚ್ಚುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಸಾಬೀತಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಜಿನೋಮ್ ಇಂಡಿಯಾ ಯೋಜನೆಯು ಕೇವಲ ಒಂದು ವೈಜ್ಞಾನಿಕ ಸಾಧನೆಯಲ್ಲ,
ಇದು ಭಾರತೀಯರ ಭವಿಷ್ಯದ ಆರೋಗ್ಯ ರಕ್ಷಣೆಯ ದಿಕ್ಸೂಚಿಯಾಗಿದೆ. ಇದರಿಂದಾಗಿ ವೈದ್ಯರು ಇನ್ನು ಮುಂದೆ ಎಲ್ಲರಿಗೂ ಒಂದೇ ಚಿಕಿತ್ಸೆ ಎನ್ನುವ ಬದಲು ರೋಗಿಯ ಜೀನ್ ಮಾಹಿತಿಯನ್ನು ನೋಡಿ

0: ಸರಿಹೊಂದುವ ಔಷಧ ಅಥವಾ ಪ್ರಮಾಣವನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಇದು ಚಿಕಿತ್ಸೆಯ ವೆಚ್ಚವನ್ನು ಕಡಿಮೆ ಮಾಡುವುದಲ್ಲದೆ ಪ್ರಾಣಹಾನಿಯನ್ನು ತಪ್ಪಿಸಲು ಸಹಕಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಶೋಧನೆಯ ವ್ಯಾಪ್ತಿಯನ್ನು ಇನ್ನೂ ಹೆಚ್ಚು ಜನರಿಗೆ ವಿಸ್ತರಿಸುವ ಗುರಿಯನ್ನು ವಿಜ್ಞಾನಿಗಳು ಹೊಂದಿದ್ದಾರೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಿನೋಮ್ ಇಂಡಿಯಾ ವೈಯಕ್ತಿಕ ಚಿಕಿತ್ಸಾ ಪದ್ಧತಿ ಎಂಬುದರ ಕುರಿತು ಕುಮಾರಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ. ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುವುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುವುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನು ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ, ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂಥ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ, ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನು ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೋ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ

ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿಯ ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನು ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುದು ಅದನ್ನು ಜೋಡಿಸಿದ ಡೈರೆಕ್ಟರಿಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು, ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂತೇಳಂದ್ರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂಥ ಒಂದು ಜಾತಿಯನ್ನು ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದರೆ ಜಾತಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂಥ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ದೇವರನ್ನು ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನು ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ, ಅರಸ

ಮಾಮಾ. ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದ್ರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನು ಮಾಡದೆ ನಿಂತ ನೆಲೆಯೇ ಇರುವಂತಹ ಭಾಗ್ಯವೇ, ಪಡೆದಿರುವಂತಹ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡಿಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡಿಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾ ಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ, ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೇ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ.
2: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜ್

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ, ನಿಮಗೆ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಬರುವಂತಹ ಪ್ರಶ್ನಾರ್ಥಕ ಪದಗಳು WH ವರ್ಡ್ಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಆ ತರಗತಿಯನ್ನ ತಾವೆಲ್ಲರೂ ಆಲಿಸಿದ್ರಿ, ಗಮನ ಇಟ್ಟು ಕೇಳಿ ಅರ್ಥ ಮಾಡಿಕೊಂಡಿದ್ರಿ ಅಂತ ಹೇಳಿ ಪರಿಗಣಿಸ್ತೇನೆ, ಭಾವಿಸ್ತೇನೆ. ನಾನು ಪ್ರಶ್ನಾರ್ಥಕ ಪದಗಳನ್ನ ವಿವರಿಸುವಂತಹ ಆ ತರಗತಿಯಲ್ಲಿ ವಾಟ್, ಹೂ ಮತ್ತೆ ವೈನ್ ಪದಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ವಾಟ್ ಅನ್ನೋದು ವಸ್ತುಗಳಿಗೆ ಪ್ರಾಣಿಗಳಿಗೆ ಉದ್ದೇಶಿಸಿ ಬಳಸ್ತೇವೆ. ವಾಟ್ ಈಸ್ ಯುವರ್ ನೇಮ್ ಅಥವಾ ವಾಟ್ ಈಸ್ ದಟ್, ವಾಟ್ ಈಸ್ ದಿಸ್, ಏನದು ಏನಿದು. ವಾಟ್ ಅನ್ನೋದು ಗುರುತನ್ನ ಸಾಮಾನ್ಯವಾಗಿ ಪ್ರಾಣಿ ಅಥವಾ ವಸ್ತುಗಳ ಐಡೆಂಟಿಟಿಯನ್ನ ಕೇಳಲಿಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ಬಳಕೆ ಮಾಡೋದು ಅಂತ ಹೇಳಿ ನಾನು ಆ ತರಗತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದೆ. ಅದೇ ವ್ಯಕ್ತಿಗಳ ಗುರುತನ್ನ ಅರ್ಥ ಮಾಡಿಕೊಳ್ಬೇಕಾದಾಗ ಯಾರು ಅನ್ನುವ ಪದವನ್ನ ಬಳಕೆ ಮಾಡ್ತೇವೆ. ಯಾವುದು ವಾಟ್ ಅನ್ನುವ ಪದ ಬಳಕೆಯಾಗುವ ರೀತಿಗೂ ಹೂ ಅನ್ನುವ ಪದ ಬಳಕೆಯಾಗುವ ರೀತಿಗೂ ವ್ಯತ್ಯಾಸ ಇದೆ, ಭಿನ್ನತೆ ಇದೆ ಅನ್ನೋದನ್ನ ನಾನು ನಿಮಗೆ ಆ ತರಗತಿಯಲ್ಲಿ ಬಿಡಿಸಿ ಹೇಳಿದ್ದೆ. ನಂತರ ಹೂ ಮತ್ತೆ ಹೋಮ್ ಪದಗಳ ನಡುವಿನ ವ್ಯತ್ಯಾಸವನ್ನು ಕೂಡ ವಿವರಿಸಿದ್ದೆ. ಹೂ ಅನ್ನೋದು ಕರ್ತೃವಿನ ಗುರುತನ್ನ, ಸಬ್ಜೆಕ್ಟಿನ ಐಡೆಂಟಿಟಿಯನ್ನ ಕೇಳಿದ್ರೆ ಹೂಮ್ WHOM ಹೂಮ್ ಪದವು ಕರ್ಮ ಪದದ ಗುರುತನ್ನ ಐಡೆಂಟಿಟಿಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೋಸ್ಕರ ಬಳಕೆಯಾಗತ್ತೆ ಅನ್ನೋದನ್ನ ಆ ತರಗತಿಯಲ್ಲಿ ವಿವರಿಸಿದ್ದೆ. ಅದೇ ಹೂ ಅನ್ನುವ ಪದ ಇನ್ಫಾರ್ಮಲ್ ಅಂದ್ರೆ ಅನೌಪಚಾರಿಕ ಸಂದರ್ಭದಲ್ಲಿ ಹಾಗೆ ಹೆಚ್ಚು ಮಾತನಾಡುವಂತಹ ಸ್ಪೋಕನ್ ಇಂಗ್ಲಿಷ್ ನ ದೃಷ್ಟಿಯಿಂದ ನೋಡಿದಾಗ ಹೂ ಅನ್ನುವ ಪದ ಹೂಮ್ ಅನ್ನುವ ಪದವನ್ನ ರಿಪ್ಲೇಸ್ ಮಾಡುತ್ತೆ. ಹೂಮ್ ಅನ್ನುವ ಪದಕ್ಕೆ ಬದಲಾಗಿ ಹೂ ಅನ್ನುವ ಪದವನ್ನ ನಾವು ಬಳಕೆ ಮಾಡುತ್ತೇವೆ ಅನ್ನೋದನ್ನು ಕೂಡ ಆ ತರಗತಿಯಲ್ಲಿ ಚರ್ಚಿಸಿದ್ದೆ. ಇವೆಲ್ಲವನ್ನ ನೀವು ನೆನ್ಪಿಟ್ಕೊಂಡಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಈ WH ವರ್ಡ್ಸ್

ಅನ್ನೋದು ಏನಿದೆ, ಪ್ರಶ್ನಾರ್ಥಕ ಪದಗಳು, ಪ್ರಶ್ನೆಯನ್ನ ಕೇಳಲಿಕ್ಕೆ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡಲಿಕ್ಕೆ 9 ಪದಗಳು ಇದಾವೆ. ಅದನ್ನ WH ವರ್ಡ್ಸ್ ಅಂತ ಹೇಳಿ ಕೂಡ ಹೇಳ್ತೇವೆ ಅಂತ ಕೂಡ ನಾನು ನಿಮಗೆ ಆ ತರಗತಿಯಲ್ಲಿ ವಿವರಿಸಿದ್ದೆ. ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ವೈ. ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಪದ ಇದೆ, ಹೌ, HOW, ಹೌ. ಇಷ್ಟು ಪದಗಳನ್ನು ನಾವು WH ವರ್ಡ್ಸ್ ಅಥವಾ ಕ್ವಶ್ಚನ್ ವರ್ಡ್ಸ್ ಅಂತ ಹೇಳಿ ಗುರುತಿಸ್ತೀವಿ. ಹೀಗೆ ಇಂಗ್ಲಿಷ್ ನಲ್ಲಿ ಪದಗಳನ್ನ ನಾವು ಅರ್ಥ ಮಾಡಿಕೊಳ್ಳೋ ಕಾರಣಕ್ಕೆ ಅಥವಾ ನಮ್ಮ ಕಲಿಕೆಗೆ ಅನುಕೂಲ ಆಗ್ಲಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ WH ವರ್ಡ್ಸ್ ಅಂತ ಏನ್ ಹೇಳ್ತಾ ಇದೀನಲ್ಲ, ಇದೊಂದು ಸರಳವಾದಂತಹ ವರ್ಗೀಕರಣ. ಇದನ್ನ ಪ್ರನೌನ್ ಆಗಿಯೂ ಕೂಡ ಇಂಗ್ಲಿಷ್ ನಲ್ಲಿ ಗುರುತಿಸ್ತಾರೆ. ಇಂಗ್ಲಿಷ್ ನ ವ್ಯಾಕರಣದಲ್ಲಿ ಅವನ್ನ ಪ್ರನೌನ್, ಹಾಗೆ ರಿಲೇಟಿವ್ ಪ್ರನೌನ್, ಹೀಗೆ ಬೇರೆ ಬೇರೆ ಹಂತದ ಪದಗಳ ಹೆಸರಿನಲ್ಲಿ ಗುರುತಿಸ್ತಾರೆ. ಆದ್ರೆ ನಾವು ಕಲಿಯುವ ಹಂತದಲ್ಲಿ ಇವುಗಳನ್ನ ಸರಳವಾಗಿ ನೆನ್ಪಿಟ್ಕೊಂಡು ಸರಳವಾದ ಉದಾಹರಣೆಗಳ ಮೂಲಕ ಸರಳವಾದಂತ ವಾಕ್ಯಗಳನ್ನ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ಕಲಿಯೋದು ಯಾವತ್ತಿಗೂ ಒಳ್ಳೆಯದು. ಹಾಗಾಗಿ ಈ ಪದಗಳನ್ನ ನಾನು ನಿಮಗೆ WH ವರ್ಡ್ಸ್ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಆಗ್ಬೋದಲ್ವಾ? ವಾಟ್ ಅನ್ನೋದ್ರ ಬಗ್ಗೆ ಈಗ ನಾನು ಹೇಳಿದೆ, ಹೂ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದೆ, ಹಾಗೆ ಹೂಮ್ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಹೇಳಿದೆ. ಈ ಹೂಸ್ ಅನ್ನೋ ಪದ ಇದೆಯಲ್ಲ, WHOSE, ಮತ್ತೊಮ್ಮೆ ಹೇಳ್ತೇನೆ, WHOSE, ಹೂಸ್, ಯಾರದ್ದು, ಯಾರದ್ದು. ಹೂಸ್ ಬುಕ್ ಈಸ್ ದಿಸ್, ಹೂಸ್ ಬುಕ್ ಈಸ್ ದಿಸ್. ಈ ಪುಸ್ತಕ ಯಾರದ್ದು, ಯಾರಿಗೆ ಸೇರಿದ್ದು ಅನ್ನೋ ಅರ್ಥದಲ್ಲಿ ಬಳಕೆ ಆಗತ್ತೆ. ಹೂಸ್ ಯಾರದ್ದು, ಯಾರಿಗೆ ಸೇರಿದ್ದು. ದಿಸ್ ಈಸ್ ಮೈ ಬುಕ್, ಹೂಸ್ ಬುಕ್ ಈಸ್ ದಿಸ್, ದಿಸ್ ಇಸ್ ಮೈ ಬುಕ್, ಇದು ನನ್ನ ಪುಸ್ತಕ, ಮೈ ಬುಕ್. ಸೊ ಹೂಸ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಯಾರಿಗೆ ಸೇರಿದ್ದು ಅಂತ ಹೇಳಿ ವಿವರವನ್ನ ಬಯಸ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಹೇಳಿ. ಮೈ ಬುಕ್ ಅಂತ ಹೇಳಿದಾಗ ನಿಮಗೆ ನಾನು ಹಿಂದಿನ ಕೆಲವು ತರಗತಿಗಳಲ್ಲಿ ಪ್ರನೌನ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ, ತರಗತಿಯನ್ನ ನಡೆಸಿದ್ದೆ, ಅದು ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೇನೆ. ಮೈ ಮತ್ತೆ ಮೈನ್, MY ಮೈ, ಇನ್ನೊಂದು MINE ಮೈನ್ ಅಂತ ಹೇಳಿ. ಮೈ ಗುಂಪಿನ ಪದಗಳ ಬಳಕೆ ಬಗ್ಗೆ ಕೂಡ ನಾನು 2 ತರಗತಿಗಳಲ್ಲಿ ವಿವರಿಸಿದ್ದೆ, ಹಾಗೆ ಮೈನ್ ಗುಂಪಿನ ಪದಗಳ ಬಗ್ಗೆ 1 ತರಗತಿಯಲ್ಲಿ ವಿವರಿಸಿದ್ದೆ, ಇದು ನೆನಪಿದೆ ಅಂತ ಅನ್ಕೊಳ್ತೇನೆ. ಒಂದು ವೇಳೆ ಮರ್ತು ಹೋಗಿದ್ರೆ ಮೈ ಗುಂಪಿನ ಪದಗಳೇನಿದಾವಲ್ಲ ಅವು ಒಂದು ನೌನಿನ ಜೊತೆ ಬಳಕೆ ಆಗತ್ತೆ. ಮೈ ಬುಕ್, ಮೈ ನೇಮ್, ಮೈ ಟೀಚರ್, ಮೈ ಪೇರೆಂಟ್ಸ್, ಮೈ ಕ್ಲಾಸ್ಮೇಟ್ಸ್, ಮೈ ಕಂಟ್ರಿ, ಯುವರ್ ಫ್ರೆಂಡ್ಸ್, ಹೀಗೆ ಮೈ, ಅವರ್, ಯುವರ್, ಹಿಸ್, ಹರ್, ಇಟ್ಸ್, ದೇರ್, THEIR, ದೇರ್, ಅವರ. ಸೊ ಯಾರಿಗೆ ಸೇರಿದ್ದು ಅನ್ನುವಂತಹ ವಿವರವನ್ನ ಇವು ಕೊಡುತ್ತವೆ. ಈ ಮೈ ಗುಂಪಿನ ಪದಗಳು ಯಾವಾಗ್ಲೂ ನೌನಿನ ಜೊತೆ ಅಂದ್ರೆ ಒಂದನ್ನ ಪ್ರೊಸೆಸ್ ಮಾಡಿರ್ತವೆ, ಹೊಂದಿರ್ತವೆ. ಇವುಗಳಿಗೆ ಪೊಸೆಸಿವ್ ಪ್ರನೌನ್ಸ್ ಅಂತ ಕೂಡ ಹೆಸರಿಟ್ಟು ಕರೀತಾರೆ. ಪೊಸೆಸಿವ್ ಪ್ರನೌನ್ಸ್, ಅದನ್ನ ನೆನ್ಪ್ ಮಾಡ್ಕೊಳ್ಬಹುದು. ಹಾಗೆ ನೌನ್ಗಳ ಜೊತೆ ಬಳಕೆ ಮಾಡದೇ ಇರುವಂತ ಇನ್ನೊಂದು ಪ್ರನೌನ್ ಕೂಡ ಇದೆ, ಅದನ್ನ ಮೈನ್ ಅಂತ ಕರೀತಾರೆ. ಮೈನ್, MINE, MINE. ಇಂಗ್ಲಿಷ್ ನಲ್ಲಿ ಮೈನ್ ಅಂತ ನಾಮಪದ ಕೂಡ ಇದೆ, ಅದನ್ನ ಗಣಿ, ಮೈನ್ಸ್, ಮೈನ್ ಗಣಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಮೈನ್ ಅನ್ನೋದನ್ನ ನನ್ನದು, ನಂದು ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹೂಸ್ ಬುಕ್ ಈಸ್ ದ

ಮೈನ್, ನಂದು ಅಂತ ಹೇಳ್ಬೋದು. ನನ್ನ ಪುಸ್ತಕ ಅಂತಾನು ಹೇಳ್ಬೋದು, ಮೈ ಬುಕ್ ಅಂತ ಉತ್ತರ ಕೊಡಬಹುದು. ಇನ್ನೊಂದು ನಂದು, ನನ್ನದು ಅನ್ನೋ ಅರ್ಥದಲ್ಲಿ ಬಳಕೆ ಕೂಡ ಮಾಡಬಹುದು. ಸೊ ಹೀಗೆ ಹೂಸ್ ಅನ್ನುವ ಪ್ರಶ್ನೆ ಪದ, ಪ್ರಶ್ನಾರ್ಥಕ ಪದ. ಹೂಸ್ ಅನ್ನುವ ಪ್ರಶ್ನಾರ್ಥಕ ಪದ ಯಾರಿಗೆ ಸೇರಿದ್ದು ಅನ್ನುವ ಮಾಹಿತಿಯನ್ನ ಕೇಳಿ ಪಡ್ಕೊಳ್ತದೆ. ಸೊ ಹೂಸ್ ಅನ್ನುವ ಪದ ನೀವು ನೆನಪು ಮಾಡಿಕೊಂಡ್ರೆ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೈ ಮತ್ತು ಮೈನ್ ಗುಂಪಿನ ಪದಗಳನ್ನ ನೆನಪು ಮಾಡ್ಕೋಬೇಕು. ಸೊ ಮೈ ಮತ್ತೆ ಮೈನ್ ಗುಂಪಿನ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಹೂಸ್ ಅನ್ನುವ ಪದವನ್ನ ಕೂಡ ಅರ್ಥ ಮಾಡ್ಕೊಳ್ಳೋದು. ಹೂಸ್ ಅನ್ನೋ ಪದ ಅರ್ಥ ಆದ್ರೆ ಮೈ, ಮೈನ್ ಪದವನ್ನ ಅರ್ಥ ಮಾಡ್ಕೊಳ್ಬಹುದು. ಮೈ ಅಥವಾ ಮೈನ್ ಪದವನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಂತಾದಾಗ ಹೂಸ್ ಪದದ ಬಗ್ಗೆ ಕೂಡ ನೀವು ನೆನಪು ಮಾಡ್ಕೊಳ್ಳೋದು. ಸೊ ಹೀಗೆ ಒಂದು ಇನ್ನೊಂದಕ್ಕೆ ಸಹಾಯವನ್ನ ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ನಂತರ ವೆನ್ ಅನ್ನೋ ಪದವನ್ನ ತೆಗೆದುಕೊಳ್ಳೋಣ. ವೆನ್ ಅಂದ್ರೆ ಯಾವಾಗ, ಟೈಮ್ ರೆಫರೆನ್ಸ್ ಅನ್ನ ಕೇಳುತ್ತೆ. ಟೈಮ್ ರೆಫರೆನ್ಸ್ ಅಂದ್ರೆ ಸಮಯದ ಕುರಿತು ನಮಗೆ ಮಾಹಿತಿ ಅಗತ್ಯ ಇದ್ದಾಗ ನಾವೇನ್ ಮಾಡ್ತೇವೆ, ವೆನ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಬಳಸಿ ಪ್ರಶ್ನೆಯನ್ನ ಕೇಳ್ತೇವೆ. ವೆನ್ ಆರ್ ಯು ಕಮಿಂಗ್, ನೀನು ಯಾವಾಗ ಬರ್ತಾ ಇದ್ದೀಯಾ. ವೆನ್ ಆರ್ ಯು ಕಮಿಂಗ್, ನೀನ್ ಯಾವಾಗಪ್ಪ ಬರ್ತೀಯಾ. ವೆನ್ ಆರ್ ಯು ಗೋಯಿಂಗ್, ನೀನ್ ಯಾವಾಗ ಹೋಗ್ತೀಯಾ. ಸೊ ಇಲ್ಲಿ ವೆನ್ ಅನ್ನುವ ಪದ ಟೈಮ್ ಅನ್ನ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಈ ವೆನ್ ಅನ್ನುವ ಪದ ಸಮಯದ ಕುರಿತು ಮಾಹಿತಿಯನ್ನ ಕೇಳಲಿಕ್ಕೆ ಅಥವಾ ಅದರ ಬಗ್ಗೆ ಇನ್ನೊಬ್ಬರಿಗೆ ನೆನಪನ್ನ ಮಾಡಲಿಕ್ಕೆ ವೆನ್ ಅನ್ನುವ ಪದ ಬಳಕೆ ಆಗತ್ತೆ. ಯಾವಾಗ, ಈ ವೆನ್ ಅನ್ನುವ ಪದವನ್ನ ನೀವು ನೆನಪು ಮಾಡಿಕೊಂಡ ತಕ್ಷಣ ಅಥವಾ ವೆನ್ ಅನ್ನುವ ಪದವನ್ನ ನೀವು ಕಲಿಯೋದಕ್ಕೆ ಹೋದಾಗ ನಿಮಗೆ ತಕ್ಷಣ ನೆನಪಾಗಬೇಕಾಗಿರೋದು ಪ್ರಪೋಸಿಷನ್ಗಳು, ಕಾಲಸೂಚಕ ಪ್ರಿಪೋಸಿಷನ್ಸ್ ಅಥವಾ ಪ್ರಪೋಸಿಷನ್ಸ್ ಅಂತ ಹೇಳ್ತೇವೆ. ವೆನ್ ಆರ್ ಯು ಕಮಿಂಗ್, ಅಟ್ 9:00, 9 ಗಂಟೆಗೆ, ಅಟ್ 9:00. ವೆನ್ ಈಸ್ ದ ಕ್ಲಾಸ್, ಅಟ್ 9:30 ಟುಮಾರೋ, ನಾಳೆ 9:00. ಸೊ ಹೀಗೆ ವೆನ್ ಅನ್ನೋದು ಸಮಯವನ್ನ ಸೂಚಿಸುವ ಪದ ಆಗಿರುತ್ತೆ ಅಥವಾ ಸಮಯದ ಕುರಿತು ಮಾಹಿತಿಯನ್ನು ಕೇಳಲು ಬಳಸುವ ಪದ ಆಗಿರುತ್ತೆ. ಹಾಗಾಗಿ ವೆನ್ ಅನ್ನೋದು ಅ ಕ್ವಶನ್ ವರ್ಡ್ ದಟ್ ಸೀಕ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟೈಮ್, ಸಮಯದ ಕುರಿತು ಮಾಹಿತಿಯನ್ನ ಪಡೆಯುವ ಉದ್ದೇಶವನ್ನ ಹೊಂದಿರುವಂತಹ ಪದ ವೆನ್ ಆಗಿರುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಈ ವೆನ್ ಅನ್ನೋದು ಯಾವಾಗ ಅನ್ನೋದಿಕ್ಕೆ ಉತ್ತರವನ್ನ ಪಡ್ಕೊಳ್ಬೇಕಾದ್ರೆ ಪ್ರಪೋಸಿಷನ್ಗಳ ಸಹಾಯವನ್ನ ಪಡ್ಕೊಳ್ಳುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಹಾಗೆ ಈ ಪ್ರಪೋಸಿಷನ್ಗಳ ಸಹಾಯ ಇಲ್ಲದೆ ಉತ್ತರಿಸಲಿಕ್ಕೆ ಆಗದೇ ಇರುವ ಇನ್ನೊಂದು ಪದ ಯಾವುದಪ್ಪ ಅಂತ ಹೇಳಿದ್ರೆ ವೇರ್, WHERE, ವೇರ್. ಈ ವೇರ್ ಅನ್ನುವ ಪದ ಇದೆಯಲ್ಲ, ಇದನ್ನ ಬಹಳಷ್ಟು ಬಾರಿ ಇನ್ನೊಂದು ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಳೋದನ್ನ ನಾನು ಗಮನಿಸಿದ್ದೇನೆ. ಹಾಗೆ ನೋಡಿದ್ರೆ ಈ ಎರಡು ಪದಗಳ ನಡುವೆ ಯಾವುದೇ ಗೊಂದಲ ಇರಬಾರದು, ಯಾಕಂದ್ರೆ ಎರಡು ಬೇರೆ ಬೇರೆ ಗುಂಪಿಗೆ ಸೇರುವಂತಹ ಪದಗಳಾಗಿದ್ದಾವೆ. ಆದರೂ ಸ್ವಲ್ಪ ಉಚ್ಚಾರಣೆಯ ಅಭ್ಯಾಸದ ದೋಷದಿಂದ, ಪ್ರೊನನ್ಸಿಯೇಷನ್ ನಲ್ಲಿ ನಾವು ಮಾಡುವಂತಹ ಮಿಸ್ಟೇಕ್ ನಿಂದಾಗಿ ಈ ಎರಡರ ನಡುವೆ ಗೊಂದಲವನ್ನ ಇಟ್ಕೊಂಡ್ಬಿಟ್ಟಿದೀವಿ. ಒಂದು WHERE, ವೇರ್, ಇನ್ನೊಂದು WERE, ವರ್. ಈ WERE ಪದವನ್ನ WHERE ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಬಾರದು. ಎರಡರ ಉಚ್ಚಾರಣೆ ಬೇರೆ. WHERE ಪದವನ್ನ ವೇರ್ ಅಂತ ಹೇಳಿ ಉಚ್ಚರಿಸಬೇಕು. WERE ಪದವನ್ನ ವರ್ ಅಥವಾ ವರ್ ಅಂತ ಹೇಳಿ ಉಚ್ಚರಿಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಈ ವರ್ ಪದ ARER ಪದದ ಪಾಸ್ಟ್ ರೂಪ ಆಗಿರುತ್ತೆ. ARER

ಅದರ ಭೂತಕಾಲದ ಸ್ವರೂಪ ರೂಪ ವರ್ ಆಗಿರುತ್ತೆ, WERE ವರ್. ಆದರೆ WHERE ಅನ್ನೋದು ವೇರ್ ಅನ್ನುವ ಪ್ರಶ್ನಾರ್ಥಕ ಪದ ಆಗಿರುತ್ತೆ. ಈ ಎರಡನ್ನ ನಾವು ಗೊಂದಲ ಮಾಡಿಕೊಳ್ಬಾರ್ದು. ಈ ವೇರ್ ಅನ್ನೋ ಪದ ಎಲ್ಲಿ ಅನ್ನೋ ಮಾಹಿತಿಯನ್ನ ಕೇಳುತ್ತೆ. ಎಲ್ಲಿ ಎಕ್ಸಾಮ್ ಇದೆ, ಯಾವಾಗ, ವೆನ್, ಎಲ್ಲಿ, ವೇರ್. ವೇರ್ ಇಸ್ ಯುವರ್ ಎಕ್ಸಾಮ್? ಓ, ಮೈ ಎಕ್ಸಾಮ್ ಈಸ್ ಅಟ್ ಸರಗೂರು. ವೇರ್ ಇಸ್ ಯುವರ್ ಎಕ್ಸಾಮಿನೇಷನ್ ಸೆಂಟರ್? ಈಗ ದ್ವಿತೀಯ PUC ಪರೀಕ್ಷೆ ಎರಡು ಪರೀಕ್ಷೆಗಳು ನಡೆಯುತ್ತೆ, ಹಾಗೆ SSLC ಪರೀಕ್ಷೆ ಎರಡು ಪರೀಕ್ಷೆಗಳು ಕೂಡ ಪ್ರಾರಂಭ ಆಗ್ತಾ ಇದಾವೆ. ಈ ಎರಡು ಪರೀಕ್ಷೆಗಳನ್ನ ನೀವು ಯಾರಾದರೂ ತಗೊಂಡಿದ್ರೆ, ಸೆಕೆಂಡ್ PUC ಎಕ್ಸಾಮ್ 2 ತಗೊಂಡಿದ್ರೆ, ಹಾಗೆ ಮುಂದೆ ಬರ್ತಾ ಇರುವಂತ SSLC ಎಕ್ಸಾಮ್ 2 ನೀವು ಯಾರಾದರೂ ಬರೀತಾ ಇದ್ರೆ, ಪರೀಕ್ಷೆನ ತೆಗೆದುಕೊಂಡಿದ್ರೆ, ನಿಮಗೆ ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಟೀಚರೋ ಮತ್ತಾರೋ ನಿಮ್ಮ ಮನೆಯವರೋ ಕೇಳ್ತಾರೆ, ವೇರ್ ಈಸ್ ಯುವರ್ ಎಕ್ಸಾಮ್ ಸೆಂಟರ್, ನಿನ್ನ ಎಕ್ಸಾಮ್ ಸೆಂಟರ್ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೋದು ಅಟ್ ಮೈಸೂರ್ ಅಥವಾ ಅಟ್ ಸರಗೂರು ಅಥವಾ ಅಟ್ ಕೋಟೆ ಅಥವಾ ಅಟ್ ಬೆಂಗಳೂರು, ಹೀಗೆ. ಸೊ ವೇರ್ ಅನ್ನೋದು ಎಲ್ಲಿ ಅನ್ನುವ ಮಾಹಿತಿಯನ್ನ ಕೇಳುತ್ತೆ. ಒಂದು ವಿಷಯ ನೀವೇನ್ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪ್ರಶ್ನೆ ಕೇಳೋದೇನೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ವೆನ್ ಇಸ್ ಯುವರ್ ಎಕ್ಸಾಮ್ ಅಂತ ನಾನು ಕೇಳಿದ್ರೆ, ನಿನ್ನ ಪರೀಕ್ಷೆ ಯಾವಾಗ ಪ್ರಾರಂಭ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ನಿನ್ನನ್ನ ನಾನು ಕೇಳ್ತಾ ಇದ್ದೇನೆ, ಮಾಹಿತಿಯನ್ನ ಕೊಡು ಅನ್ನೋ ಅರ್ಥನ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ, ನಿನ್ನ ಹೆಸರು ನನಗೆ ಗೊತ್ತಿಲ್ಲಪ್ಪ, ನೀನು ಅದರ ಮಾಹಿತಿಯನ್ನ ಸ್ವಲ್ಪ ಕೊಡ್ತೀಯಾ, ನಿನ್ನ ಹೆಸರೇನು, ವಾಟ್ ಈಸ್ ಯುವರ್ ನೇಮ್. ಸೊ ಹೀಗೆ ಈ ಪ್ರಶ್ನಾರ್ಥಕ ಪದಗಳೇನಿದಾವಲ್ಲ, ಅವುಗಳನ್ನ ಬಳಸ್ಕೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ ಸಿದ್ಧ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನಮಗೆ ಅಗತ್ಯವಿರುವ ಮಾಹಿತಿಯನ್ನ ಪಡ್ಕೊಳ್ತೇವೆ. ಇದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಯಾಕೆ ಈ ಪದಗಳು ಬಳಕೆ ಆಗತ್ತೆ, ವೈ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹೌ ಅನ್ನೋದು ಗೊತ್ತಾಗೋದಿಲ್ಲ, ಹೌ ಟು ಯೂಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಾಟ್ ಏನು ಅನ್ನೋದು ಎಷ್ಟು ಮುಖ್ಯನೋ, ವೈ ಯಾಕದನ್ನ ಬಳಸ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ವೈ ಅನ್ನುವ ಪದ ಇಲ್ಲದೆ ಹೋದ್ರೆ, ವೈ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರದೆ ಹೋದ್ರೆ, ನಿಮಗೆ ಯಾವುದೇ ಕಲಿಕೆ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ ವೇರ್ ಅನ್ನೋ ಪದನ ಹೇಳ್ತಾ ಇದ್ದೆ ಅಲ್ವಾ, ವೇರ್ ಅಂದ್ರೆ ಜಾಗದ ಕುರಿತು ಮಾಹಿತಿಯನ್ನ ಕೇಳತ್ತೆ ಅನ್ನೋದು ನಿಮ್ಗೀಗ ಅರ್ಥ ಆಗಿದೆ, ಹೌದಲ್ಲ. ಸರಿ, ಈಗ ಈ ವೇರ್ ಪದ ಹಾಗೆ ವೆನ್ ಪದ ಹೂಸ್ ಪದವನ್ನ ಈ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದು ಪದ ಇದೆ, ವಿಚ್, ಯಾವುದು. ಈ ವಿಚ್ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾದಂತಹ ಪದ ವಿಚ್ ಅನ್ನೋದು. ಈ ವಿಚ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಇನ್ನೊಂದು ಇದೇ ಉಚ್ಚಾರಣೆಯನ್ನ ಹೊಂದಿರುವಂತಹ ಒಂದು ಪದ ಇದೆ. ಅದರ ಸ್ಪೆಲ್ಲಿಂಗ್ ಏನಪ್ಪ ಅಂದ್ರೆ WITCH, ವಿಚ್. ಈ ವಿಚ್ ಅಂದ್ರೆ ಮಾಟಗಾತಿ ಅನ್ನೋ ಅರ್ಥನ ಕೊಡುತ್ತೆ. ಸೊ ಅದು ವಿಚ್, WITCH. ಇದು WHICH, ವಿಚ್. ಈ ರೀತಿ ಬೇರೆ ಬೇರೆ ಅಕ್ಷರ ಇದ್ದು ಒಂದೇ ತರದ ಉಚ್ಚಾರಣೆಯನ್ನ ಹೊಂದಿದ್ದು ಭಿನ್ನವಾದಂತಹ ಅರ್ಥವನ್ನ ಹೊಂದಿರುವಂತಹ ಇಂಗ್ಲಿಷ್ ಪದಗಳಿಗೆ ಒಂದು ವಿಶೇಷವಾದ ಹೆಸರನ್ನ ಕೊಡ್ತಾರೆ. ಅದೇನು ಅಂತ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನ ಕೇಳಿ, ಸಾಧ್ಯ ಆದ್ರೆ ನಿಮ್ ಟೀಚರ್ನು ಕೇಳಿ. ಈ ವಿಚ್ ಅಂತ ಉಚ್ಚಾರಣೆ ಮಾಡೋದಿಕ್ಕೆ ಎರಡು ಪದ ಇದಾವಂತೆ, ಒಂದು WHICH, ಇನ್ನೊಂದು WITCH, ವಿಚ್. ಸರ್, ಇದಕ್ಕೆ ಏನಂತಾರೆ ಮಿಸ್ ಅಂತ ಹೇಳಿ ನಿಮ್ಮ ಟೀಚರ್ ಹತ್ರ ಒಂದ್ಸರಿ ಕೇಳಿ. ಉತ್ತರ ಗೊತ್ತಾದ್ರೆ ಹೇಳಿ, ಗೊತ್ತಾಗದಿಲ್ಲ ಅಂತ ಹೇಳಿದ್ರು ಕೂಡ ಕೇಳಿ, ನಾನು ಇನ್ನೊಂದು ತರಗತಿಯಲ್ಲಿ ಅದ್ರ ಬಗ್ಗೆ ಪಾಠ ಹೇಳ್ತೇನೆ. ಈ ವಿಚ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಯಾವುದು ಬೇಕು ಇದರಲ್ಲಿ, ಯಾವುದು. ಈಗ ಎರಡು ಪೆನ್ಸಿಲ್ ಇದೆ ಅಂತ ಇಟ್ಕೊಳ್ಳಿ, ಪೆನ್ಸಿಲ್ ಬಗ್ಗೆ ಬೇಡ, ಚಾಕ್ಲೇಟ್ ತಗೊಳ್ಳಿ ಅಥವಾ ಐಸ್ ಕ್ರೀಮ್ ತಗೊಳ್ಳಿ.

ಅಥವಾ ಬಿಸ್ಕೆಟ್ ತಗೊಳ್ಳಿ. ಈಗ ಐಸ್ ಕ್ರೀಮ್ ಅನ್ನ ತಗೊಳ್ಳೋದಾದ್ರೆ ಒಂದು ವೆನಿಲಾ ಐಸ್ ಕ್ರೀಮ್ ಇದೆ, ಇನ್ನೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಇದೆ ಅಂತ ಇಟ್ಕೊಳ್ಳೋಣ. ವಿಚ್ ಒನ್ ಯು ವಾಂಟ್? ದೇರ್ ಇಸ್ ವೆನಿಲಾ ಐಸ್ ಕ್ರೀಮ್ ಅಂಡ್ ದೇರ್ ಇಸ್ ಚಾಕ್ಲೇಟ್ ಐಸ್ ಕ್ರೀಮ್. ವಿಚ್ ಒನ್ ಡು ಯು ವಾಂಟ್? ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಇವೆರಡರಲ್ಲಿ ಯಾವುದು ಬೇಕು? ಸೊ

ಅನ್ನೋದು ಈ ಆಯ್ಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಪ್ರಶ್ನೆಯನ್ನ ಕೇಳತ್ತೆ. ವಿಚ್ ಸೊ ಇನ್ನೊಂದು, ಈಗ ಬೇಸಿಗೆ ಕಾಲ, ನೀವೊಂದು ಅಂಗಡಿಗೆ ಹೋಗ್ತೀರಿ, ಜ್ಯೂಸ್ ಕೊಡಪ್ಪ ಅಂತ ಕೇಳ್ತೀರಿ. ಅವಾಗ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಮ್ಯಾಂಗೋ, ಪೈನಾಪಲ್, ಮೂಸಂಬಿ, ಆರೆಂಜ್ ಜ್ಯೂಸ್. ವಿಚ್ ಡೂ ಯು ವಾಂಟ್ ಟು ಹ್ಯಾವ್ ಸರ್? ವಿಚ್ ಒನ್ ಡೂ ಯು ಪ್ರಿಫರ್ ಸರ್? ನಿಮಗೆ ಯಾವ್ದು ಬೇಕು ಮೇಡಮ್? ವಿಚ್ ಒನ್ ಡೂ ಯು ವಾಂಟ್ ಟು ಹ್ಯಾವ್ ಮೇಡಮ್ ಅಂತ ಕೇಳ್ತಾರೆ. ನಮ್ಮ ಹತ್ರ ಇಷ್ಟಿದೆ, ಸೇಬಿದೆ, ದ್ರಾಕ್ಷಿ ಇದೆ, ಮೂಸಂಬಿ ಇದೆ, ಆರೆಂಜ್ ಇದೆ, ಪೈನಾಪಲ್ ಇದೆ, ಮ್ಯಾಂಗೋ ಜ್ಯೂಸ್ ಕೂಡ ಇದೆ. ನಿಮಗೆ ಅದರಲ್ಲಿ ಯಾವುದು ಬೇಕು? ಈ ರೀತಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯ ಬಂದಾಗ ಅವಾಗ ನಾವೇನ್ ಮಾಡ್ತೇವೆ, ವಿಚ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಕೇಳಿ ನಾವು ಮಾಹಿತಿಯನ್ನ ಪಡ್ಕೊಳ್ಳೋದಿಕ್ಕೆ ಮುಂದಾಗ್ತೇವೆ. ಸೊ ಇಲ್ಲಿ ಒಂದು ಮತ್ತೆ ನೆನ್ಪಿಟ್ಕೊಳ್ಬೇಕು, ಈ ಪ್ರಶ್ನಾರ್ಥಕ ಪದಗಳನ್ನ ನಾವು ಬಳಸೋದೇ ಪ್ರಶ್ನಾರ್ಥಕ ವಾಕ್ಯಗಳ ರಚನೆಗಾಗಿ. ಯಾಕೆ ಅವನ್ನ ರಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ವಿಷಯದ ಕುರಿತು ಮಾಹಿತಿ, ಇನ್ಫಾರ್ಮೇಶನ್ ವಿಷಯ ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯ ಪದಗಳನ್ನ ಬಳಸ್ಕೊಂಡು ಪ್ರಶ್ನೆಯ ವಾಕ್ಯಗಳ ರಚನೆಯನ್ನ ಮಾಡಿ ವಿ ಸೀಕ್ ಇನ್ಫಾರ್ಮೇಶನ್ ಆನ್ ಸಮಥಿಂಗ್ ವಿಚ್ ವಿ ವಾಂಟ್ ಟು ನೋ. ಸೊ ದಿಸ್ ಸೀಕಿಂಗ್ ಇನ್ಫಾರ್ಮೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ವೈ ಡಬ್ಲ್ಯೂ ಹೆಚ್ ವರ್ಡ್ಸ್ ಆರ್ ಯೂಸ್ಡ್. ಅಗೇನ್ ವಿ ಆರ್ ಕಮಿಂಗ್ ಟು ದ ವರ್ಡ್ ವೈ, ಯಾಕೆ ಬಳಸ್ತೇವೆ. ನಂತರ ಈ ಹೌ ಅನ್ನೋ ಪದ ಬಹಳ ವಿಶೇಷವಾದ್ದು, ಹೆಚ್ ಓ ಡಬ್ಲ್ಯೂ ಹೌ. ಈ ಉಳಿದ ಎಂಟು ಪದಗಳು ಡಬ್ಲ್ಯೂ ಹೆಚ್ ಇಂದ ಶುರುವಾಗುತ್ತೆ, ಹಾಗಾಗಿ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ನೇರವಾಗಿ ಹೇಳ್ಬಿಡಬಹುದು. ಆದ್ರೆ ಈ ಹೆಚ್ ಓ ಡಬ್ಲ್ಯೂ ಹೌ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಬಳಕೆ ಮಾಡುವಂತಹ ಪದ ಆಗಿರುತ್ತೆ, ಮತ್ತೆ ಒಂದು ವಿಶೇಷವಾದಂತಹ ಪದ ಕೂಡ ಹೌದು. ಯಾಕಂದ್ರೆ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿದ್ರೆ ಮೊದಲನೇ ಅಕ್ಷರ ಡಬ್ಲ್ಯೂ, ಎರಡನೇ ಅಕ್ಷರ ಹೆಚ್. ಸೊ ಹಂಗಾಗಿ ನೀವು ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳೋದ್ನ ನಾವು ಒಪ್ಕೊಳ್ಬಹುದು ಸರ್. ಆದ್ರೆ ಇಲ್ಲಿ ಮೊದಲನೇ ಅಕ್ಷರ ಹೆಚ್, ಎರಡನೇ ಅಕ್ಷರ ಓ, ಮೂರನೇ ಅಕ್ಷರ ಡಬ್ಲ್ಯೂ, ಅದ್ ಹೆಂಗಿದು ಡಬ್ಲ್ಯೂ ಹೆಚ್ ವರ್ಡ್ ಸರ್ ಅಂತ ನೀವು ಕೇಳಿದ್ರೆ, ಹೌದು ಈ ಪದ ಇದೇ ಗುಂಪಲ್ಲಿ ಬರುತ್ತೆ, ಆದ್ರೆ ಭಿನ್ನವಾದಂತಹ ಸ್ಪೆಲ್ಲಿಂಗ್ ಅನ್ನ ಹೊಂದಿರುತ್ತೆ. ಅಂದ್ರೆ ಡಬ್ಲ್ಯೂನು ಇದೆ, ಹೆಚ್ಚು ಕೂಡ ಈ ಪದದಲ್ಲಿ ಇದೆ, ಹೌ ಅಂತ ಹೇಳಿ. ಸೊ ಹೌ ಅಂದ್ರೆ ಯಾವ ರೀತಿಯಲ್ಲಿ, ಯಾವ ರೀತಿಯಲ್ಲಿ. ಸೊ ಈಗ ನೀವು, ನಾವು ಹೇಳ್ತೀರಿ, ಸರ್ ಟುಮಾರೋ ಐ ಆಮ್ ವಿಸಿಟಿಂಗ್ ಬೆಂಗಳೂರು. ಸೊ ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅವಾಗ ನಾನು ಕೇಳ್ತೇನೆ, ಹೌದಪ್ಪ ಗುಡ್, ಹೌ ಆರ್ ಯು ಗೋಯಿಂಗ್ ಟು ಬೆಂಗಳೂರು, ನೀನ್ ಹೇಗ್ ಹೋಗ್ತಾ ಇದೀಯಾ, ಹೌ ಆರ್ ಯು ಗೋಯಿಂಗ್. ಅವಾಗ ನೀವು ಹೇಳ್ತೀರಿ, ಸರ್ ಐ ಗೋ ಬೈ ಬಸ್, ನಾನು ಬಸ್ ಅಲ್ಲಿ ಹೋಗ್ತಾ ಇದ್ದೇನೆ. ಅಥವಾ ಇನ್ ಕೆಲವರು ಹೇಳ್ಬೋದು, ಸರ್ ಐ ಗೋ ಬೈ ಟ್ರೈನ್, ನಾನು ಟ್ರೈನ್ ಅಲ್ಲಿ ಹೋಗ್ತೀನಿ ಅಂತ ನೀವು ಹೇಳ್ಬೋದು. ಸೊ ಹೀಗೆ ಹೌ ಅನ್ನೋದು ಯಾವ ರೀತಿಯಲ್ಲಿ, ಹೌ ಆರ್ ಯು ಗೋಯಿಂಗ್, ಅಥವಾ ಪರೀಕ್ಷೆಯನ್ನ ನೀನು ಹೇಗೆ ಬರದೆ, ಹೌ ಡಿಡ್ ಯು ರೈಟ್, ಅಥವಾ ಪರೀಕ್ಷೆಗೆ ನೀನು ಹೇಗೆ ಓದ್ತಾ ಇದೀಯಾ, ಹೌ ಆರ್ ಯು ಸ್ಟಡಿಯಿಂಗ್, ಹೌ ಆರ್ ಯು ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ಸ್ ಅಂತ ಹೇಳಿ ನಾವು ಕೇಳ್ತೀವಿ ಅಲ್ವಾ. ಸೊ ಹೌ ಅನ್ನೋ ಪದ ಹೆಚ್ಚು ಬಳಕೆ ಮಾಡ್ತಾನೆ ಇರ್ತೀವಿ, ಅದನ್ನ ನೀವು ಅರ್ಥ ಮಾಡ್ಕೊಂತೀರಿ, ಸರಳವಾಗಿರತ್ತೆ, ಸ್ವಲ್ಪ ಗಮನ ಕೊಡಬೇಕು ಅಷ್ಟೇನೆ, ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನಂತರ ಈ ಹೌ ಅನ್ನೋ ಪದನ ನಾವು ಗಮನಿಸಬೇಕಾದ್ರೆ ಎರಡು ವಿಶೇಷವಾದಂತ ಪ್ರಯೋಗಗಳು ಅದರ ಜೊತೆಗೆ ಬರುತ್ತೆ, ಅದನ್ನ ಸ್ವಲ್ಪ ನಾವು ಗಮನಿಸಬೇಕು. ಹೌ ಮಚ್ ಮತ್ತೆ ಹೌ ಮೆನಿ. ಹೌ ಮಚ್ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ, ಹೌ ಮೆನಿ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ, ಹೌ ಮಚ್ ಮೌಲ್ಯ ಪ್ರಮಾಣದ ಬಗ್ಗೆ ಹೇಳುತ್ತೆ. ಹೌ ಮಚ್ ವಾಟರ್ ಡೂ ಯು ವಾಂಟ್, ನಿನಗೆ ಎಷ್ಟು ನೀರು ಬೇಕಪ್ಪ, ಪ್ರಮಾಣದಲ್ಲಿ ನೀರು ಬೇಕು ಅಂದ್ರೆ ಒಂದು ಲೀಟರ್ ಬೇಕಾ, ಎರಡು ಲೀಟರ್ ಬೇಕಾ ಅಂತ. ಹೌ ಮಚ್ ಮನಿ ಯು ನೀಡ್, ನಿನಗೆಷ್ಟು ಹಣ ಬೇಕು, 10 ರೂಪಾಯಿ ಬೇಕಾ, 20 ರೂಪಾಯಿ ಬೇಕಾ, ಹೀಗೆ ಹೌ ಮಚ್ ಅನ್ನೋ ಪದವನ್ನ ಬಳಸ್ತೇವೆ. ಹೌ ಮೆನಿ ಅಂತ ಹೇಳಿದಾಗ ಹೌ ಮೆನಿ ಪೀಪಲ್ ವರ್ ದೇರ್, ಹೌ ಮೆನಿ ಬಾಟಲ್ಸ್ ಯು ನೀಡ್, ಹೌ ಮೆನಿ ಪೆನ್ಸಿಲ್ಸ್ ಆರ್ ದೇರ್, ಹೀಗೆ ಎಷ್ಟು ಸಂಖ್ಯೆಯಲ್ಲಿ
ಎಷ್ಟು

ಜನರಿದ್ದಾರೆ, ಹೌ ಮೆನಿ, ಎಷ್ಟು ಸಂಖ್ಯೆ, ಎಷ್ಟು ಜನರಿದ್ದಾರೆ, ಈ ಅರ್ಥದಲ್ಲಿ ಹೌ ಮೆನಿ ಅನ್ನೋದನ್ನ ಬಳಕೆ ಮಾಡ್ತೇವೆ. ಈಗ ಇದೆಲ್ಲವನ್ನ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ, ಇಂಗ್ಲಿಷ್ ಕ್ಲಾಸ್ ಅನ್ನ ನಡೆಸ್ಕೊಡ್ತಾ ಇದ್ದೇನೆ. ವೈ, ಯಾಕೆ ಅಂತ ಹೇಳಿದ್ರೆ ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸ್ಲಿ ಅಂತ. ಸರಿ ಸರ್, ಇಂಗ್ಲಿಷ್ ಅನ್ನ ಬಳಸೋದಕ್ಕೆ ನೀವು ನಮಗೆ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ದೀರಿ, ಆದ್ರೆ ವೈ ಆರ್ ಯು ಯೂಸಿಂಗ್ ಕನ್ನಡ, ಕನ್ನಡ ಬಳಸಿ ನೀವು ಯಾಕೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೀರಿ, ನೀವು ಇಂಗ್ಲಿಷ್ ಅಲ್ಲೇ ಯಾಕೆ ಹೇಳಬಾರದು, ವೈ ಡೋಂಟ್ ಯು ಯೂಸ್ ಇಂಗ್ಲಿಷ್ ಓನ್ಲಿ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಇಂಥ ಪ್ರಶ್ನೆ ನಿಮಗೆ ಬರಬೇಕು. ನೋಡಿ, ಈ ವೈ ಅನ್ನೋ ಪದ ಇದೆಯಲ್ಲ, ಯಾಕೆ, ಡಬ್ಲ್ಯೂ ಹೆಚ್ ವರ್ಡ್ ಅದು ವೈ. ನಿಮಗೆ ವೈ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಯೂಸಿಂಗ್ ಕನ್ನಡ ಅಥವಾ ಥ್ರೂ ಕನ್ನಡ ಅಂತ ಹೇಳಿದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರುವುದನ್ನ ಕಲಿಯುವುದು, ನೋನ್ ಟು ಅನ್ನೋನ್ ಅಂತ ಹೇಳ್ತಾರೆ. ಈಗ ನಿಮ್ಗೆಲ್ರಿಗೂ ಕೇಳ್ತಾ ಇರುವಂತಹ ಬಹುತೇಕ ಎಲ್ಲರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಬರುವ ಭಾಷೆಯ ಸಹಾಯವನ್ನ ತೆಗೆದುಕೊಂಡು ಚೆನ್ನಾಗಿ ಬರದೇ ಇರುವಂತಹ ಭಾಷೆಯನ್ನ ಕಲಿಯುವ ಪ್ರಯತ್ನವನ್ನ ಮಾಡೋದು. ಹಾಗಾಗಿ ವೈ ಆರ್ ಯು ಯೂಸಿಂಗ್ ಕನ್ನಡ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಕೇಳಿದ್ರೆ, ಟು ಫೆಸಿಲಿಟೇಟ್ ಯುವರ್ ಲರ್ನಿಂಗ್, ನಿಮ್ಮ ಕಲಿಕೆಯನ್ನ ಸುಗಮಗೊಳಿಸ್ಲಿಕ್ಕೆ ನಾನು ಈ ದಾರಿಯನ್ನ ತಗೊಂಡಿದ್ದೇನೆ. ಸೊ ಇಲ್ಲಿ ವೈ ಅನ್ನೋದು ಒಂದು ಕೆಲಸ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಆ ಕೆಲಸ ನಡೀತಾ ಇದೆ, ನಡೆಯುತ್ತೆ ಅಥವಾ ನಡೆದಿತ್ತು, ಹೀಗೆ ಒಂದು ಕ್ರಿಯೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಯಾಕಾಗಿ ಅನ್ನುವ ಮಾಹಿತಿ ನಮಗೆ ಬೇಕಿದ್ದಾಗ ನಾವು ವೈ ಪದವನ್ನ ಬಳಕೆ ಮಾಡಿಕೊಳ್ತೇವೆ. ಸೊ ಹೀಗೆ ಈ ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿದ್ರೆ ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ಹೌ, ಕೊನೆಗೆ ವೈ. ಈ 9 ಪದಗಳನ್ನ ನಾವು ಡಬ್ಲ್ಯೂ ಹೆಚ್ ವರ್ಡ್ಸ್ ಅಂತ ಹೇಳಿ ಹೇಳ್ತೇವೆ. ಪ್ರಶ್ನಾರ್ಥಕ ಪದಗಳು, ಕ್ವಶ್ಚನ್ ವರ್ಡ್ಸ್, ಅವುಗಳ ಸಹಾಯವನ್ನ ತಗೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ, ಕ್ವಶ್ಚನ್ ಸೆಂಟೆನ್ಸಸ್ ಅನ್ನ ಫ್ರೇಮ್ ಮಾಡ್ತೇವೆ. ವೈ, ಟು ಗೆಟ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಇದನ್ನ ಒಂದ್ ಕಡೆ ಗುರ್ತಾಕೊಂಡಿದ್ದೀರಿ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಕ್ವೆಶ್ಚನ್ ವರ್ಡ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಆಲಿಸಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕಾರ್ಲ್ ಮಾರ್ಕ್ಸ್ ಅವರ ಜನ್ಮದಿನಾಚರಣೆ. ಕಾರ್ಲ್ ಮಾರ್ಕ್ಸ್ ರವರು ಮೇ 5, 1818 ಜನಿಸ ತೊಡಗಿದರು. ಒಬ್ಬ ಜರ್ಮನ್ ತತ್ವಜ್ಞಾನಿ, ರಾಜಕೀಯ ಸಿದ್ಧಾಂತಿ, ಅರ್ಥಶಾಸ್ತ್ರಜ್ಞ, ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ. ಇವರು 1848

ಕರಪತ್ರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ಅವರ ಮೂರು ಸಂಪುಟಗಳ ದಾಸ್ ಕ್ಯಾಪಿಟಲ್ ಅಂದರೆ 1867 1894 ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದು ಅವರ ಐತಿಹಾಸಿಕ ಬೌದ್ಧವಾದದ ಸಿದ್ಧಾಂತವನ್ನು ಬಂಡವಾಳಶಾಹಿಯ ವಿಶ್ಲೇಷಣೆಯಲ್ಲಿ ಬಳಸಿಕೊಳ್ಳುತ್ತದೆ. ಇದು ಅವರ ಕೆಲಸದ ಪರಾಕಾಯವಷ್ಟವಾಗಿದೆ. ಮಾರ್ಕ್ಸ್ ರವರ ವಿಚಾರಗಳು ಮತ್ತು ಅವುಗಳ ನಂತರದ ಬೆಳವಣಿಗೆ ಒಟ್ಟಾರೆಯಾಗಿ ಮಾರ್ಕ್ಸ್ ಎಂದು ಕರೆಯಲ್ಪಡುತ್ತದೆ. ಇದು ಅಗಾಧ ಪರಿಣಾಮ ಬೀರಿದೆ. ಪ್ರಶಿಯಾ ಸಮಾಜ ಶಾಸ್ತ್ರದ ಟ್ರಯಲ್ಸ್ನಲ್ಲಿ ಜನಿಸಿದ ಮಾರ್ಕ್ ಬಾನ್ ಮತ್ತು ಬರ್ಲಿನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದರು ಮತ್ತು 1941 ಜೈನ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದರು. ಯುವ ಹೆಗಲಿಯನ್ ಆಗಿದ್ದ ಅವರು ಜಾರ್ಜ್ ಮಿಲ್ಲರ್ ಫ್ರೆಡ್ರಿಕ್ ಹೆಗಲ್ ರವರ ತತ್ವಶಾಸ್ತ್ರದಿಂದ ಪ್ರಭಾವಿತರಾಗಿದ್ದರು ಮತ್ತು ದಿ ಜರ್ಮನ್ ಐಡಿಯಾಲಜಿ ಮತ್ತು ಗ್ರಿಡಿಸ್ನಂತಹ ಕೃತಿಗಳನ್ನು ಹೆಗಲ್ ರವರ ವಿಚಾರಗಳನ್ನು ಟೀಕಿಸಿದರು ಮತ್ತು ಅಭಿವೃದ್ಧಿಪಡಿಸಿದರು. ಪ್ಯಾರಿಸ್ನಲ್ಲಿದ್ದಾಗ ಮಾರ್ಕ್ಸ್ 1844 ತಮ್ಮ ಆರ್ಥಿಕ ಮತ್ತು ತಾತ್ವಿಕ ಹಸ್ತಪ್ರತಿಗಳನ್ನು ಬರೆದರು ಮತ್ತು ಹೆಗಲ್ಸ್ ರವರನ್ನು ಭೇಟಿ ಮಾಡಿದರು. ಇವರು ಅವರ ಆಪ್ತ ಸ್ನೇಹಿತ ಮತ್ತು ಸಹಯೋಗಿಯಾಗಿದ್ದರು. 1845 ಬ್ರಸೆಲ್ಗೆ ಸ್ಥಳಾಂತರಗೊಂಡ ನಂತರ ಅವರು ಕಮ್ಯುನಿಸ್ಟ್ ಲೀಗ್ನಲ್ಲಿ ಸಕ್ರಿಯರಾಗಿದ್ದರು ಮತ್ತು 1848 ಅವರು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋರನ್ನು ಬರೆದರು. ಇದು ಮಾರ್ಕ್ಸ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತದೆ ಮತ್ತು ಕ್ರಾಂತಿಕಾರಿಯ ಕಾರ್ಯಕ್ರಮವನ್ನು ರೂಪಿಸುತ್ತದೆ. ಮಾರ್ಕ್ಸ್ ರವರನ್ನು ಬೆಲ್ಜಿಯಂ ಮತ್ತು ಜರ್ಮನಿಯಿಂದ ಹೊರಹಾಕಲಾಯಿತು ಮತ್ತು 1849 ಲಂಡನ್ಗೆ ತೆರಳಿದರು. ಅಲ್ಲಿ ಅವರು ದಿ ಬೂಮರ್ ಮೂವಿಂಗ್ ಬೋನಾಪಾರ್ಟೆ ಮತ್ತು ದಾಸ್ ಕ್ಯಾಪಿಟಲ್ ಅನ್ನು ಬರೆದರು. 1864 ಮಾರ್ಕ್ಸ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅಲ್ಲಿ ತೊಡಗಿಸಿಕೊಂಡರು. ಇದರಲ್ಲಿ ಅವರು ಮಿಕಾಯಿಲ್ ಬಕೋನಿನ್ ನೇತೃತ್ವದ ಅಜಾರಕತಾವಾದಿಗಳ ಪ್ರಭಾವದ ವಿರುದ್ಧ ಹೋರಾಡಿದರು. ಅವರ ಕ್ರಿಕೆಟ್ ಆದಿ ಗೋತಾ ಪ್ರೋಗ್ರಾಂನಲ್ಲಿ ಮಾರ್ಕ್ಸ್ ಕ್ರಾಂತಿ ರಾಜ್ಯ ಮತ್ತು ಕಮ್ಯುನಿಸಂಗೆ ಪರಿವರ್ತನೆಯ ಬಗ್ಗೆ ಬರೆದರು. ಅವರು 1883 ಸ್ಥಿತಿಯಿಲ್ಲದೆ ನಿಧನರಾದರು ಮತ್ತು ಬೈಗೇಟ್ಸ್ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ಇತಿಹಾಸ ಸಮಾಜ ಮತ್ತು ರಾಜಕೀಯ ಆರ್ಥಿಕತೆಯ ಮಾರ್ಕ್ಸ್ ರವರ ಟೀಕೆಗಳು ಮಾನವ ಸಮಾಜಗಳು ವರ್ಗ ಸಂಘರ್ಷದ ಮೂಲಕ ಅಭಿವೃದ್ಧಿ ಹೊಂದುತ್ತವೆ ಎಂದು ಹೇಳುತ್ತದೆ. ಬಂಡವಾಳಶಾಹಿ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾ ಸಾಧನಗಳನ್ನು ನಿಯಂತ್ರಿಸುವ ಆಳುವ ವರ್ಗಗಳು ಮತ್ತು ವೇತನಕ್ಕಾಗಿ ತಮ್ಮ ಶ್ರಮ ಜೀವನ ಶಕ್ತಿಯನ್ನು ಮಾರಾಟ ಮಾಡಿಕೊಳ್ಳುವ ಮೂಲಕ ಈ ಸಾಧನೆಗಳನ್ನು ಸಕ್ರಿಯಗೊಳಿಸುವ ಕಾರ್ಮಿಕ ವರ್ಗಗಳ ಅಂದರೆ ಶ್ರಮಜೀವಿ ನಡುವಿನ ಸಂಘರ್ಷದಲ್ಲಿ ಇದು ಸ್ವತಃ ಪ್ರಕಟವಾಗುತ್ತದೆ. ತನ್ನ ಐತಿಹಾಸಿಕ ಬೌದ್ಧವಾದಿ ವಿಧಾನವನ್ನು ಬಳಸಿಕೊಂಡು ಬಂಡವಾಳಶಾಹಿ ಇಂದಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಂತೆ ಆಂತರಿಕ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ ಮತ್ತು ಈ ಉದ್ವಿಗ್ನತೆಗಳನ್ನು ಅದರ ಸ್ವಯಂ ವಿನಾಶಕ್ಕೆ ಮತ್ತು ಸಮಾಜವಾದಿ ಉತ್ಪಾದನಾ ವಿಧಾನ ಎಂದು ಕರೆಯಲ್ಪಡುವ ಹೊಸ ವ್ಯವಸ್ಥೆಯಿಂದ ಬದಲಾಯಿಸಲ್ಪಡುತ್ತದೆ ಎಂದು ಮಾರ್ಕ್ಸ್ ಭವಿಷ್ಯ ನುಡಿದರು. ಮಾರ್ಕ್ಸ್ಗೆ ಬಂಡವಾಳಶಾಹಿಯ ಅಡಿಯಲ್ಲಿ ವರ್ಗ ವೈದ್ಯರುಗಳು ಭಾಗಶಃ ಅದರ ಸ್ಥಿರತೆ ಮತ್ತು ಬಿಕ್ಕಟ್ಟಿಗೆ ಒಳಗಾಗುವ ಸ್ವಭಾವದಿಂದಾಗಿ ಕಾರ್ಮಿಕ ವರ್ಗದ ವರ್ಗ ಪ್ರಜ್ಞೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದು ಅವರ ರಾಜಕೀಯ ಅಧಿಕಾರಕ್ಕೆ ವಿಜಯಕ್ಕೆ ಮತ್ತು ಅಂತಿಮವಾಗಿ ಉತ್ಪಾದಕರ ಮುಕ್ತ ಸಂಘದಿಂದ ರಚಿಸಲಾಗದ ವರ್ಗರಹಿತ ಕಮ್ಯುನಿಸ್ಟ್ ಸಮಾಜವನ್ನು ಸ್ಥಾಪಿಸಲು ಕಾರಣವಾಗುತ್ತದೆ. ಬಂಡವಾಳಶಾಹಿಯನ್ನು ಉರುಳಿಸಲು ಮತ್ತು ಸಾಮಾಜಿಕ ಆರ್ಥಿಕ ವಿಮೋಚನೆಯನ್ನು ತರಲು ಕಾರ್ಮಿಕ ವರ್ಗವು ಸಂಘಟಿತ ಶ್ರಮಜೀವಿ ಕ್ರಾಂತಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಎಂದು ವಾದಿಸುವ ಮೂಲಕ ಮಾರ್ಕ್ಸ್ ಅದರ ಅನುಷ್ಠಾನಕ್ಕೆ ಸಕ್ರಿಯವಾಗಿ ಒತ್ತಾಯಿಸಿದರು. ಮಾರ್ಕ್ಸ್ ರವರನ್ನು ಆಧುನಿಕ ಯುಗದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ವಿವರಿಸಲಾಗುತ್ತದೆ ಮತ್ತು ಅವರ ಕೃತಿಗಳನ್ನು ಶ್ಲಾಘಿಸಲಾಗಿದೆ ಮತ್ತು ಟೀಕಿಸಲಾಗಿದೆ. ಮಾರ್ಕ್ಸ್ ವಾದಗಳು ಸಮಾಜವಾದಿ ಚಿಂತನೆ ಮತ್ತು ರಾಜಕೀಯ ಚಳುವಳಿಗಳ ಮೇಲೆ ಪ್ರಮುಖ ಪ್ರಭಾವ ಬೀರಿದೆ. ಮಾರ್ಕ್ಸ್ ವಾದದ ಲೆನಿನಿಸಂ ಮತ್ತು ಅದರ ಶಾಖೆಗಳಂತಹ ಮಾರ್ಕ್ಸ್ ವಾದಿ ಚಿಂತನೆಯ ಶಾಲೆಗಳು 20ನೇ ಶತಮಾನದಲ್ಲಿ ಅನೇಕ ದೇಶಗಳಲ್ಲಿ ಅಧಿಕಾರವನ್ನು ಪಡೆದುಕೊಂಡು ಕ್ರಾಂತಿಕಾರಿಗಳ ಮಾರ್ಗದರ್ಶಿ ಸಿದ್ಧಾಂತಗಳಾಗಿ ಮಾರ್ಪಟ್ಟುವ ಕಮ್ಯುನಿಸ್ಟ್ ರಾಜ್ಯಗಳನ್ನು ರೂಪಿಸಿದವು. ಅರ್ಥಶಾಸ್ತ್ರದಲ್ಲಿ ಮಾರ್ಕ್ಸ್ ರವರ ಕೆಲಸವು ಕಾರ್ಮಿಕ ಮತ್ತು ಬಂಡವಾಳದ ಆಧುನಿಕ ಅಸಾಂಪ್ರದಾಯಿಕ ಸಿದ್ಧಾಂತಗಳ ಮೇಲೆ ಫಲವಾದ ಪ್ರಭಾವ ಬೀರಿವೆ ಮತ್ತು ಅವರನ್ನ ಆಧುನಿಕ ಸಮಾಜ ಶಾಸ್ತ್ರದ ಪ್ರಮುಖ ವಸ್ತುಶಿಲ್ಪಿಗಳಲ್ಲಿ ಒಬ್ಬರೆಂದು ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ. ಕೇಳಿದ್ರೆ ನಮ್ಮ ನೀರಿನ ವಿಶೇಷ ಕಾರ್ಯಕ್ರಮದಲ್ಲಿ

ಅವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಗಣಪತಿ ರಾಜನ ಕಥೆ ಭಾಗ 1 ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇಲಿಯ ವಾಹನದವರೇ ಶ್ರೀಲೋಕ ಸಂಚರಿಪ ಶ್ರೀ ಗೌರಿವರ ಪುತ್ರ ಶಿವನ ಕುಮಾರ.
1: ಹೌದೌದು
0: ವಿದ್ಯಾದಾಯಕ ಕೊಡು ಎನಗೆ ಮತಿಯ ನಿಮ್ಮ ಪಾದ ಪದ್ಮಾಂಗಳಿಗೆ.

0: ತಾಲೂಕಿನಲ್ಲಿ ಓರಿಗಲ್ಪಟ್ಟಣ,
1: ಹೌದಪ್ಪ,
0: ಓರಿಗಲ್ಪಟ್ಟಣ ಪರಿಪಾಲನೆ ಮಾಡ್ತಕ್ಕಂಥವ್ರು ಯಾರವರು ಅಂದ್ರೆ,
1: ಯಾರಪ್ಪ ಅವರು?
0: ಗಣಪತ್ ರಾಜ.
1: ನಿಜ.
0: ಹಾ, ಗಣಪತ್ ರಾಜ ಪಟ್ಟಣದಲ್ಲಿ ಯಾವ ಪ್ರಕಾರವಾಗಿ ಕಾಳಿ ನುಡಿಸ್ತವ್ರೆ ಅಂದ್ರೆ,
1: ಯಾವ ಪ್ರಕಾರವಪ್ಪ?
0: ವಿಷ್ಣನಾದರೂ ಶರೀರ

0: ನನ್ನ ಮಡದಿ ಮೈ ಮುಟ್ಟಿ ಒಡಬೇಕದ್ದವನ್ನ ಚಿನ್ನಗಂಡ ಮಾಡ ಕುಯಿಸ್ತೀನಿ, ನನ್ನ ಕನ್ನೆ ಮೈ ಮುಟ್ಟಿ ಮುದ್ದು ಮಾಡಕ ಕದ್ದವನ್ನ ಚಿತ್ರಗಂಡ ಮಾಡ ಕುಯಿಸ್ತೀನಿ ಅಂತ ಹೇಳಿ ಮುತ್ತಿನ ಕಾಲ್ ಪ್ಯಾಂಡ್ಯ ಪಾದಲಿ ಧರಿಸ್ಕೊಂಡು ಬಂಗಾರದ ಕಾಳಿ ಬಲಗಲಿ ಹಿಡ್ಕೊಂಡು ಚಿನ್ನ ಚಂದ್ರಾಜ ಹಿಡ್ಕೊಂಡು ದಿನಾ ಮೂರು ಹೊತ್ತು ಕಾಳಿ ನುಡಿಸಿದಂತೆ ಗಣಪತ್ ರಾಜ.
1: ನಿಜ ಕಡಪ್ಪ,
0: ದಿನಾ ಮೂರು ಹೊತ್ತು ಕಾಳಿ ನುಡಿಸೋದು ಯಾರ ಗರ್ವಾಯ್ತು ಅಂದ್ರೆ
1: ಯಾರ ಗರ್ವಾಯ್ತಪ್ಪ?

0: ತಿಮ್ಮಯ್ಯ. ಮಣ್ಣಿನ ಕಾಳಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ ಪ್ಯಾಂಡೆ ಧರಿಸ್ಕೊಂಡು ದಿನಾ ಮೂರತ್ತು ಕಾಳಿ ನುಡಿಸ್ತಿದ್ರಂತೆ ಗುಂಡು ಬ್ರಹ್ಮಯ್ಯ ತನ್ನ ಮಾಡ್ತಲ್ಲಿ.
1: ಏನಂತ
0: ಯಾವ ಪ್ರಕಾರವಾಗಿ ಕಾಳಿ ನುಡಿಸ್ತಿದ್ರು ಅಂದ್ರೆ, ಯಾರು ಹೋಗದೆ ಹಿತ ಒಳ್ಳೆ ಊರುಗಳಿಗೆ ಹೋಗಿ.

0: ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯ ಈ ಪ್ರಕರವಾಗಿ ದಿನಾ ಮೂರೊತ್ತು ಕಾಳಿಗಳನ್ನು ನುಡಿಸುವಾಗ
1: ಹೌದಪ್ಪ
0: ಇದು ಯಾರಿಗೆ ಅರಿವಾಯ್ತು ಅಂದ್ರೆ
1: ಯಾರು ಅರಿವಾಯ್ತಪ್ಪ
0: ಊರಿಗೆಲ್ಲ ಹೆಸರಕ್ಕೆ

0: ಪಾರ್ವತಿ.
1: ಎಸ್ ಸ್ವಾಮಿ.
0: ನನ್ನ ಹರಕುಲು ಜೋಳಿಗೆ ನೋಡ್ನಗದು ಮುರುಕಲು ಬೆತ್ತ ನೋಡ್ನಗದು.
1: ಅದಿಲ್ಲ ಅಂದ್ರೆ
0: ನನ್ನ ನಾಗಭೂಷಣ ಶರಭೂಷಣ ಹುತ್ಭೂಷಣ ಏನಾರ ನೋಡ್ನಗದ.
1: ಅದಿಲ್ಲ ಅಂದ್ರೆ
0: ಇಲ್ಲ. ಈ ಕೈಲಾಸ ಮಠದಲ್ಲಿ ಇರುವಂತಹ ಸತ್ಕೋಟಿ ಜಂಗಮುರಿ ಏನಾರ ನೋಡ್ನಗದ ಪಾರ್ವತಿ.
1: ಹೇಳ ಪಾರ್ವತಿ.
0: ಇಲ್ಲ ನನ್ನ ಗಂಡ ಏನಿಪಾಟಿ ಕಕ್ಕಟ್ಟ ಕರ್ಗವನೇ ಅಂತೇಳಿ ಏನಾರ ನೋಡ್ನಗದ.
1: ಕೆಲ ಜನ ಹತ್ಕರ್ಬೇಕ.
0: ಇಲ್ಲ ನನಗಿಂತ ಇನ್ನೊಬ್ಬ ಪುರುಗಿರ ಸೌಂಟೆ ಪಾರ್ವತಿ. ನಗದಂತ ಬಗೆ ಹೇಳು.
1: ನಿಜ ಹೇಳು
0: ಸ್ವಾಮಿ. ನೀವು ಮುಕ್ಕಣ್ಣೇಶ್ವರ ಮೂರ್ಕಣ್ ಪರಮೇಶ್ವರ.
1: ಹೌದು.
0: ಇರಿಬೆಂಬತ್ ಕೋಟಿ ಜೀವರಾಶಿಗಳಿಗೆಲ್ಲ ಹಂದಾನ ನೀಡುವಂತ ಭಗವಂತ ನೀವು
1: ಅಲ್ವೇ.
0: ನಾನು ಹಾದಿಶಕ್ತಿ ಕಾಳಕದೇವಿ ಪಟ್ಟದ ಪಾರ್ವತಿ ಆಗಿದ್ರು ಕೂಡ ನನಗೆ ಇನ್ನೊಬ್ಬ ಪುರುಷ ಅಂದ್ರೆ ಈ ಲೋಕಕ್ಕೆ ನಾನು ಸುಟ್ಟಿ ಭೂಗತ್ತಾಗುವುದಿಲ್ವೇ ಸ್ವಾಮಿ.
1: ಹೇಳಿ ಸ್ವಾಮಿ.
0: ಇಂಥ ಹನ್ನಾಯ್ದು ಮಾತ ಹಾಡ್ತಾ ಇದ್ದೀರಲ್ಲ ಪತಿದೇವ ಶರಿಯ ನನ್ನ ಮೇಲೆ. ಏ ಪಾರ್ವತಿ.
1: ಯಾಕೆ ಸ್ವಾಮಿ?
0: ಮತ್ತೆ ನಗದಂತ ಸಮಾಚಾರ ಹೇಳು.
1: ಯಾಕೆ ನಗದೆ ಹೇಳು
0: ಸ್ವಾಮಿ. ಉತ್ತರ ದಿಕ್ಕಿನಲ್ಲಿ ಓರಗಲ ಪಟ್ಟಣದಲ್ಲಿ ಒಬ್ಬ ಕೇವಲ ನರಮಾನ್ಯವ ಯಾರು ಗಣಪತ್ ರಾಜ.
1: ಹೌದೇ.
0: ಬಂಗಾರದ ಕಾಳಿ ಹಿಡ್ಕೊಂಡು ಚಿನ್ನದ ಚಂದ್ರಾಯದ ಹಿಡ್ಕೊಂಡು ದಿನಾ ಮೂರತ್ತು ಕಾಳಿ ನುಡಿಸ್ತವನೇ ಗಣಪತ್ ರಾಜ.
1: ಏನಂತ?
0: ವಿಷ್ಣನಾದ್ರೂ ಸರಿಯೇ, ವಿಶ್ವನಾದ್ರೂ ಸರಿಯೇ, ಈ ಲೋಕದಂತ ಶಿವಶರಣ ಆದ್ರೂ ಸರಿಯೇ, ಈ ಪಟ್ಟಣದಲ್ಲಿ ಕಳತನ ಮಾಡಿ ಹೋಗುವಂತ ವೀರಾದಿ ವೀರರು ಈ ದೊರೆ ಒಳಗೆ ಯಾರು ಇಲ್ಲ ಅಂತೇಳಿ ದಿನ ಮೂರತ್ತು ಕಾಳಿ ನುಡಿಸ್ತವನೇ ಗಣಪತ್ ರಾಜ.
1: ಹೌದೇ ಪಾರ್ವತಿ.
0: ಅದಕ್ಕೂ ಮಿತಿ ಮೀರಿ ನನ್ನ ಮಡದಿ ಮೈ ಮುಟ್ಟಿ ಒಡಬೇಕದ್ದವನ್ನ ಹಿಡಿಗಂಡ ಮಾಡಿ ಕುಯ್ತೀನಿ. ನನ್ನ ಕನ್ನೆ ಮೈ ಮುಟ್ಟಿ ಚಿನ್ಮಾಣಕ

0: ಗಂಡದವನು ಚಿತ್ರಗಂಡ ಮಾಡಿ ಕುಯಿಸ್ತೀನಿ ಅಂತೇಳಿ ದಿನ ಮೂರು ಹೊತ್ತು ಕಾಳಿ ನುಡಿಸ್ತವನೆ ಗಣಪತಿ ರಾಜ
1: ಅವನ ಪಟ್ಟಣದಲ್ಲಿ.
0: ಅದು ಯಾರ ಗರ್ವಾಯಿತು ಅಂದ್ರೆ ಗುಂಡಾಪುರದಲ್ಲಿ ಗುಂಡು ಬ್ರಹ್ಮಯ್ಯನ ಗರ್ವಾಯಿತು. ಗುಂಡು ಬ್ರಹ್ಮಯ್ಯ ಮಣ್ಣಿನ ಕಾಳಿ ಹಿಡ್ಕೊಂಡು, ಮಣ್ಣಿನ ಚಂದ್ರಾದಿ ಹಿಡ್ಕೊಂಡು, ಮಣ್ಣಿನ ಕಾಲ್ಪೇಂಡ ಧರಿಸ್ಕೊಂಡು ಅವನು ದಿನ ಮೂರು ಹೊತ್ತು ಕಾಳಿ ನುಡಿಸಿದ್ದ ಗುಂಡು ಬ್ರಹ್ಮಯ್ಯ.
1: ಏನಂತ,
0: ಓರ್ಗಲ್ ಪಟ್ಟಣಕ್ಕೆ ಹೋಗಿ ಕಳ್ತನ ಮಾಡಿ ನಾನು ಮರೆ ಬಿದ್ದವರಿಗೆ ಅವರಿಗೆ ಇರ್ತಕ್ಕಂಥ ಸೂಲ ನನಗಿರಲಿ, ಅವರು ಕೊಡ್ತಕ್ಕಂಥ ಕಷ್ಟಗಳೆಲ್ಲ ನನಗೆ ಒಳಪಡ್ತೀನಿ ಅಂತೇಳಿ ಆ ಕುಂಬಾರಗುಂಡೆಯ ಕಾಳಿ ನುಡಿಸ್ತವನೆ ಓರಗಲ ಪಟ್ಟಣದಲ್ಲಿ. ಅದು ನನ್ನ ಕೈಲಾಸಿಕರವಾಯಿತು. ಅದನ್ನ ನೋಡಿ ನನ್ನ ನಗದನೆ ಹೊರತು ಇನ್ಯಾರು ನೋಡಿ ನನ್ನ ನಗಿಲಿಲ್ಲ ಸ್ವಾಮಿ.
1: ಹೌದೇ ಪಾರ್ವತಿ
0: ಸ್ವಾಮಿ,

0: ಸ್ವಾಮಿ
1: ಏನು
0: ನೋಡಿದ್ರ ಅವನ ಗುಂಡಿಗೆ ಧೈರ್ಯವ ಗಂಡಾಳ ಸ್ಥಾನದ ಬಿರುದುಗಳ
1: ಅವನಲ್ಲಿ
0: ಅವನನ್ನ ಗೆಲ್ಲುವಂತ ಶಕ್ತಿ ಏನಾರ ನಿಮ್ಮಲ್ಲಿ ಇದ್ದಾತಿ ಎಂದು ಪಾರ್ವತಿ
1: ಪರಮೇಶ್ವರನ
0: ಅಂದ್ರೆ ಇದು ಕಾಪ ಬರೋ ಮಾತಾಡ್ಬಿಟ್ಲು ಪಾರ್ವತಿ ದೇವಿ
1: ಪಾಪ ಬರಲ್ ಹೇಳೋಣ
0: ಅವಾಗ ಪರಮೇಶ್ವರ ಹೇಳ್ತಾರಲೇ ಪಾರ್ವತಿ
1: ಏನಂತ

0: ಆಳು ಮಾಡು ಬರ್ತೀನಿ, ಧೂಳ್ಪಟ್ಟ ಮಾಡು ಬರ್ತೀನಿ, ಅವನ ಗಾಳಿಗೆ ತೂರ್ತೀನಿ ಪಾರ್ವತಿ.
1: ನಾನು
0: ಕುಂಬಾರ ಗುಂಡಯ್ಯ ಶರಣನ್ನ ಈ ಕೈಲಾಸ ಬೀದಿ ಬೆಳಗ್ಗೆ ನಾನು ಸೂಲು ಸಹಿತ ಮೆರೆಸ್ತಾ ಇದ್ದ ಮೇಲೆ ನನ್ನ ಹೆಸರು ಶಿವನೇ ಅಲ್ಲ
1: ಅಲ್ಲ
0: ಅಂತೇಳಿ ಪರಮೇಶ್ವರ. ಹಾಗ ಎಲ್ಲೂ ಬರ್ತವ್ರೆ ಗೊತ್ತೇ?
1: ಎಲ್ಲಿಗಪ್ಪ?
0: ದೇವ್ರ ಸಭೆ ಹತ್ರ ಬರ್ತಾ ಇರವರಂತೆ
1: ಶಿವ.
0: ಆ ಸಭೆ ಹತ್ರ ಬಂದು ಈ ಸಭೆ ನನ್ನ ಮಾತು ಕೇಳ್ಬೇಕಂತೇಳಿ ಪರಮೇಶ್ವರ ಕೇಳ್ತವ್ರಾಗ
1: ಏನಂತನಪ್ಪ,

0: ಈ ಯಾರು ಹೋಗದಿರುವಂತ ಊರಿಗಲ್ ಪಟ್ಟಣಕ್ಕೆ ಹೋಗಿ ವೇದಾಮನೆಲ್ಲ ತಿಳ್ಕೊಂಡು ಬರೋರು ಯಾರಪ್ಪ ಈ ಸಭೆ ಒಳಗೆ ಅಂದ್ರಂತೆ ಪರಮೇಶ್ವರ
1: ಶಿವಾಂಗ ಅಂದ್ರಂತ.
0: ನಾನು ಹೋಗ್ಬತ್ತೀನಿ ಅಂತ ಆ ಸಭೆ ಒಳಗೆ ಯಾರಿಗೂ ಗುಂಡಿಗೆ ಧೈರ್ಯ ಸಾಲಿಲ್ವಂತೆ.
1: ನನ್ನಂಗೆ ಪುಕ್ಲು.
0: ಯಾವಾಗ ಗುಂಡಿಗೆ ಧೈರ್ಯ ಸಾಲಿಲ್ವೋ ಕಟ್ಕಡೆ ಒಳಗೆ ಕುಂತಿದ್ರಂತೆ ಶಿವ. ಆ ಶಿವನಾರಾಯಣ ಕುಂತಿದ್ರಂತೆ ಕಟ್ಕಡೆ ಒಳಗೆ. ಆ ನಾರಾಯಣ ಬಾವ ನಾನು ಹೋಗ್ಬತ್ತೀನಿ ಕಣಪ್ಪ ಅಂದ್ರು
1: ನಾರಾಯಣ ಸ್ವಾಮಿ ಅವರು.
0: ಓಹೋ ಬಾವ, ನೀನಲ್ದೇ ಮತ್ತೆ ಇನ್ಯಾರ ಕೈಯಿಂದನೂ ಸಾಧ್ಯವಿಲ್ಲ ಹೊರಗಲ್ ಪಟ್ಟಣಕ್ಕೆ ಹೋಗ್ಬರೋರು. ಸರಿ ಹೋಗ್ಬರಗಪ್ಪ ಅಂದ್ರು ಶಿವ. ಬಾವ, ನಾನೀ ಬಂಗಾರನೆಲ್ಲ ಧರಿಸ್ಕೊಂಡು ನಾನು ಹೋದ್ರೆ ಬಂಗಾರದಯ್ಯ ಬಂದವನಿಂತ ಚಕ್ಕನ ಕಂಡಿಡ್ಕೊಬಿಡ್ತಾರೆ ಹೊರಗಲ್ ಪಟ್ಟಣದಲ್ಲಿ. ನಿನ್ನ ಬಿರುದನ್ನ ಕೊಡಿ, ಹಳುವಳಿ ಬಿರುದನ್ನ, ನಿನ್ನ ಬಿರುದನ್ನ ಧರಿಸ್ಕೊಂಡು ಹೋಗ್ತೀನಿ ಅಂದ್ರು ನಾರಾಯಣ
1: ಶಿವನ್ನ.
0: ಅವಾಗ ಪರಮೇಶ್ವರ ಅವ್ರ ಬಿರುದನ್ನ ಎಲ್ಲ ಕಳೆದುಕೊಟ್ರಂತೆ. ಆಗ ನಾರಾಯಣ

0: ಶಿವರೂಪ್ ದಾಳಿ ನಾರಾಯಣ.
1: ಹೌದಪ್ಪ,
0: ಎಲ್ಲ ಬಂದ್ರು ಕುಂಬಾರಗುಂಡೆಯ ಮಠ ಬರ್ತಾರೆ ಅವರಂತೆ ನಾರಾಯಣ. ಕುಂಬಾರಗುಂಡಪ್ಪನ ಮಡದಿದ್ರು ಏಳು ಜನ ನೀರ್ಗೆ ಹೋಗ್ತಾ ಇದ್ರು. ಆ ಏಳು ಜನ ಹೆಣ್ಮಕ್ಳನ್ನ ನೋಡಿ ನಾರಾಯಣ ಕೇಳ್ತವನೆ,
1: ಏನಂತಾರಪ್ಪ
0: ನೀವು ಯಾರ್ಯಾರ ಅಮ್ಮ

0: ಲಿಂಗಕ್ಕೆ ಮಗಳು ಜಂಗಮುಖ್ಯ ಸೊಸೆ ಗುಂಡು ಬ್ರಹ್ಮಯ್ಯನ ಮಡದಿದ್ದೀರು.
1: ನಾವು
0: ನಮ್ಮ ಪತಿದೇವರು ಮಡ್ತೇವರೆ ಹೋಗಿ ಸ್ವಾಮಿ ಅಂದ್ರು, ಯಾಕೆ ಅಡ್ಲಾಗ್ ಸಿಕ್ತವ್ರನ್ನ ಸಾನೆ ಹೊತ್ತು ನಿಲ್ಲಿಸ್ಕೋಬಾರ್ದು ಅಂತ. ಅವಾಗ ನಾರಾಯಣ ಗುಂಡು ಬ್ರಹ್ಮಯ್ಯನ ಮಠಕ್ಕೆ ಬಂದ್ರಂತೆ. ಗುಂಡು ಬ್ರಹ್ಮಯ್ಯನ ಮಠಕ್ಕೆ ಬಂದು ಅವರು ಕಟ್ಟ ಕಡಿಯಲ್ಲಿ

0: ಕಟ್ಟ ಕಡಿಯಲ್ಲಿ ಕುಂತ ಕಾರ್ಮುಕ ನಿತ್ಯಕ್ಕೆ ದಿಷ್ಟಿಪಲ್ನಾಟ ವರ್ಣಟ ನಾರಾಯಣ ಕಟ್ಟಿದ ಮುನಿಯ ಮುನಿಕಂಡ ಅಂದ್ರೆ ಏನಪ್ಪ ಅಂದ್ರ ಅರ್ಥಾತ್ಗೆ
1: ಏನಪ್ಪ
0: ಕುಂಬಾರ ಗುಂಡಯ್ಯ ಮಣ್ಣಿನ ಚಂದ್ರಾದ ಹಿಡ್ಕೊಂಡು ಮಣ್ಣಿನ ಕಾಳಿ ಹಿಡ್ಕೊಂಡು ಮಣ್ಣಿನ ಕಾಲ್ಪ್ಯಾಂಡ ಧರಿಸ್ಕೊಂಡು ದಿನಾ ಮೂರತ್ತು ಯಾವ ರೀತಿ ಕಾಳಿ ನುಡಿಸಿದ ಅಂದ್ರೆ
1: ಯಾವ ರೀತಿ

ಭಕ್ತರನ್ನು ಬಿಡುವುದಿಲ್ಲ, ನನ್ನ ಮರೆ ಹಾಕಿದ್ರು ಬಿಡುವುದಿಲ್ಲ, ನನ್ನ ಪೆಂಡಗಿನಾಯ ತರುವುದಿಲ್ಲ. ಆ ಗನ್ನುವ ಚಿಂತೆ ನಮ್ಮ ಒಳಗುಂಟು ಅಂದ್ರಂತೆ. ಹಂಗಂದ್ರೆ ನಾನೇ ಹೆಚ್ಚಾದ್ನಲ್ಲ ಅನ್ನೋ ಅಭಿಲಾಸಕ್ಕೆ ನಾರಾಯಣ ತಿರುಸೂಲವೇ ಎತ್ತಿ ಜಡಿದಿದೆ.

ಯಾವಾಗ ನಾರಾಯಣ ತಿರುಸೂಲನ ಎತ್ತಿ ಜಡಿದ್ರು ಅವಾಗ ಗುಂಡಿ ಬ್ರಹ್ಮಯ್ಯ ಹೇಳ್ತವ್ರೆ, ಸ್ವಾಮಿ ನನ್ನ ಅಂಗಳಿಕೆ ಬಂದವರು

0: ಸ್ವಾಮಿ, ನನ್ನ ಅಂಗಳಿಕೆ ಬಂದ ಮೇಲೆ ನೀವು ಹಂಗೇ ಹೋಗೋದು ತರಬಲ್ಲ, ಲಿಂಗದ ಗಣಿಗೆ ಕೈ ಕೊಡಿ ಅಂದ್ರೆ ನನ್ನ ಮನೆಯೊಳಗೆ ಊಟ ಮಾಡ್ಕೊಂಡು ಹೋಗಿ ಅಂದ ಗುಂಡು ಬ್ರಹ್ಮಯ್ಯ ನಾರಾಯಣನ್ನ.
1: ಹೌದಪ್ಪ.
0: ಅವಾಗ ನಾರಾಯಣ ಹೇಳ್ತವ್ರೆ, ಅಪ್ಪ

0: ನಿನ್ನಂತ ಭಕ್ತಾದಿ ಭಿನ್ನಿ ಕೇಳವ್ರೆ,
1: ನನಗೆ
0: ಅನ್ನ ಮಾಡವ್ರೆ, ಸೇವೆ ಮಾಡವ್ರೆ, ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ, ಊಟ ಮಾಡ್ಕೊಂಡು ಇದೇ ಮಾರ್ಗದಲ್ಲಿ ಬರ್ತೀನಿ, ಈಗಿರುವಂತ ಪ್ರೀತಿಯ ಹವಾನೂ ಇರಲಪ್ಪ ನಿನಗೆ ಅಂತೇಳಿ ಆದಿನಾರಾಯಣ ಎಲ್ಲಿ ಬರ್ತವ್ರಿ ಅಂದ್ರೆ,
1: ಎಲ್ಲಿಗಪ್ಪ?
0: ಊರಿಗೆ

0: ಗಣಪತ್ರಾಜರ ಪಟ್ಟಣ ಬಂದ್ರಂತೆ ಹಾಳದೇರಿ ಹತ್ರ ಸ್ವಾಮಿ
1: ನಾರಾಯಣ ಸ್ವಾಮಿ ಅವರು
0: ಹಾಳದೇರಿ ಹತ್ರ ಬಂದು ಏರಿ ಮೇಲೆ ನಿಂತ್ಕೊಂಡು ಆ ಏರಿ ಸಂಭ್ರಮನೆಲ್ಲ ನೋಡ್ತಾರೆ ಇವರಂತೆ
1: ಯಾಗಪ್ಪ
0: ಏರಿ.

0: ಏರಿ ಮುತ್ತಿನ ಏರಿ ನೀರೆಲ್ಲ ಪನ್ನೀರು ಟ್ಯೂಬೆಲ್ಲವನ್ನ ಕಳಸಗಳು ಹೋಗದೆ ಮುಗಲ ಸರವಿಗೆ.
1: ಸರಿಯಪ್ಪ.
0: ಹಾಗಂದ್ರೆ ಅವ್ರ ನೇತ್ರ ಕಾಣವರೆಗೂ ನೋಡಿದ್ರು ಬಿರಿ ನೀರೆ. ಒಂದು ಬಂಗಾರದಲ್ಲೇ ಕಳಿಸಿದ್ರಂತೆ, ಟ್ಯೂಬನು ಅದ್ರೆಲ್ಲ ಮಡಗಿಸಿದ್ರಂತೆ. ಸಾಯಂಕಾಲ ಒಂದು ಬಾಕ್ಲು ಎತ್ತಿದ್ರೆ ಆ ಪಟ್ಟಣದಲ್ಲಿರ್ತಕ್ಕಂಥ ನೀರು ಕೆರೆಗೆ ಬಂದ್ಬಿಡ್ತಾ ಇತ್ತು. ಮತ್ತೆ ಬೆಳಗ್ಗೆಲೊಂದು ಬಾಕ್ಲು ಎತ್ತಿದ್ರೆ ಕೆರೆಯಲ್ಲಿರುವಂತಹ ನೀರೆಲ್ಲ ಪಟ್ಟಣ ಸುತ್ತ ತುಂಬಿರಬೇಕಾಗಿತ್ತು.
1: ಸರಿ ಕಣಣ್ಣ, ನೋಡಂಗಿರ್ಬೇಕು
0: ಗಣಪತ್ ರಾಜ. ಅವನು ಪಟ್ಟಣ ಸುತ್ತ ಈ ಪ್ರಕಾರವಾಗಿ ನೀರನ್ನ ತುಂಬಿರಬೇಕಾದ್ರೆ ಇನ್ನು ಮುಂದಗಡೆ ಇನ್ನ ಏನೇನು ಮಡಗಿರಬೇಕು
1: ನೋಡೋಣ.
0: ಇನ್ನೆಂತ ದೊರೆ ಇರಬೇಕು ಇವನು ಗಣಪತ್ ರಾಜ ಅಂತೇಳಿ ನಾರಾಯಣ. ಇನ್ನ ಮುಂದೆ ಏನೇನಿದೆಯೋ ನೋಡ್ಬೇಕಲ್ಲ ಅಂತೇಳಿ ಇನ್ನ ಮುಂದಕ್ಕೆ ಬರ್ತಾ ಇರವರಂತೆ
1: ನಾರಾಯಣ ಸ್ವಾಮಿ ಅವರು.

0: ಎಂಟು ಸುತ್ತಿನ ಕೋಟೆ ಗಂಟೆಗೊಲ್ಲರ ಪಾರ ಮೇಲೆ ದೊಂಕಣಿ ಉಲಿಮಕಾಯಿನ ಪಟ್ಟಣಿಕೆ ನಾಡಿನ ಕಳ್ಳರಿಗೆ ಅಸಮಾನ.
1: ಹಂಗಂದ್ರ
0: ನಮ್ಮಂತ ಸುರ್ಲೋಕದ ಕಳ್ಳರಿಗೆ ಹೊರತು ಇದು ನರ್ಲೋಕದ ಕಳ್ಳರ ಕೈಲಿ ಆಗುದಿಲ್ಲ.
1: ಆಗುದಿಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಶಂಭು ಶೀಳುವ ನಾಯಿ.

0: ಶಂಭು ಶೀಳುವ ನಾಯಿ ನುಂಗುವ ಉಳಿಕರಡಿ ಮಂದಾದ ಪಕ್ಷಿ ಮದ್ದಾನಿಕ ಸಿಂಹ ಅವನೆಂಬುವ ನೌಕಾಟೆ ಹೆಗಳಲ್ಲಿ ಜಿಂಕಿಸ್ತಾ ಇರುವುದಂತೆ. ನಾರಾಯಣನಿಗೆ ಭಯ ಬರುತ್ತು. ಏನಪ್ಪ ಈ ಪಟ್ಟಣ ಸುತ್ತ ಇಷ್ಟೊಂದು ಶಂಭು ಶೀಳುವ ನಾಯಿ ನುಂಗುವ ಹುಲಿಕರಡಿಗಳೆಲ್ಲ ಮಡಗವನಲ್ಲ, ಇವನೆಂತ ರಾಜ ಇರಬೇಕು ನೋಡುವ ಅಂತೇಳಿ ನಾರಾಯಣ ಇನ್ನ ಮುಂದೆ ಬರ್ತಾ ಇರುವರಂತೆ.
1: ಎಲ್ಲಗಪ್ಪ
0: ಮೊನ್ನೆ ನಾಕು ಆಟೆ

0: ಮನ್ನೆಯನ್ನು ಕ್ವಾಟಿಗೆ ಭಿನ್ನವಿಲ್ಲದ ಕಲ್ಲು ಅಂದ್ರೆ ಉಳಿ ಸುತ್ತಿಗೆ ಒಳಗೆ ಒಡೆದಂತ ಕಲ್ಲಲ್ಲ,
1: ಇದು
0: ಭಾರಿ ಪರ್ವತನೇ ತಂದೆ ಆ ಪಟ್ಟಣದಲ್ಲಿ ಮಡಗಿದಂತೆ ಗಣಪತ್ ರಾಜ. ಅದಕ್ಕೆ ಮನ್ನೆಯನ್ನು ಕ್ವಾಟೆಗೆ ಭಿನ್ನವಿಲ್ಲದ ಕಲ್ಲು, ಇದಕ್ಕೆ ಯಾವ ಬುದ್ಧಿ ಮಾಡಬೇಕು ಅಂದ್ರೆ ಒಂದು ಬೆಟ್ಟದ ಕನಗಾತ್ರಿ ಇದ್ರೆ ಈ ಪಟ್ಟಣಕ್ಕೆ ಕಳತನ ಮಾಡಬಹುದು, ಇಲ್ದರೆ ಯಾರಿಂದ ಅಸಾಧ್ಯ ಅಂತೇಳಿ ಕೊಂತಿದೇವಿ ಮಗ ಕರ್ಣ ಹುಟ್ಟಾರಿ ಕಲ್ ಮೇಲೆ ಶಾಸನ ಹೊಡೆದಿದ್ದಂತೆ
1: ಆಗ
0: ನಾರಾಯಣ ನೋಡ್ಕಂಡ. ಆಗ ಇನ್ನ ಮುಂದಕ್ಕೆ ಬರ್ತವ್ರೆ, ಈ ಅಲೆಯ ತ್ವಾಟ ಆದಿಂದ

ಎಲೆಯ ತೋಟದಿಂದ ಮುನಿಗಿದ ಹುಲಿ ಕರಡಿ ತಲೆಯ ಬೈರುಂಡ ಗಸಿಮ್ಮ ಎಬ್ಬಾವು. ಅಂದ್ರೆ ಅವನು ಪಟ್ಟುನು ಸುತ್ತ ಒಂದೇವನು ಸುತ್ತಾಕೊಂಡು ಮನಿಗಿತ್ತಂತೆ ಎಬ್ಬಾವು ಎಬ್ಬಾಕ್ಲೇ ಬಾಯಿ ತೆರಕಂಡು ಅವನು ಪಟ್ಟಣಕ್ಕಿದೆ ದಾರಿ ಅಂತೇಳಿ ಏನಾರು

0: ಮತ್ತೆ ಕಾಣದೆ ತಪ್ಪುದಾರಿ ನುಗ್ಬಿಟ್ರೆ ಹೋಗಿ ಹಬ್ಬ ಅವನು ಹೊಟ್ಟೆಗೆ ಸೇರ್ಕೋಬೇಕು.
1: ನನ್ನಂತವನು
0: ನೋಡದ ನಾರಾಯಣ, ಆಹಾ ಎಂತ ಪಾಳ್ಳೆಗಾರರೇ ಬೇಕು ಈ ಪಟ್ಟಣದಲ್ಲಿ ಇರುವಂತ ದೊರೆ.
1: ಯಾರೇ ಬೇಕು
0: ಇಂಥ ಪ್ರಾಣಿನ ತಂದಿ ಪಟ್ಟಣ ಸುತ್ತ ಒಂದೇ ಒಂದು ಸುತ್ತ ಹಾಕಿ ಕವಲಾಗಿ ಮುಡ್ಕವನಲ್ಲ, ನೋಡುವ ಅಂತೀನಿ ನಾರಾಯಣ. ಇನ್ನೂ ಮುಂದೆ ಬರ್ತಾ ಇರುವಂತೆ
1: ಎಲಗಪ್ಪ.

0: ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು ಜಗದಲ್ಲಿ ಸರಿ ಸಾಮಾದವಂತ ದೊರೆ ಯಾರು ಇಲ್ಲ
1: ಯಾರು ಇಲ್ಲ
0: ಅಂತೇಳಿ ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ. ಹಸ್ ಮಿಸ್ಕದ್ರೆ ಕತ್ಲೆ ಮಿಸ್ಕದ್ರೆ ಜ್ಯೋತಿ ಒಳ

0: ಬಸ್ ಮಿಸುಕಿದ್ರೆ ಕತ್ಲೆ ಮಿಸುಕಿದ್ರೆ ಜ್ಯೋತಿ ಒಳದಂಗೆ ಸೊಸ್ಲಾಟ ಶಿವ ಕಾಣಬಲ್ಲ ಸಾದೇವ. ಅಂದ್ರೆ ಆ ಗಣಪತ್ರಾಜಿನ ಪಟ್ಟಣದ ಏಕ್ ಸಮನೆಲ್ಲ ಸಾದೇವ್ರಿಗೆ ಒಬ್ರು ಗೊತ್ತಂತೆ, ಇನ್ಯಾರಿಗೂ ಗೊತ್ತಿರಲಿಲ್ವಂತೆ. ಅವಾಗ ನಾರಾಯಣ ಇನ್ನ ಮುಂದಕ್ಕೆ ಬರ್ತವ್ರೆ,
1: ಎಲ್ಲಿಗಪ್ಪ
0: ಗಣಪತ್ರಾಜಿನ ಪಟ್ಟಣದಲ್ಲಿ ಕಡೆ ಬಾಕ್ಲಲ್ಲಿ ಇಬ್ಬರನ್ನ ಪಿಚ್ಚಗತ್ತಿ ಪಾರದವ್ರು ನೋಡಿದ್ರು ಗಣಪತ್ರಾಜ.
1: ಅಲ್ಲೇ
0: ಯಾರೇ ಬರಲಿ, ಒಳಗಡೆ ಯಾರನ್ನು ಬಿಡಬೇಡಿ, ಒಂದ್ ಪಾ ಒಕ್ಕಿ ಒಂದಣ ಕಾಸು ಮಳ ಬಟ್ಟೆ ಕೊಟ್ಟು ಹಿಂದಕ್ಕೆ ಕಳಿಸ್ಬಿಡ್ರಿ ಅಂತೇಳಿ ಇಬ್ಬರನ್ನ ಗೇಟ್ ವಾಲರು ಪಾರ ಮಡಗಿದ್ರಂತೆ ಗಣಪತ್ರಾಜ
1: ಪಟ್ಟಣದಲ್ಲೇ.
0: ನಾರಾಯಣ ಹೋದಾಗ ಗೇಟ್ ವಾಲರು ನೋಡ್ಕೊಂಡು ಅರದೇಶಿ ಪರದೇಶಿ ತಿರುದುಣ್ಣೋದು.

0: ಕನಸ ನಾಬಲ್ಲೆ, ಹುಂಡೂಟ ನಾಬಲ್ಲೆ, 18 ಪುರಾಣ ಚೆಂದಾಗಬಲ್ಲೆ. ನಿಮ್ಮ ಪಟ್ಟಣದಲ್ಲಿ ಇರತಕ್ಕಂತ ಪಂಡಿತರಿಗೆಲ್ಲ ನಾನೇ ಒಡೆಯಾಂದ್ರಂತೆ ನಾರಾಯಣ. ಏನಂದೋ? ನಮ್ಮ ಪಟ್ಟಣದಲ್ಲಿ ಇರ್ತಕ್ಕಂತ ಪಂಡಿತರಿಗೆ ನೀನ್ ಒಡೆಯನೆ?
1: ನಾನೇ ಒಡೆಯ.
0: ಕಂಡ ಕನಸು ಹುಂಡೂಟ ನೀ ಬಲ್ಲ?
1: ಬಲ್ಲೆ.
0: 18 ಪುರ ಚೆಂದಾಗಿ ಹೇಳ್ತೀಯ ನೀನು. ಕಂಡದ ಕಂಡಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಕುರ್ತ್ಕೊಳ್ರಿ, ಹೇಳ್ತೀನಿ ಅಂದ್ರಂತೆ ನಾರಾಯಣ. ಅವಾಗ ಗೇಟ್ ಬಲ್ರು ಕೇಳ್ತಾರಲ್ಲ, ಹಾ ಇದನ್ನೆಲ್ಲ ನಾವು ಒಂದು ಕುರ್ತ್ಕೊಂಡಿದೀವಿ, ಅದೇನ್ ಹೇಳ್ತೀವಿ ಹೇಳು
2: ಅಂದ್ರೆ ಗೇಟ್ ಬಲ್ರು.
0: ಅವಾಗ ನಾರಾಯಣ, ಕುರ್ತ್ಕೊಂಡಿದ್ದೀರೇನಯ್ಯ, ಕುರ್ತ್ಕೊಂಡಿದೀವಿ ಅದೇನ್ ಹೇಳ್ತೀವಿ ಹೇಳು ಅಂದ್ರಂತೆ ಗೇಟ್ ಬಲ್ರು. ಆಗ ನಾರಾಯಣ ಹೇಳ್ತವ್ರೆ,

ಎಲ್ಲ ಬಂದಿ ಕಾಣಲಿದ್ರಿ, ಬಂಧಾನವಾಗಿ ಶಿರಿ ಬಂದು ಶಂಭು ಶಂಕರ್ನ ದೈದಿಂದ ಆ ಗನ್ನುವ ಚಿಂತೆ ನಿಮ್ಮೊಳಗುಂಟು ಅಂದ್ರು ನಾರಾಯಣ. ಗೇಟ್ಕೊಳ್ರ ಏನ್ಲ, ನಾವೇನೋ ಅಂತ ಕೂತ್ಕೊಂಡಿದ್ರೆ ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ. ಆಗಂದ್ರೆ ಏನಪ್ಪ ಅಂದ್ರೆ, ಹಿಂದೆ ಇಂದ್ರನ ಕಡೆಯವರು ಇಬ್ರು ನಾ ರಕ್ಕಿ ಕಳ್ರ ಕಳಿಸಿದ್ರಂತೆ ಗಣಪತ್ ರಾಜನ ಪಟ್ಟಣದಲ್ಲಿ ಮುತ್ತಿನ ಕಾಲಪಂಡ್ಯ ಮುತ್ತಿನ ಕಾಳಿ ಚಿನ್ನ ಚಂದ್ರಾಯ್ದನೆಲ್ಲ ಎತ್ಕೊಂಡು ಬಂದ್ಬಿಡೋಗಿ ಅಂತೇಳಿ.

0: ಆ ಇಬ್ರು ರಕೆ ಕಳ್ರು ತೊಟ್ಟಿಗಾಣೆ ಇಳಿದು ಬಂದು ಮಂಚದಲ್ಲಿ ಮನಗಿರುವಂತ ರಾಜನ ಹತ್ರ ಬಂದು ಬಂಗಾರದ ಗಾಳಿ ಚಿನ್ನು ಚಂದ್ರ ಆಯ್ದ ಎಲ್ಲ ಎತ್ಕೋತಾ ಇದ್ರು. ಆ ಇಬ್ಬರು ರಕ್ಕೆ ಕಳ್ರನ್ನ ಹಿಡ್ಕೊಬಿಟ್ನಂತೆ ಗಣಪತಿ ರಾಜ. ನೀವ್ಯಾರು ನಿಜ ಹೇಳ್ಬಿಡಿ ಸ್ವಾಮಿ, ನಾವು ಸುಳ್ಳು ಮಾತ್ರ ಹೇಳುವುದಿಲ್ಲ, ಸತ್ಯವನ್ನೇ ಹೇಳ್ತೀವಂತೇಳಿ ಆ ರಕ್ಕೆ ಕಳ್ರು ಹೇಳ್ತವ್ರೆ ದೇವಲೋಕ್ತವ್ರು ನಾವು ಇಂದ್ರನ ಕಡೆಯೋರು. ನಮ್ಮ ಇಂದ್ರ ನಿಮ್ಮ ಪಟ್ಟಣಕ್ಕೆ ನುಗ್ಗಿ ಕಳ್ತನ ಮಾಡ್ಕೊ ಬಂದ್ಬಿಡುವ್ರಿ ಅಂತ ಕಳಿಸಿದ್ರು. ಅದಕ್ಕೆ ನಾವು ಬಂದೋ ಸ್ವಾಮಿ, ನಮ್ಗೆ ಯಾವ ಕೊಲೆನೂ ಕೊಡಬೇಡಿ, ಬಂಧಾನೂ ಕೊಡಬೇಡಿ, ನಮ್ಮನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಂಡು ಇಬ್ಬರು ರಕ್ಕೆ ಕಳ್ರು. ಅವಾಗ ಗಣಪತಿ ರಾಜ ಇವರು ಎಲ್ಲಾಸ್ ಬಂದರು, ಈ ಬಾಕ್ಲಲ್ಲಿ ಇಬ್ಬರು ನಾವು ಗೇಟ್ನಲ್ಲಿ ಕಾವಲು ಮಡಗಿದ್ನಲ್ಲ, ಅವರು ಸಿ ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ತಾನೇ ಇವ್ರು ಬಂದಿರೋದು ಬಾಕ್ಲಲ್ಲಿ. ಏನೋ ಕತ್ಕ ಬಂದ್ರಲ್ಲಿ ನೀನಾರ್ಧ ಮಡಿಕೊ ನಮಗರ್ಧ ಕೊಟ್ಬಿಡು ಅಂತ ಅವ್ರು ಸಪೋರ್ಟ್ ಮಾಡಿ ಕಳಿಸಿರೋದಕ್ಕೆ ಇವ್ರು ಬಂದಿರೋದು ಅಂತೇಳಿ ಅವ್ರನ್ನ ತಗೊಂಡೋಗಿ ಗೇಟ್ನಲ್ಲಿ ಇದ್ದವ್ರನ್ನ ಬಂದಿಕಾನಿಗೆ ಸೇರಿಸಿದಂತೆ ರಾಜ. ಬಂದಿಕಾನಿ ಅಂದ್ರೆ ಜೈಲು.
1: ಹೌದಪ್ಪ.
0: ಏನೋ ಶಂಭು ಶಂಕರ್ನ ದೈದಿಂದ ಅವ್ರು ಬಿಡುಗಡೆ ಆಗೋಯ್ತು. ಬಿಡುಗಡೆ ಆದು ಅಂದ್ರೆ ಬಂಧಾನವಾಗಿ ಶಿರಿ ಬಂದು ಅಂದ್ರೆ ಪುನಃ ಭಾಗ್ಯ ಬಂದು ಅದೇ ರಾಜ ತಂದು ಬಾಕಲಿ ಮಡಿಕೊಂಡಿದ್ದಂತೆ. ಅದಕ್ಕೆ ನಾರಾಯಣ ಏನ್ ಹೇಳಿದ್ರು ಅಂದ್ರೆ, ಹಿಂದೆ ನೀವೆಲ್ಲ ಬಂದಿ ಕಾನಿಲಿದ್ರಿ, ಬಂಧಾನ ಹೋಗಿ ಶಿರಿ ಬಂದು ಶಂಭು ಶಂಕರ್ನ ದೈದಿಂದ ನಿಮ್ ಅನ್ನುವ ಚಿಂತೆ ನಿಮ್ ಒಳಗುಂಟು ಅಂತ ನಿಜ ಹೇಳ್ಬಿಟ್ರು ಶಾಸ್ತ್ರನ. ಅವಾಗ ಗೇಟ್ ಕಾಲ್ ಹೇಳ್ತಾರ ಲಕ್ಕಳ, ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನ ತಂದು ಮಡಿಕೊಂಡವನೆ, ಮೂರ್ ಕಾಸು ಬೇಕಾಗಿಲ್ಲ, ಇವನ್ನ ನಮ್ಮ ರಾಜನ ಹತ್ರ ಕರ್ಕೋಬೇಕು ಅಂತೇಳಿ. ಆಗ ಆ ನಾರಾಯಣನ ಎಲ್ಲಿ ಕರ್ಕೊ ಬರ್ತವ್ರೆ ಗೇಟ್ ಕೋಲ್ರು ಅಂದ್ರೆ, ಅವರು ಕೇರಿ

0: ಕೇರಿ ತಳವರನ ಹತ್ರ ಬಂದ್ರಂತೆ ಕರ್ಕೊಂಡು. ಕೇರಿ ತಳವರ ನೋಡ್ದಲೆ ಬಾಕ್ಲು ಬಲ್ರ ಅರದೇಶಿ ಪರದೇಶಿ ತಿರುದುಣ್ಣೋದು ಲೇಸಲ್ವೇ, ಈ ಪರದೇಶಿ ತಿರುಕನ್ನ ಯಾಕೆ ಇಲ್ಲಿ ಗಂಟ ಕರ್ಕ ಬಂದ್ರಿ ಒಳಗಡೆ ನೀವು
1: ಹೇಳ್ರಿ
0: ಸ್ವಾಮಿ? ನಾವೊಂದು ಕುರ್ತ್ಕೊಂಡು ಅವ್ನು ಬೆಟ್ಟುದನ್ನ ಕರೆಕ್ಟಾಗಿ ಶಾಸ್ತ್ರ ಹೇಳ್ಬಿಟ್ಟ. ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನು ತಂದು ಮಡಿಕೊಂಡೇನೆ, ಮೂರ್ ಕಾಸಿಗೂ ಬೇಕಾಗಿಲ್ಲ.
1: ಏನ ಪ್ರಯತ್ನಿಸಲ್ಲ,
0: ಬೇಕಾದ್ರೆ ನೀವು ಒಂದು ಮಾತು ಕೇಳಿ, ಏನಾರ ಕರೆಕ್ಟಾಗಿ ನೀವು ಕುರ್ತ್ಕೊಂಡದ ಹೇಳಿಲ್ಲ ಅಂದ್ರೆ ನಾವೇ ಕತ್ತಿನ ಮೇಲೆ ಕೈ ಮಡಿಗೆ ಆಚೆ ಕಡೆ ತಳ್ಬಿಡ್ತೀವಿ. ಏನಯ್ಯ ಅಷ್ಟು ಚೆನ್ನಾಗಿ ಹೇಳನೆ ಶಾಸ್ತ್ರನ ಇವಯ್ಯಾ
1: ಹೇಳ್ತಾರೆ,
0: ಒಂದು ಬೆಟ್ಟದ ಕುರ್ತ್ಕೊಳ್ಳಿ ಅಂದ್ರಂತೆ. ಏ ಪರದೇಶಿ, ಆಗಿದ ಮೇಲೆ ನಾವು ಒಂದು ಬೆಟ್ಟದ ಕುರ್ತ್ಕೊಂಡಿದ್ದೀವಿ ಹೇಳು, ಅದೇನು ಹೇಳ್ತೀನಿ ನಾನು ಒಂದು ಸ್ವಲ್ಪ ನೋಡ್ತೀನಿ ಅಂದ ಕೇರಿ ತಳವಾರ. ಕುರ್ತ್ಕೊಂಡಿದ್ದೀನಯ್ಯ, ಕುರ್ತ್ಕೊಂಡಿದ್ದೀನಿ ಹೇಳೋ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವನಿ ಕೇರಿ ತಳವಾರನಿಗೆ,
1: ಹೆಂಗಪ್ಪ

0: ಕಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ, ಆಗನ್ನುವ ಚಿಂತೆ ನೀನ್ ಒಳಗುಂಟು ಅಂದ್ರು
1: ನಾರಾಯಣ ಸ್ವಾಮಿ ಅವರು.
0: ಹಂಗಂದ್ರೆ ಏನಪ್ಪ ಅರ್ಥ ಅಂದ್ರೆ,
1: ಏನಪ್ಪ
0: ಆ ಕೇರಿ ತಳವಾರ ಹಿರಿಯೋಳ್ನ ಮದುವೆ ಮಾಡ್ಕೊಂಡು ಬಂದಾಗ ಭಾಗ್ಯದ ಲಕ್ಷ್ಮಿನೇ ಅವನ ಮನೆಗೆ ಬಂದ್ಬಿಟ್ಟಿದ್ಲು. ಶ್ರೀ ಸಂಪತ್ತು ಬೇಕಾದಂತ ಭಾಗ್ಯನ ಇತ್ತು, ಮಕ್ಕಳು ಭಾಗ್ಯ ಇರಲಿಲ್ಲ. ಎಡತೆ ಗಂಡ ಇಬ್ರು ಕುಂತ್ಕೊಂಡು ಒಂದಲ್ಲ ಒಂದಿನ ಮಾತನಾಡ್ಕೊಂಡ್ರಂತೆ.
1: ಏನಂತ,
0: ಸ್ವಾಮಿ ನಮ್ಮ ಮನೆಯೊಳಗೆ ಬೇಕಾದಂತ ಭಾಗ್ಯವೆಲ್ಲ ಇದೆ, ಮಕ್ಕಳು ಸಂತಾನವಿಲ್ಲ, ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬಂದ್ರೆ ಏನೋ ಭಗವಂತನ ದಯದಿಂದ ಮಕ್ಕಳು ಸಂತಾನ ಆದ್ರೆ ನಮ್ಮ ಸುಳಿ ಬೆಳೆಗೆ ಮಕ್ಕಳು ಬೇಡವೆ
1: ಬೇಡವೆ,
0: ನೀವಿನ್ನೊಂದು ಮದುವೆ ಮಾಡ್ಕೊಂಡು ಬರೋಗಿ ಅಂತ ಎಡತಿ ಹೇಳುದು
1: ಯಜಮಾನ್ರಿಗೆ.
0: ಅವಾಗ ಕೇರಿ ತಾಳವಾರ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದಲ್ಲ, ಅವಳು ಮದುವೆ ಮಾಡ್ಕೊ ಬಂದ ಮೇಲೆ ಒಂದ್ ನಾಲ್ಕು ಮಕ್ಕಳು ಆದೋ.
1: ಆಗ್ಲಿ ಆಗ್ಲಿ,
0: ಅವಳು ಬಂದಂತ ಗೆಳಿಗೆ ಒಳಗೆ ಅವಳ ಮನೆಯಾದ ಮನೆಯೆಲ್ಲ ಕತ್ತೆ ಕಾಲು ಸರದಂಗೆ ಸರಿದೋಗ್ಬಿಡ್ತು.
1: ಅಯ್ಯೋ ಪಾಪ,
0: ವಾತಾರಿಗೆ ಸಂದಿಗೆಂಗೆ ಎಂದಂಗ ಆಗೋಯ್ತು, ಬಡಸ್ತಾನ ಬಂದ್ಬಿಡ್ತು ಕೇರಿ ತಾಳವಾರನಿಗೆ.
1: ಮನೆಯೊಳ ಬಂದಂಗ ಆಯ್ತು,
0: ಇದೇನಾರ ಇವಯ್ಯ ಹೇಳನೆ ಅಂತ ಕೂತ್ಕೊಂಡಿದ್ದೀನಲ್ಲ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ ಇವಯ್ಯ ಶಾಸ್ತ್ರನ. ಅದಕ್ಕೆ ನಾರಾಯಣ ಹೇಳಿದ್ರಂತೆ, ಹಿರಿಯಳ ತರಲಾಗಿ ಜಯಲಕ್ಷ್ಮಿ ಬಂದ್ಲು, ಕಿರಿಯಳ ತರಲಾಗಿ ನೀ ತೊಲಗೋದೆ ಕಣಯ್ಯ, ಆಗನ್ನುವ ಚಿಂತೆ ನೀನ್ ಒಳಗುಂಟು ಅನ್ಬಿಟ್ರು. ಆಗ ಕೇರಿ ತಳವಾರ

ಹೇಳ್ತವನೆ, ಲಕ್ಷ ರೂಪಾಯಿ ಕೊಟ್ಟಿ ನಮ್ಮ ರಾಜ ಪಂಡಿತರನ್ನ ತಂದು ಮಡಿಕೊಂಡವನೆ ಪಟ್ಟಣದಲ್ಲಿ, ಮೂರು ಕಾಸಿಗೂ ಬೇಕಾಗಿಲ್ಲ, ಇವನ್ನ ಕರ್ಕೊಂಡೋಗಿ ನಮ್ಮ ರಾಜನತ್ರ ಬಿಟ್ಟು ಬಿಡ್ಬೇಕು. ಕರೆಕ್ಟಾಗಿ ಶಾಸ್ತ್ರ ಹೇಳ್ತಾನೆ ಅಂತೇಳಿ ಕೇರಿ ತಳವಾರ ಗೇಟ್ ಬಲ್ರು ಮೂರು ಜನ ಸೇರ್ಕೊಂಡು ಆಗ ಎಲ್ಲಿಗೆ ಬತ್ತವ್ರೆ ಅಯ್ಯ.

0: ಸ್ವದೇಶಿ ಪರದೇಶಿ ತಿರುದುಣ್ಣೋದು ಲೇಸಲ್ಲ. ಈ ಪರದೇಶಿ ತಿರುಕನ ಯಾತಿ ಕರ್ಕ ಬಂದ್ರಿ ಇಲ್ಲಿಗೆ? ಸ್ವಾಮಿ, ನಾವು ಕಡೆ ಬಾಕ್ಲಲ್ಲಿದ್ವಲ್ಲ, ಕಡೆ ಬಾಕ್ಲು ಬಂದ ಅವನು ಬೆಟ್ಟದ ಕುರ್ತ್ಕೊಂಡು ಶಾಸ್ತ್ರ ಕರೆಕ್ಟಾಗಿ ಹೇಳ್ಬಿಟ್ಟ ಈ ಪಂಡಿತ. ನಮ್ಮ ರಾಜ ಲಕ್ಷ ರೂಪಾಯಿ ಕೊಟ್ಟು ಪಂಡಿತರನ್ನು ಮಡಿಕೊಂಡು ಅವನು ಏನು ಪ್ರಯೋಜನ ಇಲ್ಲ. ನೀವನ್ನು ಬೆಟ್ಟದಾಗ ಕುರ್ತ್ಕೊಳ್ಳಿ. ಈ ಪಂಡಿತ ಏನಾರ ಈ ಶಾಸ್ತ್ರ ಹೇಳಿಲ್ವೇ, ನಾವೇ ಕತ್ತಿನಲ್ಲಿ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಬಿಡ್ತೀವಿ
1: ಅಂದ್ರ
0: ಏನಂತ ಶಾಸ್ತ್ರ ಹೇಳನೇ ಅಯ್ಯವಯ್ಯ? ಏ ಪಂಡಿತ, ಹಾಗಿದ್ಮೇಲೆ ನಾನು ಬೆಟ್ಟದಾಗ ಕುರ್ತ್ಕೊಂಡಿದ್ದೀನಿ ಹೇಳೋ ಅನ್ನ ಮಂತ್ರಿ
1: ನಾರಾಯಣ ಸ್ವಾಮಿನ.
0: ಅವಾಗ ನಾರಾಯಣ ಹೇಳ್ತವ್ರೆ, ಕಂಡ ಕನಸು ನಾ ಬಲ್ಲೆ, ಉಂಡೂಟ ನಾ ಬಲ್ಲೆ, ಕಂಡಿರೋರ ಮನೆ ದುಡ್ಭಕ್ತಿ ಚಂದಾಗಬಲ್ಲೆ. ಕುರ್ತ್ಕೊಳ್ಳಯ್ಯ ಮಂತ್ರಿ, ನಾನು ಹೇಳ್ತೀನಿ ಶಾಸ್ತ್ರವನ್ನ. ಅವಾಗ ನಾರಾಯಣ ಶಾಸ್ತ್ರ ಹೇಳ್ತವ್ರೆ,
1: ಹೆಂಗಪ್ಪ?
0: ನಿನ್ನೆ ರಾತ್ರಿ ಒಳಗೆ

0: ಮಂತ್ರಿ
1: ಹೇಳಪ್ಪ.
0: ನೆನ್ನೆ ಹಿರಳಲ್ಲಿ ಮೊನ್ನೆ ರಾಯಿನ ಮಡದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ. ಇಬ್ರು ಸರಸಾಯಿನಿಂದ ಆಡಿ ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಕದ್ದು ಓಡ್ಲಿಲ್ವೆ. ಆ ಗನ್ನುವ ಚಿಂತೆ ನಿನ್ ಒಳಗುಂಟು ಅಂದ್ರು ನಾರಾಯಣ.
1: ಮಂತ್ರಿನ
0: ಮಂತ್ರಿ ಭಯ ಬಂದ್ಬಿಡ್ತು.
1: ಭಯ ಬರೋ ಮಾತಾಡ.
0: ಯಾಕೆಂದ್ರೆ ರಾಜಿನೆಂತಿ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ಮಂತ್ರಿ ಇಷ್ಟ.
1: ಹೌದು,
0: ಮಂತ್ರಿ ಜೊತೆ ಒಳಗೆ ಮಾತನಾಡ್ಬೇಕಲ್ಲ ಅನ್ನೋದು ರಾಜಿನೆಂತಿ ಇಷ್ಟ.
1: ನಿಜ
0: ಅಂದ್ರೆ ಇಬ್ರು ಯಾವತ್ತೂ ಇರ್ಲಿಲ್ಲ ಜೊತೆಲಿ. ಹಿಂಗ್ ಮಾತಾಡ್ಬೇಕಲ್ಲ ಅಂತ ಜ್ಞಾನ ಮಾಡ್ಕೊಂಡಿದ್ದ ಮಂತ್ರಿ. ಈ ರೀತಿ ನಾನು ಕನಸನ್ನ ಕಂಡೆ. ಈ ವಯ್ಯ ಇದನ್ನ ಹೇಳನೇ ಅಂತ ನಾನು ಕುರ್ತ್ಕೊಂಡಲ್ಲ, ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ನಲ್ಲ.
1: ನೋಡ್ದ,
0: ಸಿಕ್ಕಿದ್ರು ಸಿಕ್ಕದಂಗೆ ಕದ್ದು ಓಡ್ಲಿಲ್ವೆ ಅನ್ನೋ ಕನಸನ್ನ ಹೇಳ್ಬಿಟ್ನಲ್ಲ. ಇವನು ಇವನ್ ಕುರ್ತ್ಕೊಂಡಿರೋದು ಅದೇ ನಾರಾಯಣ ಹೇಳಿರೋದು ಅದೇ.
1: ನಿಜ ಆಗೋಯ್ತಲ್ಲ,
0: ನಿನ್ನೆ ರಾತ್ರಿ ಒಳಗೆ ಮೊನ್ನೆ ರಾಯನ ಮಳದಿ ನಿನ್ನ ಮಂಚಿನ ಮೇಲೆ ಬಂದಿರ್ಲಿಲ್ವೆ. ಸಿಕ್ಕಿದ್ರು ಸಿಕ್ಕದಂಗೆ ಸರಸಾಯಿನಿಂದ ಆಡಿ ಕದ್ದು ಓಡ್ಲಿಲ್ವೆ ಅಂತ ಯಾವಾಗ ನಾರಾಯಣ ಹೇಳ್ಬಿಟ್ರು ಮಂತ್ರಿಗೆ ಎದೆ ಹೊಡೆದೋದಂಗ ಆಗೋಯ್ತು.
1: ಭಯ ಬರೋ ಮಾತಲ್ವೇ ನಾನು.
0: ಅಪ್ಪ ತಂತ್ರಧಾರಿ, ಮಂತ್ರ ಹೇಳುವಂತ ಶಾಸ್ತ್ರಿಕ, ನನಗೆ ಹೇಳದಂತ ಶಾಸ್ತ್ರ ಇನ್ನೊಬ್ಬರ ಜೊತೆ ಮಾತ್ರ ಹೇಳ್ಬೇಡ ಕಣಯ್ಯ. ಈ ಶಾಸ್ತ್ರ ಏನಾರ ರಾಜನ ಜೊತೆ ಒಳಗೆ ಹೇಳ್ಬಿಟ್ರೆ ರಾಜ ನನ್ನ ಮಡಗನೆ
1: ಇಲ್ಲ,
0: ನನ್ನ ಸಿಗಿಸಿ ಅಪಾಕ್ಲಿಗೆ ತೋರಣ ಕಟ್ಟಿಬಿಡ್ತಾನೆ ರಾಜ. ಅಲ್ಲ ಕಣಯ್ಯ ಮಂತ್ರಿ, ನಿನ ಬನ್ ಶಾಸ್ತ್ರ ನಿನಗೆ, ಅವ್ರ ಬಂದ ಶಾಸ್ತ್ರ ಅವ್ರಿಗೆ. ನಿನ್ನ ಶಾಸ್ತ್ರ ತಗೊಂಡೋಗಿ ಅವ್ರ ಜೊತೆ ಯಾಕಯ್ಯ ಹೇಳನೆ. ಬೇಕಾದ್ರೆ ರಾಜನ ಹತ್ರ ಕರ್ಕೊಂಡು ಹೋಗೋನು ಕರ್ಕೊಂಡು ಹೋಯ್ತೀನಿ. ನಿನಗೆ ಬೇಕಾದಂತ ಭಾಗ್ಯನೇ ಕೊಡಿಸ್ತೀನಿ ನಮ್ಮ ರಾಜನಿಗೆ ಹೇಳಿ ನಡಿಯಪ್ಪ ಅಂದ್ರಂತೆ ಮಂತ್ರೇಶ. ಮಂತ್ರಿ ಕೇರಿ ತಳವರ ಗೇಟ್ ಕೊಲ್ರಿ ಎಲ್ಲ ಸೇರಿ ರಾಜನತ್ರ ಕರ್ಕ ಬರ್ತಾ ಇರುವರಂತೆ ನಾರಾಯಣನ.
1: ಹೌದೌದು,
0: ರಾಜ ನೋಡ್ಕಂಡ. ಲೇ ಮಂತ್ರಿ, ಅರದೇಶಿ ಪರದೇಶಿ ತಿರುದುಣ್ಣದು ಲೇಸಲ್ಲ, ಈ ತಿರುಕನ್ನ ಯಾತ ಕರ್ಕ ಬಂದ್ರಿ ಇಲ್ಲಿಗೆ
1: ಪಟ್ಟಕ್ಕೆ?
0: ಸ್ವಾಮಿ, ನಿಮ್ಮದು ರಾಜ್ಯತ್ವ, ನಂದು ಮಂತ್ರತ್ವ.
1: ಹೌದು,
0: ನನ್ನ ಮಾತನ್ನ ಕೇಳಿ ಸ್ವಾಮಿ. ನೀವು ಲಕ್ಷ ರೂಪಾಯಿ ಕೊಟ್ಟಿ ಪಂಡಿತನ ತಂದು ಮಡಿಕೊಂಡಿದ್ದೀರಿ ಪಟ್ಟಣದಲ್ಲಿ, ಮೂರು ಕಾಸು ಪ್ರಯೋಜನ ಇಲ್ಲ.
1: ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ.
0: ಇವನು ಕಾಸು ಕೊಡುವಂಗಿಲ್ಲ, ದುಡ್ಡು ಕೊಡುವಂಗಿಲ್ಲ, ಪುಕ್ಸಾಟೆ ಶಾಸ್ತ್ರ.
1: ಕಂಡದ ಕಂಡಂಗೆ ಹೇಳ್ತಾರೆ,
0: ಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತಾನೆ. ಬೇಕಾದ್ರೆ ಅವ್ನು ಬೆಟ್ಟದ ಕುರುತ್ಕಳಿ ಇವನು ಶಾಸ್ತ್ರ ಹೇಳಲಿಲ್ಲ ಅಂದ್ರೆ ಇವನ್ನ ಕತ್ತಿನ ಕೈ ಮಡಗಿ ಪಟ್ಟಣದಿಂದ ಆಚೆ ಕಡೆ ತಳ್ಬಿಡ್ತೀವಿ ನಾವೇನೆ ಅಂದ ಮಂತ್ರಿ. ಮಂತ್ರಿ ಮಾತ ರಾಜ ಕೇಳ್ಬೇಕಾಗ ಬತ್ತು. ಇವಯ್ಯ ನಾನು ಕುರ್ತ್ಕೊಂಡದ ಹೇಳನೆ ಅಂತ ಒಂದ್ ಬೆಟ್ಟದ ಕುರ್ತ್ಕೊಂಡಿದ್ದೀನಿ ಹೇಳು ಅಂದ ರಾಜ.
1: ನಾರಾಯಣ ಸ್ವಾಮಿನ
0: ಕುರ್ತ್ಕೊಂಡಿದ್ದೀರಾ ಸ್ವಾಮಿ? ಕುರ್ತ್ಕೊಂಡಿದ್ದೀವಿ.

0: ಸ್ವಾಮಿ, ನೆನ್ನೆ ರಾತ್ರಿ ಒಳಗೆ ನೀನು ನೀನು ಮಡದಿ ಕಾಳಿಂಗ ನಿಕ್ಕಿ ಕದನಿಕ್ಕಿ ಕಿತ್ತಾಡಿ ಒಡದಾಡಿ ನೀನೊಂದು ಮಂಚಲ್ಲಿ ನೀನು ನೆಡ್ತೀವನ್ನು ಮಂಚಲ್ಲಿ ಮುನ್ಸ್ಕೊಂಡು ಮುನ್ಸ್ಕೊಂಡು ಮನಗಿರ್ಲಿಲ್ವೆ? ನೀರು ತಕ್ಕ ಬಾರಿ ಅಂತ ನೀನು ಕರೀಲಿಲ್ಲ, ಊಟ ಮಾಡ ಬನ್ನಿ ಅಂತ ನೀನು ಹೆಡ್ತಿ ಕರೀಲಿಲ್ಲ. ಇದನ್ನ ನಾನು ಕುರ್ತ್ಕಂಡೆ ಇವಯ್ಯ ಹೇಳನೆ ಅಂತ ಇದನ್ನ ನಾರಾಯಣ ಕರೆಕ್ಟಾಗಿ ಶಾಸ್ತ್ರ ಹೇಳ್ಬಿಟ್ಟ. ಅವಾಗ ಅಲ್ಲಿ ಸ್ವಾಮಿ ನಾರಾಯಣ ಬಲಬಾಕ್ಲಲ್ಲಿ ಲೊಕ್ ಲೊಕ್ ಲೊಕ್ನೇ ಗೌಳಿ ನೋಡಿದ್ರಂತೆ. ಅವಾಗ ರಾಜ ಹೇಳ್ತಾವಲೆ, ಎಲ್ಲ ಹೇಳದಂತ ಶಾಸ್ತ್ರಿಕಾಯಿ ಗೌಳಿ ಶಾಸ್ತ್ರ ಹೇಳಬಲ್ಲಿ ಏನೋ ನೀನು?
1: ಹೇಳ
0: ಸ್ವಾಮಿ, ಹೇಳೋದೇನೋ ಚೆಂದಾಗೂ ಹೇಳ್ತೀನಿ, ಈ ಗೌಳಿ ಶಾಸ್ತ್ರ ಹೇಳ್ಬಿಟ್ರೆ ನನಗೇನು ಮಾಡಿರೋ ಗೊತ್ತಿಲ್ವಲ್ಲ. ಆಗ ರಾಜ ಹೇಳ್ತಾನೆ, ಇಷ್ಟೊಂದು ಶಾಸ್ತ್ರ ಹೇಳ್ದೆ ನಾನೇನಾರು ನೀನು ಒಡದೆ ಬಡದೆ ನೀನೇನಾರ ಮಾತಾಡ್ಸಿದ್ನೆ?
1: ಏನು ಮಾಡಲಿಲ್ಲ ನಿನಗೆ.
0: ಹೇಳೋ ನೀನೇನು ಮಾಡೋದಿಲ್ಲ ಸ್ವಾಮಿ. ಇವತ್ತು ಏಳು ದಿನ ರಾತ್ರಿ ಸಪ್ಪಡ ಸರತ್ತು ಕಲ್ಲು ನೀರು ಕರಗ ಹೊತ್ತಿಗೆ ಸುರ್ಲೋಕದ ಕಳ್ಳರಿಗೆ ಸೂರ್ಯ ಹಾಯ್ತಾ.

0: ಕಳ್ಳರಿಗೆ ಸೂರ್ಯ ಆಯ್ತದೆ ನಿನ್ನ ಪಟ್ನ ಸ್ವಾಮಿ ಅಂದ್ರು. ಯಾರು? ನಾರಾಯಣ.
1: ಗಣಪತ್ ರಾಜನ.
0: ಗಣಪತ್ ರಾಜ ಹೇಳ್ತವನು ಏನಂದೆ? ಯಾರಲ್ಲಿ
1: ಏನಪ್ಪಣೆ?
0: ಇವನ್ನ ಎಳಕೊಂಡು ಹೋಗಿ ಉಕ್ಕಿನ ಸರಪಣೆ ಒಳಗೆ ಗಲ್ಟಿಗಂಬಕ್ಕೆ ಬಿಗಿರಿ.
1: ಆಗ್ಬೋದು.
0: ಇವತ್ತು ಏಳು ದಿನ ರಾತ್ರಿಗೆ ಕಳತನ ಹಾಗೋಗ್ಬಿಟ್ರೆ ಇವನಿಗೆ ಬೇಕಾದಂಗೆ ಚಿನ್ನ ಬೆಳ್ಳಿ ಬಂಗಾರ ಮುತ್ತುರತ್ನನೆ ಕೊಟ್ಟು ಕಳಿಸುವ.
1: ನಾವು
0: ಇಲ್ಲ ಕಳತನ ಆಗ್ಲಿಲ್ವೇ ಇವನ್ನ ಸಿಗಿಸಿ ಹಬ್ಬಾಕಲಿಗೆ ತೋರಣ ಕಟ್ಬಿಡುವ. ಎಳ್ಕೊಂಡು ಹೋಗಿ ಅಂದ್ರಂತೆ. ಮಂತ್ರಿಗೆ ಪಚ್ಚಿ ಎಲ್ಲ ನಡುಗಲು ಬಂದ್ಬಿಡ್ತು. ನನ್ನ ಶಾಸ್ತ್ರ ಈ ಟೈಮಲ್ಲಿ ಎಲ್ಲಿ ಹೇಳ್ಬಿಟ್ಟನೋ ರಾಜನ ಜೊತೆ ಒಳಗೆ ಅಂತ. ಅವಾಗ ಮಂತ್ರಿ ಹೇಳ್ತಾವನೆ, ಬುದ್ಧಿ ನಿಮ್ಮದು ರಾಜತ್ವ ನಂದು ಮಂತ್ರತ್ವ, ನನ್ನ ಮಾತನ್ನು ಕೇಳಿ. ಈ ಪಟ್ಟಣದಲ್ಲಿ ಎಲ್ಲೋಗಿಕ್ಕೂ ಜಾಗ ಅಲ್ಲ ಈ ಶಾಸ್ತ್ರಿಕ. ಇವನ್ನ ಎಳ್ಕೊಂಡೋಗಿ ಗಲ್ಡಿಗಂಬಕ್ಕೆ ಕಟ್ಟೋ ಬದಲು ಈ ಪಟ್ಟಣದಲ್ಲಿ ಬಿಟ್ಟುಬಿಡಿ, ಎಲ್ಲಾರ ಭಿಕ್ಷ ಮಾಡ್ಕೊಂಡು ತಿನ್ಲಿ.
1: ಇರ್ಲಿ ಇರ್ಲಿ.
0: ಇವತ್ತೇಳು ದಿನ ರಾತ್ರಿ ಗಂಟೆ ಎಲ್ಲಾರ ಭಿಕ್ಷ ಮಾಡ್ಕೊಂಡು ತಿನ್ಲಿ. ಇವನಿಂದ ಇಬ್ಬರನ್ನ ಪಿಚ್ಚಕತ್ತಿ ಪಾರದವ್ರನ್ನು ಕೊಟ್ಬಿಡಿ ಸ್ವಾಮಿ, ಎಲ್ಲೋಗಿಕ್ಕೂ ಜಾಗ ಇಲ್ಲ ಇವನು. ಸರಿ ಹಾಗೆ ಮಾಡ್ರಿ ಅಂದ ರಾಜ.
1: ಗಣಪತ್ ರಾಜ.
0: ನಾರಾಯಣ ಸಾಕ್ ನಮ್ಮಪ್ಪ ಅಂದಾಗ ಮಂತ್ರಿಗೆ. ಅವಾಗ ಇಬ್ಬರನ್ನ ಪಿಚ್ಚಕತ್ತಿ ಪಾರದವ್ರನ್ನ ನಾರಾಯಣನ ಜೊತೆ ಒಳಗೆ ಹಾಕದ್ರಂತೆ. ಇವನ್ ಎಲ್ಲೋಗ್ಬೇಕು ಅಲ್ಲೇ ಹಿಂದಿಂದೇನೇನೆ ಪಾಲು.
1: ಹೌದು.
0: ಸ್ವಲ್ಪ ಮರ್ಯಾಗೋ ಗಂಟ ಬಂದ್ರು ನಾರಾಯಣ. ರಾಜ ಮರ್ಯಾದ್ನಲ್ಲ, ಪಕ್ಷಿಯಂತ್ರದಲ್ಲಿ ಹಾರಿದನಂತೆ ನಾರಾಯಣ. ಏರಿ ಮೇಲೆ ಬಂದು ನಿಂತ

0: ಮಾಯದಿಳಿಮೆನ ತೆಗೆದು ಯಾವಾಗ ಹುರುಬಿದ್ರು ಆ ಇಬ್ರು ಪಿತ್ಗತ್ತಿ ಪಾರದವರು ಗೌಗಲ್ಲಾಗಿ ನಿಂತ್ಕೊಂಡ್ರು
1: ಅಲ್ಲೇನೆ.
0: ಪಕ್ಷಿ ರೂಪ್ನಲ್ಲಿ ಆರಿ ನಾರಾಯಣ ಏರಿ ಮ್ಯಾಲ ಬಂದು ನಿಂತ್ಕೊಂಡ್ರಂತೆ. ಅಂಗೈಗೆ ನಾಮ ತೆಗೆಕೊಂಡು ಕರಿಗುಂಡಿಗೆ ಬಿಳಿ ನಾಮವನ್ನು ಗುರುತು ಮಾಡಿ ಆ ಪಟ್ಟಣಕ್ಕೆ ಸೂತ್ರಗಳನ್ನ ಹಿಡಿದು ಆ ಕರಿಗುಂಡಿಗೆ ಬಿಗ್ಯಾ ಕಟ್ಟಿದ್ರಂತೆ ನಾರಾಯಣ
1: ನಾರಾಯಣ ಸ್ವಾಮಿ ಅವರು.
2: ಅವಾಗ ಇದೇ ನ್ಯಾರದಲ್ಲಿ ನಾನು ಕಣ್ಣು ಹಾಕ್ಬೇಕು ಅಂತೇಳಿ ಸ್ವಾಮಿ ಅಲ್ಲಿ ಗುರುತು ಮಾಡಿಬಿಟ್ಟು ಎಲ್ಲಿಗೆ ಬರ್ತವ್ರೆ

0: ಕಾರ್ಯಕ್ಕೆ ಸಿಕ್ಕುವುದಿಲ್ಲ ಅಂತೇಳಿ ಇಬ್ಬರು ರಾಕ್ಷಸರನ್ನು ಹಿಡಿದು ಒಂದು ಕಲ್ಗವಿಗೆ ಕೂಡಿ ಬಾರಿಗುಂಡನ ಬಾಕಲಿಗೆ ಎಳೆದ್ಬಿಟ್ಟು ನಾರಾಯಣ ಇನ್ನ ಮುಂದಕ್ಕೆ ಬಂದ್ರಂತೆ.
1: ಹೌದಪ್ಪ,
0: ಹೆಣ್ಣಾನೆ ಮನೆಗೆ ಗಂಡಾನೆ ಸೇರಿಕೊಂಡು ಮದುವೆದ್ದಾನೆ ಓಡೋಡು ಬರುವಾಗ ನಾಳೆ ಕಾರ್ಯಕ್ಕೆ ಸಿಕ್ಕುವುದಿಲ್ಲ ಅಂತೇಳಿ ಬಿಲ್ಲು ಬಾಣದಲ್ಲಿ ಆನೆನ ಕೊಂದು ಆನೆ ಚರ್ಮವನ್ನು ತೆಗೆದು ಸುಲ್ದಿ ಆ ಕಾಡಲ್ಲಿ ಒಂದು ಗವಿ ಒಳಗೆ ಕಲ್ಯಾಣ ಮಾಡಿಬಿಟ್ಟು ನಾರಾಯಣ ಅವರು

0: ಕೈಲಾಸ ಬಂದ್ರಂತೆ ನಾರಾಯಣ.
1: ಹೌದಪ್ಪ,
0: 330 ಕೋಟಿ ಮುನಿಗಳು, ಲಕ್ಷದ ಮೇಲೆ 97 ಕೋಟಿ ಜಡೆ ಮುನಿಗಳು, ಋಷಿ ಮುನಿಗಳು, ಎಡಮುನಿಗಳು ಆ ದೇವ್ರ ಸಭ್ಯ ಮಧ್ಯದಲ್ಲಿ ಪರಮೇಶ್ವರ ಒಡ್ಡಿ ವಾಲಕದಲ್ಲಿ ಕುಂತಿದ್ರಂತೆ.
1: ಶಿವ
0: ನಾರಾಯಣ ನೋಡ್ಕೊಂಡ್ರು, ಈ ಟೈಮಲ್ಲಿ ಏನಾರ ನಾನು ಹೊಂಟೋಗ್ಬಿಟ್ರೆ ಯಾರಿಗಾರ ಕೈ ಕಾಲು ಸೋಕಿದ್ರೆ ಇಡೀ ಸಾಪು ಅಂತಾರೆ, ಆ ಸಾಪಕ್ಕೆ ನಾನು ಒಳಪಡಬೇಕಾಯ್ತದೆ ಅಂತೇಳಿ ನಾರಾಯಣ ಈಚೆ ಕಡೆ ಬಂದು

0: ನಾರಾಯಣ ಮರ್ಮರದಗಲ ಬಿಳ್ಕಂಡ ನಾಮನ ಹಣೆ ಮೇಲೆ ಕಕ್ಕೆ ಸೊಪ್ಪ ಉದ್ಕೊಂಡು ಎರಡು ಕುಣಿತಂಟೆ ನಾ ಹಿಡ್ಕೊಂಡು ತಕ್ಕಾತ ಇನ್ ಕುಣ್ಕೊಂಡು ಕುಣ್ಕೊಂಡು ಶಿವನ ಹತ್ರ ಹೊಂಟದ್ರಂತೆ ನಾರಾಯಣ.
1: ನಾರಾಯಣ ಸ್ವಾಮಿ ಅವರು,
0: ಓಹೋ ಓರಗಲ್ ಪಟ್ಟಣಕ್ಕೆ ಹೋಗಿರುವಂತ ನಮ್ ಭಾವ ಬರ್ತವ್ರೆ ಅಂತೇಳಿ ಒಡ್ಡಿ ವಾರದಲ್ಲಿ ಕುಂತಿರುವಂತ ಪರಮೇಶ್ವರ ಆ ದೇವ್ರ ಸಭೆಗೆ ಹೇಳ್ತಾರ ನೋಡಯ್ಯ ನಾಳೆ ಬಂದ್ಬಿಡೋಗಿ ಎಲ್ಲ ಅಂತೇಳಿ ಶಿವ ಎಲ್ಲಿಗೆ ಬಂದ್ರು ನಾರಾಯಣನ ಕರ್ಕೊಂಡು ಪಕ್ಕಕ್ಕೆ ಬಂದ್ರು. ಪಕ್ಕದಲ್ಲಿ ಹಳ್ಳಿ ಮರದ ಜಗಲಿ ಕಟ್ಟಿ ಹತ್ರ ಬಂದು ಶಿವನಾರಾಯಣ ಕುಂತ್ಕೊಂಡು ಮಾತನಾಡ್ತವ್ರೆ.
1: ಏನಂತ,
0: ಏನಪ್ಪ ನಾರಾಯಣ ಊರಿಗಲ್ಲಿ ಪಟ್ಟಣಕ್ಕೆ ಹೋಗಿದ್ದಲ್ಲ ಅಲ್ಲಿ ಏಕ್ ಸಮನೆಲ್ಲ ತಿಳ್ಕೊ ಬಂದೇನೋ? ತಿಳ್ಕೊ ಬಂದೆ ಬಾವ, ಗಣಪತ್ರಾಜನ ಪಟ್ಟಣ ಅಂದ್ರೆ ಸಾಮಾನ್ಯವಲ್ಲ ಬಾವ. ಏನಪ್ಪ ಆ ಪಟ್ಟಣದ ಏಕ್ ಸಮ ಏನು ಹೇಳು ಬಾವ, ಹೇಳ್ತೀನಿ ಕೇಳು. ಅಗಲಾಳದೇರಿ ಉಂಟು ಮಗದಿಟ್ಟಿ ಕೊತ್ತಾಲೆ ಜಗಳ ಮಾಡೋ ಬಂಟನಿಗೆ ಕಲಿಬೇಕು. ಹತ್ತುವಿಗೆ ಐದು ತಲೆ ಇದ್ರೆ ಆ ಪಟ್ಟಣದಲ್ಲಿ ಕಳ್ತನ ಮಾಡ್ಕೊ ಬರ್ಬೋದು, ಇಲ್ಲಿರ ಅಸಾಧ್ಯ ಬಾವ. ಮತ್ತೆ ಇನ್ನೇನಪ್ಪ ಬಾವ, ಶಂಭು ಶೀಳುವ ನಾಯಿ ಒಳ್ಳೆ

0: ಕಲ್ಲು, ಅದಕ್ಕೆ ಒಂದು ಬೆಟ್ಟದ ಕನಗಾತ್ರಿದ್ರೆ ನಾವು ಕಳ್ತನ ಮಾಡಬಹುದು, ಇಲ್ಲದ್ರೆ ನಮ್ಮ ಕೈಲು ಅಸಾಧ್ಯ ಭಾವ ಅಂದ ನಾರಾಯಣ
1: ಶಿವನ್ನ.
0: ಮತ್ತೆ ಈಗೇನಯ್ಯ ಮಾಡೋದು, ಬಾಬಾವ ನನ್ನ ಜೊತೆ ಒಳಗೆ ಕನಗಾತ್ರಿ ಮಾಡಿಸುವ ಅಂತೇಳಿ ಆಗ ಶಿವನಾರಾಯಣ ಇಬ್ರು ಮಾತನಾಡ್ಕೊಂಡು ಬರ್ತಾ ಇರೋರಂತೆ.

0: ಹಡವಿ ಹಾರಿಣಕ್ಕೆ ಬಂದ್ರಂತೆ ಶಿವನಾರಾಯಣ. ಬಾವಾ ಇಲ್ಲೇ ಹತ್ತಿ ಮರದಂಡೆ ನೀ ಕುಂತಿರು, ನಾನು ಕನಗತ್ರಿ ಮಾಡುವಂತ ಬ್ರಹ್ಮಚಾರಿನ ಕರ್ಕೊಂಡು ಬರ್ತೀನಿ ಅಂತೇಳಿ ನಾರಾಯಣ ಹಲಗೂರಿಗೆ ಬರ್ತಾ ಇರವರಂತೆ. ಹಲಗೂರಲ್ಲಿ ಯಾವಾಗ ಸೂರ್ಯನ ಪ್ರಕಾಶವಾಗಿ ಚಂದ್ರನ ಬೆಳಕಾಗಿ ಹೋಗಿ ನಾರಾಯಣ ನಿಂತ್ಕೊಂಡ್ರು, ಧಗ್ಗಂತೇಳಿ ಬೆಳಕಾಯ್ತಂತೆ.
1: ಹಲಗೂರು
0: ಬ್ರಹ್ಮಚಾರಿ ನೋಡ್ಕಂಡ, ಓಹೋ ಸ್ವಾಮಿ

0: ಬಾಬಾ
1: ಹೇಳ ಬಾಬಾ.
0: ಒಂದ್ಗೆ ಒಬ್ರು ಇಲ್ಲ, ಒಡಲ ಸಂಗಡವಿಲ್ಲ, ನೀವೊಬ್ರೇ ಬಂದಿದ್ದಿಲ್ಲ, ಕಾರಣವೇಳಿ ನಾರಾಯಣ ಅಂದ ಬ್ರಹ್ಮಚಾರಿ. ಅಯ್ಯ, ನಿನ್ನಿಂದ ನಾವೊಂದು ಬಿರುದು ಗೆಲ್ಲಬೇಕಾಗಿದೆ. ನಾವ್ ಆಡದಂತ ಮಾತಿ ನೀನ್ ಒಳಗಾಯ್ತೋ ಇಲ್ಲ ಹೊರಗಾಯ್ತಿಯಪ್ಪ? ಸ್ವಾಮಿ, ಲೋಕದಲ್ಲಿ ಶ್ರೀಮನ್ನಾರಾಯಣ ಅಂತೇಳಿ ನೀವು ಲೋಕದಲ್ಲಿ ಮೆರಿತಾ ಇದ್ದೀರಿ. ನಿಮ್ಮ ಮಾತಿಗೆ ನಾನು ತಪ್ಪಿಸ್ಕೊಳ್ಳೋದಿಟ್ಟುವೆ. ನಿಮ್ಮ ಒಳಗೆ ಹೊರತು ನಾನು ಹೊರಗಲ್ಲ ಸ್ವಾಮಿ ಎಂದ ಬ್ರಹ್ಮಚಾರಿ.
1: ಹೌದಪ್ಪ.
0: ಇದ್ಮೇಲೆ ನಾನು ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡಪ್ಪ ಅಂದ ನಾರಾಯಣ. ನಾರಾಯಣನ ಬಿರುದುಗಳೆಲ್ಲ ಮುಟ್ಟಿ ಬ್ರಹ್ಮಚಾರಿ ಸತ್ಯ ಮಾಡಿಬಿಟ್ರಂತೆ. ಇದ್ಮೇಲೆ ಬಾರಪ್ಪ, ಪರಮೇಶ್ವರ ಕರಿತವ್ರೆ ಬಾರಪ್ಪ ಅಂತೇಳಿ ಆ ಬ್ರಹ್ಮಚಾರಿನ ಕರ್ಕೊಂಡು ನಾರಾಯಣ ಅವನು ಶಿವನತ್ರ ಸಾ

0: ಶಿವ ಹುಲಿ ಚರ್ಮ ಶಿವು ಹತ್ತಿ ಮರದಂಡೆ ಗದ್ದಿಗೆ ಮೇಲೆ ಕುಂತಿದ್ರಂತೆ. ಆ ಶಿವನ ಹತ್ರ ಕರ್ಕ ಬಂದು ಬಿಟ್ಟು ಬಿಟ್ಟು ನಾರಾಯಣ ಹೋಗಿ ಅವನು ಪರ್ಲಾಗ ದೂರದಲ್ಲಿ ಕುಂತ್ಕೊಂಡ್ರು ಕಕ್ಕೆ ಮರ ಹೊರಿಕೊಂಡು. ಶಿವನ ಪಾದಕ್ಕೆ ಬಗ್ಗಿ ಶರಣಗಳನ್ನು ಮಾಡದಂತೆ ಬ್ರಹ್ಮಚಾರಿ, ಸ್ವಾಮಿ ಈ ಅಡವಿ ಆರಣ್ಯಕ್ಕೆ ನನ್ನ ಕರೆಸ್ತಂತ ಕಾರಣ ಹೇಳಿ. ಬ್ರಹ್ಮಚಾರಿ, ನಿನ್ನಿಂದ ನಾವೊಂದು ಬಿರುದನ್ನ ಗೆಲ್ಲಬೇಕಂತ ಇದ್ದೀವಿ. ಶಿವನಾರಾಯಣ, ನಾವ್ ಆಡದಂತ ಮಾತಿ ನೀನ್ ಒಳಗಾಯ್ತು ಹೊರಗಾಯ್ತಿಯಪ್ಪ
1: ಹೇಳಪ್ಪ.
0: ಸ್ವಾಮಿ, ಇರಿಬೆಂಬತ್ ಕೊಟ್ಟಿ ಜೀವರಾಕ್ಷಿಗಳಿಗೆಲ್ಲ ಹಂದಾನ ನೀಡುವಂತ ಸೃಷ್ಟಿಕರ್ತ ನೀವು. ನೀವ್ ಆಡದಂತ ಮಾತಿ ನಾನು ಒಳಗೆ ಹೊರತು ಹೊರಗಾಗುದಿಲ್ಲ ಸ್ವಾಮಿ. ಆಗಿದ ಮೇಲೆ ನಾನು ಬಿರುದೆಲ್ಲ ಮುಟ್ಟಿ ಸತ್ಯ ಮಾಡೋಂದ್ರು ಪರಮೇಶ್ವರನು ಕೂಡ. ಆ ಶಿವನ ಬಿರುದೆಲ್ಲ ಮುಟ್ಟಿ ಸತ್ಯ ಪ್ರಮಾಣ ಮಾಡಿಬಿಟ್ಟ ಬ್ರಹ್ಮಚಾರಿ. ಆಗ ಶಿವ ಕೇಳ್ತವನೆ, ನೋಡಯ್ಯ ಬ್ರಹ್ಮಚಾರಿ, ಶಿವನಾರಾಯಣ ಇಬ್ರು ಇವತ್ತು ರಾತ್ರಿಗೆ ನಾವು ಊರಗಲ್ಲ ಪಟ್ಟಣಕ್ಕೆ ಕಳ್ತಾನಕ್ಕೆ ಹೋಗ್ಬೇಕಂತ ಇದ್ದೀವಿ. ನಾವು ಕಳ್ತಾನಕ್ಕೆ ಹೋಗ್ಬೇಕಾದ್ರೆ ಒಂದು ಬೆಟ್ಟದ ಕನಗಾತ್ರಿ ಆಗ್ಬೇಕಣಯ್ಯ ಬ್ರಹ್ಮಚಾರಿ. ಈ ಮಾತುಗಳನ್ನು ಕೇಳಿ ಬ್ರಹ್ಮಚಾರಿ, ಅಯ್ಯಯ್ಯೋ ಪರಮಾತ್ಮ, ಗಣಪತ್ ರಾಜ ಅಂದ್ರೆ ನಮ್ಮ ಮನೆ ಗುರು, ಇವರಿಬ್ರು ಸೇರಿ ಅವನ ಪಟ್ಟಣ ಹಾಳು ಮಾಡ್ಬೇಕಂತ ಹೋಯ್ತವ್ರಲ್ಲ ಶಿರಿಯೇ. ಹಾ, ಶಿವನ ಬಿರ್ದೆಲ್ಲ ಮುಟ್ಟಿ ಸತ್ಯ ಮಾಡಿಬಿಟ್ಟಿದ್ದೀನಿ
1: ನಾನು,
0: ಆಡದ ಮಾತಿಗೆ ನಾನು ಒಳಗಾಗ್ತೀನಿ ಅಂತ ಏನ್ ಮಾಡ್ಲಿ. ಕಳ್ನಾರಾಯಣ ಕರ್ಕ ಬಂದಿಲ್ಲಿ ಬಿಟ್ಬಿಟ್ಟು ಹೋಗಿ ಅಷ್ಟು ದೂರದಲ್ಲಿ ಕುಂತವನಲ್ಲ, ಇದೇ ಮಾತು ಅಲ್ಲೇ ಏನಾರು ಅನ್ಬಿಟ್ಟಿದ್ರೆ ಅಲ್ಲೇ ಏನಾರು ಒಂದು ಚಾತುರ ಹುಡ್ಬಿಟ್ಟು ಕಳ್ಕೊಬಿಡೋನಿ. ಕರ್ಕ ಬಂದು ಎಡವಿಗೆ ಶಿವನ ಹತ್ರ ಸೇರಿಸ್ಬಿಟ್ಟು ಸರೇನಾ ನನ್ನ ಹೋಗಿ ಅಷ್ಟು ದೂರದಲ್ಲಿ ಕುಂತವನಲ್ಲ ಈಗೇನು ಮಾಡಲಿ ಅಂತೇಳಿ ಬ್ರಹ್ಮಚಾರಿ. ಕಲ್ಗೋರಿಕ್ಕಿಲ್ಲ ಮಣ್ಣುಗೋರಿಕ್ಕಿಲ್ಲ, ಆ ರೀತಿ ಮಾಡಿಬಿಡ್ಬೇಕು ಇವರಿಗೆ ಕನಗತ್ರಿನ ಅಂತೇಳಿ ಬ್ರಹ್ಮಚಾರಿ ಹೇಳ್ತವನಾಗ ಶಿವನಿಗೆ. ಪರಮೇಶ್ವರ, ಕನ್ನ

ಪರಮೇಶ್ವರನ್ಗಾಯ್ತು. ಅಲ್ಲ, ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ, ಏನ್ ಮಾಡೋದು? ನಾರಾಯಣ ಕರಕ ಬಂದಿ ಬ್ರಹ್ಮಚಾರಿ ನನ್ನ ಹತ್ರ ಬಿಟ್ಬಿಟ್ಟು ಅಷ್ಟೂರದಲ್ಲೋ ಕುಂತವನಲ್ಲ, ಅಯ್ಯೋ ನಾರಾಯಣ ಬಾರಯ್ಯ ಇಲ್ಲಿ ಅಂದ್ರು. ನಾರಾಯಣ ಬಂದು, ಏನಪ್ಪ ಬಾವ, ಸುಡುಗಾಡು ಕಬ್ಬಿಣ ಕೇಳ್ತವನಲ್ಲ, ಏನಯ್ಯ ಮಾಡೋದು ಕನಕಾತ್ರಿಗೆ? ಓಹೋ, ಬ್ರಹ್ಮಚಾರಿ ಸುಡುಗಾಡು ಕಬ್ಬಿಣ ಕೇಳ್ದ, ತಗೊಂಡು ಬರ್ತೀನಿ ತಾಳಪ್ಪ ಅಂತ.

0: ಲೋಕಕ್ಕೆ ಹೋಗಿ ನಾರಾಯಣ ಕಂಡು ಕಂಡು ಕಬ್ಬಿಣಗಳೆಲ್ಲ ಹಾಯ್ಕೊಂಡು ಬ್ರಹ್ಮಚಾರಿ ಹತ್ರ ಬಂದು ಗುಡ್ಡೆ ಹಿಡ್ಕದ್ರಂತೆ. ಅಯ್ಯೋ ಬ್ರಹ್ಮಚಾರಿ, ಏನು ಕೇಳಿದೆ ನೀನು? ಸುಡುಗಾಡಿ ಕಬ್ಬಿಣ ಕೇಳಿದೆ, ತಂದುಕೊಟ್ಟಿದ್ದೀನಿ, ಈ ಸಲ ಮಾಡಯ್ಯ ಕನಗತ್ರಿನ. ಅಲ್ಲ, ನಾನು ಯಾವ ಸಿಕ್ಕಲ್ತೋ ಅದನ್ನ ಹೇಳಿದ್ರೆ ಇವ್ನು ತಂದು ಕೊಟ್ಬಿಟ್ನಲ್ಲ, ಏನು ಮಾಡಲಿ
1: ನಾನು?
0: ಹಾಂ, ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ, ಆ ರೀತಿ ಮಾಡಬೇಕು ಕನಗತ್ರಿನ
1: ಇವ್ರಿಗೆ
0: ಅಂತೇಳಿ ಆ ಬ್ರಹ್ಮಚಾರಿ ಹೇಳ್ತವನೆ ನಾರಾಯಣನಿಗೆ. ಅಪ್ಪ ನಾರಾಯಣ,
1: ಏನಪ್ಪ
0: ಕನ್ನಗ

0: ಬ್ರಹ್ಮಚಾರಿ ಸುಡಿಗಾಡಿ ಕಬ್ಬಿಣ ಕೇಳದೆ ಸುಡಿಗಾಡಿ ಕಬ್ಬಿಣ ತಂದ್ಕೊಟ್ಬಿಟ್ಟ.
1: ನಾರಾಯಣ
0: ಎಲ್ಲೂ ಸಿಗ್ತಾ ಇರೋದು ಹೇಳ್ತೀನಿ, ಈ ಸಲ ಅದ್ ಹೆಂಗ್ ತಂದನೋ ತರ್ಲಿ ಕಳ್ಳ ನಾರಾಯಣ.
1: ನಾನಸಿ ನೋಡ್ತೀನಿ
0: ಅಂತೇಳಿ ಬ್ರಹ್ಮಚಾರಿ ಹೇಳ್ತಾನೆ. ಅಪ್ಪ ನಾರಾಯಣ ಕನ್ಗತ್ರಿಂದ್ರೆ ಸಾಮಾನ್ಯವಲ್ಲ ಕಣಯ್ಯ, ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದ್ಕೊಟ್ಬಿಟ್ರೆ ನಾನು ಕನಗಾತ್ರಿ ಮಾಡ್ಕೊಡ್ತೀನಿ ಕಣಯ್ಯ ಸುಲಭವಾಗಿ ಅಂದ ಬ್ರಹ್ಮಚಾರಿ. ಇವನು ಪಡ್ಕಿತ್ತೋಗ ಎಲ್ಲೂ ಸಿಗ್ತಿರೋದ ಹೇಳ್ತಾನಲ್ಲ ಏನ್ ಮಾಡ್ಲಿ ಅಂತೇಳಿ ನಾರಾಯಣ, ಓಹೋ ಬ್ರಹ್ಮಚಾರಿ ದೇವಲೋಕದ ಮಣ್ಣು ಮರ್ತೋಗದ ನೀರು ಕೇಳ್ದ ನೀನು, ಆಯ್ತು ಕಣಯ್ಯ ತಂದ್ಕೊಡ್ತೀನಿ ಅಂತೇಳಿ ದೇವಲೋಕಕ್ಕೆ ಹೋಗಿ ದೇವಲೋಕದ ನೀರು ಮರ್ತೋಕದ ಮಣ್ಣನ್ನ ತಂದು ಮುಂದ್ಗಡೆ ಆಗ್ತಾ, ಅಯ್ಯೋ ಬ್ರಹ್ಮಚಾರಿ ಈ ಸರಿ ಮಾಡಯ್ಯ ಕನಗಾತ್ರಿನ, ಅಯ್ಯೋ ಇವನು ಪಡ್ಕಿತ್ತೋಗ ನಾನು ಇದು ಸಿಕ್ಕೋದಿಲ್ಲ ಅಂತ ನಾನು ಇದನ್ನ ಹೇಳಿದ್ರೆ ಇದನ್ನು ತಂದು ಕೊಟ್ಬಿಟ್ನಲ್ಲ ಏನು ಮಾಡಲಿ, ಹಾ ನಾನು ಯಾವ್ದು ಹೇಳ್ತೀನಿ ಅದನ್ನೇ ತಂದು ತಂದು ಕೊಡ್ತಾವನಲ್ಲ ಏನು ಮಾಡೋದು,
1: ಹೆಂಗೋ ಅಂತಿದ್ದೇವ
0: ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ ಆ ರೀತಿ ಮಾಡ್ಬೇಕು ಕನಗಾತ್ರಿನ, ಈಗ ಮುಂದೆ ಈ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಬಾರ್ದು
1: ಅಂತದ್ ಹೇಳ್ಬೇಕು
0: ಅಂತ ಪದಾರ್ಥ ಹೇಳ್ತೀನಿ, ಆ ದೇಲ್ ತಂದನ ತರ್ಲಿ ಅಂತೇಳಿ ಬ್ರಹ್ಮಚಾರಿಯಾಗ ಹೇಳ್ತವನೇ. ಅಪ್ಪ ನಾರಾಯಣ
1: ಏನಪ್ಪ
0: ಕನ್ನಗ

0: ಮಳೆ ಇರಿಕಿಲ್ಲ, ಬೆಳೆ ಇರಿಕಿಲ್ಲ, ಬರ್ಸಿಡ್ಲು ಹೊಡೆದಿರ್ಬೇಕು ಅಂತ ಬರ್ಸಿಡ್ಲು ಕುಡಿ ತಂದ್ಕೊಟ್ರೆ ನಾ ಕನಗಾತ್ರಿ ಮಾಡ್ಕೊಡ್ತೀನಿ ಅಂತ ಬ್ರಹ್ಮಚಾರಿ ಎದ್ದೆಲ್ ತಂದ್ಕೊಟ್ಟನೋ ತಂದ್ಕೊಡ್ಲಿ
1: ನಾರಾಯಣ ಸ್ವಾಮಿ.
0: ನಾರಾಯಣ, ಓಹೋ ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ ಕೇಳ್ದಪ್ಪ. ಶಿವ ಹೇಳ್ತವನೆ, ನಾರಾಯಣ ಏನು ಮಾಡೋದು, ಎಲ್ಲ 12 ವರ್ಷದಲ್ಲಿ ಹೊಡೆದಿರುವಂತ ಬರ್ಸಿಡ್ಲು ಎಲ್ಲಿ ಸಿಕ್ಕೋತೋ ಈಗ ಬಾವಾ. ಬ್ರಹ್ಮಚಾರಿ ಹೇಳ್ತವನೆ, ಈ ಲೋಕದಲ್ಲಿ ಎಲ್ಲಾರ ಇರಲಿ ನಾನು ಪತ್ಯ ಮಾಡಿ ತಂದ್ಕೊಡ್ತೀನಿ ಅಂತೇಳಿ. ನಾರಾಯಣ, ಬ್ರಹ್ಮಚಾರಿ ಬರ್ಸಿಡ್ಲು ಕುಡಿ ತಂದ್ಕೊಟ್ರೆ ನೀನ್ ಕನಗಾತ್ರಿ ಮಾಡ್ಕೊಡ್ತೀಯೋ?
1: ಮಾಡ್ಕೊಡ್ತೀನಿ,
0: ಮಾಡ್ಕೊಡ್ತೀನಿ ಸ್ವಾಮಿ. ನಾರಾಯಣ ಸ್ವಲ್ಪ ಮರಿಯಾಗೋ ಗಂಟ ಹೋದ್ರು, ಮರಿಯಾದ ಮೇಲೆ

0: ಹತ್ಯೆ ಮಾಡಿದ್ರು.
1: ವಿಷ್ಣು ಚಕ್ರನ ಮಂತ್ ಮಾಡಿ ಪಾತಾಳಕ್ಕೂ ಬಿಟ್ಬಿಟ್ರಂತೆ ನಾರಾಯಣ.
2: ಹೌದಪ್ಪ,
1: ಪಾತಾಳಕ್ಕಲ್ಲಿ ಯಾವ ಮೂಲೆ ಒಳಗೆ ಅಡಗಿತ್ತೋ ಬರ್ಸಿಟ್ಲು ಕುಡಿ, ಈಚೆ ಕಡೆ ತಂದು ಮಡಗ್ಬಿಡ್ತು ಕೃಷ್ಣ ಚಕ್ರ. ಅವಾಗ ಆ ಬರ್ಸಿಡ್ಲು ಕುಡಿನ ತಂದು ಮುಂದೆ ಮಡಗದಂತೆ, ಅಯ್ಯೋ ಶಿವ ಶಿವ, ಈ ಬರ್ಸಿಡ್ಲು ಕುಡಿ ನಾನು ಎಲ್ಲೂ ಸಿಕ್ಕೋದಿಲ್ಲ ಅಂತ ಇದನ್ನ ಹೇಳಿದ್ರೆ ಇದನ್ನೇ ತಂದು ಕೊಟ್ಬಿಡ್ನಲ್ಲ ಈ ಕಳ್ಳನಾರಾಯಣ.
2: ಎಲ್ಲಿ ತಂದ ಅಂತ
1: ಇವನು ಈ ಲೋಕದಲ್ಲಿ ಎಲ್ಲಿ ಪತ್ಯ ಮಾಡ್ದ ಇದನ್ನ?

0: ಕೇಳುಗರೆ, ಇದುವರೆಗೂ ಗಣಪತಿ ರಾಜನ ಕತೆ ಭಾಗ ಒಂದರ ಕುರಿತು ಹರಿಕತೆ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಜಿ ಅಚ್ಯುತರಾವ್ರವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕರು ಹಾಗೂ ಸಲಹೆಗಾರರು ಮೈಸೂರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಈ ಉದ್ಯೋಗಿನಿ ಯೋಜನೆಯ ಕುರಿತು, ಈ ಯೋಜನೆ ಮುಖಾಂತರ ಹೇಗೆಲ್ಲ ಮಹಿಳಾ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋದು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
4: ನಮಸ್ಕಾರ.
3: ಸರ್, ಉದ್ಯೋಗಿ ಯೋಜನೆಯ ಪರಿಕಲ್ಪನೆ ಅಥವಾ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಮೊದಲಿಗೆ
4: ಒಂದು ಅರ್ಥ ಮಾಡ್ಕೊಳ್ಳೋಣ. ಮಹಿಳೆ ಅಂದಾಗ ಆಕೆ ತನ್ನ ವಿಚಾರಗಳಿಗೆ ಯಾವ ರೀತಿ ತಾನೇ ಸಶಕ್ತೀಕರಣ ಮಾಡಿಕೊಂಡು ಅಭಿವೃದ್ಧಿ ಆಗಬೇಕು, ಆಗಲಿಕ್ಕಿರುವಂಥ ಅಡೆತಡೆಗಳೇನು, ಅವಕಾಶಗಳೇನು ಅಂತ ಗಮನ ಹರಿಸಿದಾಗ ಬಹುಶಃ ಈ ಉದ್ಯೋಗಿನಿ ಯೋಜನೆ ಅವ್ರ ಸಹಾಯಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೊಂದು ಮಹಿಳಾ ಕೇಂದ್ರೀಕೃತ ಯೋಜನೆ, ಮಹಿಳೆಯರಿಗೆ ಮಾತ್ರ ಸಹಾಯ ಮಾಡುವಂಥದ್ದು. ಮತ್ತು ಇದನ್ನು ಮಹಿಳಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ. ಇದು 1997-98 ಪ್ರಾರಂಭ ಆಗಿದ್ದ ಸ್ಕೀಮ್ ಇದು. ಮತ್ತೆ ಇದನ್ನು 2004-05 ಹೊಸ ರೂಪವನ್ನು ಇದಕ್ಕಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 88 ಬೇರೆ ಬೇರೆ ವಲಯಗಳಿಗೆ ಸಾಲ ತೆಗೆದುಕೊಳ್ಳಕ್ಕೆ ಅವಕಾಶ ಇದೆ. 18 ಆಗಿರುವ ಯಾವುದೇ ಮಹಿಳೆ 55 ಸಾಲ ಪಡ್ಕೊಳ್ಳಿಕ್ಕಿಲ್ಲ, ಅವಕಾಶ ಇದೆ. ಆದರೆ ಅವ್ರು ಏನಾರೋ ಒಂದು ಉದ್ಯೋಗ ಮಾಡಲೇಬೇಕು, ಕಸುಬು ಮಾಡಲೇಬೇಕು, ದುಡಿಮೆ ಮಾಡಬೇಕು, ಸಾಲ ತೀರಿಸಬೇಕು. ಆ ಸಾಲಕ್ಕೆ ಪೂರಕವಾಗಿ ಸಬ್ಸಿಡಿ ಇರುತ್ತೆ. ಸೊ ಅದನ್ನು ನೀವು ಸಾಲ ಕಟ್ಟದಂಗೆ ಆ ಸಬ್ಸಿಡಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗ್ತದೆ, ಅದು ನಿಮಗೆ ಲಾಭ. ಸೊ ಹಾಗಾಗಿ ಈ ರೀತಿ ಮಹಿಳೆ ಒಂದು ಉತ್ಪಾದನೆ ಚಟುವಟಿಕೆಯಲ್ಲಿ ತೊಡಕೊಂಡು ತನ್ನ ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಸ್ವಾವಲಂಬನೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗಬೇಕಂತ ಆಶಯದೊಂದಿಗೆ ಈ ಯೋಜನೆ ಬಂದಿರುವಂಥದ್ದು.
3: ಸರ್, ಹಾಗಿದ್ರೆ ಈ ಯೋಜನೆಯ ಪ್ರಮುಖ ಗುರಿ ಉದ್ದೇಶ ಏನು ಸರ್?
4: ಒಂದು, ಮಹಿಳೆಯರಲ್ಲಿ ಉದ್ಯಮಶೀಲತೆ ಬೆಳೆಸಬೇಕು, ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಮತ್ತು ಆರ್ಥಿಕವಾಗಿಯೂ ಸ್ವಾವಲಂಬಿಗಳಾಗಬೇಕು. ಬರೀ ಸಾಮಾಜಿಕವೂ ಆದರೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಪ್ರೋತ್ಸಾಹ ಇದೆ. ಮತ್ತು ಇದರಲ್ಲಿ ಆಕೆ ಏನು ಸಾಲ ಪಡಿತಾಳೆ, 20-30% ಅವಳಿಗೆ ಸಬ್ಸಿಡಿ ಅಮೌಂಟ್ ಸಿಗತ್ತೆ. ಈಗ 300,000 ಸಾಲ ಇದೆ ಅಂತ ಇಟ್ಕೊಳ್ಳೋಣ. 20% ಆದರೆ ಎಷ್ಟು ಸಿಗತ್ತೆ? 60,000 ಸಿಗತ್ತೆ. 30% ಆದರೆ 90,000 ಸಬ್ಸಿಡಿ ಸಿಗತ್ತೆ. ಅದು ಅತ್ಯಂತ ಕಿರು ಘಟಕಗಳನ್ನೇ ಮಾಡಬೇಕಾಕೆ, ಕಿರು ಉದ್ಯೋಗಗಳನ್ನೇ ಮಾಡಬೇಕು. ಅದು ಸೇವಾ ವಲಯ ಇರ್ಬೋದು, ಉತ್ಪಾದನೆ ಚಟುವಟಿಕೆ ಇರ್ಬೋದು, ಮಾರುಕಟ್ಟೆ ಇರ್ಬೋದು. ಏನಾದ್ರು ತನಗೆ ಎಷ್ಟು ನಿಭಾಯಿಸೋಕ್ಕಾಗತ್ತೆ, ಯಾರ ಮೇಲೂ ಅವಲಂಬನೆ ಆಗದೆ ಎಷ್ಟು ನಿರ್ವಹಿಸೋಕ್ಕಾಗತ್ತೆ, ಆ ಮಟ್ಟದ ಕಿರು ವ್ಯವಹಾರಗಳನ್ನ ಮಾಡಲಿಕ್ಕೆ ಇದರಲ್ಲಿ ಹೇರಳವಾದ ಅವಕಾಶ ಇದೆ. ಇದನ್ನು ಮಾಡ್ತಾ ಅನುಭವ ಜಾಸ್ತಿ ಆದಂಗೆ, ವ್ಯವಹಾರದ ಕುಶಲತೆ ಜಾಸ್ತಿ ಆದಂಗೆ ಅವರು ದೊಡ್ಡ ದೊಡ್ಡದಕ್ಕೆ ಕೈ ಹಾಕ್ಬೋದು. ಅದಕ್ಕೆ ಬೇರೆ ಸ್ಕೀಮುಗಳಿದೆ. ಸೊ ಇದು ಒಟ್ಟಾರೆಯ ಈ ಕಾರ್ಯಕ್ರಮದ ಆಶಯ.
3: ಸರ್, ಹಾಗಿದ್ರೆ ಈ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಗುಂಪಿನಲ್ಲೂ ಸಹ ಅರ್ಜಿಯನ್ನು ಸಲ್ಲಿಸಿ ಸಾಲ ಸೌಲಭ್ಯ?
4: ಇದು ವೈಯಕ್ತಿಕ ಸಾಲ, ಇದು ಗುಂಪು ಇಲ್ಲ ಇದಕ್ಕೆ. ಸೊ ವೈಯಕ್ತಿಕವಾಗಿ ತಗೊಳ್ಬೇಕು. ಸಾಧಾರಣವಾಗಿ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು, ಈ ಕಾರ್ಯಕ್ರಮನ ಜಿಲ್ಲೆ ಮತ್ತು ತಾಲೂಕಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಆಗ್ತಾ ಇತ್ತು. ಅವರಾದರೂ ಅರ್ಹ ಮಹಿಳೆಯರನ್ನ ಗುರುತು ಮಾಡಿ ಅವರು ಸಾಧಾರಣವಾಗಿ ಎಂತ ಅವ್ರನ್ನ ಹುಡುಕ್ತಾ ಇದ್ರು ಅಂದ್ರೆ, ಕಿರು ವಯಸ್ಸಿನಲ್ಲೇ ವಿಧವೆಯರಾಗಿರೋರು, ಗಂಡನಿಂದ ದೂರ ಆದವರು, ಅಥವಾ ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟವರು, ಮಾನಸಿಕ ಕ್ಷೋಭೆಗೊಳಗಾದವರು, ಮತ್ತೆ ಆರ್ಥಿಕವಾಗಿ ತುಂಬಾ ಅವ್ರಿಗೆ ಸಬಲತೆ ಇಲ್ಲ, ತುಂಬಾ ಅವರು

0: ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅಂಥವರು, ಮತ್ತು ಜವಾಬ್ದಾರಿ ತೆಗೆದುಕೊಂಡು ನಾವೇನಾದ್ರು ಬದುಕಬೇಕಂತ ಆಸೆ ಪಡ್ತಾ ಇರೋವಂಥವ್ರು, ಅಂಥ ಮಹಿಳೆಯರನ್ನ ಗುರುತಿಸ್ತಾ ಇದ್ರು. ಯಾವ್ದ್ರ ಮುಖಾಂತರ? ಅಂಗನವಾಡಿಗಳ ಮುಖಾಂತರ. ಅಲ್ಲಿ ತಾಯಂದ್ರ ಸಭೆ ಆಗೋದು, ಆಮೇಲೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗಳಲ್ಲಿ ಗುರುತು ಮಾಡ್ತಾ ಇದ್ರು, ಮಹಿಳಾ ಸಂಘಗಳ ಮುಖಾಂತರ ಗುರುತು ಮಾಡ್ತಾ ಇದ್ರು. ಅಂಥ ಮಹಿಳೆಯರಿಗೆ ಬಲ ಕೊಡುವಂಥ ಕಾರ್ಯಕ್ರಮ ಇದೊಂದು, ಭರವಸೆ ಮೂಡಿಸುವ ಕಾರ್ಯಕ್ರಮ. ಯಾಕೆ ಅಷ್ಟೊಂದು ದುಃಖ ಪಡ್ತೀಯ, ನೋಡಿಲ್ಲೊಂದು ಅವಕಾಶ ಇದೆ, ಈ ಥರ ಮಾಡಿ ಈ ದುಃಖದಿಂದ ಹೊರಗೆ ಬಂದು ನೀ ಬದುಕನ್ನ ರೂಪಿಸ್ಕೋ ಅನ್ನುವ ಒಂದು ನೈತಿಕ ಬೆಂಬಲ ಕೊಡುವ ಕಾರ್ಯಕ್ರಮ ಇದು. ಎಲ್ಲ ಮಹಿಳೆಯರನ್ನು ಕರ್ಕವನ್ನು ಮಾಡೋ ಕಾರ್ಯಕ್ರಮ ಅಲ್ಲ, ಅದಕ್ಕೆ ಬೇರೆ ಸ್ಕೀಮ್ಗಳಿದೆ, ಅದರಲ್ಲಿ ಅವ್ರು ತೆಗೆದುಕೋಬೋದು. ಈ ಉದ್ಯೋಗ ಯೋಜನೆ ಮಾತ್ರ ಅತ್ಯಂತ ಕಷ್ಟದಲ್ಲಿರುವ, ಅಸಹಾಯಕತೆಯಲ್ಲಿರುವ, ದುರ್ಬಲತೆಗೊಳಗಾಗಿರುವ ಮಹಿಳೆಯರಿಗೆ ಒಂದು ಆಶಾಕಿರಣದ ಕಾರ್ಯಕ್ರಮ. ಇದರಲ್ಲಿ ಏನು ಹೇಳ್ತಾರವರು ಅಂದರೆ, ಒಂದು ಆಶಾವಾದಿಗಳಾಗಿ, ಕ್ರಿಯಾಶೀಲರಾಗಿ, ಸ್ವಾವಲಂಬನೆಯಾಗಿ ಅಂತ. ಆಶಾವಾದಿಯಾಗಿ ಅವ್ರು ಕಾಯ್ತಾ ಕೂತ್ರ ಆಗೋದಿಲ್ಲ, ಕ್ರಿಯಾಶೀಲರಾಗಲೇಬೇಕು. ಕ್ರಿಯಾಶೀಲರು ಆದರೆ ನೀವು 2-3 ವರ್ಷದಲ್ಲಿ ಅವರೇನಾಗ್ತಾರೆ, ಸ್ವಾವಲಂಬನೆ ಆಗೇ ಆಗ್ತಾರೆ. ಆಗ ಹೆಚ್ಚಿನ ಭರವಸೆ ಬರುತ್ತೆ ಜೀವನಕ್ಕೆ. ಮಹಿಳೆ ಅಂದ ತಕ್ಷಣ ಮಹಿಳೆ ಒಬ್ಬಳೇ ಇರೋದಿಲ್ಲ, ಮಹಿಳೆಗೆ ಯಾವಾಗಲೂ ಅಂಟುಕೊಂಡಿರೋದು ಅವ್ರ ಮಕ್ಕಳಿದ್ದೇ ಇರ್ತಾರೆ. ಅದು ನಾವು ನೋಡುವಂಥ ಗ್ರಾಮೀಣ ಪ್ರದೇಶದ ಒಂದು ಸೋಷಿಯಾಲಜಿ, ಸಾಮಾಜಿಕ ಪರಿಸ್ಥಿತಿ. ಹಾಗಾಗಿ ಅವಳಿಗೆ ಒಂದು ಸಶಕ್ತತೆ ಬಂದರೆ ಮಕ್ಕಳಿಗೂ ಲಾಲನೆ ಪಾಲನೆ ರಕ್ಷಣೆ ಸಿಗತ್ತೆ ಅಲ್ವಾ. ಆಮೇಲೆ ನಿಸ್ಸಹಾಯಕ ಮಹಿಳೆಯರಿಗೆ ಅವ್ರ ಗಂಡಂದರಿಂದ ಉಂಟಾಗಬಹುದಂತಹ ಯಾವುದೇ ಅಡೆತಡೆಗಳು, ದೌರ್ಜನ್ಯ, ಅವುಗಳಿಂದ ಹೊರಬಂದು ಹೊಸ ಬದುಕು ರೂಪಿಸ್ಕೊಳ್ಳಿಕ್ಕೆ, ನಾನೊಂದು ವ್ಯಕ್ತಿ, ನನಗೂ ಒಂದು ವ್ಯಕ್ತಿತ್ವ ಇದೆ, ನಾನು ಈ ಒಂದು ಪಿಡುಗುಗಳ ವಿರುದ್ಧ ತಿರುಗಿ ನಿಲ್ಲಬೇಕು, ನನ್ನನ್ನು ನಾನು ರಕ್ಷಿಸ್ಕೋಬೇಕು ಅನ್ನುವ ಭಾವನೆ ಯಾರ್ಯಾರಿಗೆ ಬರುತ್ತೆ ಅವರಿಗೆಲ್ಲ ಈ ಉದ್ಯೋಗ ಯೋಜನೆ ತುಂಬ ಯಶಸ್ವಿ ಕಾರ್ಯಕ್ರಮ. ಯಾಕಂದರೆ ತುಂಬ ಬಂಡವಾಳ ಇಲ್ಲ, ಇಲ್ಲಿ ಕಿರು ಬಂಡವಾಳನೇ ಇರೋದು, ಅದರ ಆ ಬಂಡವಾಳದೊಳಗಡೆ ನೀವೇನು ಮಾಡಲಿಕ್ಕಾಗತ್ತೆ ಅಂತ ಎಲ್ಲ ಕೆಲಸಗಳನ್ನ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಚಿಕ್ಕ ಚಿಕ್ಕ ವ್ಯಾಪಾರಸ್ಥರಾಗ್ಬೋದು, ಹೂವಿನ ವ್ಯಾಪಾರ ಮಾಡೋದು, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ ಮಾಡೋದು, ಒಂದಿಷ್ಟು ಜನ ರೈತರಿಂದ ತೆಗೆದುಕೊಂಡು ಕೈ ಬದಲಾಯಿಸೋವಂಥದ್ದು, ಅಥವಾ ಒಂದಿಷ್ಟು ಸಾಮಾನು ತೆಗೆದುಕೊಂಬಂದು ವ್ಯಾಪಾರ ಮಾಡುವಂಥದ್ದು, ಅಥವಾ ತನಗೆ ಗೊತ್ತಿರುವಂಥ ಯಾವುದಾದ್ರೂ ಕಸೂತಿ ಮಾಡೋದು. ಅನೇಕ ಮಹಿಳೆಯರು ಪ್ಲಾಸ್ಟಿಕ್ ಬುಟ್ಟಿಗಳು ಮಾಡ್ತಾರೆ, ಅದಕ್ಕೆ ನಗರ ಪ್ರದೇಶದಲ್ಲಿ ತುಂಬ ಬೇಡಿಕೆ ಇದೆ. ಮಾಡ್ಕೊಂಡೋಗಿ ವಾರಕ್ಕೊಂದ್ಸರ್ತಿ ಮಾರಿಬಿಟ್ಟು ಬಂದಿರೋ ಹಣದಲ್ಲಿ ಸೊ ಮತ್ತೆ ಕಚ್ಚಾ ವಸ್ತು ತಗೊಂಡು ಬಂದು ಉಳಿದಿದ್ರಲ್ಲಿ ಜೀವನ ಮಾಡುವಂಥವ್ರಿದ್ದಾರೆ. ಆಮೇಲೆ ಇದು ತಗೊಂಡು ಬರ್ತಾರೆ, ಯಾವುದು ಸ್ವೆಟರ್ ಹಣಿಯೋದು, ಅದಕ್ಕೆ ಬೇಕಾಗಿರುವಂತಹ ನೂಲು, ಉಲ್ಲನ್ ಅಂತ ಏನಿದೆಯಲ್ಲ ಅದನ್ನು ಕೆಜಿಗಟ್ಟಲೆ ತಗೊಂಡ್ಬಂದು ಮಾಡ್ಕೊಡೋರು ಇದ್ದಾರೆ, ಅಥವಾ 4-5 ಮಹಿಳೆಯರಿಗೆ ಒಟ್ಟಿಗೆ ಕೊಟ್ಟು ಮಾಡೋರು ಇದ್ದಾರೆ, ಹೂ ತಂದು ಹಾರ ಕಟ್ಕೊಡೋರು ಇದ್ದಾರೆ, ಅವರೆಕಾಯಿ ಕಾಲದಲ್ಲಿ ಅವರೆಕಾಯಿನ ಹಿದಕ್ ಬಿಟ್ಟು ಕೊಡೋರು ಇದ್ದಾರೆ, ಆಮೇಲೆ ಬೆಂಕಿಪಟ್ಟಣದಲ್ಲೂ ಕೂಡ ಕಡ್ಡಿ ಹಾಕಿ ಮ್ಯಾಚ್ ಬಾಕ್ಸ್ ಮಾಡಿ ಪ್ಯಾಕ್ ಮಾಡಿಕೊಡೋರು ಇದ್ದಾರೆ. ಇದೆಲ್ಲದಕ್ಕೂ ಅವ್ರು ಏನು ಹೇಳ್ತಾರೆ, ಒಂದು ಇಡಿಗಂಟಿಡು, ಮೂಲ ಬಂಡವಾಳ ಭದ್ರತೆಗಿಡು, ಸೊ ನೀನು ಮಾಡಿಬಿಟ್ಟು ಕೊಡು, ನಿಂದೇನು ಕೆಲಸ ಆಗಿದೆ ನೋಡಿ ಕಮಿಷನ್ ಕೊಡ್ತೀವಿ ಅನ್ನೋ ಅನೇಕ ಉದ್ಯೋಗಗಳು ಇವತ್ತು ಇದೆ. ಸೊ ಅವುಗಳಿಗೆ ಮಹಿಳೆಯರನ್ನ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧ ಮಾಡಲಿಕ್ಕೆ ಈ ಉದ್ಯೋಗ ಯೋಜನೆ ತುಂಬ ಸಹಾಯಕಾರಿಯಾಗಿದೆ. ಇದಕ್ಕೆ ಯಾರ ಮೇಲೂ ಇವಳಕ್ಕೆ ಅವಲಂಬನೆ ಆಗೋದು ಬೇಕಾಗಿಲ್ಲ, ಇದಕ್ಕೆ ಯಾವುದೇ ಕೊಲ್ಯಾಟ್ರಲ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ನಾನು ಚೆನ್ನಾಗಿ ಬದುಕಬೇಕು ಅನ್ನೋ ಅತಿಯಾದ ಭಾವನೆ, ಪ್ರಾಮಾಣಿಕ ನಡವಳಿಕೆಗಳು, ಆಕೆಯ ಅನಿಸಿಕೆಗಳು, ಆಮೇಲೆ ಆಕೆಯ ಜೀವನದ ಅತ್ಯಂತ ದುರ್ಬಲತೆ ಅಂಶಗಳೇ ಸಾಕು, ಇದಕ್ಕೆ ಅರ್ಹತೆ ಬರ್ತದೆ. ಸೊ ಪಡ್ಕೊಂಡು ಸಹಾಯವನ್ನು ಪಡ್ಕೊಂಡು ಬದುಕು ರೂಪಿಸ್ಕೊಂಡು ಸ್ವಾವಲಂಬನೆಯಿಂದ ಅವ್ರು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
1: ಸರ್, ಹಾಗಿದ್ರೆ ಈ ಉದ್ಯೋಗಿನ ಮುಖಾಂತರ ಮಹಿಳೆ ಒಂದು ಸಣ್ಣ ಘಟಕವನ್ನು ಅಥವಾ ಸಣ್ಣ ಉದ್ಯಮವನ್ನು ನಾನು ಮಾಡ್ತೀನಿ ಅಂತ ಹೊರಟಂಥ ಸಂದರ್ಭದಲ್ಲಿ ಎಲ್ಲಿ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸರ್? ಅಗತ್ಯ ದಾಖಲಾತಿಗಳಲ್ಲಿ ಏನೇನು ಬೇಕಾಗುತ್ತೆ?
0: ಅಗತ್ಯ ದಾಖಲಾತಿಗಳು ಇದರಲ್ಲೂ ಒಂದು, ಆಕೆಯ ವೈಯಕ್ತಿಕ ದಾಖಲಾತಿಗಳು ಏನೇನಿದೆ, ಆಧಾರು, ಬ್ಯಾಂಕ್ ಡೀಟೈಲ್ಸು, ಇತ್ತೀಚಿನ ಫೋಟೋ, ರೇಷನ್ ಕಾರ್ಡು, ಎಲೆಕ್ಷನ್ ಐ ಡಿ ಕಾರ್ಡು, ಇಂಥವಿದ್ರೆ ಸಾಕು. ಮಳೆ ಅವಳು ವಾಸ ಊರಿನಲ್ಲೇ ವಾಸ ಮಾಡ್ತಾ ಇದ್ದಾಳೆ ಅನ್ನೋಕ್ಕೊಂದು ದೃಢೀಕರಣ ಪತ್ರ, ಅದು ಪಂಚಾಯತಿಯಲ್ಲಿ ಕೇಳಿದ್ರೆ ಕೊಡ್ತಾರೆ. ಆಯ್ತಾ, ಆಯ್ಕೆ ಪ್ರಕ್ರಿಯೆಯಲ್ಲೂ ಅಷ್ಟೇ, ಆಕೆ ನಂಗೆ ಈ ಥರ ಬೇಕು ಅಂತ ಪಂಚಾಯತಿಗೆ ಅರ್ಜಿ ಕೊಟ್ಟರೆ ಅದನ್ನು ಸಭೆಯಲ್ಲಿಟ್ಟು ಅಪ್ರೂವ್ ಮಾಡೋದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ಕೊಡ್ತಾರೆ. ಪ್ರತಿ ತಾಲೂಕಿಗೆ ಒಬ್ಬರು ಮಹಿಳಾ ಅಭಿವೃದ್ಧಿ ನಿಗಮದ ಒಬ್ಬರು ಅಧಿಕಾರಿಗಳಿರ್ತಾರೆ, ಅವ್ರು ಬಂದು ಏನು ಮಾಡ್ತಾರೆ, ಆ ಅರ್ಜಿನ ತೆಗೆದುಕೊಂಡು ಬನ್ನಿ ಅಂತ ಕರೆಸ್ಕೊಂಡು ಹೋಗಿ ಮಾತಾಡಿ ಮನೆ ಭೇಟಿ ಮಾಡ್ಬೋದು, ಸಂದರ್ಶನ ಮಾಡ್ಬೋದು. ಇದು ಅಪ್ಲಿಕೇಶನ್ ಸೂಟಬಲ್ ಇದೆ ಅಂತ ಆಯಿತು ಅಂದರೆ ಅವರು ಅದನ್ನು ಶಿಫಾರಸು ಮಾಡ್ತಾರೆ. ಮೊದಲೇ ಶಿಫಾರಸು ಪಂಚಾಯತ್ ಹಂತದಲ್ಲೇ ಆಗುತ್ತೆ, ಎರಡನೇ ಶಿಫಾರಸು ಅಧಿಕಾರಿ ಹಂತದಲ್ಲಾಗತ್ತೆ. ಅದನ್ನು ಸ್ಕ್ರೂಟ್ನಿ ಮಾಡ್ಬಿಟ್ಟು ಜಿಲ್ಲೆಗೆ ಕಳಿಸ್ತಾರೆ. ಇಡೀ ಜಿಲ್ಲೆಯಲ್ಲಿ ಇರುವ ಒಟ್ಟಾರದ ಅರ್ಹ ಫಲಾನುಭವಿಗಳನ್ನೆಲ್ಲ ದಾಖಲೆ ಮಾಡಿ ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಳಿಸ್ತಾರೆ, ಅಲ್ಲಿಂದ ಅದು ಅಪ್ರೂವ್ ಆಗಿ ಬರುತ್ತೆ. ಸೊ ಅದರಲ್ಲಿ ಆಕೆಗೆ ಏನು ಬರ್ತದೆ, 20-30% ಆಕೆಯ ಲೋನಿನ ಇದು ಸಬ್ಸಿಡಿ ಇದೆ, ರಿಯಾಯಿತಿ

0: ಸಿಗ್ತದೆ. ಸೊ ಅದ್ರ ಮೇಲೆ ಅವ್ರು ಬದುಕು ಕಟ್ಕೋಬಹುದು. ಅದು ಅಷ್ಟೇನೆ, ಮಹಿಳೆಯ ದುರ್ಬಲತೆ ನೋಡಿಕೊಂಡು 30% ಡಿಸೈಡ್ ಮಾಡ್ತಾರೆ, ಇಲ್ಲಾಂದ್ರೆ 20% ಇರುತ್ತೆ. ಆಕೆ ತೀವ್ರ ಕಷ್ಟ ಇದೆ, ತುಂಬಾ ತೊಂದರೆ ಇದೆ, ಆಕೆ ನಿರ್ಗತಿಗಳಾಗಿ ಹೋಗ್ತಾಳೆ, ಜೀವನನೇ ಮಾಡೋಕ್ಕಾಗಲ್ಲ ಅಂತ ಒಂದು ಸಾಮಾಜಿಕ ಹಿನ್ನೆಲೆ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರಿಗೆ 30% ವರ್ಗೂ ಕೊಡ್ತಾರೆ. ಮತ್ತೆ ಅತ್ಯಂತ ದುರ್ಬಲ ವರ್ಗಗಳೇನಿದೆ ಗ್ರಾಮಗಳಲ್ಲಿ, ಪಾಪ ಇನ್ನೇನು ಬೇರೆ ಮಾಡೋಕ್ಕಾಗಲ್ಲ, ಕೂಲಿ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಕೃಷಿ ಕೂಲಿಗೆಲ್ಲ ವರ್ಷದಲ್ಲಿ 100-125 ದಿನ ಸಿಗ್ಬೋದು ಅಷ್ಟೇ, ಇನ್ನು 200 ದಿನ ಏನೂ ಮಾಡಲಿಕ್ಕೆ ಇಲ್ಲವೇ ಇಲ್ಲ. ಅಂಥ ಮಹಿಳೆಯರು ಇದನ್ನು ಖಂಡಿತ ತೆಗೆದುಕೋಬೋದು, ಬುಡಕಟ್ಟು ಜನರು ತಗೊಳ್ಬೋದು. ಸೊ ಒಂದು ಗ್ರಾಮಕ್ಕೆ ಹೋದಾಗ ಯಾರೆಲ್ಲ ದುರ್ಬಲ ವರ್ಗದ ಮಹಿಳೆಯರು ಸಿಗ್ತಾರೆ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಹಂಗಾರೆ ಮೇಲ್ವರ್ಗದವ್ರು ಬರ್ಬೋದಲ್ಲ, ಖಂಡಿತ ಅವರೂ ಬರ್ಬೋದು. ಆದರೆ ಆ ಮಹಿಳೆ ಆ ಥರ ತೊಂದರೆಯಲ್ಲಿರಬೇಕು, ಅಸಹಾಯಕತೆಯಲ್ಲಿರಬೇಕು, ಆಕೆಗೆ ಇನ್ನೇನು ಬೇರೆ ಮಾರ್ಗ ಇಲ್ಲ ಜೀವನ ಮಾಡೋಕ್ಕೆ ಅನ್ನೋ ಮಹಿಳೆಯರಿದ್ದರೆ ಅವರು ತಗೋಬೋದು. ದುರ್ಬಲತೆ ಬಂದಾಗ ಎಲ್ಲ ಮಹಿಳೆಯರು ಒಂದೇ, ಅದರಲ್ಲಿ ತಳ ಸಮುದಾಯದ ಮಹಿಳೆಯರಿಗೆ ಆದ್ಯತೆ ಜಾಸ್ತಿ, ಬುಡಕಟ್ಟು ಮಹಿಳೆಯರಿಗೆ ಆದ್ಯತೆ ಜಾಸ್ತಿ. ಆದರೆ ಅದೇನಾದರೂ ಒಂದು ವ್ಯವಹಾರ ಮಾಡಲೇಬೇಕು, ಉತ್ಪಾದಕ ಚಟುವಟಿಕೆಯಲ್ಲಿ ತೊಡ್ಕೊಳ್ಳೇಬೇಕು. ಅವ್ರಿಗೆ ಏನಾಗತ್ತೆ ಅದು ಮಾಡಲಿ, ಅವರ ಜ್ಞಾನ ಅವರ ಕೌಶಲ ಮೇಲೆ ಅವ್ರಿಗೆ ಎಷ್ಟು ನಿಭಾಯಿಸೋಕ್ಕಾಗತ್ತೆ ಅಂಥದೇ ಕಿರು ವ್ಯವಹಾರಗಳು ಮಾಡಿದ್ರೂ ಸಾಕು. ತುಂಬ ದೊಡ್ಡ ವ್ಯವಹಾರ ಮಾಡಬೇಕು ಅಂತ ಇಲ್ಲಿ ಅವ್ರ ಮೇಲೆ ಯಾವುದೇ ಥರದ ಖಂಡಿತ ಒತ್ತಾಯ ಇರುವುದಿಲ್ಲ. ಅಷ್ಟೊಂದು ಅವರಿಗೆ ಮುಕ್ತತೆ ಕೊಟ್ಟಿದೆ. ಆಕೆಗೊಂದು ಸರ್ತಿ ಭರವಸೆ ಬಂದಾದ್ಮೇಲೆ, ನಾನು ಮಾಡಬಲ್ಲೆ, ಐ ಕ್ಯಾನ್ ಡೂ ಇಟ್ ಅನ್ನೋ ಫೀಲಿಂಗ್ ಬಂದಮೇಲೆ ಅವರು ಖಂಡಿತವಾಗಿ ಏನು ಮಾಡ್ಬೋದು, ಬೇರೆ ವ್ಯವಹಾರಗಳ ಕಡೆ ಯೋಚನೆ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬೋದು, ತರಬೇತಿ ತೊಗೊಳ್ಬೋದು, EDP ಟ್ರೈನಿಂಗ್ಸ್ ಅಟೆಂಡ್ ಮಾಡಿ ಇನ್ನು ಮುಂದುವರೆದ ಹೆಚ್ಚುವರಿ ಸಾಲಗಳನ್ನ ತೆಗೆದುಕೊಂಡು ಬ್ಯಾಂಕ್ ಒಡನೆ ಸಂಪರ್ಕ ಇಟ್ಕೊಂಡು ಬ್ಯಾಂಕ್ ಒಡನೆ ಅವರ ವ್ಯವಹಾರಗಳ ಜೋಡಣೆ ಮಾಡಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗೋದನ್ನು ನೋಡ್ಬೋದು. ಯಾಕಂದರೆ ಬಂಡವಾಳ ಪಡ್ಕೊಳ್ದೇನೆ, ಬಂಡವಾಳ ಹಾಕದೇನೆ ಯಾವುದೇ ಆರ್ಥಿಕ ಚಟುವಟಿಕೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ನೀತಿ ಇದೆ, ಆ ನೀತಿಯ ಕೆಳಗಡೆನೇ ನಾವು ಸಾಲವನ್ನು ತೆಗೆದುಕೋಬೇಕು ಮತ್ತು ಅದನ್ನ ಕಟ್ಟಬೇಕು. ಏನಾದ್ರು ಸಮಸ್ಯೆಗಳಿತ್ತಾರೆ, ಚಿಕ್ಕ ಚಿಕ್ಕ ಸಮಸ್ಯೆಗಳ ಮಧ್ಯದಲ್ಲಿ ಬರುತ್ತೆ, ಅದನ್ನು ಬ್ಯಾಂಕ್ನವ್ರ ಜೊತೆ ಮಾತಾಡಿಕೊಂಡು ವಾಯಿದೆ ತೆಗೆದುಕೊಂಡು ಸಂಪರ್ಕ ಇಟ್ಕೊಂಡು ಅದನ್ನ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗೋದ್ರ ಕಡೆ ಅವ್ರು ಯೋಚನೆ ಮಾಡಬೇಕು.
1: ಸರ್, ಹಾಗಾದ್ರೆ ಈ ಯೋಜನೆ ಅಡಿಯಲ್ಲಿ ಆ ಮಹಿಳೆ ಕನಿಷ್ಠ ಎಷ್ಟು ಮೊತ್ತದಿಂದ ಗರಿಷ್ಠ ಎಷ್ಟು ಮೊತ್ತದವರೆಗೆ ಸಾಲವನ್ನು ಪಡಿಬಹುದು?
0: ಇರದೆ 3 ಲಕ್ಷ ಇಲ್ಲಿ ಫಿಕ್ಸ್ಡ್, ಜಾಸ್ತಿ ಅಂದ್ರೆ 3 ಲಕ್ಷ, ಅದಕ್ಕಿಂತ ಕೆಳಗೆ ಎಷ್ಟು ಬೇಕಾದ್ರೂ ಆಗ್ಬೋದು. ಗರಿಷ್ಠ ಮಿತಿನೇ 3 ಲಕ್ಷ, ಕನಿಷ್ಠ ಎಷ್ಟು ಬೇಕಾದ್ರೂ ಆಗ್ಬೋದು. ಆಕೆಗೆ ಎಷ್ಟು ಸಾಲವನ್ನು ಕೊಡ್ತಾರೆ ಅದರ 20-30% ಆಕೆಗೆ ಸಹಾಯಧನ ಸಿಗ್ತದೆ, ಅಥವಾ ಪ್ರೋತ್ಸಾಹಧನ ಅನ್ಬೇಕು, ಪ್ರೋತ್ಸಾಹಧನ ಅಂತ ಕರೆದ್ರೆ ಒಳ್ಳೇದು. ಸಬ್ಸಿಡಿ ಅಂದ್ರೆ ಅದೇನೇನೋ ಅರ್ಥ ಕೊಟ್ಬಿಡುತ್ತೆ, ಇಲ್ಲ ಆ ತರ ಅಲ್ಲ, ಸಹಾಯಧನ ಕೊಡ್ತದೆ. ನನ್ನ ಆಸೆ ಏನಂದ್ರೆ ಈ ಭಾಗದ ಜನರೆಲ್ಲಾನು 30% ತಗೊಳ್ಳಿ, ಕನ್ವಿನ್ಸ್ ಮಾಡಿ ಅವ್ರಿಗೆ ನಮ್ಗೆ ಇಷ್ಟೆಲ್ಲ ದುರ್ಬಲತೆ ಇದೆ, ತೊಂದರೆ ಇದೆ ಅಂತ. ಸೊ ಮುಖ್ಯವಾಗಿ ಹಳ್ಳಿಗಳಲ್ಲಿ ಅನೇಕ ಆಹಾರ ಪದಾರ್ಥಗಳು ಯಾರೋ ಬಂದು ಅದನ್ನ ಸಗಟು ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಇವರೇ ಮಹಿಳೆಯರಿಗೆ ಕೊಟ್ಟು ಹಣವನ್ನು ಕೊಟ್ಟು ಬೆಳೆಸಿ ಸಂಗ್ರಹ ಮಾಡಿ ಮಾರಾಟ ಮಾಡೋದ್ರ ಕಡೆ ಗಮನ ಕೊಟ್ಟರಂದ್ರೆ ಅನೇಕ ಉದ್ಯೋಗ ಸೃಷ್ಟಿಯಾಗುತ್ತೆ. ಈಗ ನಾಟಿ ಕೋಳಿ ಮೊಟ್ಟೆಗೆ ತುಂಬ ಡಿಮ್ಯಾಂಡ್ ಬರ್ತಾ ಇದೆ, ಒಂದು 10-15 ಮಹಿಳೆಯರಿಗೆ ಬೇಕಾದಾಗ ಹಣ ಕೊಟ್ಟು ನಿಮ್ಮ ಮನೆಯಲ್ಲಿ ಕೋಳಿ ಮೊಟ್ಟೆ ಬಂದಾಗ ನಂಗೆ ತಂದುಕೊಡುವನಿ, ನೀವು 15 ರೂಪಾಯಿಗೆ ಮಾರಿ, ಅವ್ರು ನಿಮ್ಗೆ 12 ರೂಪಾಯಿ ಕೊಡಲಿ, ನೀವು 15 ರೂಪಾಯಿಗೆ ಮಾರಿ, 3 ರೂಪಾಯಿಗೆ ಒಂದು ಮೊಟ್ಟೆಗೆ ಸಿಕ್ಕಿದ್ರೆ ಎಷ್ಟು ಹಣ ಆಯಿತು. ಈ ಥರದ ಅನೇಕ ಅಸಾಂಪ್ರದಾಯಿಕ ವಿಧಾನಗಳ ವ್ಯವಹಾರಗಳು ಮಾಡಲಿಕ್ಕೆ ಗ್ರಾಮ ಮಟ್ಟದಲ್ಲಿ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಅವಕಾಶ ಇದೆ. ಅವುಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ಈ ಯೋಜನೆ ಒಳಗಡೆ ಸಹಾಯ ಪಡ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಟೈಲರಿಂಗಿಗೆ ತಗೊಳ್ಬೋದು, ಮಹಿಳೆ ಬಟ್ಟೆ ಹೋಗಿ ಹೊಲಿಯೋರು ಮಹಿಳೆಯರೇ ಬೇಕಾಗ್ಬೋದು, ಆ ಮಹಿಳೆ ಅದನ್ನು ಶುರು ಮಾಡ್ಕೋಬೋದು, ಸ್ಕೂಲ್ ಯೂನಿಫಾರ್ಮ್ ಕಟ್ಬೋದು, ಆಮೇಲೆ ಹಳೆ ಬಟ್ಟೆಗಳನ್ನ ದುರಸ್ತಿ ಮಾಡ್ಕೊಳ್ಳೋರೇ ಸಿಗ್ತಾ ಇಲ್ಲ ಈಗ ನಮಗೆ, ಅದನ್ನು ಮಾಡ್ಕೊಡೋರು ಸಿಗ್ಬೋದು. ಈ ಥರ ಅನೇಕ ಸಂಗತಿಗಳನ್ನ ಜೋಡಿಸ್ಕೋಬೋದು. ಮತ್ತು ಹಾಸ್ಟೆಲ್ಗೆ ಆಹಾರ ಸಪ್ಲೈ ಮಾಡೋರು ಇರ್ಬೋದು, ಹಾಸ್ಟೆಲ್ಗೆ ಹಾಸ್ಟೆಲ್ಗಳಿದೆ ಎಲ್ಲ ಕಡೆ, ಅಲ್ಲಿಗೆ ತರಕಾರಿ ಸಪ್ಲೈ ಮಾಡುವಂಥದ್ದು, ಮತ್ತು ಅವರ ಅಗತ್ಯಗಳನ್ನ ಪೂರೈಸ್ಕೊಡುವಂಥ ವ್ಯವಹಾರಗಳನ್ನ ಮಾಡ್ಬೋದು. ಇಂಥದ್ನೆಲ್ಲ ಪ್ಯಾಟ್ರನ್ ನವೀನ ಕಲ್ಪನೆಯ ವಿಚಾರಗಳನ್ನ ನೀವು ಯೋಚನೆ ಮಾಡ್ತಾ ಹೋದರೆ ಅನೇಕ ಸಂಗತಿಗಳು ನಿಮಗೆ ಕಾಣುತ್ತೆ. ಆಮೇಲೆ ಹೋಮ್ ಬೇಸ್ಡ್ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇದೆ, ಅದಕ್ಕೇನು ತುಂಬ ಬಂಡವಾಳ ಹಾಕಬೇಕಾಗಿಲ್ಲ. ಸೊ ಗುಣಮಟ್ಟ ಪದಾರ್ಥಗಳನ್ನ ಗ್ರಾಮದಲ್ಲಿ ತರಿಸ್ಕೊಟ್ಟು ಅಥವಾ ವಾಸಸ್ಥಳದಲ್ಲಿ ತರಿಸ್ಕೊಂಡು ಮನೆಯಿಂದಲೇ ವ್ಯಾಪಾರ ಮಾಡುವಂಥ ಅನೇಕ ಉದ್ಯೋಗ ಸೃಷ್ಟಿಗಳಿಗೆ ಆಗ್ತಾ ಇದೆ. ಅಂಥದ್ದೆಲ್ಲ ಜಾಣತನದಿಂದ ನೈಪುಣ್ಯದಿಂದ ಈ ಮಹಿಳೆಯರು ಕಲ್ತ್ಕೊಂಡು ಕೈ ಹಾಕಿದ್ರು ಅಂದರೆ ಅವರ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅವರು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರ್ಬೋದು ಆವಾಗ ಸಾಮಾಜಿಕ ಸಂಕಷ್ಟದಿಂದನೂ ಅವ್ರು ಹೊರಗೆ ಬರಲಿಕ್ಕಾಗತ್ತೆ, ಸ್ವಾವಲಂಬನೆ ಬದುಕು ಅವ್ರು ಮಾಡಲಿಕ್ಕಾಗತ್ತೆ ಅಂತ ನನಗಾದರೂ ಅನ್ಸುತ್ತೆ.
1: ಸರ್, ಹಾಗಿದ್ರೆ ಈಗ ಪಡ್ಕೊಂಡಂಥ 3 ಲಕ್ಷ ಸಾಲ ಸೌಲಭ್ಯದಲ್ಲಿ 20 ಅಥವಾ 30% ಸಹಾಯಧನವನ್ನು ಹೊರತುಪಡಿಸಿ

0: ಉಳಿದ ಹಣವನ್ನ ಎಷ್ಟು ಕಂತಿನೊಳಗಡೆ ಪಾವತಿಸಬೇಕಾಗುತ್ತೆ?
1: ಅದು EMI ಅಂತ ಮಾಡ್ಕೊಡ್ತಾರೆ. ಇದ್ಲೂ ಅಷ್ಟೇನೆ, ಈ ಯೋಜನೆ ಇಲ್ಲನೂ ಅವರಿಗೆ ಕೇಳ್ತಾರೆ ಎಷ್ಟು EMI ಅಲ್ಲಿ ನೀವು ಕಟ್ಟಬಹುದು ಅಂತ. ಸೊ ಅದೇ ತರ ಪ್ಲಾನ್ ಆಗುತ್ತೆ, 3 ವರ್ಷ, 4 ವರ್ಷ, 5 ವರ್ಷ. ಈ ಬೇಗ ಕಟ್ಟಕ್ ಸಾಧ್ಯ ಇದ್ರೆ ಬೇಗ ಕೊಡಬೇಕು, ಮತ್ತೆ ಸಾಲ ತೆಗೆದುಕೊಳ್ಳೋದು. ಇನ್ನೊಂದು ಯಾವ್ದು ದೊಡ್ಡ ಮಟ್ಟದ ಇನ್ನೊಂದು ಸ್ಕೀಮ್ ಅಲ್ಲಿ ಸಹಾಯ ಪಡ್ಕೊಳಕ್ ಅವಕಾಶ ಇದೆ. ಸೊ ಆ ತರದನ್ನು ಅವ್ರು ಯೋಚನೆ ಮಾಡಿ ಪಡ್ಕೊಳ್ಳೋದು ಒಳ್ಳೇದು. ಸೊ ತುಂಬಾ ಗರಿಷ್ಠ EMI ಬೇಕಾಗಲ್ಲ. ನಾನು ಅರ್ಥ ಮಾಡ್ಕೊಂಡ್ರೆ, ನಾನು ಗಮನಿಸ್ದಾಗೆ ಒಂದು 24 ತಿಂಗಳು ಅಥವಾ 36 ತಿಂಗಳೊಳಗಡೆ ತೀರಿಸ್ಬೋದು, ಮತ್ತೆ ಸ್ವಲ್ಪ ಹಣನೂ ಉಳಿತಾಯ ಮಾಡ್ಕೋಬಹುದು, ಸಾಲನೂ ತೀರಿಸ್ಬೋದು. ಅದಕ್ಕಿಂತ ಹೆಚ್ಚಾಗಿ 36 ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಮತ್ತೆ ಯಾವುದೇ ತರದ ಆತಂಕ ಇಲ್ದೇನೆ ನೀವು ಜೀವನ ಮಾಡಿರ್ಬೋದು. ಆ 36 ತಿಂಗಳು ನೀವು ಆ ತರ ಜೀವನ ಮಾಡಕ್ ಸಾಧ್ಯ ಇತ್ತು ಅಂದ್ರೆ ಮುಂದಿನ ಜೀವನಕ್ಕೆ ಅದೇ ತಾನೇ ಬುನಾದಿ ಆ ಮಹಿಳೆಗೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕು.
0: ಅದೇ ಸರ್, ಈ ಸಣ್ಣ ಒಂದು ಉದ್ಯಮ ಅಥವಾ ಘಟಕವನ್ನು ಮಾಡೋ ಮುಖಾಂತರ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ತೊಡಸ್ಕೊಂಡು ತದನಂತರ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಯೋಜನೆ ಮುಖಾಂತರ ಕೂಡ ಸೌಲಭ್ಯಗಳನ್ನ
1: ಪಡ್ಕೊಂಡು
0: ಉದ್ಯಮವನ್ನು ವೃದ್ಧಿಸ್ಕೊಳ್ಬಹುದು.
1: ಹೌದು, ಯಾವ ಸೇವಾ ವಲಯ ಬೇಕಾದ್ರೂ ತಗೋಬಹುದು, ಗುಡಿ ಕೈಗಾರಿಕೆ ತಗೊಳ್ಬಹುದು, ಕಿರು ಮತ್ತು ಸಣ್ಣ ಆಹಾರ ಘಟಕಗಳನ್ನ ಮಾಡಬಹುದು, ಯಾವ್ದು ಬೇಕಾದ್ರೂ ತಗೊಳ್ಬಹುದು.
0: ಸರ್, ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾ ಇರುವಂತಹ ನಮ್ಮ ಸಮುದಾಯದ ಮಹಿಳೆಯರಿಗಾಗಿರ್ಬೋದು ಅಥವಾ ಈ ಯೋಜನೆಗೆ ಒಳಪಡುವಂತ ಅರ್ಹ ಫಲಾನುಭವಿ ಮಹಿಳೆಗಳು ಅಂತ ಏನ್ ಕಂಡುಬರ್ತಾರೆ, ಅವರ ಒಂದು ಆಸಕ್ತಿಯನ್ನು ಹೊಂದಿದ್ದು ಈ ರೀತಿಯ ಒಂದು ಯೋಜನೆಯ ಮುಖಾಂತರ ಒಂದು ಸೌಲಭ್ಯ ಪಡ್ಕೊಂಡು ತಮ್ಮದೇ ಆದಂತ ಒಂದು ಸಣ್ಣ ಉದ್ಯಮ ಅಥವಾ ವ್ಯಾಪಾರವನ್ನ ಮಾಡಿ ನನ್ನ ಒಂದು ಸ್ವಾವಲಂಬಿ ಜೀವನವನ್ನ ನಡೆಸಿ ಮಹಿಳಾ ಸಬಲೀಕರಣ ಹೊಂದಬೇಕು ಅಂತ ಅನ್ಕೊಂಡಿರೋ ಮಹಿಳೆಯರಿಗೆ ಈ ಯೋಜನೆ ಒಂದು ಸಫಲತೆಯನ್ನ ಕಾಣೋ ನಿಟ್ಟಿನಲ್ಲಿ ಅಂತ ಮಹಿಳೆಯರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
1: ನಾನು ಹೇಳಿದ್ರೆ ಧೈರ್ಯ ಮಾಡಿ, ಹೆದರ್ಕೋಬೇಡಿ. ಮೇಲೆ ಯಾರು ಈ ತರ ಮಹಿಳೆಯರು ಸಾಲ ತಗೊಳಕ್ ಮುಂದೆ ಬರ್ತೀರಾ, ಸಹಾಯ ಧನ ತಗೊಳಕ್ ಮುಂದೆ ಬರ್ತೀರಾ, ನೀವೆಲ್ಲ ಒಗ್ಗಟ್ಟಾಗಿ ಪರಸ್ಪರ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ಮೇಲೆ ಬೆಂಬಲ ಸಹಕಾರ ಮಾಡ್ಕೊಳ್ಳಿ. ಮಹಿಳೆಗೆ ಬೇಕಾಗಿರೋದು ಆ ತರದ ಬೆಂಬಲ ಸಹಕಾರ, ಒಂದು ಭದ್ರತೆಯ ಭಾವನೆ, ಆ ವಿಶ್ವಾಸ ಮಟ್ಟ ಅದೇ ಜಾಸ್ತಿ ಆಗತ್ತೆ. ಮೇಲೆ ಪ್ರಚಾರ ಮಾಡಿ, ನೋಡಿ ನನ್ನ ಸ್ನೇಹಿತೆ ಈ ತರ ಉತ್ಪಾದನೆ ಮಾಡ್ತಾಳೆ ಪಡ್ಕೊಳ್ಳಿ, ಇಂಥ ಸೇವೆ ಕೊಡ್ತಾಳೆ ತಗೊಳ್ಳಿ ಅಂತ ಒಬ್ರಿಗೊಬ್ರು ನಾವೇ ಮನುಷ್ಯರಿಂದ ಮಾನವರಿಂದ ಮಾನವರಿಗೆ ನಾವೇನ್ ಮಾಡ್ಬೇಕು, ಪ್ರಚಾರ ಮಾಡ್ಕೊಳ್ಳುವ ಒಂದು ಪದ್ಧತಿಯನ್ನ ರೂಢಿಸ್ಕೊಂಡ್ರೆ ಅದು ನಮ್ಮನ್ನು ಬಲಪಡಿಸತ್ತೆ, ಮೊದಲೇ ಅವರನ್ನು ಬಲಪಡಿಸತ್ತೆ. ಆಗ ನಾವಿಬ್ರು ಉತ್ತಮ ಜೀವನ ಮಾಡಲಿಕ್ಕೆ ಇದೊಂದು ಕಾರ್ಯಕ್ರಮ ಬುನಾದಿ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ.
0: ಬಹಳ ಸಂತೋಷ ಸರ್, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಮಹಿಳಾ ಸಬಲೀಕರಣವನ್ನು ಮಾಡೋ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂಥ ಉದ್ಯೋಗಿ ಯೋಜನೆಯ ಕುರಿತಾಗಿರ್ಬೋದು, ಆ ಯೋಜನೆಯ ಗುರಿ ಉದ್ದೇಶಗಳಾಗಿರ್ಬೋದು, ಹಾಗೆಯೇ ಆ ಯೋಜನೆಯ ಮುಖಾಂತರ ಒಬ್ಬ ಮಹಿಳೆ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೋಬೋದು ಅನ್ನೋದು ಕುರಿತು ಬಹಳಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್.
1: ಇದರಲ್ಲೂ ಅಷ್ಟೇ, ಈ ಯೋಜನೆ ಅಡಿಯಲ್ಲಿ KYC ಸರಿ ಇರಬೇಕು.
0: ಖಂಡಿತ,
1: ಬ್ಯಾಂಕ್ನಲ್ಲಿ ಆಕೆಯ ಖಾತೆ ಚಾಲ್ತಿಯಲ್ಲಿರಬೇಕು. ಅದಕ್ಕೆ ಆಗಾಗ ಏನು ಬ್ಯಾಂಕ್ನವ್ರು ಕೇಳ್ತಾರೆ ಮಾಹಿತಿಗಳನ್ನ ಕೊಟ್ಬಿಟ್ಟು ಖಾತೆ ಚಾಲನೆಯಲ್ಲಿ ಇರೋಂಗ್ ನೋಡ್ಕೋಬೇಕು. ಫೋನ್ ನಂಬರು ಸೀಡ್ ಆಗಿರ್ಬೇಕು, ಆಧಾರ್ ನಂಬರು ಅದಕ್ಕೆ ಸೀಡ್ ಆಗಿರ್ಬೇಕು. ಈ ಮೇಲೆ ಬ್ಯಾಂಕ್ನಲ್ಲಿ ಏನಾದ್ರು ಸಾಲ ಮಗ್ದೊಂದು ಏನಾರು ವ್ಯವಹಾರ ಮಾಡಿದ್ರೆ ಅದನ್ನ ಹಾಕಿ ತೀರಿಸ್ಕೊಳ್ಳೋದು. ಸಾಧಾರಣವಾಗಿ ಮಹಿಳೆಯರಲ್ಲಿ ಏನಾಗುತ್ತೆ, ತಗೊಂಡು ಗಂಡಂದ್ರು ಕೊಟ್ಬಿಟ್ಟಿರ್ತಾರೆ, ಅವ್ರು ಕೊಟ್ಟಿರೋದಿಲ್ಲ ಕಟ್ಟೋದಕ್ಕೆ, ಅಲ್ಲೇ ಆಕೆಗೆ ಅದು ದುರ್ಬಲತೆ ಆಗಿರುತ್ತೆ. ಅಂತ ಅವುಗಳೆಲ್ಲ ಇದ್ರೆ ಕಾಲಮಿತಿಯೊಳಗಡೆ ಸರಿಪಡಿಸ್ಕೊಂಡು ಆಮೇಲೆ ನೀವು ಕಾರ್ಯಕ್ರಮಕ್ಕೆ ಕೈ ಹಾಕಿ, ಆಗೇನಾಗತ್ತೆ ಬ್ಯಾಂಕ್ನವರು ಮುಂದೆ ಬರ್ತಾರೆ, ಆಗ ಇವರು ಮುಂದೆ ಬರ್ತಾರೆ, ಯಾರು ಮಹಿಳಾ ಅಭಿವೃದ್ಧಿ ನಿಗಮದವರು ಮುಂದೆ ಬರ್ತಾರೆ, ಅವ್ರು ಮತ್ತೆ ರಿಲೀಸ್ ಮಾಡೋದು ಅದು ಬ್ಯಾಂಕ್ಗೆ ಹೋಗ್ಬೇಕು.
0: ಖಂಡಿತ
1: ಅಲ್ವಾ, ಬ್ಯಾಂಕ್ ಮುಖಾಂತರನೇ ಅದು ವ್ಯವಹಾರ ಆಗೋದ್ರಿಂದ ಬ್ಯಾಂಕ್ನಲ್ಲಿ ನಿಮ್ಮ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತೆ ನಿಮ್ಮ ಬಾಂಧವ್ಯ ಗರಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಒಂದು ಸಲಹೆ ಕೊಡಕ್ನ ಇಷ್ಟಪಡ್ತೀನಿ.
0: ಅಂದ್ರೆ ಪಡ್ಕೊಂಡಂತಹ ಸೌಲಭ್ಯಕ್ಕೆ ತಕ್ಕಂತೆ ಅವರ ಕರ್ತವ್ಯಗಳನ್ನ ಸರಿಯಾಗಿ ನಿರ್ವಹಿಸ್ತು ಅಂದ್ರೆ ಅದು ಇನ್ನು ಹೆಚ್ಚಿನ ಅವಕಾಶಗಳನ್ನ ಸೃಷ್ಟಿಸಿಕೊಡುತ್ತೆ.
1: ಅದೇ ಸೃಷ್ಟಿ ಕೊಡುತ್ತೆ.
0: ಖಂಡಿತ,
1: ಪಾಲಿಸಿದರೆ ಪಾಲು ಅಂತ, ಅವ್ರು ಎಷ್ಟು ಈ ನಿಯಮಗಳು ಪಾಲಿಸ್ತಾರೆ ಅಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವರು ಪಾಲಿಸೋದ್ರಲ್ಲಿ ಎಡವಟ್ಟಾದ್ರು ಅಂದ್ರೆ, ವಾಗ್ದಾನಕ್ಕೆ ಅವರು ತಪ್ಪಾಗಿ ನಡ್ಕೊಂಡ್ರು ಅಂದ್ರೆ ಅವಕಾಶಗಳು ಸಂಕುಚಿತ ಆಗ್ತಾ ಹೋಗುತ್ತೆ. ಇದು ನಮ್ಮ ಬುದ್ಧಿವಂತ ಜಾಗೃತ ಮಹಿಳೆಯರು ಅರ್ಥ ಮಾಡಿಕೊಂಡು ಒಂದು 3-4 ವರ್ಷದಲ್ಲಿ ಕೊರಕೊಂಡು ಕೂತ್ಕೊಳ್ಳೋದಕ್ಕಿಂತ, ದುಃಖ ಪಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಒಂದು ಮರುಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಂಗೆ ಅನ್ಸುತ್ತೆ.
0: ಒಟ್ಟಾರೆಯಾಗಿ ಈ ಉದ್ಯೋಗಿನಿ ಯೋಜನೆ ಕುರಿತು, ಅದರ ಸಂಪೂರ್ಣ ಮಾಹಿತಿಯನ್ನು ಕುರಿತು ನಮ್ಮ ಸಮುದಾಯದ ಮಹಿಳೆಯರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಸರ್ ತಮಗೆ ತುಂಬಿದ ಧನ್ಯವಾದಗಳು ಸರ್.
1: ನಮಸ್ಕಾರ.
0: ಪ್ರಿಯ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ ಜಾರಿಗೆ ತಂದಿರುವಂತಹ ಉದ್ಯೋಗಿನಿ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಈ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ನೀತಿ ನಿರೂಪಕ ಸಲಹೆಗಾರರು ಹಾಗೂ ಸಂಶೋಧಕರು ಆದಂತಹ ಮೈಸೂರಿನ ಡಾ.

0: ಜಿ ಅಚ್ಯುತ್ರವರವರು. ಇದಾಗಿದ್ದು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಉದ್ಯೋಗಿನಿ ಯೋಜನೆಯ ಸೇವಾ ಸೌಲಭ್ಯಗಳ ಕುರಿತು ಮೈಸೂರಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಸಲಹೆಗಾರರು ಹಾಗೂ ತರಬೇತುದಾರರಾದ ಡಾಕ್ಟರ್ ಜಿ ಅಚ್ಯುತರವರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರಿ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರಿ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಯಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 35 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಯಾಕಂದ್ರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯವನ್ನ ತಿಳಿಸುವಂತಹ ಸಮಯ. ಈ ದಿನ SVYM ಸಿಬ್ಬಂದಿ ವರ್ಗದವರಾದ ಹೇಮಂತ್ ಕುಮಾರ್, ರವಿಕುಮಾರ್, ದೇವಮಣಿ, ಡಾಕ್ಟರ್ ದೀಪಕ್ ಮೂರ್ತಿ, ನಂದಿನಿ, ಸುನೀತಾ, ಶೋಭಾ, ಉಜೇಫಾ ಅಂಜುಮ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/5/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀರಾಮ್, ಜನಪದ ಗಾಯಕ. ಕಳೆದ 25 ವರ್ಷಗಳಿಂದ ನಾಡಿನಾದ್ಯಂತ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾಡುಗಳನ್ನು, ಜನಪದ ಗೀತೆಗಳನ್ನು, ತತ್ವಪದಗಳನ್ನ ಪ್ರಸ್ತುತ ಬಂದಿದ್ದೇನೆ. ಈಗ ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಮ್ಮ ಸಂಗಡಿಗರ ಜೊತೆಯಲ್ಲಿ ಬುದ್ಧನ ಕುರಿತ ಕೆಲವು ಹಾಡುಗಳನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ.

ಕೇಳುಗರೆ, ಇದುವರೆಗೂ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಕಾರ್ಲ್ ಮಾರ್ಕ್ಸ್ ಅವರ ಜನ್ಮದಿನಾಚರಣೆ. ಕಾರ್ಲ್ ಮಾರ್ಕ್ಸ್ ರವರು May 5, 1818 ಜನಿಸ ತೊಡಗಿದ್ರು. ಒಬ್ಬ ಜರ್ಮನ್ ತತ್ವಜ್ಞಾನಿ, ರಾಜಕೀಯ ಸಿದ್ಧಾಂತಿ, ಅರ್ಥಶಾಸ್ತ್ರಜ್ಞ, ಪತ್ರಕರ್ತ ಮತ್ತು ಕ್ರಾಂತಿಕಾರಿ ಸಮಾಜವಾದಿ. ಇವರು 1848 ಕರಪತ್ರ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ಅವರ 3 ಸಂಪುಟಗಳ ದಾಸ್ ಕ್ಯಾಪಿಟಲ್ ಅಂದರೆ 1867-1894 ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇದು ಅವರ ಐತಿಹಾಸಿಕ ಬೌದ್ಧವಾದದ ಸಿದ್ಧಾಂತವನ್ನು ಬಂಡವಾಳಶಾಹಿಯ ವಿಶ್ಲೇಷಣೆಯಲ್ಲಿ ಬಳಸಿಕೊಳ್ಳುತ್ತದೆ. ಇದು ಅವರ ಜೀವನದ ಕೆಲಸದ ಪರಾಕಾಯವಷ್ಟವಾಗಿದೆ. ಮಾರ್ಕ್ಸ್ ರವರ ವಿಚಾರಗಳು ಮತ್ತು ಅವುಗಳ ನಂತರದ ಬೆಳವಣಿಗೆ ಒಟ್ಟಾರೆಯಾಗಿ ಮಾರ್ಕ್ಸ್ ಎಂದು ಕರೆಯಲ್ಪಡುತ್ತದೆ. ಇದು ಅಗಾಧ ಪರಿಣಾಮ ಬೀರಿದೆ. ಪ್ರಶ್ಯಾ ಸಮಾಜ ಶಾಸ್ತ್ರದ ಟ್ರಯಲ್ಸ್ನಲ್ಲಿ ಜನಿಸಿದ ಮಾರ್ಕ್ ಬಾನ್ ಮತ್ತು ಬರ್ಲಿನ್ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿದರು.

0: ಮತ್ತು 1941ರಲ್ಲಿ ಜೈನ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದರು. ಯುವ ಹೆಗೆಲಿಯನ್ ಆಗಿದ್ದ ಅವರು ಜಾರ್ಜ್ ಮಿಲ್ಲರ್ ಫ್ರೆಡ್ರಿಕ್ ಹೆಗೆಲ್ ರವರ ತತ್ವಶಾಸ್ತ್ರದಿಂದ ಪ್ರಭಾವಿತರಾಗಿದ್ದರು ಮತ್ತು ದಿ ಜರ್ಮನ್ ಐಡಿಯಾಲಜಿ ಮತ್ತು ಗ್ರಿಡಿಸ್ನಂತಹ ಕೃತಿಗಳನ್ನು ಹೆಗೆಲ್ ರವರ ವಿಚಾರಗಳನ್ನು ಟೀಕಿಸಿದರು ಮತ್ತು ಅಭಿವೃದ್ಧಿಪಡಿಸಿದರು. ಪ್ಯಾರಿಸ್ನಲ್ಲಿದ್ದಾಗ ಮಾರ್ಕ್ಸ್ 1844ರಲ್ಲಿ ತಮ್ಮ ಆರ್ಥಿಕ ಮತ್ತು ತಾತ್ವಿಕ ಹಸ್ತಪ್ರತಿಗಳನ್ನು ಬರೆದರು ಮತ್ತು ಹೆಗೆಲ್ಸ್ ರವರನ್ನು ಭೇಟಿ ಮಾಡಿದರು. ಇವರು ಅವರ ಆಪ್ತ ಸ್ನೇಹಿತ ಮತ್ತು ಸಹಯೋಗಿಯಾಗಿದ್ದರು. 1845ರಲ್ಲಿ ಬ್ರಸೆಲ್ಗೆ ಸ್ಥಳಾಂತರಗೊಂಡ ನಂತರ ಅವರು ಕಮ್ಯುನಿಸ್ಟ್ ಲೀಗ್ನಲ್ಲಿ ಸಕ್ರಿಯರಾಗಿದ್ದರು ಮತ್ತು 1848ರಲ್ಲಿ ಅವರು ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನು ಬರೆದರು. ಇದು ಮಾರ್ಕ್ಸ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತದೆ ಮತ್ತು ಕ್ರಾಂತಿಕಾರಿಯ ಕಾರ್ಯಕ್ರಮವನ್ನು ರೂಪಿಸುತ್ತದೆ. ಮಾರ್ಕ್ಸ್ ರವರನ್ನು ಬೆಲ್ಜಿಯಂ ಮತ್ತು ಜರ್ಮನಿಯಿಂದ ಹೊರಹಾಕಲಾಯಿತು ಮತ್ತು 1849ರಲ್ಲಿ ಲಂಡನ್ಗೆ ತೆರಳಿದರು. ಅಲ್ಲಿ ಅವರು ದಿ ಭೂಮರ್ ಆಫ್ ಲೂಯಿನ್ ಬೋನಾಪಾರ್ಟೆ ಮತ್ತು ದಾಸ್ ಕ್ಯಾಪಿಟಲ್ ಅನ್ನು ಬರೆದರು. 1864ರಲ್ಲಿ ಮಾರ್ಕ್ಸ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅಲ್ಲಿ ತೊಡಗಿಸಿಕೊಂಡರು. ಇದರಲ್ಲಿ ಅವರು ಮಿಕಾಯಿಲ್ ಬಕೂನಿನ್ ನೇತೃತ್ವದ ಅಜಾರಕತಾವಾದಿಗಳ ಪ್ರಭಾವದ ವಿರುದ್ಧ ಹೋರಾಡಿದರು. ಅವರ ಕ್ರಿಕೆಟ್ ಆದಿ ಗೋತಾ ಪ್ರೋಗ್ರಾಂನಲ್ಲಿ ಮಾರ್ಕ್ಸ್ ಕ್ರಾಂತಿ ರಾಜ್ಯ ಮತ್ತು ಕಮ್ಯುನಿಸಂಗೆ ಪರಿವರ್ತನೆಯ ಬಗ್ಗೆ ಬರೆದರು. ಅವರು 1883ರಲ್ಲಿ ಸ್ಥಿತಿಯಿಲ್ಲದೆ ನಿಧನರಾದರು ಮತ್ತು ಬೈಗೇಟ್ಸ್ ಸ್ಮಶಾನದಲ್ಲಿ ಸಮಾಧಿ ಮಾಡಲಾಯಿತು. ಇತಿಹಾಸ ಸಮಾಜ ಮತ್ತು ರಾಜಕೀಯ ಆರ್ಥಿಕತೆಯ ಮಾರ್ಕ್ಸ್ ರವರ ಟೀಕೆಗಳು ಮಾನವ ಸಮಾಜಗಳು ವರ್ಗ ಸಂಘರ್ಷದ ಮೂಲಕ ಅಭಿವೃದ್ಧಿ ಹೊಂದುತ್ತವೆ ಎಂದು ಹೇಳುತ್ತದೆ. ಬಂಡವಾಳಶಾಹಿ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾ ಸಾಧನಗಳನ್ನು ನಿಯಂತ್ರಿಸುವ ಆಳುವ ವರ್ಗಗಳು ಮತ್ತು ವೇತನಕ್ಕಾಗಿ ತಮ್ಮ ಶ್ರಮ ಜೀವನ ಶಕ್ತಿಯನ್ನು ಮಾರಾಟ ಮಾಡಿಕೊಳ್ಳುವ ಮೂಲಕ ಈ ಸಾಧನೆಗಳನ್ನು ಸಕ್ರಿಯಗೊಳಿಸುವ ಕಾರ್ಮಿಕ ವರ್ಗಗಳ ಅಂದರೆ ಶ್ರಮಜೀವಿ ನಡುವಿನ ಸಂಘರ್ಷದಲ್ಲಿ ಇದು ಸ್ವತಃ ಪ್ರಕಟವಾಗುತ್ತದೆ. ತನ್ನ ಐತಿಹಾಸಿಕ ಬೌದ್ಧವಾದಿ ವಿಧಾನವನ್ನು ಬಳಸಿಕೊಂಡು ಬಂಡವಾಳಶಾಹಿ ಇಂದಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಂತೆ ಆಂತರಿಕ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ ಮತ್ತು ಈ ಉದ್ವಿಗ್ನತೆಗಳನ್ನು ಅದರ ಸ್ವಯಂ ವಿನಾಶಕ್ಕೆ ಮತ್ತು ಸಮಾಜವಾದಿ ಉತ್ಪಾದನಾ ವಿಧಾನ ಎಂದು ಕರೆಯಲ್ಪಡುವ ಹೊಸ ವ್ಯವಸ್ಥೆಯಿಂದ ಬದಲಾಯಿಸಲ್ಪಡುತ್ತದೆ ಎಂದು ಮಾರ್ಕ್ಸ್ ಭವಿಷ್ಯ ನುಡಿದರು. ಮಾರ್ಕ್ಸ್ಗೆ ಬಂಡವಾಳಶಾಹಿಯ ಅಡಿಯಲ್ಲಿ ವರ್ಗ ವೈದ್ಯರುಗಳು ಭಾಗಶಃ ಅದರ ಸ್ಥಿರತೆ ಮತ್ತು ಬಿಕ್ಕಟ್ಟಿಗೆ ಒಳಗಾಗುವ ಸ್ವಭಾವದಿಂದಾಗಿ ಕಾರ್ಮಿಕ ವರ್ಗದ ವರ್ಗ ಪ್ರಜ್ಞೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದು ಅವರ ರಾಜಕೀಯ ಅಧಿಕಾರಕ್ಕೆ ವಿಜಯಕ್ಕೆ ಮತ್ತು ಅಂತಿಮವಾಗಿ ಉತ್ಪಾದಕರ ಮುಕ್ತ ಸಂಘದಿಂದ ರಚಿಸಲಾಗದ ವರ್ಗರಹಿತ ಕಮ್ಯುನಿಸ್ಟ್ ಸಮಾಜವನ್ನು ಸ್ಥಾಪಿಸಲು ಕಾರಣವಾಗುತ್ತದೆ. ಬಂಡವಾಳಶಾಹಿಯನ್ನು ಉರುಳಿಸಲು ಮತ್ತು ಸಾಮಾಜಿಕ ಆರ್ಥಿಕ ವಿಮೋಚನೆಯನ್ನು ತರಲು ಕಾರ್ಮಿಕ ವರ್ಗವು ಸಂಘಟಿತ ಶ್ರಮಜೀವಿ ಕ್ರಾಂತಿ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಎಂದು ವಾದಿಸುವ ಮೂಲಕ ಮಾರ್ಕ್ಸ್ ಅದರ ಅನುಷ್ಠಾನಕ್ಕೆ ಸಕ್ರಿಯವಾಗಿ ಒತ್ತಾಯಿಸಿದರು. ಮಾರ್ಕ್ಸ್ ರವರನ್ನು ಆಧುನಿಕ ಯುಗದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರೆಂದು ವಿವರಿಸಲಾಗುತ್ತದೆ ಮತ್ತು ಅವರ ಕೃತಿಗಳನ್ನು ಶ್ಲಾಘಿಸಲಾಗಿದೆ ಮತ್ತು ಟೀಕಿಸಲಾಗಿದೆ. ಮಾರ್ಕ್ಸ್ ವಾದಗಳು ಸಮಾಜವಾದಿ ಚಿಂತನೆ ಮತ್ತು ರಾಜಕೀಯ ಚಳುವಳಿಗಳ ಮೇಲೆ ಪ್ರಮುಖ ಪ್ರಭಾವ ಬೀರಿದೆ. ಮಾರ್ಕ್ಸ್ ವಾದದ ಲೆನಿನಿಸಂ ಮತ್ತು ಅದರ ಶಾಖೆಗಳಂತಹ ಮಾರ್ಕ್ಸ್ ವಾದಿ ಚಿಂತನೆಯ ಶಾಲೆಗಳು 20ನೇ ಶತಮಾನದಲ್ಲಿ ಅನೇಕ ದೇಶಗಳಲ್ಲಿ ಅಧಿಕಾರವನ್ನು ಪಡೆದುಕೊಂಡು ಕ್ರಾಂತಿಕಾರಿಗಳ ಮಾರ್ಗದರ್ಶಿ ಸಿದ್ಧಾಂತಗಳಾಗಿ ಮಾರ್ಪಟ್ಟವು. ಕಮ್ಯುನಿಸ್ಟ್ ರಾಜ್ಯಗಳನ್ನು ಆರೋಪಿಸಿದವು. ಅರ್ಥಶಾಸ್ತ್ರದಲ್ಲಿ ಮಾರ್ಕ್ಸ್ ರವರ ಕೆಲಸವು ಕಾರ್ಮಿಕ ಮತ್ತು ಬಂಡವಾಳದ ಆಧುನಿಕ ಅಸಾಂಪ್ರದಾಯಿಕ ಸಿದ್ಧಾಂತಗಳ ಮೇಲೆ ಬಲವಾದ ಪ್ರಭಾವ ಬೀರಿವೆ ಮತ್ತು ಅವರನ್ನ ಆಧುನಿಕ ಸಮಾಜಶಾಸ್ತ್ರದ ಪ್ರಮುಖ ವಸ್ತುಶಿಲ್ಪಿಗಳಲ್ಲಿ ಒಬ್ಬರೆಂದು ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ. ಕೇಳಿದ್ರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ

0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಈಗ 4 ಪದ್ಯವನ್ನ ನೋಡೋಣ. ಏನು ಜೀವನದರ್ಥ,
4: ಏನು ಜೀವನದರ್ಥ,
3: ಏನು ಪ್ರಪಂಚಾರ್ಥ,
4: ಏನು ಪ್ರಪಂಚಾರ್ಥ,
3: ಏನು ಜೀವ ಪ್ರಪಂಚಗಳ ಸಂಬಂಧ,
4: ಏನು ಜೀವ ಪ್ರಪಂಚಗಳ ಸಂಬಂಧ,
3: ಕಾಣದಿಲ್ಲಿರ್ಪುದು,
4: ಕಾಣದಿಲ್ಲಿರ್ಪುದು,
3: ಏನಾನು ಮುಂಟೆ ಅದೇನು,
4: ಏನಾನು ಮುಂಟೆ ಅದೇನು,
3: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ,
4: ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ.
3: ಈ ಪದ್ಯದಲ್ಲಿ ಬಹಳ ಗಂಭೀರವಾದಂತಹ ಆಳವಾದಂತಹ ಪ್ರಶ್ನೆಗಳನ್ನ ಡಿವಿಜಿಯವರು ನಮ್ಮ ಮುಂದೆ ಇಡ್ತಾರೆ. ಈ ಪ್ರಶ್ನೆಗಳು ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಕಾಡಿಯೇ ಇರುತ್ತೆ. ನಾವು ನೋಡುವಂಥ ಜೀವನ, ಹುಟ್ಟು, ಬದುಕಿನ ಜಂಜಾಟಗಳು, ನಾವು ಬೆಳೀತೀವಿ, ಕಷ್ಟಗಳನ್ನು ಎದುರಿಸ್ತೀವಿ, ಏನೋ ಒಂದು ಸಂಪಾದನೆ ಮಾಡ್ತೀವಿ, ಮನೆ ಕಟ್ತೀವಿ, ಮಕ್ಕಳ ಮರಿ ಎಲ್ಲ ಬೆಳೆಯುತ್ತೆ, ಎಲ್ಲ ಬೆಳೀತಾರೆ, ಆಮೇಲೆ ಒಂದಲ್ಲ ಒಂದಿನ ನಾವು ಸಾಯ್ತೀವಿ. ಸೊ ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದರ ಉದ್ದೇಶ ಏನು, ಯಾಕಿರಬೇಕು ಈ ಜೀವನ? ಇದು ನಮ್ಮಲ್ಲಿ ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಕಾಡುವಂಥ ಒಂದು ಪ್ರಶ್ನೆ. ಕಷ್ಟಪಡೋದಕ್ಕೆ ಅಂತಲೇ ನಾವು ಹುಟ್ಟಿದ್ದೀವಿ ಅಂತ ಅನ್ನೋದಾದರೆ ಯಾಕಪ್ಪ ಹುಟ್ಟಬೇಕಾಗಿತ್ತು, ಯಾಕೆ ಬೇಕಿದು? ಈ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ಸುತ್ತಮುತ್ತ ನೋಡುವಂಥ ಪ್ರಪಂಚ, ನಮಗೆ ಕಾಣಿಸುವಂಥ ಪ್ರಪಂಚ ಕೂಡ ಅದೇ ರೀತಿನೇ. ಅಲ್ಲೆಲ್ಲೋ ಒಂದು ಚೆನ್ನಾಗಾಗ್ತಾ ಇದೆ ಅಂತಂದರೆ ಇನ್ನೆಲ್ಲೋ ವಿಧ್ವಂಸಕಾರಕವಾದಂಥ ಒಂದು ಕೆಲಸ ನಡೀತಾ ಇರುತ್ತೆ. ಯಾರೋ ಒಬ್ಬರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದರೆ ಇನ್ಯಾರೋ ಎಲ್ರಿಗೂ ಕೆಟ್ಟದಾಗಲಿ ಅಂತ ಬಯಸ್ತಾ ಇರ್ತಾರಲ್ಲ, ಇದು ಯಾಕೆ ಹೀಗೆ? ಒಬ್ರಿಗೆ ಒಳ್ಳೇದಾಯಿತು ಅಂತಂದರೆ ಅದರಿಂದನೇ ಇನ್ನೊಬ್ರಿಗೂ ಕೆಟ್ಟದಾಗುತ್ತೆ ಅನ್ನೋ ವಿಷಯ ಕೂಡ ನಾವು ನೋಡ್ತೀವಿ. ಒನ್ ಮ್ಯಾನ್ಸ್ ಫುಡ್, ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಒಂದು ನಾಣ್ಣುಡಿ ಇದೆ. ಸೊ ಹಾಗೆ ಆ ಜೀವ ಪ್ರಪಂಚಗಳ ಸಂಬಂಧ ಏನು? ಈ ಪ್ರಪಂಚದಲ್ಲಿ ನಾವು ನೋಡುವಂಥ ಮರ, ನದಿ, ಬೆಟ್ಟ, ಗುಡ್ಡಗಳು, ಭೂಮಿ, ಆಕಾಶ, ಮೋಡ, ಸೊ ಇವೆಲ್ಲವೂ ಒಂದು ಕಡೆ ಆದರೆ ಅದರಲ್ಲಿ ನಾವು ಜೀವನ ನಡೆಸಬೇಕು ಅನ್ನೋಂಥ ಅನಿವಾರ್ಯತೆ ನಮಗೆ ಬಂದಾಗ ಅವೆಲ್ಲವನ್ನೂ ನಾವು ಸರಿಯಾಗಿ ಹೊಂದಿಸ್ಕೊಂಡು ಜೀವನ ಮಾಡಬೇಕು ಅನ್ನೋದಾದರೆ ಆ ಸಂಬಂಧ ಚೆನ್ನಾಗಿರಬೇಕು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೇನು ಆ ಸಂಬಂಧ ಏನು? ಮನುಷ್ಯ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನೂ ನಾಶ ಮಾಡಿದರೂ ಕೂಡ ತಾನೊಬ್ಬನೇ ಈ ಭೂಮಿ ಮೇಲೆ ನಿಲ್ಲಬಲ್ಲನ? ದುರದೃಷ್ಟವಶಾತ್ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಅಂತಂದರೆ ಇದೇ ಇದ್ದರೂ ಇರಬಹುದು. ತಾನೇ ಎಲ್ಲ ಜೀವಿಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಜೀವಿ ಅನ್ನೋಂಥ ಭ್ರಮೆ ಮನುಷ್ಯನಿಗೆ ಈಗ ಬಂದುಬಿಟ್ಟಿದೆ. ನಾನೊಬ್ಬ ಚೆನ್ನಾಗಿದ್ದರೆ ಸಾಕು, ಯಾವ್ದು ಬೇಕಾದರೂ ಏನು ಬೇಕಾದರೂ ಹಾಳಾಗೋಗ್ಲಿ ಅಂತ. ಇದನ್ನು ಆಂಥ್ರೋಪೋಸೆಂಟ್ರಿಕ್ ವ್ಯೂ ಅಂತ ಹೇಳ್ತೀವಿ. ಮಾನವ ಪ್ರಧಾನವಾದಂಥ ದೃಷ್ಟಿಕೋನ, ನನಗೆ ಚೆನ್ನಾಗಿರಬೇಕು, ಅದನ್ನಲ್ಲಿ ನಾನು ಬೆಳೆ ಬೆಳಿಬೇಕು ಅಂದರೆ ಕಾಡನ್ನು ಬೇಕಾದ್ರೂ ಧ್ವಂಸ ಮಾಡ್ತೀನಿ, ಬೆಟ್ಟನ್ನು ಬೇಕಾದರೂ ಕಡ್ದು ಹಾಕ್ಬಿಡ್ತೀನಿ, ಯಾಕೆ ನನಗೆ ಅಷ್ಟು ಭೂಮಿ ನನಗೆ ಬೇಕು, ನನಗೆ ಯಾಕೆ ಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕು. ಸೊ ಹೀಗೆ ಮಾನವ ಕೇಂದ್ರಿತವಾದಂತಹ ಅನೇಕ ಅಭಿವೃದ್ಧಿ ವಿಚಾರಗಳು ಈಗ ನಮ್ಮನ್ನು ಕಾಡ್ತಾ ಇವೆ. ಸೊ ಹಾಗಾದರೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಈ ರೀತಿ ಇದಾದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಏನಾದರೂ ಇರುತ್ತಾ? ಹಾಗಿದ್ರೆ ಅದೇನು, ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಇದು ಡಿ ವಿ ಜಿಯವರು ಇಲ್ಲಿ ನಮ್ಮ ಮುಂದೆ ಇಡುವಂಥ ಪ್ರಶ್ನೆ. ಈ ಕಡೆಯ ಸಾಲಿದೆಯಲ್ಲ, ಜ್ಞಾನ ಪ್ರಮಾಣವೇಂ ಮಂಕುತಿಮ್ಮ, ಅದು ಬಹಳ ಮುಖ್ಯವಾದಂಥದ್ದು. ಇಲ್ಲಿ ಪ್ರಮಾಣ ಅಂತಂದರೆ, ಪ್ರಮಾಣ ಅಂತಂದಾಗ ನಾವು ತಿಳ್ಕೊಂಡಿರೋ ಹಾಗೆ ಅದು ಒಂದು ಅಕ್ಕಿ. ಅಕ್ಕಿ ನಾವು ತೊಗೊಂಡ್ರೆ ಎಷ್ಟು ಪ್ರಮಾಣದ ಅಕ್ಕಿ ತೊಗೊಂಡ್ವಿ, ಎಷ್ಟು ಕೆ ಜಿ ಅಕ್ಕಿ ತೊಗೊಂಡ್ವಿ ಅಂತ ಒಂದು ಕಡೆ ನಾವು ಅಂದ್ಕೊಳ್ತೀವಿ. ಅಂದರೆ ಪ್ರಮಾಣ ಅಂತಂದರೆ ಅದರ ಪ್ರೂಫ್ ಅಂತ, ಇದು ನಿಜವಾಗ್ಲೂ ಇದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ, ಅದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಿಜವಾದ ಜ್ಞಾನಕ್ಕೆ, ಇವಾಗ ಯಾವುದೋ ಒಂದು ವಸ್ತು

0: ವಸ್ತು ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗಬೇಕಾದ್ರೆ ನಾನು ಅದನ್ನು ನೋಡಬೇಕು. ಸೊ ನೋಡೋದು ಅಂತಂದ್ರೆ ಏನು? ಜ್ಞಾನೇಂದ್ರಿಯವಾದಂತಹ ಕಣ್ಣು, ಆ ಕಣ್ಣಿಗೆ ಅದು ಬೀಳಬೇಕು, ಕಣ್ಣಿನ ನನ್ನ ದೃಷ್ಟಿ ಅದರ ಮೇಲೆ ಬೀಳಬೇಕು. ಆ ವಸ್ತುವಿನ ಮೇಲೆ ಬೆಳಕಿದ್ರೆ ಮಾತ್ರ ನನ್ನ ಕಣ್ಣಿಗದು ಗೋಚರ ಆಗುತ್ತೆ. ಕತ್ಲೆ ಇತ್ತು ಅಂತಂದ್ರೆ ಆ ವಸ್ತು ಇದ್ದರೂ ಕೂಡ ನನ್ನ ಕಣ್ಣಿಗದು ಗೋಚರ ಆಗಲ್ಲ. ಇವಾಗ ರಾತ್ರಿ ನಾವೇನೋ ಒಂದು ವಸ್ತುವನ್ನು ಹುಡುಕ್ಬೇಕು, ದಿನ ನಾವು ರಾತ್ರಿ ಟೈಮಲ್ಲಿ ಹುಡುಕ್ಬಹುದಾದಂತಹ ವಸ್ತುಗಳೇನೋ, ಒಂದು ಬೀಗದ ಕೈ ಬಿದ್ದೋಯ್ತು ಅನ್ಕೋಣ, ಅದನ್ನ ಹುಡುಕ್ಬೇಕು. ಬೀಗದ ಕೈ ಅಲ್ಲೆಲ್ಲೋ ಬಿದ್ದಿದೆ, ಆದ್ರೆ ನನ್ನ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಕತ್ತಲೆ ಇದೆ. ಬೆಳಕು ಬಂದ್ರೆ ಬಹುಶಃ ಅದು ಎಲ್ಲಿ ಅಂತ ನನಗೆ ಸುಲಭವಾಗಿ ಕಾಣಿಸ್ಬಹುದು. ಅಕಸ್ಮಾತ್ ನನ್ನ ಕಣ್ಣಲ್ಲಿ ದೃಷ್ಟಿದೋಷ ಇತ್ತಪ್ಪ, ನನ್ನ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೆ. ಹಾಗೇನು, ಬೆಳಕು ಇದೆ, ಬೀಗದ ಕೈಯೂ ಇದೆ, ನನ್ನ ಕನ್ನಡಕ ಇದ್ರೆ ಮಾತ್ರ ನನಗದು ಕಾಣಿಸುತ್ತೆ. ಸೊ ಹೀಗೆ ಅಲ್ಲಿ ಪ್ರತ್ಯಕ್ಷವಾಗಿ ಇರುವಂಥ ವಸ್ತು ಕೂಡ ನನಗೆ ಅದು ಗೋಚರವಾಗಬೇಕು ಅಂತಂದರೆ ಅನೇಕ ಆಯಾಮಗಳು ಅಲ್ಲಿ ಇರ್ತವೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಸೊ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸ್ಪಂದಿಸುವಾಗ ಕೂಡ, ಇವಾಗ ನನ್ನ ಎದುರಿಗೆ ನನ್ನ ಸ್ನೇಹಿತನಾದಂಥ ಯಾರೋ ರಾಮಯ್ಯನೋ ಸೋಮಣ್ಣನೋ ಯಾರೋ ಬಂದ ಅಂತ ಅಂದ್ಕೊಳ್ಳೋಣ. ನನ್ನ ಕಣ್ಣಿಗೆ ಗೋಚರವಾಗ್ತಾ ಇರುವಂಥದ್ದು ರಾಮಣ್ಣ ಬಂದ ಅಂಥೇಳಿ. ಸೊ ನಾನು ಎದುರಿಗೆ ಕಂಡು ಬರುವಂಥ ರಾಮಣ್ಣ, ಆ ಸ್ಥೂಲಕಾಯ, ಆ ಸ್ಥೂಲವಾಗಿ ಅವನ ಶರೀರ, ಅವನ ಮುಖ ಹೀಗೆ ಅನ್ನೋದನ್ನು ನಾನು ಗುರುತು ಹಿಡಿದು ಅವನು ರಾಮಣ್ಣ ಅಂತೀನಿ. ಆದರೆ ನನ್ನ ಮನಸ್ಸಿನಲ್ಲಿ ಕೆಲವು ಪೂರ್ವಾಗ್ರಹಗಳಿರುತ್ತೆ. ಓ, ಇವನು ಹೋದ್ವಾರ ನನ್ನನ್ನು ಬೈದ್ಬಿಟ್ಟಿದ್ನಲ್ಲ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಒಂದು ಕೋಪ ಇದೆ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಆ ನಕಾರಾತ್ಮಕವಾದಂಥ ಭಾವನೆ ಇದೆ. ಸೊ ರಾಮಣ್ಣ ಬಂದು ನನ್ನನ್ನು ಪ್ರೀತಿಯಿಂದ ಮಾತಾಡಿಸಿದ್ರು ಕೂಡ ನಾನು ಅವನಿಗೆ ಸ್ಪಂದಿಸುವಂಥ ರೀತಿ ಏನೋ ನನ್ನ ಮನಸ್ಸಿನಲ್ಲಿರುವಂಥ ಅವನ ಬಗೆಗಿನ ಭಾವನೆಯ ಬುನಾದಿಯ ಮೇಲೆ, ಅದು ಕಣ್ಣಿಗೆ ಕಾಣಿಸಲ್ಲ. ಹಾಗೆ ಯಾರಿಗೆ ಗೊತ್ತು ರಾಮಣ್ಣ ನನ್ನ ಬಗ್ಗೆನೂ ಏನೋ ಒಂದು ಭಾವನೆ ಇಟ್ಕೊಂಡು ಬಂದಿರ್ತಾನೆ. ಸೊ ಹೀಗೆ ಸಂಬಂಧಗಳನ್ನು ನಾವು ಅರಸ್ತಾ ಬಿಡಿಸ್ತಾ ಹೋದಾಗ ಅದರಲ್ಲಿ ಅನೇಕ ಜಾಡುಗಳಿರುತ್ತವೆ, ಅನೇಕ ಪದರಗಳಿರುತ್ತವೆ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಿತ್ಯ ಜೀವನಕ್ಕೆ ಬಹಳ ಮುಖ್ಯ, ಪಾರಮಾರ್ಥಿಕವಾಗಿಯೂ ಕೂಡ ಇದು ಬಹಳ ಮುಖ್ಯ. ಸೊ ಹಾಗೆ ಈ ಜೀವನದ ಅರ್ಥ, ಬದುಕು ಅನ್ನೋದರ ಅರ್ಥ ಏನು, ಅದರಲ್ಲಿ ಬರುವಂಥ ಕಷ್ಟ ಕೋಟಲೆಗಳಿಗೆ ಏನಾದರೂ ಒಂದು ಅರ್ಥ ಇದೆಯಾ, ಒಂದು ಪ್ರಯೋಜನ ಇದೆಯಾ? ನಾವು ಕಷ್ಟ ಬಂದಾಗ ದೂಷಣೆ ಮಾಡೋದುಂಟು, ಯಾರೋ ಬೇರೆಯವರು ನನಗೊಂದು ಕಷ್ಟ ಕೊಟ್ಟರು, ಅಥವಾ ದೇವ್ರು ಹಿಂಗೆ ಮಾಡಿಬಿಟ್ರು, ಅಯ್ಯೋ ನನ್ನ ಕರ್ಮ. ಸೊ ಈ ಥರ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡ್ತೀವಿ, ನಿಜ ಆ ಸಂದರ್ಭದಲ್ಲಿ ನಮಗೆ ಅನಿಸುತ್ತೆ. ಆದರೆ ಒಂದು ಅಂಶ ನಾವು ನೆನ್ಪಿಟ್ಕೊಳ್ಬೇಕಾದ್ದೇನೆಂದರೆ, ಇಡೀ ಪ್ರಕೃತಿಯಲ್ಲಿ ನಾವು ನೋಡಿದಾಗ ಕಷ್ಟ ಪಡದೇ ಹೋದರೆ ಯಾವ ಬೆಳವಣಿಗೆನೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಬೀಜ ಮೊಳಕೆ ಒಡೆದು ಮರವಾಗಿ ಬೆಳಿಬೇಕು ಅಂತಂದರೆ ಅದರಲ್ಲಿ ಅನೇಕ ಕಷ್ಟಕರ ಅನ್ನಿಸ್ಬಹುದಾದಂಥ ಸಂದರ್ಭಗಳಿರುತ್ತೆ. ಚಿಗುರು ಒಡಿತಾ ಇರುವಾಗ ಆ ಬೀಜದ ಒಂದು ಕವರ್ ಏನಿರುತ್ತೆ ಅದನ್ನು ಛೇದಿಸ್ಕೊಂಡು ಆಚೆ ಬರಬೇಕು. ಒಂದು ಕಂಬಳಿ ಹುಳ ಚಿಟ್ಟೆಯಾಗಬೇಕಾದ್ರೆ ಬಹಳ ಕಷ್ಟಕರವಾದಂಥ ಒಂದು ಪ್ರಕ್ರಿಯೆಯನ್ನು ದಾಟಿದಾಗ ಮಾತ್ರ ಆ ರೆಕ್ಕೆಗಳು ಮೂಡೋದಕ್ಕೆ ಸಾಧ್ಯ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮಗೆ ಬರುವಂಥ ಕಷ್ಟಗಳು ಅನೇಕ ಸರ್ತಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮಗೆ ಸಹಕಾರಿ ಕೂಡ ಆಗಬಹುದು. ಸೊ ಹಾಗೆ ಕಣ್ಣಿಗೆ ಕಾಣುವ ಕಷ್ಟಕರ ಸನ್ನಿವೇಶಗಳು ಕಣ್ಣಿಗೆ ಕಾಣದೇ ಇರುವಂಥ ರೀತಿಯಲ್ಲಿ ಪ್ರಯೋಜನಕಾರಿ ಕೂಡ ಆಗಬಹುದು. ಸೊ ಹಾಗೆ ನಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ತಾ, ಜೀವ ಪ್ರಪಂಚಗಳ ಸಂಬಂಧವನ್ನು ಅರ್ಥ ಮಾಡಿಕೊಳ್ತಾ, ಪರಸ್ಪರರಲ್ಲಿ ಸಂಬಂಧವನ್ನು ಕಲ್ಪಿಸ್ಕೊಳ್ತಾ, ನಮ್ಮ ಜ್ಞಾನವನ್ನು ಸರಿಯಾದ ಪ್ರಮಾಣ, ಸರಿಯಾದ ಪ್ರೂಫ್ ಇಟ್ಕೊಂಡು ನಾವು ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ನಮಗೆಲ್ಲ ಗೊತ್ತು. ಆದರೆ ಅದಷ್ಟು ಸುಲಭ ಗೊತ್ತಾಗಲ್ಲ. ಜ್ಞಾನ ಪ್ರಮಾಣ ಪ್ರೂಫ್ ಖಂಡಿತ ಇದು ಹೀಗೆ ಅಂತ ಅನಿಸೋದು ಅಷ್ಟು ಸುಲಭ ಅಲ್ಲ, ಅಂತ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಸೊ ಮುಂದೆ ನಿಧಾನಕ್ಕೆ ನಾವು ಆ ಜ್ಞಾನದ ಪ್ರಮಾಣಗಳು ಯಾವ ರೀತಿಯಲ್ಲಿ ಗೋಚರವಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು.
1: ಪ್ರಿಯ ಕೇಳುಗರೇ, ಇದುವರೆಗೂ ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾಗಿರುವ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 4 ಕುರಿತ ಕಾರ್ಯಕ್ರಮ ಬಿತ್ತರಗೊಂಡಿತು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಮೇ ತಿಂಗಳ 5ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ದೊರೆತಿದ್ದ ಒಟ್ಟು ಅನುದಾನ 45.3 ಕೋಟಿ, ಜಿಲ್ಲಾಡಳಿತ ಮಾಹಿತಿ, ಮೈಸೂರು ದಸರಾಗೆ 42.95 ಕೋಟಿ ವೆಚ್ಚ. 3 ವರ್ಷಗಳಿಂದ ಕತ್ತಲೆಯಲ್ಲಿ ಗಿರಿಜನ, ಮಾದಯ್ಯಕಟ್ಟೆ ಹಾಡಿ ವಿದ್ಯುತ್ ಕಡಿತ, ಗೃಹಜ್ಯೋತಿ ಸೌಲಭ್ಯದಿಂದಲೂ ಜನ. ಕೆಪಿಎಸ್ ಸಾಲದ ಸೌಲಭ್ಯ ತಯಾರಿ. ಜಿಲ್ಲೆಯ 32 ಕಡೆಗಳಲ್ಲಿ ಪ್ರಸಕ್ತ ಸಾಲಿನಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ವಿಮಾನ ಪ್ರಯಾಣಿಕರ ಸಂಖ್ಯೆ ಏರಿಕೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಚುರುಕು ಪಡೆದ ಚಟುವಟಿಕೆ. 4 ಹೊಸ ಏರೋಡ್ರೋಮ್ ನಿರ್ಮಾಣ ಕಾರ್ಯ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಪೂರೈಕೆ ಮೇಲೆ ಪರಿಣಾಮ. ಎಲ್ಪಿಜಿ ಬಳಕೆ 16% ಇಳಿಕೆ. ರಸಗೊಬ್ಬರ ಸಬ್ಸಿಡಿ ಮೊತ್ತ ಬಜೆಟ್ ಅಂದಾಜಿಗಿಂತ ಹೆಚ್ಚು. ರಿಯಾನ್ ರೋಹಿತ್ ಆಟಕ್ಕೆ ಗೆಲುವು. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸತತ 6ನೇ ಸೋಲು. ಕಮರಿದ ಪ್ಲೇಆಫ್ ಕನಸು. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯ ಇಂದು. ಡೆಲ್ಲಿಗೆ ತವರಿನಲ್ಲಿ ಗೆಲುವಿನ ಗುರಿ. ತವರಿನಾಚೆ ಸುನಿಲ್ ಛೆಟ್ರಿ.

ಡಿಯ ಅಜೇಯ ಓಟ ಡ್ರಾ ಪಂದ್ಯದಲ್ಲಿ ಬಿಎಫ್ಸಿ ಒಡಿಶಾ ತವರಿಗೆ ಮರಳಿದ ಫಿಲ್ಸ್ಟಾರ್. ದೊರೆತಿದ್ದ ಒಟ್ಟು ಅನುದಾನ 45.3 ಕೋಟಿ. ಜಿಲ್ಲಾಡಳಿತ ಮಾಹಿತಿ, ಮೈಸೂರು ದಸರಾಗೆ 42.95 ಕೋಟಿ ವೆಚ್ಚ. ಮೈಸೂರು, ಇಲ್ಲಿ ಹೋದ ವರ್ಷ ವಿಜೃಂಭಣೆಯಿಂದ ನಡೆಸಲಾದ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಬರೋಬ್ಬರಿ 42.95 ಕೋಟಿ ಖರ್ಚು ಮಾಡಲಾಗಿದೆ. 2024 ಉತ್ಸವಕ್ಕೆ

ಪರಿಷ್ಕೃತ ಸಾಹಿತಿ ಬಾನು ಮುಷ್ತಕ್ ಚಾಲನೆ ನೀಡಿದ್ದರು. ಗಾಂಧಿ ಜಯಂತಿಯ ದಿನವಾದ ಅಕ್ಟೋಬರ್ 2ರಂದು ಜಂಬೂ ಸವಾರಿ ಅದ್ದೂರಿಯಾಗಿ ನಡೆದಿತ್ತು. ಇದಾಗಿ 7 ತಿಂಗಳ ನಂತರ ಜಿಲ್ಲಾಡಳಿತ ಖರ್ಚು ವೆಚ್ಚದ ಮಾಹಿತಿಯನ್ನು ಮಧ್ಯಮಕ್ಕೆ ಸೋಮವಾರ ಬಿಡುಗಡೆ ಮಾಡಿದೆ. ನಾಡಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಮೈಸೂರಿನವರೇ ಆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ್ದರು. ಅದರಂತೆ ಅನುದಾನವನ್ನು ಒದಗಿಸಿದ್ದರು. 3 ವರ್ಷಗಳಿಂದ ಕತ್ತಲೆಯಲ್ಲಿ ಗಿರಿಜನ, ಮಾದಯ್ಯಕಟ್ಟೆ ಹಾಡಿ ವಿದ್ಯುತ್ ಕಡಿತ, ಗೃಹಜ್ಯೋತಿ ಸೌಲಭ್ಯದಿಂದಲೂ ಜನ. ಹುಣಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಹಾಡಿ ಜನರು 3 ವರ್ಷಗಳಿಂದ ವಿದ್ಯುತ್ ಸಂಪರ್ಕವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಗೃಹಜ್ಯೋತಿ ಗ್ಯಾರಂಟಿ ಇದ್ದರೂ ತಾಲೂಕಿನ ಮಾದನಕಟ್ಟೆ ಹಾಡಿಯ ಗಿರಿಜನರಿಗೆ ಮಾತ್ರ ಕತ್ತಲೆಯೇ ಬದುಕಿನ ಭಾವವಾಗಿದೆ. 40 ಕುಟುಂಬಗಳ 300ಕ್ಕೂ ಹೆಚ್ಚು ಜನರು ವಿದ್ಯುತ್ ಇಲ್ಲದೆ ಸಂಕಷ್ಟಕ್ಕೀಡಾಗಿದ್ದಾರೆ. 3 ವರ್ಷಗಳಿಂದ ವಿದ್ಯುತ್ ಇಲ್ಲದೆ ಎಣ್ಣೆ ದೀಪಕ್ಕೆ ಮೊರೆ ಹೋಗಿದ್ದು ಮಕ್ಕಳು ಕತ್ತಲಾಗುತ್ತಿದ್ದಂತೆ ಪಠ್ಯ ಚಟುವಟಿಕೆಗೆ ಪೂರ್ಣ ವಿರಾಮ ಹೇರಬೇಕಾಗಿದೆ. 3 ವರ್ಷಗಳ ಹಿಂದೆ ವಿದ್ಯುತ್ ಬಿಲ್ ಪಾವತಿಸಿಲ್ಲ ಎಂದು ಹಾಡಿಯ ಎಲ್ಲಾ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು. ಈ ಬಳಿಕ ವಿದ್ಯುತ್ ಸಂಪರ್ಕ ನೀಡುವ ಪ್ರಯತ್ನವೇ ನಡೆದಿಲ್ಲ. ಸಾಮಾಜಿಕ ಧ್ವನಿ ಇಲ್ಲದ ಇವರತ್ತ ಗ್ಯಾರಂಟಿ ಯೋಜನೆ ಕೂಡ ಸುಳಿದಿಲ್ಲ. ಕೆಪಿಎಸ್ ಸಾಲದ ಸೌಲಭ್ಯ ತಯಾರಿ, ಜಿಲ್ಲೆಯ 32 ಕಡೆಗಳಲ್ಲಿ ಪ್ರಸಕ್ತ ಸಾಲಿನಿಂದ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಮೈಸೂರು ಜಿಲ್ಲೆಯಲ್ಲಿ ಪ್ರಸಕ್ತ 2026-27 ಸಾಲಿನಿಂದ 32 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಯಿತು. ಅಲ್ಲಿಗೆ ಅತ್ಯಂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ತಯಾರಿಗಳು ನಿರೀಕ್ಷಿತ ಪ್ರಮಾಣದಲ್ಲಿ ನಡೆದಿಲ್ಲ. ಇದು ಸರ್ಕಾರದ ಉದ್ದೇಶದ ಈಡೇರಿಕೆಗೆ ಆರಂಭದಲ್ಲೇ ತೊಡಕಾಗುವ ಸಾಧ್ಯತೆ ಇದೆ. ಹೋದ ವರ್ಷ ಘೋಷಿಸಲಾಗಿತ್ತು, ಈ ಬಾರಿಗೆ ಅನುಷ್ಠಾನಗೊಳಿಸಲಾಗಿದೆ. ವಿಮಾನ ಪ್ರಯಾಣಿಕರ ಸಂಖ್ಯೆ ಏರಿಕೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಚುರುಕು ಪಡೆದ ಚಟುವಟಿಕೆ, 4 ಹೊಸ ಏರ್ಡ್ರೋಮ್ ನಿರ್ಮಾಣ ಕಾರ್ಯ. ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಯಾಣಿಸಿದ ಪ್ರಯಾಣಿಕರ ಸಂಖ್ಯೆ 2025-26 ಸಾಲಿನಲ್ಲಿ ಶೇಕಡ 8% ಹೆಚ್ಚಳವಾಗಿದೆ. ಹುಬ್ಬಳ್ಳಿಯಿಂದ ದೇಶದ ಯಾವುದೇ ಭಾಗಕ್ಕೆ ಮತ್ತು ವಿದೇಶಕ್ಕೆ ತೆರಳುವ ಈ ವಿಮಾನ ನಿಲ್ದಾಣವು ಅನುಕೂಲ ಮಾಡಿಕೊಡುತ್ತಿದೆ. ಇಲ್ಲಿಂದ ಪ್ರಯಾಣಿಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗುತ್ತಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳು ಸಂಚರಿಸುವ ಮುಂಬೈ, ದೆಹಲಿ ಹಾಗೂ ಬೆಂಗಳೂರಿನಂತಹ ಮಹಾನಗರಕ್ಕೆ ಹೋಗಲು ವಿಮಾನ ಸೇವೆಗಳನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಒದಗಿಸುತ್ತಿದೆ. ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಪೂರೈಕೆ ಮೇಲೆ ಪರಿಣಾಮ, ಎಲ್ಪಿಜಿ ಬಳಕೆ ಶೇಕಡ 16% ಇಳಿಕೆ. ನವದೆಹಲಿ ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದಿಂದಾಗಿ ದೇಶದಲ್ಲಿ ಎಲ್ಪಿಜಿ ಪೂರೈಕೆ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗಿರುವ ಸಂದರ್ಭದಲ್ಲಿ ಎಲ್ಪಿಜಿ ಬಳಕೆಯು ಏಪ್ರಿಲ್ ತಿಂಗಳಿನಲ್ಲಿ ಶೇಕಡ 16% ಇಳಿಕೆಯಾಗಿದೆ ಎಂದು ಸರ್ಕಾರದ ಅಂಕಿಅಂಶಗಳು ಸೋಮವಾರ ತಿಳಿಸಿವೆ. ಕಳೆದ ವರ್ಷದ ಏಪ್ರಿಲ್ನಲ್ಲಿ ದೇಶದಲ್ಲಿ 26.2 ಲಕ್ಷ ಟನ್ನಷ್ಟು ಎಲ್ಪಿಜಿ ಬಳಕೆಯಾಗಿದ್ದು ಅದು ಈ ಬಾರಿ 22 ಲಕ್ಷ ಟನ್ಗೆ ಇಳಿದಿದೆ. ಮಾರ್ಚ್ನಲ್ಲಿ ಇದು 23.7 ಲಕ್ಷ ಟನ್ನಷ್ಟಿತ್ತು ಎಂದು ಕೇಂದ್ರ ಪೆಟ್ರೋಲಿಯಂ ಯೋಜನೆ ಮತ್ತು ವಿಶ್ಲೇಷಣಾ ಘಟಕ ತಿಳಿಸಿದೆ. ರಸಗೊಬ್ಬರ ಸಬ್ಸಿಡಿ ಮೊತ್ತ ಬಜೆಟ್ ಅಂದಾಜಿಗಿಂತ ಹೆಚ್ಚು. ನವದೆಹಲಿ 2026-27 ಸಾಲಿನಲ್ಲಿ ಕೇಂದ್ರ ಸರ್ಕಾರವು ರಸಗೊಬ್ಬರಗಳ ಸಬ್ಸಿಡಿಗೆ ವೆಚ್ಚ ಮಾಡುವ ಮೊತ್ತವು ಬಜೆಟ್ ಅಂದಾಜಿನ 1.77 ಲಕ್ಷ ಕೋಟಿಗಿಂತ ಜಾಸ್ತಿಯಾಗುವ ಸಾಧ್ಯತೆ ಇದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ಕಾರಣದಿಂದಾಗಿ ಯಾರಿಗೂ ಹಾಗೂ ಇತರ ರಸಗೊಬ್ಬರಗಳ ಆಮದು ವೆಚ್ಚವು ಜಾಸ್ತಿಯಾಗುತ್ತಿರುವುದು ಅದಕ್ಕೆ ಕಾರಣ. ವೆಚ್ಚಗಳು ಜಾಸ್ತಿ ಆಗಿವೆ. ಯೂರಿಯಾ ಹಾಗೂ ಇತರ ರಸಗೊಬ್ಬರ ಹೆಚ್ಚಳವು ಏರುಗತಿಯಲ್ಲಿ ಇದೆ. ಆದರೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಲಿದೆ ಎಂಬುದನ್ನು ಈಗಲೇ ಹೇಳಲಾಗದು ಎಂದು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಎಸ್ ಶರ್ಮಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಿಯಾನ್ ರೋಹಿತ್ ಆಟಕ್ಕೆ ಗೆಲುವು, ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸತತ 6ನೇ ಸೋಲು, ಕಮರಿತಾ ಪ್ಲೇಆಫ್ ಕನಸು. ಮುಂಬೈ ಆರಂಭಿಕ ಆಟಗಾರರಾದ ರಿಯನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ನೆರವಿನಿಂದ ಮುಂಬೈ ಇಂಡಿಯನ್ಸ್ ತಂಡವು ಸೋಮವಾರ ಐಪಿಎಲ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ 6 ವಿಕೆಟ್ಗಳ ನಿರಾಯಾಸ ಜಯ ದಾಖಲಿಸಿತು. ಹ್ಯಾಟ್ರಿಕ್ ಸೋಲಿನ ಬಳಿಕ ಮುಂಬೈ ತಂಡವು ಗೆಲುವಿನ ಹಳಿಗೆ ಮರಳಿತು. ಆದರೆ ತಂಡದ ಪ್ಲೇಆಫ್ ಹಾದಿ ಕಠಿಣವಾಗಿದೆ. ಲಕ್ನೋ ತಂಡಕ್ಕೆ 5 ಸತತ 6ನೇ ಸೋಲಾಗಿದೆ. ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವ ರಿಷಭ್ ಪಂತ್ ಪಡೆಯ ಪ್ಲೇಆಫ್ ಕನಸು ಬಹುತೇಕ ಕಮರಿದೆ. ವಾಕಿಂಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ಮುಂಬೈ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ನಿಕೋಲಸ್ ಪೋರನ್ ಅವರ ಸ್ಫೋಟಕ ಇನ್ನಿಂಗ್ಸ್ನಿಂದಾಗಿ ಲಕ್ನೋ ತಂಡವು 5 ವಿಕೆಟ್ಗೆ 228 ರನ್ಗಳ ಉತ್ತಮ ಮೊತ್ತ ಗಳಿಸಿತು. ಜೈಂಟ್ ಸೂಪರ್ ಕಿಂಗ್ಸ್ ವಿರುದ್ಧ ಪಂದ್ಯ ಇಂದು, ಡೆಡ್ಲಿಗೆ ತವರಿನಲ್ಲಿ ಗೆಲುವಿನ ಗುರಿ. ನವದೆಹಲಿ ಈ ಬಾರಿಯ ಐಪಿಎಲ್ನಲ್ಲಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಪ್ರದರ್ಶನ ಮಟ್ಟವು ಏರಿಳಿಕೆ ಕಂಡಿದೆ. ಕಳೆದ ಪಂದ್ಯದಲ್ಲಿ ಉತ್ತಮವಾಗಿ ಆಡಿದ್ದು ಗೆಲ್ಲಬಹುದಾಗಿದ್ದ ಕೆಲವು ಪಂದ್ಯಗಳನ್ನು ಸೋತಿದೆ. ಮಂಗಳವಾರ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡಲಿರುವ ಡೆಡ್ಲಿ ತಂಡ ಸ್ಥಿರ ಪ್ರದರ್ಶನ ನೀಡಬೇಕಾದ ಅನಿವಾರ್ಯತೆಯಲ್ಲಿದೆ. ಚೆನ್ನೈ ಸೂಪರ್ ಕಿಂಗ್ಸ್ಗೂ ಗೆಲುವು ಅತ್ಯಗತ್ಯವಾಗಿದೆ. ಎರಡೂ ತಂಡಗಳು ತಲಾ 9 ಪಂದ್ಯಗಳನ್ನು ಆಡಿದ್ದು 8 ಪಾಯಿಂಟ್ ಸಂಗ್ರಹಿಸಿವೆ.
ಅಕ್ಷರ್ ಪಾಟೀಲ್ ಪಡೆತವರಿನಲ್ಲಿ ಆಡಿದ ಕೊನೆಯ ಮೂರು ಪಂದ್ಯಗಳನ್ನು ಸೋತಿದೆ. ಆದರೆ ಜೈಪುರದಲ್ಲಿ ಶುಕ್ರವಾರ ಆಡಿದ ತನ್ನ ಕೊನೆಯ

ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸುಲಭವಾಗಿ ಗೆದ್ದುಕೊಂಡು ಆತ್ಮವಿಶ್ವಾಸದಲ್ಲಿದೆ. ಈತನದ ಶುಭಾಷಿತ, ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ತನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಕುವೆಂಪು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಸ್ನೇಹಿತರ ಇಂದಿನ ಮನೋಚಿಂತನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಡಿಎನ್ ಕಿಶೋರ್, ಮನೋವೈದ್ಯರು, ಜಿಲ್ಲಾ ಆಸ್ಪತ್ರೆ ಚಿಕ್ಕಬಳ್ಳಾಪುರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನೇರವಾಗಿ ಪ್ರಶ್ನೆಗಳಿಗೆ ಬಂದ್ಬಿಡೋಣ. ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಅಂದ್ರೇನು?
1: ಎಲ್ಲ ಚಿಕಿತ್ಸೆಗಳ ರೀತಿಯೇ ಮಾನಸಿಕ ಚಿಕಿತ್ಸೆ ಕೂಡ ಪ್ರಾಥಮಿಕ ಹಂತದಲ್ಲಿ ಮಾಡ್ಬೋದು. ಯಾಕೆ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕು ಅಂತಂದ್ರೆ, ಮುಖ್ಯವಾಗಿ ಮೊದಲನೇದಾಗಿ ಸೈಕಾಟ್ರಿಸ್ಟ್ ಅಥವಾ ಮನೋವೈದ್ಯರ ಕೊರತೆ ಬಹಳ ಇದೆ. ಸೊ ಎರಡನೇ ವಿಚಾರ ಅಂತಂದ್ರೆ, ಆ ಮನೋವೈದ್ಯರ ಕೊರತೆ ಜೊತೆಗೆ ಏನಾಗತ್ತಂದ್ರೆ, ಈಗ ಚಿಕಿತ್ಸೆಯನ್ನ ಬೆಂಗಳೂರು ಅಥವಾ ಜಿಲ್ಲೆಗಳಲ್ಲಿ ಅಥವಾ ಇಲ್ಲಾಂದ್ರೆ ಸಿಟೀಸಲ್ಲಿ ಬಂದು ಚಿಕಿತ್ಸೆ ತಗೋಬೇಕಾಗುತ್ತೆ. ಅದರಿಂದ ಆರ್ಥಿಕವಾಗಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಮೇಡಮ್, ನಮ್ಮ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ PSC ಅಥವಾ ಕಮಿಟಿ ಹೆಲ್ತ್ ಸೆಂಟರ್ಸ್ ಅಂತ ಇರುತ್ತಲ್ಲ, ಅದರಲ್ಲೇ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ, ಅವರಿಗೆ ಏನಾಗುತ್ತೆ, ಅದು ವರ್ಕ್ ಕೆಲಸ ಮಾಡ್ಕೊಂಡು ಅವರು ಚಿಕಿತ್ಸೆ ಫ್ರೀಯಾಗಿ ತಗೋಬಹುದು. ಎರಡನೇ ವಿಚಾರ ಅಂತಂದ್ರೆ, ಆರ್ಥಿಕವಾಗಿ ಕೂಡ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬಹುದು. ಮೂರನೇ ವಿಚಾರ ಅಂದ್ರೆ, ಮನೆ ಬಾಗಿಲಿಗೆ ಚಿಕಿತ್ಸೆ ಬರೋದ್ರಿಂದ ಅವರಿಗೆ ಬೇಗ ವಾಸಿಯಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಪ್ರಾಥಮಿಕ ಹಂತದಲ್ಲಿ ಹೀಗೆ ಮಾಡ್ಕೋಬಹುದು. ಈಗ ನಮ್ಮಲ್ಲಿ ಬೇಕಾದಷ್ಟು ಮೆಡಿಸಿನ್ಸ್ ಇದಾವೆ. ಸೊ ಬೇಗ ಗುಣಮುಖ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಬೇಗ ಅಲ್ಲಿ ಟ್ರೀಟ್ಮೆಂಟ್, ಅಲ್ಲಿ ಡಯಾಗ್ನೋಸಿಸ್ ಮಾಡಿದಾಗ ಟ್ರೀಟ್ಮೆಂಟ್ ಬೇಗ ಕೊಟ್ಟಾಗ ಇಮಿಡಿಯೇಟ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ.
0: ಸ್ನೇಹಿತರೆ, ಮನೋಚಿಂತನ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ವಿಷಯ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಆರೋಗ್ಯ. ಇನ್ನು ಡಾಕ್ಟರ್, ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಏಕೆ ಬೇಕು?
1: ಅದೇ ಹೇಳ್ದಲ್ಲ, ಈಗ ಅರ್ಲಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬೇಗ ವಾಸಿಯಾಗುತ್ತೆ. ಸೊ ಮೊದಲು ಕಾಲ ಆಯ್ತು, ಕಾಯಿಲೆ ಬರೋದು ಅನಿಷ್ಟದಿಂದ ಅಥವಾ ಒಂದು ಮೂಢನಂಬಿಕೆಗಳು ಜಾಸ್ತಿ ಇದ್ವು. ಇಟ್ಸ್ ಆಲ್ ಬಿಕಾಸ್, ಈಗ ಏನಾಗಿದೆ ಅಂದ್ರೆ, ಈಗ ಇಟ್ ಹಸ್ ಕಮ್ ಟು ಅಡ್ವಾನ್ಸಸ್ ಎಷ್ಟು ಬಂದಿದೆ ಅಂದ್ರೆ, ಇಟ್ ಇಸ್ ಬಿಕಾಸ್ ಆಫ್ ಬ್ರೈನ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅಥವಾ ರಾಸಾಯನಿಕ ಇಲ್ಲದಲ್ಲಿ ಏರ್ಪೇರ್ ಆಗೋದ್ರಿಂದ ಇದು ಆಗುವಂತದ್ದು. ಸೊ ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮಲ್ಲಿ ಏನಂತಂದ್ರೆ, ಈಗ ಎರಡು ತರದ ಮಾನಸಿಕ ಕಾಯಿಲೆಗಳಿದಾವೆ. ತೀವ್ರ ತರದ ಮಾನಸಿಕ ಕಾಯಿಲೆಗಳು ಒಂದು, ಎರಡನೇದು ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು. ಈಗ ನಮ್ಮ ಸಮಾಜದಲ್ಲಿ ಈಗ ಎವ್ರಿ ಪೇಷಂಟ್, ಈಗ ನಾವು ಒಂದು ಹಾಸ್ಪಿಟಲ್ ಬಂದಾಗ ಪ್ರತಿ ನಾಲ್ಕನೇ ವ್ಯಕ್ತಿ ಹಾಸ್ಪಿಟಲ್ ಎಂಟರ್ ಆದ್ರೆ ಆ ವ್ಯಕ್ತಿಯಲ್ಲಿ ಮಾನಸಿಕ ಕಾಯಿಲೆ ಇರ್ಬೋದು. ಸೊ ಹಾಗಾಗಿ 1 in 4 ಪೇಷಂಟ್ಸ್ ಅಲ್ಲಿ ಈ ಮಾನಸಿಕ ಕಾಯಿಲೆ ಇರ್ತದೆ, ಅದು ಅಲ್ಪ ಪ್ರಮಾಣದಲ್ಲಿ. ಸೊ ಇನ್ನೊಂದು 1% ಅಷ್ಟು ತೀವ್ರ ತರದ ಮಾನಸಿಕ ಕಾಯಿಲೆಗಳು ಇರ್ತವೆ. ಸೊ ಇದು ನಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟೊಂದು ಸಮಸ್ಯೆ ಆಗ್ಬೋದು.
0: ಡಯಾಗ್ನೈಸ್ ಆಗದೆ ಉಳಿದ್ಬಿಡುತ್ತೆ
1: ಅವ್ರು ಬರೋದು, ಮೈಕೈ ನೋವು, ಸುಸ್ತು, ಕೈಕಾಲು ನೋವು ಅಂತಾನೆ ಬರ್ತಾರೆ ಜಾಸ್ತಿ, ಹೆಚ್ಚು ತಲೆನೋವು ಅಂತ ಹೇಳ್ಬಿಟ್ಟು. ಈ ಅಲ್ಪ ಪ್ರಮಾಣದ ಮಾನಸಿಕ ಕಾಯಿಲೆಗಳು ನಾವು ಸ್ವಲ್ಪ ಅದನ್ನ ಎವಲೇಟ್ ಮಾಡಿ ನೋಡಿದಾಗ ಏನಾಗುತ್ತೆ, ಅವರ ಕಾಯಿಲೆಗಳನ್ನ ನಾವು
0: ಮಾಡ್ಕೋಬಹುದು. ಅವರಲ್ಲಿ ಹೆಚ್ಚು ಮಾತನಾಡಿ ಹೆಚ್ಚು ಪ್ರಶ್ನೆಗಳು ಕೇಳಿದಾಗ ಅವರು ಹೊರಗೆ ಹಾಕ್ತಾರೆ.
1: ತೀವ್ರ ತರದ್ದು ನಮ್ಗೆ ಗೊತ್ತಾಗುತ್ತೆ, ಕಣ್ಣು ಕಾಣುತ್ತೆ ಸ್ವಲ್ಪ. ಸೊ ಅದನ್ನ ನಾವು ಚಿಕಿತ್ಸೆ
0: ಕೊಡ್ಬೋದು. ಚಿಕಿತ್ಸೆ ಹೇಗೆ ನೀಡ್ತೀರಾ?
1: ಚಿಕಿತ್ಸೆಯಲ್ಲಿ ಮೊದಲನೇದಾಗಿ ಮೆಡಿಸಿನ್ಸ್ ಇದಾವೆ. ಸೊ ದಟ್ ಈಸ್ ಫಾರ್ಮಕಾಲಜಿಕಲ್ ಥೆರಪಿ ಅಂತ ನಾವು ಹೇಳ್ತೀವಿ. ಮೆಡಿಸಿನ್ಸ್ ಈಗ ಮೊದಲು ಒಂದು 20 ವರ್ಷದ ಕೆಳಗೆ ಅಲಭ್ಯವಾಗಿದ್ದು, ಮೆಡಿಸಿನ್ಸ್ ಬಹಳ ಕಡಿಮೆ ಇದ್ದು, ಈಗ ಎಲ್ಲ ವಿವಿಧ ರೀತಿಯ ಮೆಡಿಸಿನ್ಸ್ ಇದಾವೆ. ಸೊ ಗೌರ್ಮೆಂಟ್ ಅಲ್ಲಿ ಉಚಿತವಾಗಿ ಸಿಗುವಂತ ಮೆಡಿಸಿನ್ಸ್ ಇದಾವೆ. ಒಂದು ಖಿನ್ನತೆಗಿರ್ಬೋದು, ಒಂದು ಆತಂಕಕಾರಿ ಇರುವಂತ ಕಾಯಿಲೆಗಳಿಗಿರ್ಬೋದು, ಅಥವಾ ಒಂದು ಚಿತ್ತ ಚಂಚಲತೆಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಅಥವಾ ಒಂದು ಸೈಕೋಥೆರಪಿ ಅಂತ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ತೀವ್ರ ತರದ್ದು ಕೆಲವು ಸಲ ಏನ್ ಮಾಡಿದ್ರೆ, ಎಲೆಕ್ಟ್ರಿಕ್ ಥೆರಪಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತೀವಿ. ಅಂದ್ರೆ ಶಾಕ್ ಟ್ರೀಟ್ಮೆಂಟ್ ಅಂತ ಜನಸಾಮಾನ್ಯರಲ್ಲಿ ಒಂದು ಇದೆ, ಅದು ಕೊಡ್ಬೋದು.
0: ಸೊ ಪ್ರಾಥಮಿಕವಾಗಿ ಎಲ್ಲ ಮೆಡಿಸಿನ್ ಕೊಡ್ಲೇಬೇಕು ಅಂತಿಲ್ಲ, ಹಾಗೇನೆ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಬಗ್ಗೆ ಇನ್ನು ಹೆಚ್ಚು ವಿವರ ಅಥವಾ ಅದ್ರ ಬಗ್ಗೆ ಜಾಗೃತಿ ಶಿಬಿರ ಕೂಡ ನಡೆಸ್ತಾ ಇದ್ದಾರೆ.
1: ಈಗ ಏನಾಗಿದೆ ಅಂದ್ರೆ, ನಮ್ಮ

0: ಕರ್ನಾಟಕ ಸರ್ಕಾರದಲ್ಲಿ ಮನೋ ಚಿಂತ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ನಾವೇನ್ ಮಾಡ್ತೀವಿ, ಮನೋಚೇತನೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದು ತಾಲೂಕು ಹಂತದಲ್ಲಿ ಮತ್ತೆ ಪ್ರಾಥಮಿಕ ಹಂತಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಒಂದು ಕ್ಲಿನಿಕ್ ನಡೆಸ್ತೀವಿ. ಮಾನಸಿಕ ಕಾಯಿಲೆಯಿಂದ ಬಳಲ್ತಿರುವಂತ ವ್ಯಕ್ತಿಗಳಿಗೆ ಇಮಿಡಿಯೇಟ್ ಚಿಕಿತ್ಸೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಸ್ಲಾಟ್ ಮೇಂಟೈನ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ ಮತ್ತೆ ಸುಲಭವಾಗಿ ಅವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ, ಅವ್ರ ಬೇಗ ಗುಣಮುಖರಾಗ್ತಾರೆ. ಮತ್ತೆ ಇನ್ನೊಂದು ಕೆಲವು ಕಡೆ ಕ್ಯಾಂಪ್ಸ್ ಅಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಈಗ ಒಂದು ಶಿಬಿರಗಳು ಕಂಡಕ್ಟ್ ಮಾಡ್ತೀವಿ ತಾಲೂಕು ಲೆವೆಲಲ್ಲಿ. ಸಲಹೌಡ್ ಮನೋವೈದ್ಯರು ಜೊತೆಗೆ ತಂಡ ಜೊತೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅದು ಚಿಕಿತ್ಸೆ ಕೊಟ್ಬಿಟ್ಟು ಕ್ಯಾಂಪ್ಸ್ ನಡೆಸ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಮನೆ ಬಾಗಿಲಿಗೆ ಬಂದಂಗಾಗತ್ತೆ. ಈಗ ಬೆಂಗಳೂರು ಬರ್ಬೇಕು ಅಂತಂದ್ರೆ, ಈಗ ಇಲ್ಲಿಂದ ಹಾಸನ ಅಥವಾ ಚಿಕ್ಕಮಗಳೂರಿಂದ ಬೆಂಗಳೂರು ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅವ್ರ ವೆಚ್ಚ ಎಷ್ಟಾಗತ್ತೆ, ಮತ್ತೆ ನಿಮ್ಮನ್ಸಲ್ಲಿ ಹೋಗಿ ಕಾಯ್ಬೇಕಾಗತ್ತೆ. ಇರೋಂತ ಮೆಡಿಕಲ್ ಕಾಲೇಜಸ್ ಕಡಿಮೆ ಇದಾವೆ, ಅದು ಗೊತ್ತಾಗಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದೇ ನಾವು ತಾಲೂಕು ಲೆವೆಲಲ್ಲಿ ಶಿಬಿರ ನಡೆಸಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಅರಿವು ಬರುತ್ತೆ. ಸೊ ಇನ್ನೊಂದು, ಮತ್ತೆ ನಾವು ಮೆಂಟಲ್ ಹೆಲ್ತ್ ಡೇ ಅಂತ ಮಾಡ್ತೀವಿ, ಆತ್ಮಹತ್ಯೆ ದಿನ ನಿವಾರಣಾ ದಿನಾಚರಣೆ ಅಂತ ಮಾಡ್ತೀವಿ, ತಂಬಾಕು ನಿವಾರಣಾ ದಿನಾಚರಣೆ ಅಂತ ಮಾಡ್ತೀವಿ. ಈ ರೀತಿ ವಿವಿಧವಾದ ಒಂದು ಡೇಸ್ ನ ನಾವೇನ್ ಮಾಡ್ತೀವಿ, ಆರೈಕೆ ಮಾಡಿದ್ವಿ ಆಚರಿಸ್ಬಿಟ್ಟು ಆ ಪ್ರಕಾರ ಶಿಬಿರಗಳು ನಡೆಸಿದಾಗ ಏನಾಗುತ್ತೆ, ಅರಿವು ಜಾಸ್ತಿ ಆಗುತ್ತೆ.
1: ಡಾಕ್ಟರ್ ಹೀಗೆ ಹೇಳ್ತಿದ್ದಾಗೆ ಯೋಚನೆಗಳು, ಕೆಟ್ಟ ಯೋಚನೆಗಳು ಬಹಳಷ್ಟು ಬರ್ತಾ ಇದೆ. ನಿದ್ದೆ ಇಲ್ಲ, ಬೇಜಾರು, ಏನೋ ದುಃಖ, ಒಂಥರ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಮನಸ್ಸಿಗೆ ಬರ್ತಾ ಇದೆ. ಹೇಗೆ ಇದಕ್ಕೆ ಪರಿಹಾರ ಏನು, ಹೇಗೆ ಇದನ್ನ ಶಮನ ಮಾಡ್ಕೊಳ್ಬೇಕು ಅಂತ?
0: ಕೆಟ್ಟ ಯೋಚನೆಗಳಂದ್ರೆ ಒನ್ ಕುಡ್ ಬಿ ಒಂದು ನೆಗೆಟಿವ್ ಥಾಟ್ಸ್, ಅಂದ್ರೆ ನಮ್ಮ ಮನಸ್ಸಲ್ಲೇ ಒಂದು ಖಿನ್ನತೆ ಭಾವನೆಯಿಂದ ಏನಾಗುತ್ತೆ, ಬೇಡ ಬೇಡ ಅಂತ ಬೇಡವಾದ ಆಲೋಚನೆಗಳು ಬರ್ಬೋದು. ಇನ್ನೊಂದು ಕಾರಣ ಇದೆ, ಓಸಿಡಿ ಅಂತ ಹೇಳ್ತೀವಿ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ಬಿಟ್ಟು, ಗೀಳು ಬೇನೆ ಅಂತ ಹೇಳ್ತೀವಿ. ಬೇಡವಾದ ಆಲೋಚನೆಗಳು ಮತ್ತೆ ಮತ್ತೆ ಬರ್ತವೆ, ಅವ್ರಿಗೆ ಇಷ್ಟ ಆಗಲ್ಲ ಬರ್ಬೇಕು ಅಂತೇಳಿ, ಅದು ಬರ್ತಾ ಇರುತ್ತೆ. ಸೊ ಇದು ಏನಾಗುತ್ತೆ ಅಂದ್ರೆ, ಇದರಿಂದ ಏನಾಗುತ್ತೆ, ಮನ್ಸು ತುಂಬಾ ಏನಾಗುತ್ತೆ, ಬೇಡವಾದ ಆಲೋಚನೆಗಳು ಅಂದ್ರೆ ನನ್ನ ಕೈ ಗಲೀಜ್ ಆಗಿದ್ಯೋ ಅಂತ ಇರ್ಬೋದು, ಅಥವಾ ಬಾಗಿಲು ಮುಚ್ಚಿದ್ನೋ ಇಲ್ಲ ಅಂತ ಡೌಟ್ಸ್ ಬರುವಂತದ್ದು, ಅಥವಾ ದೇವ್ರ ನೋಡಿದ ತಕ್ಷಣ ಕೆಟ್ಟ ಆಲೋಚನೆ ಬರೋದು, ಅಥವಾ ಈಗ ವಸ್ತುಗಳನ್ನ ಹಿಂಗೆ ಇಡ್ಬೇಕಂದ್ರೆ ಇಲ್ಲಿ ಸರಿ ಇಲ್ಲ ಬೇರೆ ಕಡೆ ಇಡ್ಬೇಕು ಅನ್ಸುತ್ತೆ, ಮತ್ತೆ ಚೇಂಜ್ ಮಾಡು. ಈ ರೀತಿ ವಿವಿಧ ರೀತಿಯಾದಂತ ಒಂದು ಈ ಒಂದು ಓಸಿಡಿ ಸ್ಪೆಕ್ಟ್ರಮ್ ಸಿಂಪ್ಟಮ್ಸ್ ಬಂದಾಗ ಏನಾಗುತ್ತೆ, ಅವರಲ್ಲಿ ಅದೇ ಆಲೋಚನೆಗಳು ತುಂಬಿಕೊಂಡ್ಬಿಡ್ತವೆ. ಅದನ್ನ ನಿವಾರಣೆ ಮಾಡಕ್ಕೆ ಏನ್ ಮಾಡ್ತಾರೆ, ದೆಡು ಕಂಪಲ್ಸರಿ ಆಕ್ಟ್ಸ್ ಅಂದ್ರೆ ಕೈ ತೊಳೆಯೋದು, ಪದೇ ಪದೇ ಚೆಕ್ ಮಾಡೋದು, ಪದೇ ಪದೇ ಎಣಿಸೋದು, ಪದೇ ಪದೇ ಕೇಳೋದು, ಪದೇ ಪದೇ ನೋಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವ್ರ 24 hours ಏನಾಗುತ್ತೆ ಅದಕ್ಕೆ ಉಪಯೋಗ ಬರುತ್ತೆ. ಅವಾಗ ಏನಾಗುತ್ತೆ, ಈ ಟೆನ್ಷನ್ ಶುರು ಆಗ್ಬಿಡತ್ತೆ ಮಾಡಿಲ್ಲ ಅಂತಂದ್ರೆ. ಸೊ ಅದರಿಂದ ತಲೆನೋವು ಜಿಗುಪ್ಸೆ ಸಾಯ್ಬೇಕು ಅನ್ನೋದು ಬರುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಖಿನ್ನತೆಯಲ್ಲಿ ಕೂಡ ಏನಾಗುತ್ತೆ, ಕಾರಣ ಇಲ್ಲದೆ ಕೆಲಸ ಎಲ್ಲ ಇರ್ಬೋದು. ನಾ ಹೇಳಿದ್ನಲ್ಲ, ಕೆಮಿಕಲ್ ಇಂಬ್ಯಾಲೆನ್ಸ್ ಇಂದ ಕೆಲಸ ಎಲ್ಲ ಮೆದುಳಲ್ಲಿ ಈಗ ರಾಸಾಯನಿಕ ಏರ್ಪೇರ್ ಆಗೋದ್ರಿಂದ ಏನಾಗುತ್ತೆ, ಖಿನ್ನತೆ ಲಕ್ಷಣಗಳು. ಒಂದೇನಂದ್ರೆ ಅತಿ ಬೇಜಾರು, ಜಿಗುಪ್ಸೆ, ಇಂಟ್ರೆಸ್ಟ್ ಇರುವಂತ ಕಾರ್ಯಗಳು ಈಗ ಇಂಟ್ರೆಸ್ಟ್ ಬರೋದಿಲ್ಲ, ಸುಸ್ತಾಗೋದು, ಏನು ವಿನಾಕಾರಣ ಏನು ಕಾರಣ ಇಲ್ಲದೆ ಸುಸ್ತಾಗುವಂತದ್ದು, ಮತ್ತೆ ನಿದ್ರಾಹೀನತೆ, ಊಟದಲ್ಲೇ ಏರ್ಪೇರು, ಮತ್ತೆ ಅವರ ದಿನಚರಿಗಳಲ್ಲಿ ಏರ್ಪೇರ್ ಆಗೋದು, ಫ್ರೆಂಡ್ಸ್ ಹತ್ರ ಮಾತಾಡಕ್ ಇಷ್ಟ ಆಗಲ್ಲ, ಯಾರು ಬೇಡ ಅನ್ಸೋದು. ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ, ನನ್ಗೆ ಯಾರು ಇಲ್ಲ, ಡಿಪ್ರೆಸಿವ್ ಐಡಿಯೇಷನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೆಲ್ಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಇಲ್ಲ ಅನ್ನೋದು, ಹೋಪ್ಲೆಸ್ನೆಸ್ ಅಂದ್ರೆ ನನ್ಗೆ ಯಾರು ಸಹಾಯ ಮಾಡೋದಿಲ್ಲ ಅಂತ, ಮತ್ತೆ ನಾನು ಭೂಮಿಗೆ ಬಾರ ಅನ್ನೋದು ಆನೆ ಬಂದ್ಬಿಟ್ಟು ಏನಾಗುತ್ತೆ, ಹೋಗ್ತಾ ಹೋಗ್ತಾ ಹಂತವಾಗಿ ಏನಾಗುತ್ತೆ, ನಾನು ಇರೋದೇ ಸರಿ ಇಲ್ಲ, ನಾನು ಸತ್ರ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಬಂದ್ಬಿಟ್ಟು ಅವ್ರ ಆತ್ಮಹತ್ಯೆ ಯತ್ನಗಳು ಮಾಡ್ಬೋದು, ಪ್ರಯತ್ನ ಮಾಡ್ಬೋದು, ಸಫಲ ಕೂಡ ಆಗ್ಬೋದು. ಸೊ ಇದನ್ನ ನಿವಾರಣೆ ಮಾಡೋದ್ರಿಂದ ಏನಾಗುತ್ತೆ, ಟ್ರೀಟ್ಮೆಂಟ್ ಅಡಿಯಾಗಿ ಕೊಡೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ಸುಸೈಡ್ಸ್.
1: ಸೊ ಈಗ ಪ್ರಾಥಮಿಕ ಹಂತವಾಗಿ ಇದು ಬೇಸಿಕ್ ಈ ತರ ಏನಾದ್ರೂ ಬಂದಾಗ ಒಂದಷ್ಟು ಕಿವಿ ಮಾತು ಏನಾದ್ರು,
0: ಅದೇ ಹೇಳಿದ್ನಲ್ಲ, ಇಂಪಲ್ಸ್ ಅನ್ನೋದು ಎಲ್ಲರೂ ದೈಟವಾಗಿ ಇರ್ತಾರೆ. ಸೊ ನಾವು ಕಷ್ಟಗಳನ್ನ ಅಥವಾ ಒಂದು ಏನೇ ಒಂದು ಪ್ರಾಬ್ಲಮ್ ಬಂದಾಗ ಸಾಲ್ವಿಂಗ್ ಕೆಪಾಸಿಟಿ ಬೆಳೆಸ್ಕೋಬೇಕಾಗತ್ತೆ. ಎರಡನೇದು ಕೆಲವು ಸಲ ಏನಾಗುತ್ತೆ ಅಂದ್ರೆ, ಕೆಲವರಿಗೆ ಯಾವ ರೀತಿ ಹೇಳ್ಬೇಕು ಗೊತ್ತಾಗಲ್ಲ. ಸೊ ಅದು ಪಾಸಿಟಿವ್ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ, ಅದು ಇರೋದ್ರಿಂದ. ಮೂರನೇದು ಏನು ಅಂತಂದ್ರೆ, ಒಬ್ಬರ ಹತ್ರ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಟ್ಲೀಸ್ಟ್ ಒಬ್ರು ಹೇಳ್ಕೊಂಡಾಗ, ಹೌದಪ್ಪ ಇವ್ರು ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇದೆ, ಇವರು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಅರಿವು, ಅವ್ರ ಒಂದು ಸಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ಡೆಫಿನೆಟ್ಲಿ ಅವ್ರು ಆಚೆ ಬರ್ತಾರೆ, ಸುಸೈಡ್ ಪ್ರಿವೆನ್ಷನ್ ಮಾಡ್ಬೋದು.
1: ಮದುವೆ ಆಗ್ಬೇಕು ಅನ್ನೋ ಆಸೆ ಇಲ್ಲ, ದೇವ್ರನ್ನ ನೋಡ್ಬೇಕು ಅನ್ನಿಸ್ತಾ ನನ್ನ ಮನಸ್ಸಿನಲ್ಲಿ ಹೆಚ್ಚು ಆಲೋಚನೆಗಳು ಬರ್ತಾ ಇವೆ, ಇದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು?
0: ಅದೇ ಹೇಳಿದ್ನಲ್ಲ, ದೇವ್ರ ಬಗ್ಗೆ ಆಲೋಚನೆ ಕೂಡ ಏನಾಗುತ್ತೆ, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು ಅವ್ರು ಸರಿಯಾಗಿ ಹೇಳಿಲ್ಲ. ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಲ್ಲ ಅಂದ್ರೆ, ಮೇ ಬಿ ಅವರಲ್ಲಿ ಈಗ ಅವರು ಮೇ ಬಿ ಸಮ್ ಸೆಕ್ಷುಯಲ್ ಪ್ರಾಬ್ಲಮ್ಸ್ ಅಥವಾ ಅವರ ಒಂದು ಊಹಾಪೋಹಗಳು, ಸೆಕ್ಸ್ ಬಗ್ಗೆ ಒಂದು ಊಹಾಪೋಹಗಳು ಇರೋದ್ರಿಂದ ಏನಾಗುತ್ತೆ, ಕೆಲವು ಸಲ ನಾನು ಮದುವೆಗೆ ಲಾಯಕ್ಕಿಲ್ಲ ಅನ್ನೋ ಒಂದು ಭಾವನೆ ಬರ್ಬೋದು. ಎರಡನೇದು, ಅವರಲ್ಲಿ ಒಂದು ಕೆಲವಲ್ಲಿ ಗಂಡಸರಲ್ಲಿ ಹೆಸ್ತ ಮೈತನ ಅನ್ನೋದು ಕಾಮನ್, ಅದು ಫಿಸಿಕಲ್ ಆಗಿ ಎಲ್ಲ ಯುಕ್ತ ವಯಸ್ಸು ಬಂದಾಗ ಒಂದು ಟೀನೇಜ್ ಅಲ್ಲಿ ಅದು ಕಾಮನ್. ಅದು ಅವ್ರೇನ್ ಮಾಡ್ಕೋತಾರೆ, ಅದರಿಂದ ನನಗೇನು ವೀಕ್ನೆಸ್ ಆಗುತ್ತೆ, ನರಳ ದುರ್ಬಲ ಆಗುತ್ತೆ, ನಾನು ಮತ್ತೆ ಮುಂದಕ್ಕೆ ಲವೆ ವೈವಾಹಿಕ ಜೀವನದಲ್ಲಿ ನಾನು ಮಾಡಕ್ ಸಾಧ್ಯ ಇಲ್ಲ ಅಥವಾ ನಾನು ಒಂದು ಗಂಡಸಾಗಿ ನಾನು ತಾಕತ್ತಿಲ್ಲ ಅನ್ನೋ ಭಾವನೆ ಬರೋಕ್ಕೆ ಶುರುವಾಗ್ಬಿಟ್ಟು ಏನಾಗುತ್ತೆ, ಮದುವೆ ಬೇಡ ಅನ್ನೋ ಭಾವನೆ ಬರಬಹುದು. ಒಂದು ಎರಡನೇದು ಬೇಡವಾದ ಆಲೋಚನೆಗಳು ಅದರಿಂದನೂ ಬರ್ಬೋದು ಅಥವಾ ಡಿಪ್ರೆಷನ್ ಇಂದನೂ ಬರ್ಬೋದು ದೇವ್ರ ಬಗ್ಗೆ ಅಂತಂದ್ರೆ ಅಥವಾ ಬೇರೆ ಬೇರೆ ಆಲೋಚನೆ. ಸೊ ಅದನ್ನ ಡೀಟೇಲ್ ಆಗಿ ಎವಾಲ್ಯೂಟ್ ಮಾಡಿದ್ರೆ ಅಥವಾ ಅವರು ಸೆಕೆಟ್ಸ್ ಹತ್ರ ಹೋದ್ರೆ ಡೆಫಿನೆಟ್ಲಿ ಅವ್ರಿಗೊಂದು ಸಿಗುತ್ತೆ, ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ಅನ್ಕೋತೀನಿ.
1: ಬಹುಶಃ ಈ ತರ ಭಾವನೆಗಳು ಆಲೋಚನೆಗಳನ್ನ ಅದ್ರ ಕಡೆ ಹೆಚ್ಚು ಗಮನ ಕೊಡ್ತೀವಿ.

0: ಹಾಗೆ ಅವು ಹೆಚ್ಚಾಗ್ತಾ ಹೋಗುತ್ತವೆ.
1: ಅದೇ ಒಬ್ಬರ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಜಾಸ್ತಿ
0: ಆಗುತ್ತೆ. ಹೌದು, ಸೊ ಹಾಗಾಗಿ ಅವರು ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೇನೆ ತಜ್ಞರನ್ನ ಭೇಟಿ,
1: ತಜ್ಞರು ಅಥವಾ ಒಬ್ಬರ ಹತ್ರ ಹೇಳ್ಕೊಂಡಾಗ ಏನಾಗುತ್ತೆ ಕೆಲವೊಂದು ಉಪಶಮನಗಳಾಗ್ತವೆ. ಈಗ ಪ್ಯಾಸಿವ್ ಲಿಸನಿಂಗ್, ಈಗ ಒಬ್ಬರ ನಿಮ್ ಕಷ್ಟಗಳು ಹೇಳ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಒಂದು ಸಗರ ಆಗುತ್ತೆ. ಹಗರ ಆದ ತಕ್ಷಣ ನೀವು ಒಂದು ಸಜೆಷನ್ ಕೊಡ್ತೀರಾ, ಆಯ್ತಮ್ಮ ಧ್ಯಾನ ಮಾಡು ಅಥವಾ ಏನೋ ಒಂದು ಎಕ್ಸಸೈಸ್ ಮಾಡು ಅಥವಾ ಒಂದು ಇದು ಮಾಡು ಅಂದಾಗ, ಇಲ್ಲ ಏನೋ ಸಮಸ್ಯೆ ನಾನು ಇದೀನಿ ಅಂದಾಗ ಅವರು ಈ ಒಂದು ಬೇಗ ಗುಣಮುಖರಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಸಪೋರ್ಟ್ಸ್ ಜಾಸ್ತಿ ಇದ್ದಷ್ಟು ವಿ ಕ್ಯಾನ್ ಕ್ಯೂರ್ ದ ಪೇಷಂಟ್ಸ್ ವೆರಿ ಮಚ್.
0: ನೀವೊಂದು ಮಾತು ಹೇಳಿದ್ರಿ, ಧ್ಯಾನ ಮಾಡಿದ್ರೆ ಅವರಿಗೆ ಪರಿಣಾಮಕಾರಿಯಾಗುತ್ತೆ ಅಂತ. ಬಹಳ ಒಳ್ಳೆಯ ಆಲೋಚನೆ ಇದು. ಎಷ್ಟೋ ಮಾನಸಿಕ ಕಾಯಿಲೆಗಳು ಧ್ಯಾನದಿಂದ ಕಡಿಮೆ ಆಗಿರೋದನ್ನ ನಾವು ಕಾಣಬಹುದು. ಸಾಲ ಮಾಡಿದ್ರು ನನ್ನ ಕಡೆ, ಒಂದು ದಿವಸ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಮಾನಸಿಕ ಕಾಯಿಲೆನ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು?
1: ಸಿ, ಪ್ರತಿಯೊಂದು ಈಗ ಎಷ್ಟೋ ನೀವು ನೋಡಿದೀವಿ ಫಾರ್ಮರ್ಸ್ ಡೆತ್ ಅಂತ ಹೇಳಿ ನಾವು ಕೇಳ್ತಾ ಇದೀವಿ. ಎಷ್ಟೋ ಜನ ಈಗ ಒಂದು ಎಕ್ಸಾಮ್ ಫೇಲ್ ಆದ್ವಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅವರಲ್ಲಿ ಕೆಲವೊಂದ್ಸಲ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಅವರ ವ್ಯಕ್ತಿತ್ವ ಪ್ರಾಬ್ಲಮ್ಸ್ ಇರ್ಬೋದು, ಪರ್ಸನಾಲಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಜೊತೆಗೆ ಮಾನಸಿಕ ಕಾಯಿಲೆಗಳಂದ್ರೆ ಖಿನ್ನತೆ ಇರ್ಬೋದು, ಆತಂಕಕಾರಿ ಘಟನೆಗಳಾಗಿರುವಂತಹ ಅಥವಾ ಮೈನರ್ ಮೆಂಟಲ್ ಇಲ್ನೆಸ್ ಇರ್ಬೋದು. ಈ ಒಂದು ಪ್ರಾಬ್ಲಮ್ಸ್ ಜೊತೆಗೆ ಅತಿ ಇನ್ನೊಂದ್ ಅಂದ್ರೆ ಕಾಮನ್ ಆಗಿ ಈ ಸುಸೈಡ್ ಅಲ್ಲಿ ಒಂದು ಇನ್ನೊಂದು ಕಾರಣ ಅಂದ್ರೆ ಡಿಪ್ರೆಷನ್ 20-30% ಅಷ್ಟು ಸುಸೈಡ್ ಬರುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಆಲ್ಕೋಹಾಲ್ ತಗೊಳ್ಳುವಂಥದ್ದು, ಈಗ ಮಾದಕ ವಸ್ತುಗಳ ಸೇವನೆಯಿಂದ ಕೂಡ ಏನಾಗುತ್ತೆ ಈ ಒಂದು ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಜಾಸ್ತಿ ಆಗ್ಬಿಟ್ಟು ಸಾಯ್ಬೇಕು ಅನ್ನೋ ಅವಸ್ಥೆ ಬರ್ಬೋದು. ಸೊ ಜೊತೆಗೆ ಕೆಲವು ಸಲ ಇಂಪಲ್ಸ್ ಇರುತ್ತೆ, ಕೆಲವು ಸಲ ತುಡಿತ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಏನ್ ಮಾಡ್ತೀವಿ ಗೊತ್ತಾಗಲ್ಲ. ಒಂದು ನಾವು ವಾಸ್ತವವಾಗಿ ಯೋಚನೆ ಮಾಡಿಬಿಟ್ಟು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಪರಿಹಾರ ಸಿಗುತ್ತೆ. ಅವಾಗ ಅನ್ಕೊಳ್ತೇವೆ ಅಂದ್ರೆ ಎಲ್ಲ ಮುಚ್ಚೋಗಿದೆ ಅನ್ನೋ ಭಾವನೆ ಬರೋ ಶುರು ಆಗುತ್ತೆ.
0: ಸೊ ಬಹಳಷ್ಟು ಸೊಗಸಾದ ಮಾತುಗಳನ್ನ ಹೇಳಿದ್ರಿ ಡಾಕ್ಟ್ರೆ. ಮಾನಸಿಕ ಕಾಯಿಲೆಗೆ ಪ್ರಾಥಮಿಕ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ತಿಳ್ಕೊಳ್ಬಹುದಾ?
1: ಸಿ, ಈಗ ಪ್ರತಿ ಮಂಗಳವಾರ ಏನ್ ಮಾಡಿದೀವಿ ಅಂದ್ರೆ ಕ್ಲಿನಿಕ್ ಒಂದು ಶುರು ಮಾಡಿದೀವಿ. ಸೊ ಎರಡನೇದೇನು ಅಂದ್ರೆ ಕೆಲವೊಂದು ತಾಲೂಕು ಹಾಸ್ಪಿಟಲ್ ಅಲ್ಲಿ ಕ್ಯಾಂಪ್ಸ್ ನಡೆಸ್ತಾ ಇದಾರೆ, ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ತಜ್ಞ ವೈದ್ಯರಿದ್ದಾರೆ, ಸೈಕಾಟ್ರಿಸ್ಟ್. ಸೊ ಇಲ್ಲಿ ಬೇಕಾದ್ರೆ ಅವರು ಕನ್ಸಲ್ಟ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಪ್ರಾಥಮಿಕ ಆರೋಗ್ಯ ಹಂತದಲ್ಲೇ ಏನ್ ಮಾಡ್ತಾರೆ, ಡಾಕ್ಟರ್ಸ್ ಟ್ರೈನಿಂಗ್ ಆಗ್ತಾ ಇದೆ ಈಗ, ಅವರೇ ಅದನ್ನ ಚಿಕಿತ್ಸೆ ಕೊಡಬಹುದು. ಅವ್ರ ಕೈಲಿ ಆಗದಿಲ್ದಾಗ ಏನ್ ಮಾಡ್ತಾರೆ, ಹೈಯರ್ ಸೆಂಟರ್ಸ್ ರೆಫರ್ ಮಾಡ್ತಾರೆ.
0: ಸರ್ ಡಾಕ್ಟರ್, ನಿಮ್ಮ ಒಂದು ಕಿವಿ ಮಾತು.
1: ಸಿ, ಹೇಗೆ ದೈಹಿಕ ಆರೋಗ್ಯ ಬಗ್ಗೆ ನಾವು ಹೆಚ್ಚು ಇಂಟ್ರೆಸ್ಟ್ ತೋರಿಸ್ತೀವ, ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ನಾವು ಇಂಟ್ರೆಸ್ಟ್ ತೋರಿಸಬೇಕಾಗತ್ತೆ. ಎರಡನೇದು ಅದನ್ನ ಹಾಗೆ ನಿಷ್ಕಾಳಜಿ ಮಾಡಬಾರ್ದು, ಅದು ಕಾಳಜಿ ವಹಿಸಿ ಅದನ್ನ ನಾವು ಬೇಗ ಚಿಕಿತ್ಸೆ ಪಡೆದ್ರೆ ಡೆಫಿನೆಟ್ಲಿ ನಾವು ನಮ್ಮ ಸಮಾಜದಲ್ಲಿ ಒಳ್ಳೆ ಒಂದು ಚೆನ್ನಾಗಿರೋಕ್ ಸಾಧ್ಯ ಆಗತ್ತೆ ಅಂತ ನಾನು ಹೇಳ್ತೇನೆ.
0: ಹೆಚ್ಚು ಸಂತೋಷವನ್ನ ನೀಡುವಂತಹ
1: ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ನೆಗೆಟಿವ್ ಥಾಟ್ಸ್ ಇಂದ ದೂರ ಹಾಕಿಬಿಟ್ಟು ಏನಾಗುತ್ತೆ, ಪಾಸಿಟಿವ್ ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ.
0: ಇಲ್ಲಾಂದ್ರೆ ಅದೇ ಆಲೋಚನೆ ಇದ್ರೆ ಅದೇ
1: ಹೆಚ್ಚಾಗ್ತಾ ಹೋಗುತ್ತೆ.
0: ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಡಾಕ್ಟ್ರೆ.
2: ಪ್ರಿಯ ಕೇಳುವರೆ, ಮಾನಸಿಕ ಸರಣಿ ಅರಿವು ಕಾರ್ಯಕ್ರಮದಲ್ಲಿ ಮಾನಸಿಕ ಆರೈಕೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಎಂಬುದರ ಬಗ್ಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂದಿನ ಭಾಗದಲ್ಲಿ ಮಹಿಳೆಯರ ಮಾನಸಿಕ
3: ಪ್ರಿಯ ಕೇಳುವರೆ, ಇದುವರೆಗೂ ಪ್ರಾಥಮಿಕ ಆರೈಕೆಯಲ್ಲಿ ಮಾನಸಿಕ ಚಿಕಿತ್ಸೆ ಕುರಿತು ಚಿಕ್ಕಬಳ್ಳಾಪುರದ ಡಾಕ್ಟರ್ ಡಿಎನ್ ಕಿಶೋರ್ ಅವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ, ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
7: ಹ್ಞೂ ಕಣೆ, ಆಯ್ತು ತರ್ತೇನೆ.
6: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
7: ಮತ್ತಿನ್ನೇನ್ ಮಾಡ್ಲೆ?
6: ಬ್ಯಾಗ್ ಕೊಡ್ತೀನಿ ಇರಿ.
7: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
6: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
7: ಹಾ, ಹೋಗಿದ್ದು.
6: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
7: ಹಾ, ಹೇಳಿದ್ರು.
6: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
7: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
6: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
7: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
8: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ.

ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರಿ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರಿ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 115 ರೂಪಾಯಿ, ಪೆನ್ಸಿಲ್ ಬೀನಿಸ್ 115 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 15 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 25 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 25 ರೂಪಾಯಿ, ಪೈರ್ 60 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ,

ಕೇಳುಗರೇ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/5/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಗ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ,

0: ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ
2: ರೀ ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
4: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪರ್ಟ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ

0: big customization. Who can see your post friends only? Who can contact you limit? Oversharing ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
0: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ,
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಈವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.

0: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
0: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನರ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ವೈಫಲ್ಯದಿಂದ ಉಂಟಾಗುವ ಸಾವಿನ ಪ್ರಮಾಣ ಶೇಕಡಾ 15-20%. ಈ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡುವ ಒಂದೇ ಮಾರ್ಗ ಅಂಗಾಂಗ ದಾನ. ಒಂದೇ ವ್ಯಕ್ತಿಯಲ್ಲಿ ಎರಡು ಅಂಗಗಳಿದ್ದರೆ, ಅಂದರೆ ಉದಾಹರಣೆಗೆ ಮೂತ್ರಪಿಂಡ, ಒಂದನ್ನ ಬದುಕಿದಾಗಲಿ ದಾನ ಮಾಡಬಹುದು. ಇಲ್ಲವಾದರೆ ಯಾವುದೇ ವ್ಯಕ್ತಿಯ ಮರಣದ ನಂತರ ಆ ವ್ಯಕ್ತಿಯ ಸಂಬಂಧಿಕರು ಒಪ್ಪಿದರೆ ಕೆಲವೇ ಗಂಟೆಗಳಲ್ಲಿ ಅಂಗಾಂಗವನ್ನ ಬೇರ್ಪಡಿಸಿ ವೈಫಲ್ಯದಿಂದ ಬಳಲುತ್ತಿರುವ ವ್ಯಕ್ತಿಗೆ ಕಸಿ ಮಾಡಬೇಕು. ಇತ್ತೀಚಿನ ದಾಖಲೆಗಳ ಪ್ರಕಾರ ಕರ್ನಾಟಕ ರಾಜ್ಯವೊಂದರಲ್ಲಿ ಸುಮಾರು 5,500 ಮಂದಿ ಒಂದಲ್ಲ ಒಂದು ಅಂಗಗಳ ಕಸಿಗಾಗಿ ಕಾಯುತ್ತಿದ್ದಾರೆ. ಅವರಲ್ಲಿ ಬಹುಪಾಲು ಸುಮಾರು 4,700 ಮಂದಿ ಮೂತ್ರಪಿಂಡಕ್ಕೆ ಕಾಯುತ್ತಿದ್ದಾರೆ. ಪ್ರಪಂಚದಾದ್ಯಂತ ಕಸಿಗಾಗಿ ಅಂಗಾಂಗಗಳನ್ನು ನಿರೀಕ್ಷಿಸುತ್ತಿರುವ ವ್ಯಕ್ತಿಗಳ ಸಂಖ್ಯೆ 37,08,000 ಎಂದು ಅಂದಾಜಿಸಲಾಗಿದೆ. ಸಾಂಪ್ರದಾಯಿಕ ಕಸಿ ಜೀವ ಉಳಿಸುವ ಚಿಕಿತ್ಸೆಯಾದರೂ ಅದು ಫಲಕಾರಿಯಾಗುವುದು ದಾನಿಗಳ ಸಾಧ್ಯತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಸಾಂಪ್ರದಾಯಿಕ ಕಸಿ ಜೀವ ಉಳಿಸುವ ಚಿಕಿತ್ಸೆಯಾದರೂ ಅದು ಫಲಕಾರಿಯಾಗುವುದು ದಾನಿಗಳ ಲಭ್ಯತೆ ಮತ್ತು ಸಂಕೀರ್ಣ ಅಂಗಾಂಶ ಹೊಂದಿಕೆಯ ಸಾಧ್ಯತೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಸಾವಿಗೀಡಾಗುವವರೆಲ್ಲರ ಬಂಧುಗಳು ಶವದ ಅಂಗಾಂಗ ದಾನಕ್ಕಾಗಿ ಒಪ್ಪುವುದಿಲ್ಲ. ಅದರಿಂದ ಇಷ್ಟು ಪ್ರಮಾಣದಲ್ಲಿ ಕಸಿಗಾಗಿ ಅಂಗಾಂಗಗಳನ್ನು ಹೊಂದಿಸುವುದು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ದುಡಿಯುವವರಿಗೆ ಒಂದು ಸವಾಲಾಗಿದೆ. ಪ್ರತಿ ವರ್ಷ ಅಂಗಾಂಗ ಕಸಿಗಾಗಿ ಕಾಯುತ್ತಿರುವವರಲ್ಲಿ ಸಾವಿರಾರು ರೋಗಿಗಳು ಅಂಗಾಂಗ ದೊರೆಯದೆ ಸಾವಿಗೆ ಈಡಾಗುತ್ತಿದ್ದಾರೆ. ಈ ಸಮಸ್ಯೆಯನ್ನು ಎದುರಿಸಲು ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ಕೂಡಿ ಅಂಗಾಂಗ ಮುದ್ರಣ ಅಥವಾ ಆರ್ಗನ್ ಪ್ರಿಂಟಿಂಗ್ ಎಂಬ ಹೊಸ ವಿಧಾನವನ್ನು ಅಭಿವೃದ್ಧಿಪಡಿಸಿ ತೊಡಗಿದ್ದಾರೆ. ಇದು ಪುನರುತ್ಪಾದಕ ಔಷಧ ವಿಜ್ಞಾನ, ಅಂದರೆ ರೀಜನರೇಟಿವ್ ಮೆಡಿಸಿನ್ ಕ್ಷೇತ್ರದ ಒಂದು ಶಾಖೆಯಾಗಿದ್ದು, ಪ್ರಯೋಗಶಾಲೆಯಲ್ಲಿ ಜೀವಂತ ಅಂಗಾಂಗಗಳನ್ನು ತಯಾರಿಸುವ ಉದ್ದೇಶವನ್ನು ಹೊಂದಿದೆ. ಅಂಗಾಂಗ ಮುದ್ರಣವನ್ನು ಜೀವ ವಿಜ್ಞಾನ ಹಾಗೂ ಎಂಜಿನಿಯರಿಂಗ್ ತಂತ್ರಜ್ಞಾನ ಎರಡನ್ನೂ ಸೇರಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ವೈದ್ಯಕೀಯ ಬೇಡಿಕೆಯ ಮೇರೆಗೆ ನಿರ್ದಿಷ್ಟ ಕ್ರಿಯಾಶೀಲ ಅಂಗವನ್ನು ಉತ್ಪಾದಿಸುವುದು ಈ ತಂತ್ರದ ಉದ್ದೇಶವಾಗಿದೆ. ಇದೀಗ ಬೆಳೆಯುತ್ತಿರುವ ಈ ತಂತ್ರವು ಯಶಸ್ವಿಯಾದರೆ ಮಾನವ ಸಮಾಜದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಅಂಗಾಂಗ ಮುದ್ರಣವು 3 ಆಯಾಮದ ಜೈವಿಕ ಮುದ್ರಣ ಯಂತ್ರವನ್ನು ಆಧರಿಸಿದೆ. ಮೊದಲು MRI ಅಥವಾ CT ಸ್ಕ್ಯಾನ್ಗಳಂತಹ ವೈದ್ಯಕೀಯ ಚಿತ್ರೀಕರಣಗಳ ತಂತ್ರಗಳ ಮೂಲಕ ಅಗತ್ಯವಾದ ಅಂಗದ ಡಿಜಿಟಲ್ ಮಾದರಿಯನ್ನು ತಯಾರಿಸಲಾಗುತ್ತದೆ. ಈ

ಮಾದರಿಯನ್ನ ಮೂಲಾಧಾರವನ್ನಾಗಿ ಇಟ್ಟುಕೊಂಡು ಇದಕ್ಕೆ ತಕ್ಕಂತೆ ಅಂಗವನ್ನ ರಚಿಸಲಾಗುತ್ತದೆ. ಪ್ಲಾಸ್ಟಿಕ್ ಅಥವಾ ಲೋಹದ ಮೂರು ಆಯಾಮದ ವಸ್ತುಗಳ ಪ್ರತಿಗಳನ್ನು ತಯಾರಿಸಿದಂತೆ ಕೆಲವು ಜೈವಿಕ ವಸ್ತುಗಳನ್ನು ಸಂಯೋಜಿಸಿ ಜೀವಂತ ಕೋಶಗಳನ್ನು ತಯಾರಿಸಿ ಅವುಗಳನ್ನು ಪದರ ಪದರವಾಗಿ ಕೋಶಗಳನ್ನು ತಯಾರಿಸಿ ಅವುಗಳನ್ನು ಪದರ ಪದರವಾಗಿ ಜೋಡಿಸುವುದು ಇದರ ಮೂಲ ತತ್ವ. ಕೆಲವು ಹೈಡ್ರೋಜೆಲ್ಗಳನ್ನು ಬಳಸಿ ಜೀವಕೋಶಗಳ ನಡುವೆ ಇರುವ ಬಾಹ್ಯಕೋಶೀಯ ಮಾತೃಕೆಯನ್ನು ತಯಾರಿಸುವುದು ಮೊದಲ ಹಂತ. ಈ ಮಾತೃಕೆ ಜೀವಕೋಶಗಳನ್ನು ಒಂದಕ್ಕೊಂದಕ್ಕೆ ಬಂಧಿಸಿ ಯಾವುದೇ ಅಂಗಕ್ಕೆ ರಚನಾತ್ಮಕ ಬೆಂಬಲವನ್ನು ನೀಡುತ್ತದೆ. ಪ್ರತಿಯೊಂದು ಜೀವಿಯಲ್ಲೂ ವಿಭೇದನಗೊಳ್ಳದೆ ಇನ್ನೂ ಬೆಳೆಯುತ್ತಿರುವ ಭ್ರೂಣ ಕೋಶಗಳಂತೆಯೇ ಇರುವ ಜೀವಕೋಶಗಳಿರುತ್ತವೆ. ಇವನ್ನ ಕಾಂಡ ಕೋಶಗಳು ಎನ್ನುತ್ತಾರೆ. ಇವುಗಳಿಗೆ ಪ್ರಚೋದನೆ ಸಿಕ್ಕರೆ ಯಾವುದೇ ಬಗೆಯ ಜೀವಕೋಶಗಳಾಗಿ ಅಂಗಾಂಗಗಳಾಗಿ ವಿಭೇದನೆಗೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಮುಂದಿನ ಹಂತದಲ್ಲಿ ರೋಗಿಯ ಶರೀರದಿಂದ ಕಾಂಡಕೋಶಗಳನ್ನು ಪ್ರತ್ಯೇಕಿಸಿ ಅವುಗಳನ್ನು ಪ್ರಯೋಗಾಲಯದಲ್ಲಿ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಲಾಗುತ್ತದೆ. ಆನಂತರ ಈ ಜೀವಕೋಶಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಪದರ ಪದರವಾಗಿ ಬೆಳೆಯುವಂತೆ ಪ್ರಚೋದಿಸಲಾಗುವುದು. ಹೀಗೆ ಪದರ ಪದರವಾಗಿ ಬೆಳೆಯುವುದನ್ನು ಬಯೋಪ್ರಿಂಟಿಂಗ್ ಅಥವಾ ಜೈವಿಕ ಮುದ್ರಣ ಎನ್ನುತ್ತಾರೆ. ಈ ಕೋಶ ಪದರಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಇಟ್ಟು ಅದರ ಬೆಳವಣಿಗೆ ಮತ್ತು ಕಾರ್ಯವನ್ನು ಉತ್ತೇಜಿಸಲಾಗುತ್ತದೆ. ಇವು ಬೆಳೆಯಲು ಹಾಗೂ ಕಾರ್ಯನಿರ್ವಹಿಸಲು ಅಗತ್ಯವಾದ ಪೋಷಕಾಂಶಗಳು, ಆಮ್ಲಜನಕ ಹಾಗೂ ಜೀವರಾಸಾಯನಿಕ ವಸ್ತುಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ಸೇರಿಸಲಾಗುತ್ತದೆ. ಈ ವಸ್ತುಗಳಿಂದ ಜೀವಕೋಶಗಳು ಬೆಳವಣಿಗೆಗೆ ಅಗತ್ಯವಾದ ಜೀವರಾಸಾಯನಿಕ ಸಂಕೇತಗಳನ್ನು ಪಡೆಯುತ್ತದೆ. ಈ ಜೀವಕೋಶಗಳಿಗೆ ಅಗತ್ಯವಾದ ಅಂಗಾಂಶಗಳನ್ನು ರೂಪಿಸಲು ಪ್ರಚೋದನೆ ನೀಡುವುದು ಈ ತಂತ್ರದ ಮುಖ್ಯ ಹಂತ. 2006 ಶೀನ್ಯ ಯಮನಕ ಎಂಬ ವಿಜ್ಞಾನಿಯ ಶೋಧಕರು ಕಾಂಡಕೋಶಗಳಿಗೆ ಅಂಗಾಂಶ ಅಥವಾ ಅಂಗಗಳನ್ನು ರಚಿಸಲು ಪುನರ್ ಪ್ರಚೋದನೆ ನೀಡುವ ತಂತ್ರವನ್ನು ಅಭಿವೃದ್ಧಿಪಡಿಸಲು ಅವಕಾಶ ಮಾಡಿಕೊಟ್ಟವು. ಯಮನಕ ಪಡೆದ ಜೀವಕೋಶಗಳನ್ನು ಯಮನಕರವರ ಶೋಧಗಳನ್ನು ಬಳಸಿ ಪುನರ್ ಪ್ರಚೋದನೆಯನ್ನು ಪಡೆಯದ ಜೀವಕೋಶಗಳನ್ನು ಮಾತೃಕೆಯಲ್ಲಿ ಸೇರಿಸಲಾಗಿದೆ. ಈ ಜೀವಕೋಶಗಳನ್ನು ಪ್ರಯೋಗಾಲಯದಲ್ಲಿ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡ ಕೃತಕ ಆಹಾರ ಮಾಧ್ಯಮದಲ್ಲಿ ಬೆಳೆಸಿ ಅಂಗಾಂಶ ಅಥವಾ ಅಂಗಗಳನ್ನು ಬೆಳೆಯುವಂತೆ ಮಾಡುವುದು. ಹೀಗೆ ಬೆಳೆದ ಅಂಗದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ ರೋಗಿಯ ಶರೀರದಲ್ಲಿ ಅಳವಡಿಸುವುದು ಅಂತಿಮ ಹಂತ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತ್ತಿನ ಭಾಗಗಳನ್ನು ಮುದ್ರಿಸಲಾಗಿದೆ. ಹೀಗೆ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ಸನ್ನು ನೀಡಿದೆ. ಉಳಿದ ಅಂಗಗಳ ಕಸಿ ಮಾಡಲು ರೋಗಿಯ ನಾಳೀಯ ವ್ಯವಸ್ಥೆಗೆ ಈ ಮುದ್ರಿತ ಅಂಗಗಳು ಹೊಂದಿಕೊಳ್ಳುವಂತೆ ಇರಬೇಕು. ರೋಗಿಯ ಶರೀರದ ನಾಳೀಯ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಸ್ಥಿತಿಗೆ ಕೊಂಡೊಯ್ಯುವ ಪ್ರಯತ್ನಗಳು ಈಗ ನಡೆಯುತ್ತಿವೆ. ಸತ್ಯದ ಸ್ಥಿತಿಯಲ್ಲಿ ಹೀಗೆ ಮುದ್ರಿಸಿದ ಹೃದಯ, ಯಕೃತ್, ಮೂತ್ರಪಿಂಡ ಮುಂತಾದ ಅಂಗಗಳನ್ನು ಹೊಸದಾಗಿ ಆವಿಷ್ಕರಿಸಿದ ಔಷಧಿಗಳನ್ನು ತಯಾರಿಸಲು ಪರೀಕ್ಷಿಸಲು ಬಳಸಲಾಗುತ್ತಿದೆ. ಈಗ ನಡೆಯುತ್ತಿರುವ ಚಿಕಿತ್ಸಾತ್ಮಕ ಪರೀಕ್ಷೆಗಳು ಫಲಕಾರಿಯಾದರೆ ಮುಂದೊಂದು ದಿನ ಅಂಗಕಸಿಗೆ ದಾನಿಯನ್ನು ಹುಡುಕುವ ಅವಶ್ಯಕತೆ ಇರುವುದಿಲ್ಲ. ಈ ತಂತ್ರವನ್ನು ಬಳಸಿ ಈಗಾಗಲೇ ಚರ್ಮ, ಮೃದ್ವಸ್ಥಿ, ಮೂಳೆ, ಹೃದಯ ಹಾಗೂ ಯಕೃತ್ತಿನ ಭಾಗಗಳನ್ನು ಮುದ್ರಿಸಲಾಗಿದೆ. ಈ ತಯಾರಿಸಿದ ಚರ್ಮದ ಭಾಗಗಳು ಸುಟ್ಟ ಗಾಯ ಹಾಗೂ ದೀರ್ಘಕಾಲದ ಗಾಯಗಳಿಗೆ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಅಂಗಾಂಗ ಮುದ್ರಣ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ

0: ಸುತ್ತಿದ್ದೇವೆ.
1: ಸ್ವರ್ಣ ಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
0: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
0: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
0: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
1: ಧನ್ಯವಾದಗಳು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆರಂಭಿಕ ಮನಸ್ಸಿನಲ್ಲಿ ಅನೇಕ ಸಾಧ್ಯತೆಗಳಿವೆ. ತಜ್ಞರ ಮನಸ್ಸಿನಲ್ಲಿ ಕೆಲವೇ ಕೆಲವು ಎನ್ನುತ್ತದೆ ಪ್ರಸಿದ್ಧ ಜನ್ಗಾದೆ. ಕವಿಯೊಬ್ಬರು ಕೂಡ ಇದನ್ನೇ ಧ್ವನಿಸುತ್ತಾ, ಮಗುವಾಗು ಮಗುವಾಗು ಮನಸ್ಸೇ ಎಂದು ಮುದಿಹಿಲ್ಲದ ಹಸಿರ ಹುಲ್ಲಾಗು ಎಂದು ಹಾರೈಸುತ್ತ, ದೊಡ್ಡವರೆಲ್ಲರ ಹೃದಯದಿ ನಿದ್ರಿಸುತ್ತೀಹ ಕಿಶೋರತೆ ಮಕ್ಕಳ ಸಂಗುದಳೆಚ್ಚರಗೊಂಡು ಹಾಡಲಿ ಕುಣಿಯಲಿ ಹಾರಲಿ ಆ ಆನಂದದ ದಿವ್ಯ ಶಿಶು ಎನ್ನುತ್ತಾರೆ. ಬದುಕಿನ ಜಂಜಾಟದಲ್ಲಿ ಬಳಲಿ ಬೆಂಡಾದಾಗಲೆಲ್ಲ ಮಗುವಾಗಿದ್ದರೆ ಎಷ್ಟು ಚಂದ ಎಂಬ ಆಲೋಚನೆ ಬರುವುದು ಸಹಜ. ಆವಾಗ ಮತ್ತೆ ದೂಳಾಟವಾಡುವುದರ ಕಲಿ ಸೆನೆಗೆ ಕಂದ ಬಳಲಿ ಬಂದಿಹೇ ಜಗದ ಮರಳು ರಣದಿಂದ, ಕೋಲ ಕುದುರೆಯ ಮಾಡಿ ಓಡಿಸುವುದ ಕಲಿಸು, ಕೋಗಿಲೆಯನ್ನು ನುಣುಕಿಸುವ ಕಂಠವನ್ನು ಕಲಿಸು ಎನ್ನುವ ಸಾಲುಗಳನ್ನು ಮೆಲುಕು ಹಾಕುತ್ತಾ ನಾವು ದೊಡ್ಡವರಾದೆವೆಂದೋ ಮಗುತನ ಕಳೆದುಕೊಂಡಿವೆಯೆಂದೋ ಅಳಲಿಸುತ್ತೇವೆ. ಜಗದ ಹಾಗೆ ಹೊಗೆಯನ್ನು ದೂರವಾಗಿಸಿ ನಗುವ ಮಗುವಿನ ಬಾಳ ಬಗೆಯನ್ನು ಮಿಗೆಯನಿಗೆ ಕರುಣಿಸು ಎಂದು ಗೋಗರಿಯುತ್ತೇವೆ. ಜೀವನವು ಒಂದು ಸುಂದರ ಪಯಣ. ಬಾಲ್ಯ ಯೌವನ ವೃದ್ಧಾಪ್ಯದಂಥ ವಿವಿಧ ಹಂತಗಳನ್ನು ದಾಟುತ್ತಾ ಕಾಲಚಕ್ರ ಹುರುಳುತ್ತಲೇ ಇರುತ್ತದೆ. ಆದರೆ ಈ ಪಯಣದಲ್ಲಿ ಮಗುವಿನ ಮುಗ್ಧತೆ ನಿಷ್ಕಲ್ಮಶ ಪ್ರೀತಿ ಮತ್ತು ಕುತೂಹಲವನ್ನು ಉಳಿಸಿಕೊಳ್ಳುವುದು ಒಂದು ಸವಾಲೇ ಸರಿ. ಬದುಕಿನ ಓಟದಲ್ಲಿ ಎದುರಾಗುವ ಕಠಿಣ ವಾಸ್ತವತೆಗಳು, ಒತ್ತಡ, ತಂತ್ರ, ದ್ವೇಷ ಹಾಗೂ ಸ್ವಾರ್ಥದಂಥ ಗುಣಗಳು ನಮ್ಮನ್ನು ನಮಗೆ ಅರಿಯದಂತೆ ಪರಿವರ್ತಿಸುತ್ತವೆ. ಈ ಬಾಹ್ಯ ಪ್ರಭಾವಗಳಿಂದ ನಮ್ಮ ಮನಸ್ಸು ಕಲ್ಮಶಗೊಂಡು ನಮ್ಮೊಳಗಿನ ಸಹಜ ಗುಣಗಳಾದ ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಗಳು ಮಾಯವಾಗತೊಡಗುತ್ತವೆ.

ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಹಿಂಸೆ ಮತ್ತು ಅಸೂಹೆಗೆ ಮನುಷ್ಯ ತನ್ನೊಳಗಿನ ಮಗುವನ್ನು ತಾನೇ ಕೊಂದುಕೊಂಡಿರುವುದೇ ಮುಖ್ಯ ಕಾರಣವಾಗಿದೆ. ಮುಕ್ತತೆಯು ಜೀವನದ ಗುಟ್ಟು. ಮುಕ್ತತೆ ಕೇವಲ ಮಕ್ಕಳಿಗೆ ಸೀಮಿತವಾದುದಲ್ಲ. ಪಾರದರ್ಶಕ ಬದುಕು ಮತ್ತು ಸಾಮಾಜಿಕ ಸಜ್ಜನಿಕೆಗಳು ಮಾಯವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಮತ್ತೆ ನಮ್ಮೊಳಗಿನ ಮಗುವನ್ನು ಎಚ್ಚರಿಸಬೇಕಿದೆ. ಮಗುವು ಹೂವಿನ ಅರಳುವಿಕೆ, ಬೀಳುವ ಎಲೆ, ಮಳೆಬಿಲ್ಲು, ಹರಿವ ನೀರು, ಚಲಿಸುವ ಮೋಡ, ಹಾರುವ ಚಿಟ್ಟೆ, ಹಕ್ಕಿಯ ಹಾರಾಟ ಎಲ್ಲವನ್ನು ಹತ್ತಿರ ಕಣ್ಣುಗಳಲ್ಲಿ ನೋಡುತ್ತದೆ. ಮುಕ್ತತೆಯ ಕನ್ನಡಕದ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮಗೆ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಹೊಸ ಅನುಭವಗಳು ಲಭಿಸುತ್ತವೆ. ಮತ್ತೊಂದು ಮುಖ್ಯ ಅಂಶವೆಂದರೆ ಮಕ್ಕಳಿಗೆ ಇತರರನ್ನು ಟೀಕಿಸುವ, ಅವರ ಕುರಿತು ತೀರ್ಪು ನೀಡುವ ಅಭ್ಯಾಸವಿರುವುದಿಲ್ಲ. ಅವರು ಎಲ್ಲರನ್ನು ಸಮಾನವಾಗಿ ಪ್ರೀತಿಸುತ್ತಾರೆ. ನಾವು ಅಪ್ರಸ್ತುತ ವಿಷಯಗಳ ಬಗ್ಗೆ ಆತಂಕ ಪಡುತ್ತಾ ಅಸೂಯೆಯಿಂದ ಇತರರನ್ನು ಟೀಕಿಸುತ್ತಾ ನಮ್ಮ ಅಮೂಲ್ಯ ಸಮಯ ಹಾಗೂ ಶಾಂತಿಯನ್ನು ಹಾಳು ಮಾಡಿಕೊಳ್ಳುತ್ತೇವೆ. ಇದರ ಬದಲು ಮಗುವಿನಂತೆ ಪ್ರೀತಿ ಮತ್ತು ನಂಬಿಕೆಯಿಂದ ಪ್ರಪಂಚವನ್ನು ನೋಡಿದರೆ ಹಿಂಸೆ ಮತ್ತು ತಾರತಮ್ಯವಿಲ್ಲದ ಸಮಾಜ ನಿರ್ಮಾಣವಾಗಬಲ್ಲದು. ನಾವೆಲ್ಲರೂ ಮತ್ತೆ ಮಗುವಾಗಲು ಸಾಧ್ಯವೇ ಎಂಬ ಪ್ರಶ್ನೆ ಕಾಡಬಹುದು. ಖಂಡಿತ ಸಾಧ್ಯ. ಪ್ರತಿ ಕ್ಷಣದಲ್ಲೂ ಹೊಸತನ್ನು ಕಂಡುಹಿಡಿಯುವ ಉತ್ಸಾಹ, ಸಹಜ ನಗು, ನಿರಾಳತೆ ಮತ್ತು ಷರತ್ತುಗಳಿಲ್ಲದ ಪ್ರೀತಿಯನ್ನು ಜೀವನದ ಭಾಗವಾಗಿಸಿಕೊಂಡರೆ ನಾವು ಮಗುವಾಗಬಹುದು. ಮುಕ್ತತೆಯನ್ನು ಅಳವಡಿಸಿಕೊಳ್ಳುವುದು ಎಂದರೆ ಅಜ್ಞಾನವಲ್ಲ, ಅದು ಪ್ರಜ್ಞಾಪೂರ್ವಕ ಆಯ್ಕೆ. ಹೊರ ಜಗತ್ತಿನ ಕತ್ತಲೆಯಲ್ಲಿಯೂ ಒಳಗಿನ ಬೆಳಕನ್ನು ರಕ್ಷಿಸಿಕೊಳ್ಳುವ ಜಾಣ್ಮೆ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಒಂದು ಮಗುವಿರುತ್ತದೆ. ನಮ್ಮ ಕನಸು, ಉತ್ಸಾಹ ಮತ್ತು ನಿಷ್ಕಲ್ಮಶ ಪ್ರೀತಿಯಲ್ಲಿ ಅದು ಪ್ರತಿಫಲಿಸುತ್ತಿರುತ್ತದೆ. ಸಮಾಜದ ಒತ್ತಡಗಳು ಆ ನಿಷ್ಕಲ್ಮಶತೆಯನ್ನು ಅಳಿಸಲು ಪ್ರಯತ್ನಿಸಿದರೂ ಅದನ್ನು ಜಾಗೃತವಾಗಿಸಿಕೊಂಡರೆ ಬದುಕು ಇನ್ನಷ್ಟು ಸುಂದರವಾಗುತ್ತದೆ. ನಮ್ಮ ಮನಸ್ಸು ಶುದ್ಧವಾಗಿದ್ದಷ್ಟು ಜೀವನವು ಆನಂದಮಯವಾಗಿರುತ್ತದೆ. ಮಾನವ ನಿರ್ಮಿತ ಈ ಕಾಲಯಂತ್ರದ ಓಟದಲ್ಲಿ ಒಂದಿಷ್ಟು ಕಾಲವಾದರೂ ಮಗುವಾಗಿ ಸಂಭ್ರಮಿಸುವ ಬಿಡುವು ಎಲ್ಲರಿಗೂ ಸಿಗಲಿ. ಎಲ್ಲರ ಮನದಲ್ಲೂ ಆ ಮುಗ್ಧತೆಯ ಮಗು ಮರುಜನ್ಮ ತಾಳಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೊಳಗಿನ ಮಗುವನ್ನು ಎಚ್ಚರಿಸೋಣ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ,

ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನಿ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ರಜೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 3 ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ 2 ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ. ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಇಂದಿನಿಂದ ಭಾರತಕ್ಕೆ 3 ದಿನಗಳ ಅಧಿಕೃತ ಭೇಟಿ ನೀಡುತ್ತಿದ್ದು, ಇಂದು ಅವರು ಬಿಹಾರದ ಗಯಾಗೆ ಆಗಮಿಸಲಿದ್ದಾರೆ. ಅವರೊಂದಿಗೆ ವಿಯೆಟ್ನಾಂ ಸರ್ಕಾರದ ಹಿರಿಯ ಸಚಿವರು, ಉನ್ನತ ಅಧಿಕಾರಿಗಳು ಹಾಗೂ ಉದ್ಯಮಿಗಳ ನಿಯೋಗವೂ ಆಗಮಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಅಧ್ಯಕ್ಷ ಟೋಲಾಮ್ ಅವರಿಗೆ ಔಪಚಾರಿಕ ಸ್ವಾಗತ ಕೋರಲಾಗುವುದು. ತದನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ವಿಯೆಟ್ನಾಂ ಅಧ್ಯಕ್ಷರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಲಿದ್ದು, ದೇಶದ ಇತರ ಪ್ರಮುಖ ನಾಯಕರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ವಿಯೆಟ್ನಾಂ ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಅಧ್ಯಕ್ಷ ಟೋಲಾಮ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಿನ್ನೆ ಈ ವಲಯದ ಮೇಲೆ ನಡೆದ ಡ್ರೋನ್ ದಾಳಿಯಿಂದಾಗಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 3 ಭಾರತೀಯ ನಾಗರಿಕರು ಗಾಯಗೊಂಡಿದ್ದು, ಇಂತಹ ದಾಳಿಗಳು ಸ್ವೀಕಾರಾರ್ಹವಲ್ಲ ಎಂದು ಭಾರತ ತಿಳಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ನಾಗರಿಕ ಮೂಲ ಸೌಕರ್ಯಗಳು ಮತ್ತು ಅಮಾಯಕ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವ ದಾಳಿಗಳನ್ನು ಟೀಕಿಸಿದೆ. ತಕ್ಷಣವೇ ಸಂಘರ್ಷವನ್ನು ನಿಲ್ಲಿಸಬೇಕೆಂದು ಕರೆ ನೀಡಿರುವ ಭಾರತ, ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನೇ ಅನುಸರಿಸಬೇಕು ಎಂದು ಪ್ರತಿಪಾದಿಸಿದೆ. ಯುಎಇನಲ್ಲಾಗಿರುವ ದಾಳಿಯಲ್ಲಿ ಭಾರತೀಯ ನಾಗರಿಕರು ಗಾಯಗೊಂಡಿರುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಈ ಕುರಿತು ಪ್ರತಿಕ್ರಿಯಿಸಿದ್ದು, ಪ್ರಾದೇಶಿಕ ಶಾಂತಿ, ಸ್ಥಿರತೆ ಮತ್ತು ಜಾಗತಿಕ ಇಂಧನ ಭದ್ರತೆಗೆ ಹೋರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ಸಮುದ್ರಯಾನ ಖಚಿತಪಡಿಸಬೇಕು ಎಂದಿದ್ದಾರೆ. ಭಾರತ ಮತ್ತು ಜಮೈಕಾ ನಡುವಿನ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವು ಅತ್ಯಂತ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ತಿಳಿಸಿದ್ದಾರೆ. ಜಮೈಕಾದ ವಿದೇಶಾಂಗ ಸಚಿವೆ ಕಮಿನಾ ಜಾನ್ಸನ್ ಸ್ಮಿತ್ ಹಾಗೂ ಅಲ್ಲಿನ ಸಚಿವ ಸಂಪುಟದ ಸದಸ್ಯರೊಂದಿಗೆ ನಡೆಸಿದ ಸಮಗ್ರ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ನಡುವೆ ಡಿಜಿಟಲ್ ಪರಿವರ್ತನೆ, ಸಾಂಸ್ಕೃತಿಕ ವಿನಿಮಯ, ಕ್ರೀಡೆ ಮತ್ತು ಡಿಜಿಟಲ್ ಪಾವತಿ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಬಲಪಡಿಸಲು ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಿಂಗ್ಸನ್ ಟೌನ್ನಲ್ಲಿ ಭಾರತದ $1,00,000 ನೆರವಿನೊಂದಿಗೆ ಪೂರ್ಣಗೊಂಡಿರುವ ಗ್ರಾಮೀಣ ಜೀವನೋಪಾಯ ಸುಧಾರಣಾ ಯೋಜನೆಯನ್ನು ಸಚಿವರು ಶ್ಲಾಘಿಸಿದರು. ಈ ಯೋಜನೆಯು ಸಾವಿರಾರು ಜನರಿಗೆ ಅನುಕೂಲ ಕಲ್ಪಿಸಿದ್ದು, ಮೆಲಿಸಾ ಚಂಡಮಾರುತದ ನಂತರ ಜಮೈಕಾದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಭಾರತವು ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇದರ ಜೊತೆಗೆ ಭಾರತ ಕ್ಯಾರಿಕಾಮ್ ಅಭಿವೃದ್ಧಿ ಪಾಲುದಾರಿಕೆಯಡಿಯಲ್ಲಿ ಜಮೈಕಾದಲ್ಲಿ ಕುಶಲಕರ್ಮಿಗಳ ಸಬಲೀಕರಣ ಕೇಂದ್ರವನ್ನು ಸ್ಥಾಪಿಸುವ ಕುರಿತು ಸದ್ಯ ಮಾತುಕತೆಗಳು ನಡೆಯುತ್ತಿವೆ ಎಂದು ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದರು. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆ

0: ಲಸಿಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಪ್ರಬಲ ಸಂಶೋಧನೆ ಮತ್ತು ನಾವೀನ್ಯತೆಯ ವ್ಯವಸ್ಥೆ ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪುನರುಚ್ಚರಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಐಐಟಿ ಮದ್ರಾಸ್ ತಂತ್ರಜ್ಞಾನ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಸಂಶೋಧನಾ ಕ್ಷೇತ್ರವು ಕೇವಲ ಪಿಎಚ್ಡಿ ಪ್ರಬಂಧಗಳು ಅಥವಾ ಶೈಕ್ಷಣಿಕ ಪ್ರಕಟಣೆಗಳಿಗೆ ಸೀಮಿತವಾಗಬಾರದು ಎಂದು ಆಶಿಸಿದರು. ಸಂಶೋಧನೆಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾದ ಮತ್ತು ಕಾರ್ಯರೂಪಕ್ಕೆ ತರಬಹುದಾದ ಆವಿಷ್ಕಾರಗಳಾಗಿ ಪರಿವರ್ತನೆಯಾಗಬೇಕು. ಆ ಮೂಲಕ ವಿಕಸಿತ ಭಾರತದ ಗುರಿ ತಲುಪಲು ಪೂರಕವಾದ ಫಲಿತಾಂಶಗಳನ್ನು ನೀಡುವತ್ತ ನಾವು ಗಮನಹರಿಸಬೇಕು ಎಂದು ಸಚಿವರು ಒತ್ತು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ಸಂಘರ್ಷವು 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಯು ಅತ್ಯಂತ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಎಚ್ಚರಿಸಿದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ ಸುಮಾರು $125 ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು IMF ಅಂದಾಜಿಸಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ದೀರ್ಘಕಾಲದ ಸಂಘರ್ಷ ತೈಲ ಬೆಲೆಗಳು $100 ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮುಂದುವರಿಯುತ್ತಿರುವುದು ಮತ್ತು ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡಗಳು ಈಗಾಗಲೇ IMF ಪ್ರತಿಕೂಲ ಸನ್ನಿವೇಶದ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸಿವೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜೀವಾ ತಿಳಿಸಿದ್ದಾರೆ. ಈ ಪ್ರತಿಕೂಲ ಸನ್ನಿವೇಶದ ಅಡಿಯಲ್ಲಿ 2026 ಜಾಗತಿಕ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 2.5 ಕುಸಿಯುವ ನಿರೀಕ್ಷೆ ಇದೆ. ಇದೇ ಸಮಯದಲ್ಲಿ ಜಾಗತಿಕ ಹಣದುಬ್ಬರ ಪ್ರಮಾಣವು ಶೇಕಡ 5.4 ಏರಿಕೆಯಾಗಬಹುದು ಎಂದು IMF ವರದಿ ಮಾಡಿದೆ. ಹರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿಗಳು ತೀವ್ರಗೊಂಡಿದ್ದು ಈಗಾಗಲೇ ಜಾರಿಯಲ್ಲಿದ್ದ ದುರ್ಬಲ ಕದನ ವಿರಾಮವು ಅಂತ್ಯಗೊಂಡಂತಾಗಿದೆ. ಜಲಸಂಧಿಯಲ್ಲಿ ಸಿಲುಕಿರುವ ಹಡಗುಗಳ ರಕ್ಷಣೆಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಘೋಷಿಸಿದ ಬೆನ್ನಲ್ಲೇ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ನಡೆದಿವೆ. ಅಮೆರಿಕದ ದಾಳಿಯಲ್ಲಿ ಇರಾನ್ನ 6 ಮಿಲಿಟರಿ ದೋಣಿಗಳು ನಾಶವಾಗಿದ್ದು 5 ನಾಗರಿಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ನಡೆಸಿದ ದಾಳಿಯಿಂದಾಗಿ UAE ತೈಲ ಬಂದರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಸಂಘರ್ಷಕ್ಕೆ ಮಿಲಿಟರಿ ಕ್ರಮದಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳಿಸಿದ್ದು, ಸಂಘರ್ಷದಲ್ಲಿ ಅತಿಯಾಗಿ ತೊಡಗಿಸಿಕೊಳ್ಳದಂತೆ ಅಮೆರಿಕ ಮತ್ತು UAE ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕವು ತನ್ನ ನೌಕಾಪಡೆಯ ರಕ್ಷಣೆಯಲ್ಲಿ ವಾಣಿಜ್ಯ ಹಡಗುಗಳು ಜಲಸಂಧಿಯನ್ನು ದಾಟಿವೆ ಎಂದು ಪ್ರತಿಪಾದಿಸಿದರೆ ಇರಾನ್ ಇದನ್ನು ನಿರಾಕರಿಸಿದೆ. ಕಳೆದ ಫೆಬ್ರವರಿಯಿಂದ ನಡೆಯುತ್ತಿರುವ ಈ ಸಂಘರ್ಷದಲ್ಲಿ ಈಗಾಗಲೇ 1000 ಜನ ಪ್ರಾಣ ಕಳೆದುಕೊಂಡಿದ್ದು ಇತ್ತೀಚಿನ ಶಾಂತಿ ಮಾತುಕತೆಗಳು ಯಾವುದೇ ಒಪ್ಪಂದವಿಲ್ಲದೆ ಮುಕ್ತಾಯಗೊಂಡಿವೆ. ಈ ಬಾರಿಯ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಗೆ ಇಬ್ಬರು ಭಾರತದ ಪತ್ರಕರ್ತರು ಭಾಜನರಾಗಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಸೈಬರ್ ಅಪರಾಧಗಳ ಕುರಿತಾದ ವರದಿಗಾಗಿ ಆನಂದ್ ಆರ್ಕಿ ಮತ್ತು ಸುಪರ್ಣಾ ಶರ್ಮಾ ಅವರಿಗೆ ಇಲ್ಲಸ್ಟ್ರೇಟೆಡ್ ರಿಪೋರ್ಟಿಂಗ್ ಮತ್ತು ಕಮೆಂಟ್ರಿ ವಿಭಾಗದಲ್ಲಿ ಈ ಪ್ರಶಸ್ತಿ ಲಭಿಸಿದೆ. ಇವರು ನಟಾಲಿ ಒಬಿಕೋ ಪಿಯರ್ಸನ್ ಅವರೊಂದಿಗೆ ಬ್ಲೂಂಬರ್ಗ್ ಸಂಸ್ಥೆಗಾಗಿ ನೀಡಿದ ವರದಿಗೆ ಈ ಪ್ರಶಸ್ತಿ ಪಡೆದಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಗಡಿ ಕಣ್ಗಾವಲು ತಂತ್ರಜ್ಞಾನದ ಕುರಿತಾದ ತನಿಖಾ ವರದಿಗಾಗಿ ಅನೋಹ್ ಮೂಲದ ವರದಿಗಾರ ಅನಿರುದ್ಧ ಘೋಷಾಲ್ ಅವರು ಅಂತಾರಾಷ್ಟೀಯ ವರದಿಗಾರಿಕೆ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದ್ದಾರೆ. ಪತ್ರಿಕೋದ್ಯಮ ಕ್ಷೇತ್ರದ ಅತ್ಯುನ್ನತ ಗೌರವ ಎಂದು ಪರಿಗಣಿಸಲಾದ ಈ ಪ್ರಶಸ್ತಿಗಳನ್ನು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಜರ್ನಲಿಸಂ ಘೋಷಿಸಿದೆ. ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ಫಿಲಿಪೈನ್ಸ್ನ ವಲಸೆ ಕಾರ್ಮಿಕರ ಇಲಾಖೆಯ ಕಾರ್ಯದರ್ಶಿ ಹ್ಯಾನ್ಸ್ ಲಿಯೋ ಕಾಕ್ಡಾಕ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ತಮ್ಮ ಭೇಟಿಯ ಅವಧಿಯಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ವಲಸೆ ಮತ್ತು ಸಂಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ಮತ್ತು ಈ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3

ದಿನಗಳ ಭಾರತ ಭೇಟಿಗಾಗಿ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಬಿಹಾರಕ್ಕೆ ಆಗಮನ. ಯುಎಇಯ ಫುಜೈರಾ ಪೆಟ್ರೋಲಿಯಂ ಕೈಗಾರಿಕಾ ವಲಯದ ಮೇಲಿನ ದಾಳಿ ಖಂಡಿಸಿದ ಭಾರತ, ರಾಜತಾಂತ್ರಿಕ ಮಾರ್ಗ ಅನುಸರಿಸಲು ಕರೆ. ಭಾರತ ಜಮೈಕಾ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಸಹಕಾರವೇ ಆಧಾರ ಸ್ತಂಭ, ವಿದೇಶಾಂಗ ಸಚಿವ ಡಾ ಜೈಶಂಕರ್. ಪಶ್ಚಿಮ ಏಷ್ಯಾ ಸಂಘರ್ಷ 2027 ಮುಂದುವರಿದರೆ ಜಾಗತಿಕ ಆರ್ಥಿಕತೆಗೆ ಗಂಭೀರ ಪರಿಣಾಮ, ಐಎಂಎಫ್ ಕಳವಳ. ಹಾಗೂ ಭಾರತದ ಇಬ್ಬರು ಪತ್ರಕರ್ತರಿಗೆ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿ. ದೇಶದಲ್ಲಿ ಸೈಬರ್ ಅಪರಾಧ ಕುರಿತ ವರದಿಗಾಗಿ ಜಾಗತಿಕ ಮನ್ನಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಆಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಧನ್ಯವಾದಗಳು. ಇದನ್ನ ಬರ್ದೇ ಇರೋರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ಮುಳ್ಳೂರಿನ ಕುಮಾರಿ ಭಾವನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತಧ್ವನಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನೆಮ್ಮನಹಳ್ಳಿ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನ್ಯವಾದ ವೇದಿಕೆ
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
1: ಸಾವಯವ ಕೃಷಿಗೆ ಉತ್ತೇಜನ
2: ಬಿತ್ತನೆ ಬೀಜ ರಸಗೊಬ್ಬರ
1: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
1: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
2: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ಎಂದಿನಂತೆ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ನೆಮ್ಮನಹಳ್ಳಿ ಹಾಡಿಯ ಶ್ರೀಯುತ ಕಾಳಿಂಗಯ್ಯರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇದ್ದು, ಇವರು ಹೊಂದಿರುವಂಥ 4 ಎಕರೆ ಭೂಪ್ರದೇಶದಲ್ಲಿ ಹತ್ತಿ, ರಾಗಿ, ಪ್ರಮುಖವಾಗಿ ಸಿರಿಧಾನ್ಯಗಳು ಹಾಗೂ ತರಕಾರಿ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯುವ ಪಂಬೆಡ್ನ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಯೋಜನೆಗಳ ಮೂಲಕ ಬಿತ್ತನೆ ಬೀಜ, ಹಸು, ಕೃಷಿ ಸಲಕರಣೆಗಳನ್ನು ಪಡ್ಕೊಂಡು ಒಂದು ಉತ್ತಮವಾದ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಒಬ್ಬ ಆದಿವಾಸಿ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿನೇ ತೊಡಗಿಸಿಕೊಳ್ಳುವಿಕೆ ಮತ್ತು ಅದರ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ಅವರ ಅನುಭವದ ಮುಖಾಂತರ ತಿಳಿದು ಬರೋಣ. ಕಳಿಂಗಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಳಿದ್ರಿಗೆ.
4: ನಾವು ನೆಮ್ಮನಹಳ್ಳಿ ಆಡಿ ಕಳಿಂಗಯ್ಯ ಅಂತ ನನ್ನ ಹೆಸರು. ನಮ್ಗೆ ವಿವೇಕಾನಂದ ಕಡೆಯಿಂದ ರಾಗಿ ಕೊಡ್ತಾರೆ, ಬಿತ್ತನೆ ಬೀಜ ಎಲ್ಲ ಕೊಡ್ತಾರೆ, ಒಂದು ಹಸು ಕೊಟ್ಟವ್ರೆ, ಆಮೇಲೆ ಗುದ್ಲಿ ಗಿದ್ಲಿ ಎಲ್ಲ ನಮ್ಗೆ ಏನು ಬೇಕೋ ಎಲ್ಲ ಕೊಟ್ಟವ್ರೆ. ನಾವು ಅದರಲ್ಲಿ ಜೀವನ ಮಾಡ್ಕೊ ಹೋಗ್ತೇವೆ.
3: ಎಷ್ಟು ವರ್ಷದಿಂದ ತಾವು ಈ ಕೃಷಿ ಚಟುವಟಿಕೆ ಮಾಡ್ತೀವಿ?
4: ನಾವು ಅಂದರೆ ನಮ್ಮ ಜೀವನನೇ ಇದು ವ್ಯವಸಾಯನೇ. ಆದರೆ ಆಗ ಏನು ನಮ್ಗೆ ಸೌಲಭ್ಯ ಏನು ಸಿಗ್ತಿಲ್ಲ. ಇತ್ತೀಚೆಗೆ ಈಗ ಒಂದು ಸ್ವಲ್ಪ ದಿನ ಒಂದು 2-3 ವರ್ಷಗಳಿಂದ ನಮ್ಗೆ ವಿವೇಕಾನಂದ ಸಂಸ್ಥೆಯಿಂದ ನಮಗೆಲ್ಲ ಬಿತ್ತನೆ ಬೀಜ ಕೊಡ್ತಾವ್ರೆ. ಆ ಕಡೆಯಿಂದ ನಾವು ಈಗ ಮಾಡ್ಕೊ ಹೋಗ್ತೇವೆ ಅಷ್ಟೇ.
3: ಒಟ್ಟು 4 ಎಕರೆ ಭೂಮಿಯನ್ನು ತಾವು ಹೊಂದಿದ್ದೀರಾ?
4: ನಾವು 4 ಎಕರೆ ಇರೋದು. 4 ಎಕರೆಯಲ್ಲಿ ನಾವು ಹತ್ತಿ, ರಾಗಿ, ಆಮೇಲೆ ನವಣೆ, ಸ್ವಲ್ಪ ಮೆಣಸು ಇವೆಲ್ಲ ಹಾಕೊಂಡು ಬೆಳ್ಕೊಂಡು ಜೀವನ ಮಾಡ್ತೀವಿ.
3: ಈಗ ತಾವು ಆರಂಭದಿಂದಲೂ ಕೂಡ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ವ್ಯವಸಾಯವನ್ನು ಮಾಡ್ತಾ ಜೀವನವನ್ನು ಮಾಡ್ತಾ ಬಂದ್ರು. ತಮ್ಮ ತಂದೆ ಕಾಲದಲ್ಲಾಗಿರ್ಬೋದು, ಹಿರಿಯರ ಕಾಲದಲ್ಲಾಗಿರ್ಬೋದು, ಅರಣ್ಯದಲ್ಲಿದ್ದಾಗ ಅಥವಾ ಅರಣ್ಯದಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಯಾವ ರೀತಿಯಾದ ಕೃಷಿಯನ್ನು ಅನುಸರಿಸ್ತಾ ಇದ್ರಿ, ಯಾವ ರೀತಿಯಾದ ಬೆಳೆಗಳನ್ನು ಬೆಳೀತಾ ಇದ್ರಿ ಯಾವಾಗಲಿಲ್ಲ?
4: ಅವಾಗ ಎಲ್ಲ ಹೆಚ್ಚಿಗೆ ಇವೇನು ಸಿರಿಧಾನ್ಯ ಒಂದು ಬಿಟ್ಟರೆ ನವಣೆ ಬೆಳೀತಿದ್ರು, ಆಮೇಲೆ ಇದು ಏನು ರಾಗಿ ಇಷ್ಟು ಬೆಳ್ಕೊತಿದ್ರು. ಹತ್ತಿ ಗೀತಿ ಏನೂ ಇಲ್ಲ, ನವಣೆ ಒಂದು, ಉಳ್ಳಿ, ಈ ಅವರೆ ಒಂದು, ಇಂಥವನ್ನ ಬೆಳ್ಕೊಂಡು ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡ್ತಿದ್ರು. ಈಗ ನಮಗೆ ಸಂಸ್ಥೆ ಕಡೆಯಿಂದ ಈ ನವಣೆ ಅದು ಇದು ಸಿರಿಧಾನ್ಯ ಎಲ್ಲ ಕೊಡ್ತಾರೆ, ಅದನ್ನ ಸ್ವಲ್ಪ ಬೆಳಿತೀವಿ.
3: ತಂದೆ
4: ಕಾಲದಲ್ಲೂ ಅಷ್ಟೇ ಬಿಡಿ, ಅವಾಗೇನು ನಮ್ಗೇನು ಸರ್ಕಾರದಿಂದ ಏನು ಸರಿಯಾಗಿ ಸವಲತ್ತು ಸಿಗ್ತಿಲ್ಲ.
3: ಈಗ ತಮ್ಮ ಹತ್ರ 4 ಎಕರೆ ಭೂಪ್ರದೇಶ ಇದೆ, ಆ 4 ಎಕರೆನಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಒಂದೇ ಬೆಳೆನ ಬೆಳೀತಿದ್ರ ಅಥವಾ

0: ಬೇರೆ ಬೆಳೆಗಳನ್ನ
1: ನಾವು ಇದು ರಾಗಿ ಒಂದು ಬೆಳೆ ಬೆಳಿತೀವಿ, ಅದ್ರ ಮಧ್ಯದಲ್ಲಿ ನವಣೆ ಬಿಟ್ಕೋತೀವಿ ನಾವು, ಹತ್ತಿ ಮುಗಿದಾಗ ಹುಳ್ಳಿ ಅವರೆ ಇವನ್ನ ಹಾಕ ಬೆಳಿತೀವಿ ಸ್ವಲ್ಪ ಹಂತವಾಗಿ.
0: ಈಗ 4 ಎಕರೆ ಭೂ ಪ್ರದೇಶಕ್ಕೂ ಕೃಷಿ ಚಟುವಟಿಕೆಗೆ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ?
1: ಅದೇ ನಮ್ಗೆ ಬೋರ್ ಹಾಕ್ಸ್ಕೊಟ್ಟವ್ರೆ, ಬೋರ್ ಇಂದ ನಾವು ಮಾಡ್ಕೋತೇವೆ.
0: ಯಾವಾಗ್ಲಿಂದ ಬೋರ್ ಹಾಕ್ಸ್ಕೊಟ್ರದು?
1: ನಮ್ಗೀಗ ಒಂದು 9 ವರ್ಷ ಏನಾಗದೆ ಹಾಕ್ಸಿ.
0: ಯಾವ ಕಡೆಯಿಂದ ಬೋರ್ ಹಾಕ್ಸ್ಕೊಂಡಿದ್ದು ನೀವು?
1: ಅದೇ ಇದು ಸಮಾಜ ಕಲ್ಯಾಣ ಇಲಾಖೆ ಯೋಜನೆ,
0: ಗಂಗೆ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ದ. ಈಗ ನೀರಾವರಿ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮಾಡ್ಕೊಳಕ್ಕೂ ಮುಂಚೆ ಆಗಿನ ಕೃಷಿ ಹೇಗೆ?
1: ನಾವೇನು ಹತ್ತಿ ಬೆಳ್ಕೊತೀನಿ, ರಾಗಿ ಬೆಳ್ಕೊತೀನಿ, ಒಂದಷ್ಟು ಅವರೆ ಹುಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲ ಬೇಸಿಗೆ ಬಿದ್ದಿರ್ತೀವಿ, ಬೇಸಿಗೆ ಅಲ್ವಾ, ನೀರಿಲ್ವಲ್ಲ, ಏನು ಬೆಳೆಯಕ್ಕಾಯ್ತಿಲ್ಲ, ಇಂಥ ಕಾಲನೇ ಕಾಯ್ಬೇಕಾಯ್ತು. ಈಗ ಒಂದು ಸ್ವಲ್ಪ ನೀರು ಇರೋದ್ರಿಂದ ಎಲ್ಲ ಬೆಳಿತೀನಿ.
0: ಈಗ ತಾವು ಮೊದಲೆಲ್ಲ ಮಳೆಯಾಶ್ರಿತವಾಗಿ ಬೆಳೀತಾ ಇದ್ದೀವಿ.
1: ಹೌದು,
0: ಮಳೆ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಕಳೆದ 9 ವರ್ಷಗಳಿಂದ ತಾವು ನೀರಾವರಿ ವ್ಯವಸ್ಥೆನ ತಮ್ಮ ಜಮೀನಲ್ಲಿ ಮಾಡ್ಕೊಂಡಿದ್ರ. ಈಗ ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಾ ಇದ್ದೀರಾ?
1: ನಾವು ಸಹ ಇವಾಗ 3 ಬೆಳೆ ತೆಗಿತೀವಿ ಅಷ್ಟೇ. ಒಂದು ಹತ್ತಿ ತಗೊಂಡ್ಮೇಲೆ ರಾಗಿ ಬಿತ್ಕೋತೀವಿ, ರಾಗಿ ಬಿದ್ದಮೇಲೆ ಒಂದಷ್ಟು ಮೆಣಸಿ ಬೆಳ್ಕೋತೀವಿ, ಹಿಂಗೆ ಸ್ವಲ್ಪ ಆ ನೀರು ಅಡ್ಜಸ್ಟ್ ಆಗೋಷ್ಟು ಬೆಳ್ಕೋತೀವಿ. ನೀರೇನು ಸ್ವಲ್ಪ ಕಡಿಮೆ ಅದರಿಂದ.
0: ಹಾಗಿದ್ರೆ ತಮ್ಮ ಈ ಒಂದು ಕೃಷಿ ಪದ್ಧತಿ ಹೇಗಿದೆ? ಅಂದರೆ ತಾವು ಸಾವಯವ ಕೃಷಿ ಪದ್ಧತಿನ ಅನುಸರಿಸ್ತಾ ಇದ್ದೀರಾ ಅಥವಾ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡ್ತಾ ಇದ್ದೀರಾ?
1: ಈಗ ನಾವು ಸ್ವಲ್ಪ ಎರುಳಿನ ಗೊಬ್ಬರನು ಎರುಳ ಕೊಟ್ಟಿದ್ರು, ಅದರಲ್ಲಿ ಸ್ವಲ್ಪ ಗೊಬ್ಬರನ ಮಾಡ್ಕೊಂಡು ನಾವು ಹಾಕ್ತೀವಿ ಅದನ್ನ. ಮೊದಲಿಗೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತೀನೋ ಈ ದನಿನ ಗೊಬ್ಬರ ಜೊತೆಗೆ, ಈಗ ಎಲ್ಲ ನಾವು ಎರುಳಿನ ಗೊಬ್ಬರ ತಿಪ್ಪೆ ಗೊಬ್ಬರ ಎಲ್ಲ ಹಾಕೊಂಡು ಎರುಳ ಕೊಟ್ಟಿದ್ರು ನಮ್ಗೆ 2 ತೊಟ್ಟಿ ಮಾಡಿ ನಮ್ಮ ಸಂಸ್ಥೆ ಕಡೆಯಿಂದಲೇ, ಅದರಿಂದ ಗೊಬ್ಬರ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಾಡ್ಕೋತೀವಿ.
0: ಈಗ ಪ್ರಮುಖವಾಗಿ ತಾವು ಹತ್ತಿ ರಾಗಿ ಹಾಗೂ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಾ. ಈ ಬೆಳೆದಂತ ಬೆಳೆಗಳನ್ನ ಸ್ವತಃ ನೀವೇ ಉಪಯೋಗ ಇಟ್ಕೋತೀರಾ?
1: ಮಾರ್ತೀವಿ, ನಮ್ಗೆ ಜೀವನಕ್ಕಾಗಷ್ಟು ಮಡಿಕೋತೀವಿ ಅಷ್ಟೇ. ಅತಿ ಏನು ಹೆಚ್ಚಿಗೆ ಮಾರಲ್ಲ, ನಮ್ಮ ಜೀವನಕ್ಕೆ ಮಾರಾಷ್ಟು ಮಾಡ್ಕೋತೀವಿ.
0: ಅಂದ್ರೆ ಬಹಳಷ್ಟು ಭಾಗ ಬೆಳೆದಂತದ್ದು ತಮ್ಮ ಮನೆ ಉಪಯೋಗಕ್ಕೆ ಬೇಕಾಗುತ್ತೆ. ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನ ಬೆಳೆದಿದ್ರಿ, ಎಷ್ಟು ವರ್ಷದಿಂದ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ?
1: ಸಾರ ಮೊದ್ಲು ಬೆಳೀತಿದ್ರು ನಮ್ಮ ತಂದೆ ಕಾಲ, ಅವರ ಕಾಲದಲ್ಲಿ ನವಣೆ ಗಿವಣಿಯ, ಈಗ ಅವೆಲ್ಲ ಬಿಟ್ಬಿಟ್ಟು ಈಗ ಇತ್ತೀಚೆಗೆ ಒಂದು 2 ವರ್ಷದಿಂದ ನಮ್ಗೆ ಸಂಸ್ಥೆ ಕಡೆಯಿಂದ ಕೊಡ್ತಾರಲ್ಲ ಅದನ್ನ ಬೆಳಿತೀವಿ ಅಷ್ಟೇ. ಅದನ್ನ ಬೆಳ್ಕೊಂಡು ಗಂಜಿ ಇದೆ ಅನ್ನಗಿನ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಷ್ಟೇ. ಮಾರ್ಗಿರಾಟ ಕೊಟ್ಟಿಲ್ಲ ಅದನ್ನ.
0: ಈಗ ಸಿರಿಧಾನ್ಯಗಳಲ್ಲಿ ಬಹಳಷ್ಟು ಪೌಷ್ಟಿಕಾಂಶ ಇರುವಂತದ್ದು, ತಮ್ಮ ಹಿರಿಯರ ಕಾಲದಲ್ಲೆಲ್ಲ
1: ಮಾಡ್ತಿದ್ದರು,
0: ಜೀವನ ನಡೆಸಿದ್ದವರು ಅದರಲ್ಲೇ ಆಹಾರವನ್ನ ಸೇವಿಸ್ತಿದ್ದಂತವರು. ಇತ್ತೀಚಿನ ದಿನಗಳಲ್ಲಿ ಇದನ್ನ ಬೆಳೆಯೋದು ಕಡಿಮೆ ಆಗಿತ್ತು, ಸೇವಿಸೋದು ಕಡಿಮೆ ಆಗಿತ್ತು. ಆದ್ರೆ ಇದ್ರದ್ದು ಮಹತ್ವ ತಿಳಿದಂತ ಸಂದರ್ಭದಲ್ಲಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಅದನ್ನ ಸೇವಿಸ್ತಾ ಇದ್ದಾರೆ. ಈಗ ತಾವು ಈ ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆದು ಬೆಳೆಯೋದು ಕಡಿಮೆ, ಈಗ ತಾವು ಅದನ್ನ ಬೆಳೆದ್ರಿ, ಇದು ಬೆಳೆಯುವಂತದ್ದಾಗಿರ್ಬೋದು, ಇದ್ರ ವ್ಯವಸಾಯ ಕ್ರಮ ಆಗಿರ್ಬೋದು, ಹೇಗಿತ್ತು?
1: ಅದ್ರ ಬಗ್ಗೆ ಏನಿಲ್ಲ ಸರ್, ನಾವು ಮಾಮೂಲು ಏನು ಬೆಳಿತೀವೋ ಹಂಗೆ ಬೆಳೆಯೋದು ಮಾಮೂಲು. ನಾವು ಬೆಳೆದ್ಬಿಟ್ಟು ಅದನ್ನು ನಾವು ಈಗ ಅಲ್ಲೆಲ್ಲ ಮಿಷಿನ್ ಇದ್ದ ಮಿಷಿನ್ ತಗೋಲ್ಲ, ನಾವು ಒಂದು ಕೆಲ ಕುಟ್ಕೊಂಡು ನಾವೇ ಜೀವನ ಇದಕ್ಕೆ ಮಾಡ್ಕೊಂಡು ನಾವು ಮಾಡ್ತೀವಿ ಅಷ್ಟೇ.
0: ತುಂಬ ಕಷ್ಟ ಅನ್ಸುತ್ತೆ? ಅದು
1: ಈಜಿ ಸರ್, ಅದು ಹೋಟ್ಲಿಗೆ ಒಂದೆರಡು ಸಾರಿ ವ್ಯವಸಾಯ ಮಾಡಿಬಿಟ್ರೆ ಅದ್ರದ್ದು ಏನೂ ಇಲ್ಲ. ಹೋಟ್ಲಿ ಒಂದು ಸ್ವಲ್ಪ ಈ ಗೀಣೆದು ಅಕ್ಕಿ ನೋಡ್ಕೋಬೇಕು ಅಷ್ಟೇ, ಅದು ಬಂದಮೇಲೆ ಪಕ್ಷಿಗಳದ್ದು ಓಚಿ ಅದು ನೋಡ್ಕೋಬೇಕು, ಇಲ್ಲಾಂದ್ರೆ ಅದು ಕಡ್ದು ಬಿಡ್ತವೆ, ಆಗ ಒಂದು ತಿಂಗಳಷ್ಟು ಅದನ್ನ ಕಾಯ್ಬೇಕು ನಾವು.
0: ಈ ಸಿರಿಧಾನ್ಯಗಳನ್ನ ಕೂಡ ತಾವು ಸಾವಯವ ಗೊಬ್ಬರ ಹಾಕಿ
1: ಮೊದ್ಲೇ ಹಾಕ್ಬಿಟ್ಟಿರ್ತೀವಲ್ಲ ಸಾ, ಧನಿನ ಗೊಬ್ಬರ ಗೊಬ್ಬರ ಕೊಡುಗೆ ಗೊಬ್ಬರ ಹಾಕಿರ್ತೀವಲ್ಲ, ಆದ್ರೆ ಇದ್ರಲ್ಲ ಬಂದಿರ್ತದೆ ಅದು.
0: ಹೆಚ್ಚಿಗೆ ಖರ್ಚು ಅಂತ ಏನಿಲ್ಲ?
1: ಇಲ್ಲ, ಅದ್ರೇನು ಖರ್ಚು ಇರ್ಬಾರಲ್ಲ.
0: ಈಗ ತಮ್ಗೆ ಪ್ರಮುಖವಾಗಿ ವಿವಿಧ ರೀತಿಯ ಬಿತ್ತನೆ ಬೀಜಗಳನ್ನ ಹಾಗೆ ಸಿರಿಧಾನ್ಯ ಬೀಜಗಳನ್ನ ಸಂಸ್ಥೆ ಕಡೆಯಿಂದ ನಿಮ್ಗೆ ಕೊಟ್ಟು ಅವುಗಳನ್ನ ಬೆಳೆಸಲಾಗ್ತಾ ಇದೆ, ಇದರಿಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ತಿದೆಯಾ?
1: ಆಯ್ತು, ಹಂಗೆ ನಮ್ಗೆ ಮಾಡಿಕೊಟ್ರೆ ಪರವಾಗಿಲ್ಲ. ನಮ್ಗೆ
0: ಯಾವ್ಯಾವ ರೀತಿ ಬಿತ್ತನೆ ಬೀಜಗಳನ್ನ ಪಡ್ಕೋತಾ ಇದ್ದೀರಾ?
1: ನಮ್ಗೆ ರಾಗಿ ಕೊಟ್ಟಿದ್ರು, ಈಗ ಹತ್ತಿ ಬೀಜ, ಕೆಲವ್ರಿಗೆ ಜೋಳ ಕೊಟ್ಟವ್ರೆ, ನವಣೆ, ಕಮ್ಮು ಇವೆಲ್ಲರೂ ಕೊಡ್ತಾರೆ ಸರ್ ಅವರು.
0: ಈ ಥರ ಎಲ್ಲ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇರೋದು ತಮ್ಗೆ ಎಷ್ಟು ಅನುಕೂಲ ಆಗಿದೆ?
1: ನಮ್ಗೀಗ ಅನುಕೂಲ ಆಗಿ ಒಬ್ಬರ ಹತ್ರ ಹೋಗಿ ಸಾಲ ಮಾಡೋದೇ ತಪ್ಪಾಯ್ತಲ್ಲ ಸಾ, ಇದರಿಂದ ನಮ್ಗೆ ಅನುಕೂಲ ಆಯ್ತು. ಹಿಂಗೆ ನಡ್ಸ್ಕೊಟ್ರೆ ನಮ್ಗೆ ಏನೋ ಒಂದು ದಾರಿ ಆಗ್ಬೋದು ಅಂತ ಕಾಣ್ತದೆ ನಮ್ಗೆ.
0: ಜೊತೆಗೆ ಕೃಷಿ ಸಲಕರಣೆಗಳಲ್ಲಿ ತಾವು ಪೈಪ್ ಆಗಿರ್ಬೋದು, ಜೆಟ್ ಆಗಿರ್ಬೋದು, ಮತ್ತಿತರ ಸಲಕರಣೆಗಳನ್ನು ಕೂಡ ಪಡ್ಕೊಂಡಿದ್ದೀರಾ ಈ ಒಂದು ಯೋಜನೆ ಅಡಿಯಲ್ಲಿ? ಇದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿ.
1: ಅದು ನಮ್ಗೆ 30-30 ಪೈಪ್ ಬಂದಿತ್ತಂತೆ, ಅಲ್ಲಿ ಕೆಲವ್ರಿಗೆ ಎಲ್ಲರಿಗೂ ಕಡಿಮೆ ಇದು ಕೊಟ್ಟಿದ್ರಲ್ಲ, ಅದರಲ್ಲಿ ನಮ್ಗೆ 15-15 ಪೈಪು 4-4 ಜೆಟ್ ಕೊಟ್ಟರು, ಎಲ್ಲರೂ ಹಂಚ್ಕೊಳ್ಳಿ ಅಂತ ಕೊಟ್ಟವ್ರೆ. ಎಲ್ಲಾರ್ಗು 15-15 ಪೈಪ್ ಕೊಟ್ರು, 4-4 ಗೇಟ್ ಕೊಟ್ರು, ಅದ್ರಲ್ಲೇ ಬಳಸ್ಕೊ ಹೋಯ್ತೇವೆ. ಆಮೇಲೆ ನಮ್ಗೆ ಆನೆ ಜಾಸ್ತಿ ತುಳಿದು ಬಿಡ್ತವೆ, ನೈಟ್ ಎಲ್ಲ ಬಂದು ಬಂದು ಸಾಲಲ್ಲ. ಇನ್ನೊಂದು ಸ್ವಲ್ಪ ಸಿ ಪೈಪ್ ಜೆಟ್ಟಿಂದ ವ್ಯವಸ್ಥೆ ಮಾಡಿಕೊಡಿ.
0: ಜೊತೆಗೆ ಇನ್ಯಾವ ರೀತಿಯ ತರಬೇತಿಗಳನ್ನ ಪಡ್ಕೊಂಡಿದ್ದೀರಾ? ಅದು ಎರೆಹುಳ ಗೊಬ್ಬರ ಆಗಿರ್ಬೋದು,
1: ಎರೆಹುಳಿನ ಗೊಬ್ಬರನ

0: ನಾವು ತೊಟ್ಟಿ ಹಂಗೆ ಮಾಡಿ ಹೊಲದಲ್ಲಿ ಗಿಡ ಕಣಿವಲ್ಲ ಆ ತರಗೆಲ್ಲ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸಗಣಿ ಎಲ್ಲ ಹಾಕಿ ನೀರು ಓದು ಅದಕ್ಕೆ ಎರಳ ಬಿಡ್ತೀವಿ, ಅದರಲ್ಲಿ ಗೊಬ್ಬರ ಬರ್ತದೆ ಅದನ್ನು ನಾವು ತುಂಬ್ಕೋತೀವಿ ಅಷ್ಟೆ. ಹಸು ನಾವು ಕೊಟ್ಟಾರ ಒಂದು ಹೊಲ ಕಡೆ ಮೇಯಿಸ್ಕೊಂಡು ಕಾಲಾಗ ಮಾಡ್ಕೊಂಡು ಏನೋ ಹಾಲಿಗೆಲ್ಲ ಹಾಕೊಂಡು ಹೋಯ್ತೀವಿ.
1: ಯಾವ ಯಾವ ಹಸು ಕೊಟ್ಟಿರೋದು ನಿಮಗೆ?
0: ಇಲಾತಿ ಸರ್.
1: ಇಲಾತಿ ಹಸು ಕೊಟ್ಟಿರಂತದ. ಈಗ ಮೊದಲೆಲ್ಲ ಈ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋಕು ಮುಂಚೆ ತಾವು ಪ್ರತಿಯೊಂದನ್ನು ಕಾಸಿಂದ ಕೊಂಡ್ಬೇಕಾಗಿತ್ತು, ಗೊಬ್ಬರದಿಂದ ಹಿಡಿದು ಪ್ರತಿಯೊಂದಕ್ಕೂ ನೀವು ಕೊಂಡ್ಬಿಟ್ಟೆ ನೀವು ಜೀವನ ಮಾಡ್ಬೇಕಾಗಿತ್ತು, ಕೃಷಿ ಮಾಡ್ಬೇಕಾಗಿತ್ತು. ಈಗ ಪ್ರಸ್ತುತವಾಗಿ ತಮಗೆ ಎಲ್ಲಾ ಸೌಲಭ್ಯಗಳು ತಮ್ಮ ಮನೆ ಮನೆಗೆ ತಲುಪ್ತಾ ಇದೆ, ಇದರಿಂದ ತಮಗೆಲ್ಲ ಎಷ್ಟೆಲ್ಲ ಅನುಕೂಲ ಆಗಿದೆ?
0: ಅನುಕೂಲ ಅದಾವ ಅಂದ್ರೆ ಈಗ ಭಾರಿ ಅನುಕೂಲ ಸಹ, ಹಿಂಗೆ ನಮ್ಗೆ ನಡ್ಸ್ಕೋಬೇಕಂದ್ರೆ ನಾವು ಕೇಳ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಸಮಸ್ಯೆ ಪರಿಹಾರ ಆಗದೆ ಪರಿಹಾರ ಪಿಕಾಸಿ ಕೊಟ್ಟರೆ ಬಾಂಡ್ಲಿ ಇವೆಲ್ಲ ಎಲ್ಲ ಅದರಲ್ಲಿ ಏನು ನಮಗೆ ಬೇಕೋ ಅನುಕೂಲ ಅದೆಲ್ಲ ಅವನ್ನೆಲ್ಲ ಕೊಟ್ಟರೆ ಟಾರ್ಪಲು ಇವೆಲ್ಲ ಕೊಟ್ಟರೆ ಸರ್. ಪರಿಸ್ಥಿತಿ ಆಗ ಭಾರಿ ಕಷ್ಟ ಇತ್ತು ಬಿಡಿ ಸರ್, ನಮ್ಗೆ ಭಾರಿ ಕಷ್ಟ ಇತ್ತು, ಜೀವನನೇ ಭಾರಿ ಕಷ್ಟ. ಆಗ ಎಲ್ಲ ಕೂಲಿಲೇ ಮಾಡ್ಬೇಕು ನಾವು, ಕೂಲಿ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದೇ. ಈಗ ಇದು ಕೊಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ, ಮಾಡ್ಕೋಬೋದೇ.
1: ಈಗ ತಾವು ಈ ರೀತಿ ಎಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಲ್ಲ, ಇದು ಸ್ವತಃ ತಾವು ಒಬ್ಬರೇ ಮಾಡ್ತಾ ಇದ್ರ, ಇದಕ್ಕೆ ನಮ್ಮ ಕುಟುಂಬದವರೆಲ್ಲ ಸಪೋರ್ಟ್?
0: ನಮ್ಮ ಮಗ ಅವರೇ, ನನ್ನ ಹೆಂಡತಿ, ನಾವು ನಮ್ಮ ಮಕ್ಕಳೆಲ್ಲ ನಾವೇ ಮಾಡ್ಕೋತೀವಿ ಸರ್. ನಾವೇನು ಕೂಲಿ ಗೀಲಿಗೆ ಯಾರನ್ನೂ ಕರ್ಕೊಳಲ್ಲ, ನಮ್ಗೆ ಏನು ಕೆಲಸ ಬಿಡ್ತಾ ಅದನ್ನ ನಾವೇ ಮಾಡ್ಕೋಬೋದೀವಿ ಅಷ್ಟೇ.
1: ತಾವು ಜಮೀನಿಗೆ ಬೇಕಾದಂತ ಗೊಬ್ಬರನ ಎರೆಹುಳ ಘಟಕ ಮಾಡ್ಕೊಂಡು ನೀವೇ ಗೊಬ್ಬರ ಮಾಡ್ಕೋತೀರ?
0: ಮಾಡ್ತೀವಿ.
1: ಮತ್ತೆ ಸಿರಿಧಾನ್ಯಗಳನ್ನ ಬಿತ್ತನೆಗಳನ್ನ ಕೂಡ ಸಂಸ್ಥೆಗಳಿಂದ ಪಡ್ಕೊತಾ ಇದ್ರು, ಇತರ ಬಿತ್ತನೆಗಳ ಬೀಜಗಳನ್ನು ಸಂಸ್ಥೆಗಳಿಂದ ಪಡ್ಕೊಡ್ತಾ ಇದ್ರ. ಇದನ್ನೆಲ್ಲ ಪಡ್ಕೊಂಡು ಈಗ ತಾವೊಂದು ಕೃಷಿ ಚಟುವಟಿಕೆಯನ್ನ ಮಾಡ್ತಿರೋದ್ರಿಂದ ನಿಮ್ಮ ಆದಾಯ ಹೇಗಿದೆ?
0: ಆದಾಯ ಸಹ ಏನು ನಮ್ಗೇನೋ, ನಾವು ಮಾರಾಟಕ್ಕೂ ಏನು ಹೋಯ್ತಾ ಇಲ್ಲ, ನಾವು ನಮ್ಮ ಜೀವನಕ್ಕಾಗಷ್ಟಂತೂ ನಾವು ಮಾಡ್ಕೋತೀವಿ. ಈ ನಮ್ಮ ಜೀವನಕ್ಕಾಗೋದಕ್ಕೆ ಇನ್ನೊಬ್ಬರ ಹತ್ರಕ್ಕೆ ಏನು ಹೋಗ್ಬೇಕಾಗಿದ್ದೇನೂ ಇಲ್ಲ, ನಾವು ಬೆಳ್ಕೋತೀವಿ, ನಾವು ಮಾಡ್ತೀವಿ ಅಷ್ಟೇ.
1: ಮುಂದೆ ಇನ್ನೇನೆಲ್ಲ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ, ಇನ್ನೇನೆಲ್ಲ ಕೃಷಿನಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ?
0: ಇನ್ನೇನು ಸರ್, ಇವಾಗ ಎಲ್ಲ ಮಾಡ್ತಾರೆ. ಇವನು ಸ್ವಲ್ಪ ನಮಗೆ ಈ ಅಡಿಕೆ ಗಿಡ, ಈ ತೆಂಗಿನ ಗಿಡ ಇಂಥವು ಕೊಟ್ಟರೆ ಏನೋ ಅವನೊಂದು ಸ್ವಲ್ಪ ಹಾಕೊಂಡು ಮಾಡೋವಂತ ಆಸೆ ಇದೆ. ಹೇಳಿವೆ ಅವ್ರಿಗೆ ಸಂಸ್ಥೆಗಳವ್ರಿಗೆ, ಆ ಬಜೆಟ್ ಬಂದಾಗ ನಾವು ಮಾಡ್ತೀವಿ ಅಂತ ಹೇಳ ಅಷ್ಟೇ.
1: ಈಗ ಬಹಳಷ್ಟು ಹಾಡಿಗಳಲ್ಲಿ ತಮ್ಮಂತ ಆದಿವಾಸಿಗಳು ಅವ್ರ ಹತ್ರ ಸ್ವಂತ ಜಮೀನಿದ್ರು ಅಲ್ಲಿ ಕೃಷಿಯನ್ನ ಮಾಡದ ರೀತಿಯ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ದೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಕೂಲಿ ಮಾಡ್ಕೊಬರೋದನ್ನ ನೋಡಿದ್ದೀವಿ. ಅದು ಪಕ್ಕದ ಜಿಲ್ಲೆ ಕೊಡಗಿಗಾಗಿರ್ಬೋದು, ಕೇರಳಗಾಗಿರ್ಬೋದು, ಇಲ್ಲೆಲ್ಲ ಹೋಗಿ ಕೂಲಿ ಮಾಡಕ್ಕೆಂತ ಹೋಗ್ತಾರೆ ಸ್ವಂತ ಜಮೀನಿದ್ರು. ಈಗ ಸಂಸ್ಥೆಗಳಿಂದ ಇಲಾಖೆ ಕಡೆಯಿಂದ ಇಷ್ಟೆಲ್ಲ ಸೌಲಭ್ಯ ಸಿಗ್ತಾ ಇರೋದು, ನಿಮ್ಮ ಅನುಭವದ ಪ್ರಕಾರ ಅವರು ಈ ತರ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ?
0: ಆಯ್ತದ, ಈಗ ಮಾಡೋದಿಲ್ವಲ್ಲ ಅವರು, ಅವ್ರು ಏನು ಅವ್ರ ದೃಷ್ಟಿಲಿ ಅವ್ರು ಏನೋ ಹೋಯ್ತಾರೆ, ಅವ್ರು ಮಾಡ್ಕೊಂಡು ಅವ್ರು ಜೀವನ ಮಾಡ್ತಾರೆ. ನಮ್ಗೆ ಏನಂದ್ರೆ ನಮ್ಗೆ ಇದ್ಬಿಟ್ರೆ ನಾವು ಹೊರಗಡೆ ಹೋಗಕ್ಕೆ ಆಗಲ್ಲ, ನಾವಿಲ್ಲೇ ಮಾಡಬೇಕು, ನಾವಿಲ್ಲೇ ಮಾಡ್ಕೋ ಹೋಯ್ತೇವೆ ಅಷ್ಟೇ. ಅದು ಅವ್ರವ್ರ ಸ್ವಂತ ಸಾಹಿತ್ಯ, ಅವರು ಎಲ್ಲರೂ ಹೋಯ್ತಾರೆ. ನಿಮ್ಮನ್ನು ನೋಡಿ ನಾವು ಮಾಡಿದ್ರೆ ಹಂಗೆ, ಇನ್ನೊಬ್ಬರು ನೋಡಿ ಇನ್ನೊಬ್ಬರು ನೋಡಿ ಕಲಿತ್ರೆ ಎಲ್ಲರಿಗೂ ಒಳ್ಳೇದಾಯ್ತದೆ, ಅವ್ರಿಗೂ ಹಿಂಗೆ ಆಯ್ತದೆ. ನಮ್ಮಂಗೆ ಅವ್ರು ಮಾಡದೆ ಹೋದರೆ ಏನಿಲ್ಲ, ಅದು ಅವ್ರು ಹೋಗೋದೇ ಕೊಡೋಕ್ಕೆ, ಇಲ್ಲೇ ಗೇದು ನಮ್ಗೇನು ಎಲ್ಲನೂ ಇಲ್ಲೇ ಕೊಡ್ತಾರೆ, ಎಲ್ಲನೂ ಅವ್ರ ಹತ್ರನೇ ತಗೊಂಡು ನಾವು ಇಲ್ಲೇ ಮಾಡಬೇಕು ಅಷ್ಟೇ. ಈಗ ಅಲ್ಲಿ ಇನ್ನೊಬ್ಬರ ಹತ್ರ ಹೋಗಿ ಅವನು ಹೇಳಿದ್ನ ಮಾಡಬೇಕಲ್ಲ, ಅದಿಲ್ಲೇ ಮಾಡಿ ಇಲ್ಲಿ ಮಾಡಿದ್ರೆ ಆಯ್ತದೆ.
1: ತಾವು ಮೊದಲು ಕೂಡ ಈ ತರ ಯಾವುದೇ ರೀತಿಯ ಸೌಲಭ್ಯಗಳನ್ನು ಇಳದೆ ಕೃಷಿ ಮಾಡ್ತಾ ಇದ್ರು,
0: ನಾವು
1: ಪ್ರಸ್ತುತವಾಗಿ ಎಲ್ಲ ಸೌಲಭ್ಯ ಸಿಗ್ತಾ ಇದೆ.
0: ನಮ್ಗೆ ಇದು ಕೊಡಕ್ ಮುಂದೆ ನಾವು ಹೋಯ್ತೀನೋ ಕೊಡುಗೆಲ್ಲ, ಎಲ್ಲ ಹೋಗಿ ಕಾಫಿ ಊರೋದು ಎಲ್ಲ ಮಾಡ್ಕೊ ಬತ್ತಿನೋ. ಏನೀಗ ಸ್ವಲ್ಪ ನಮ್ಗೆ ಬೋರ್ ಹಾಕ್ಸ್ಕೊಡ್ತೊಟ್ಟಿನ, ನಾವು ಎಲ್ಲೂ ಹೋಗಲ್ಲ, ನಾವು ಮಾಡ್ಕೋಬೇಕು.
1: ಬಹಳ ಸಂತೋಷ ಕಾಳಿಂಗೇವರ ಶ್ರುತ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಟ್ಟಾರೆ ಒಂದು ಕೃಷಿ ಚಟುವಟಿಕೆ ಅನುಭವ ಆಗಿರ್ಬೋದು, ಹಾಗೇನೆ ಸಂಸ್ಥೆಗಳಿಂದ ಸಿಗ್ತಿರುವಂತಹ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿ ಇದಂತ ಒಂದು ಸುಸ್ಥಿರ ಕೃಷಿಯನ್ನ ಮಾಡ್ತಾ ಇದ್ರ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು.

0: ಪ್ರಿಯ ಕೇಳಿದರೆ ಹಾಗೇನೆ ಇಂದಿನ ನಮ್ಮ ಮೆತಧ್ವನಿ ಕಾರ್ಯಕ್ರಮದಲ್ಲಿ ನಿಮ್ಮನಹಳ್ಳಿ ಅಡಿಯ ಮತ್ತೊಬ್ಬ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಲೋಕಯ್ಯ ಅವರು ಕೂಡ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಲೋಕಯ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಸಹ ನಮಸ್ಕಾರ.
0: ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬರ್ತಾ ಇದ್ರಿ?
1: ನಾವೀಗ ಹೆಚ್ಚು ಕಡಿಮೆ ಅಂದ್ರೆ ಒಂದು 50 ವರ್ಷದಿಂದ ಕೃಷಿ ಮಾಡ್ತೀವಿ. ನಮ್ಮ ತಂದೆಯವ್ರು ಮಾಡ್ತಿರೋ, ಅವ್ರು ತೀರೋದ್ಮೇಲೆ ನಾವೀಗ ಆ ತಂದೆ ಇದ್ದ ಕಾಲದಿಂದ ನಾವು ಮಾಡ್ತೇವೆ. ಅನುಭೋಗ ಸ್ವಲ್ಪ ಅನುಭೋಗದಲ್ಲಿಗೆ ಅಂದರೆ ಅದು ಬಿಟ್ಟರೆ ಇನ್ನು ಮೊದಲೆಲ್ಲ ನಮ್ಮ ತಂದೆ ಕಾಲದಲ್ಲಿ ಆಗಲೆಲ್ಲ ಒಂತೂ ಕೂಲಿ ಕಂಬಳ ಮಾಡಿ ಜೀವನ ಕಳೀತಿದ್ವು. ಈಗ ನಮ್ಮ ಸರ್ಕಾರದವರು ಈಗ ಅಕ್ಕಿ ರೇಷನ್ ಕೊಡ್ತಾರೆ. ಈಗ ನಮ್ಮ ವಿವೇಕಾನಂದ ಕಡೆಯವರು ಈಗ ಕಾಳು ಕಡ್ಡಿ ಬಿತ್ತನ ಕಳ್ಳ ಕಳ್ ಕೊಟ್ಟರು, ಈತ ಜೋಳ ಕೊಟ್ಟರು, ಈತಗ ಟಾರ್ಪಲ್ ಕೊಟ್ಟರು, ಇವೆಲ್ಲ ಒಂದು ಸಾಕಾರ ನಡೆಸ್ತಾರೆ. ಈಗ ಅದರಲ್ಲಿ

0: ನಾವು ಮಳೆಗಾಲಕ್ಕೆ ಹಾಕತ್ತೀವಿ, ನಾವು ಬೋರ್ ಇಲ್ವಲ್ಲ ಮಳೆಗಾಲಕ್ಕೆ ಹಾಕತ್ತೀವಿ, ಬಂದಷ್ಟು ನಾವು ಜೀವನ ಕಳಿತೀವಿ, ಮಾರಾಟಕ್ಕಂತ ನಮ್ಗೆ ಆಯ್ತಾ ಇಲ್ಲ ಅಂದ್ರೆ ಮನ ಸಂಸಾರಕ್ಕ ನಮ್ಗೆ ಕೊಂಡು ಬರ್ದಾಗಿ ಮಾಡ್ಕತ್ತೀವಿ.
1: ಎಷ್ಟೆಕರೆ ಜಮೀನು
0: ನಮ್ಗೆ? 2 ಎಕರೆ ಅದ, ಅದು ಸಾಗೋಳಿಲ್ಲ, ಬಗ್ರೋಪಿನ ಜಮೀನು ಅದರಲ್ಲಿ ಇವತ್ತಿ ಹಾಕ್ತೀವಿ, ಅದರಲ್ಲಿ ಇನ್ನು ಬಾಕಿ ಬೆಳೆ ಹಾಕಿದ್ರೆ ನಿಲ್ಲಲ್ಲ, ಪ್ರಾಣಿಗಳು ಜಾಸ್ತಿ ಪ್ರಾಣಿಗಳು ತಿನ್ಕತ್ತಾವ, ಅದರಿಂದ ಈಗ ಹತ್ತಿ ಹಾಕತ್ತೀವಿ. ಅದ್ರ ಜೊತೆಲಿ ವಸಿ ಒಂದು ಎಕರೆಗೆ ಅವ್ರಾಗ ಹಾಕ್ತೀವಿ, ಹತ್ತಿ ಇದ್ದಾಗಲೇ ಅವ್ರ ಹಾಕ್ತೀವಿ. ಹತ್ತಿ ಸ್ವಲ್ಪ ಕಮ್ಮಿ ಆದಾಗ ಒಂದು 2 ಬೀಡು ಕಮ್ಮಿ ಆಯಿತು ಅಂತಂದಾಗ ಉಳ್ಳಿ ಬಿತ್ತಿ ಚಿಲ್ತು ಬಿಡ್ತೀನಿ. ಇಷ್ಟು 3 ಐಟಮು ಬೆಳಿತೀವಿ ಸಾ.
1: ಮತ್ತೆ ನೀರಾವರಿ ಈಗ ಮಳೆ ಆಶ್ರಿತವಾಗಿ ನೀವು ಬೆಳಿತೀರ?
0: ಮಳೆಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಬೆಳೆಕಾಯ್ತಾ ಇಲ್ಲ.
1: ಹಾಗಿದ್ರೆ ಬಿತ್ತನೆ ಬೀಜಗಳ ಯಾವ್ಯಾವ್ದನ್ನ ಸಂಸ್ಥೆಗಳಿಂದೆಲ್ಲ ಪಡ್ಕೊಂಡು ಬೆಳೀತಾ ಇದ್ರ?
0: ಈಗ 7ನೇ ವರ್ಷದಲ್ಲಿ ಇದೆ ನಮ್ಮ ಸಿದ್ದ ಸಾರು ಅವರು, ಈಗ ನಾವು ರಾಗಿ ಬಿತ್ಬೇಕು ಅನ್ನಕಂಡ್ರೆ ರಾಗಿ ಕೊಟ್ಟರು, ರಾಗಿ ಬೆಳೆದು ನವಣೆ ಕೊಟ್ಟರು, ನವಣೆ ಬೆಳೆದಿನಿ. ಈಗ ನವಣೆ ಮನೇಲಿ ಹೋದ ಅದ ಮನೇಲಿ ಹಿಂಗ ಎಲ್ಲ ಈಗಲೂ ಅಷ್ಟೇ ಜೋಳ ಕೊಟ್ಟದ, ಕಳ್ಳ ಕಾಳು ಕೊಟ್ಟದ. ಈಗ ಕಳ್ಳ ಕಾಳು ಬಿಡೋಕೆ ಈ ಟೈಮ್ನಲ್ಲಿ ಆಗಲ್ಲ, ಅವೆಲ್ಲ ಪ್ಯಾಸ್ಕ ಟೈಮು ಈ ಥರ ರೂಟ್ ಅದ.
1: ಈಗ ಮಳೆಗಾಲದಲ್ಲಿ ಏನೋ ಮಳೆ ಆಶ್ರಿತವಾಗಿ ಬೆಳೆ ಬೆಳ್ಕೊತೀರ, ಇನ್ನು ಮಿಕ್ಕಿದ ದಿನಗಳಲ್ಲಿ ಏನು ಮಾಡ್ತೀರಾ?
0: ಏನು ಇಲ್ಲಪ್ಪ, ಆಳು ಬೀಳುತ್ತ ಇನ್ನು ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಲ್ವಲ್ಲ, ಮಳೆ ಇಲ್ಲಂದ್ಮೇಲೆ ನಾವು ಏನು ಬೆಳೆ ಬೆಳಕಾಗಲ್ಲ, ಈ ಥರ ರೂಟ್ ಅದ.
1: ಮಳೆ ಟೈಮಲ್ಲಿ ಅಷ್ಟೇ
0: ಅಷ್ಟೇ ಅಷ್ಟೇ ಸರ್
1: ಬಿಟ್ಟರೆ
0: ಇಲ್ಲ. ನೀರಿದ್ರಬೇಕಾರ ಒಂದಷ್ಟುಗಳ ಟಮಾಟೆ, ಒಂದಷ್ಟುಗಳ ಬದ್ನೆ, ಒಂದಷ್ಟುಗಳ ಈ ಮುಸ್ಲಿಂ ಜೋಳಿಯ, ಒಂದು ಕಬ್ಬ, ಒಂದು ಬಾಳೆ ಏನಾದ್ರು ಮಾಡ್ಬೋದು, ಅಷ್ಟುಗಳ ಹಾಕಬೋದು, 4 ಎಕರೆಲ್ಲ ಹಾಕ್ಬೋದು. ನಮ್ಗೆ ನೀರಾವರಿ ಇಲ್ಲ ಸರ್. ಈ ಸರ್ಕಾರ ನಮ್ಗೆ ಏನು ಬೇಕಂದ್ರೆ ಈಗ ನಮ್ಗೆ ಔಷಧಿ ಸಾಗುಳಿ ಆಡಿಸಿ ಕಡ ಸಾಗುಳಿ ಕೊಡಿಸ್ಬೇಕು ಸರ್ಕಾರದಿಂದ, ಔಷಧಿ ಬೋರ್ ಹಾಕ್ಸ್ಕೊಟ್ರೆ ನಮ್ಗೆ ತುಂಬ ನಮ್ಮ ಕುರುಬ ಜಾತಿಗೆ ಭಾರಿ ಅನುಕೂಲ ಆಯ್ತು ಅಂತ ನಾವು ಬೇಡ್ಕೋತೀವಿ.
1: ಅಂದ್ರೆ ನೀವು ಮಾಡ್ತಾರಂತ ಜಮೀನು ಇನ್ನೂ ಸಾಗುವಳಿ ಆಗಿ
0: ಸಾಗುವಳಿ ಆಗಿಲ್ಲ ಸರ್. ಸಾಗುವಳಿ ಒಂದು 2 ಎಕರೆ ಇದ್ರು ಒಂದೊಂದು ಎಕರೆ ಕೊಟ್ಬಿಟ್ಟು ಯಾರು ತೀರಣ್ಣವ್ರ ಮಂಗ ಅಂತ ವೆಂಕಟೇಶ್ವರ ಗೆದ್ದಿರು, ಸುಮಾರು 40 ವರ್ಷ ಏನಾಗದ. ಒಂದೊಂದು ಎಕರೆಗೆ ಸಾಗುವಳಿ ಕೊಟ್ಬಿಟ್ಟು ಆ ಟಿಸಿ ನಮ್ಗೆ ಓಡಾಡಿ ನಮಗೆ ತಿರುಗಿ ತಿರುಗಿ ಬೆಂಡಾಗ್ಬಿಟ್ಟಿವಿ. ಹಿಂಗೆ ಮಾಡ್ತಾ ಇಲ್ಲ ಸರ್ಕಾರ. ಅದೊಂದು 2 ನಮ್ಗೆ ಸಹಕಾರ ಮಾಡಿದ್ರೆ ನಮ್ಗೆ ಕುರುಬರ್ಗ ತುಂಬ ಅನುಕೂಲ ಆಯ್ತು ಅಂತ ನಾನು ಬೇಡ್ಕೋತೀನಿ ಸರ್ಕಾರದವ್ರು.
1: ಈಗ ಮಳೆಗಾಲದಲ್ಲಿ ಏನೋ ಮಳೆ ಆಶ್ರಿತವಾಗಿ ಬೆಳೆಗಳನ್ನು ಬೆಳೆದಿರ, ಇನ್ನು ಮಿಕ್ಕಿ ಸಮಯದಲ್ಲಿ ಏನು ಮಾಡ್ತೀರ?
0: ಸಮಯದಲ್ಲಿ ಪಾಳು ಬಿರ್ದಿರ್ತಾರೆ, ಕೂಲಿ ಕಂಬಳಕ್ಕೆ ಹೋಯ್ತೀವಿ. ನನ್ನ ಅನುಭವದಲ್ಲಿ ನಾವು ಈಗ ಮಳೆಗಾಲದಲ್ಲಿ ಒಂದಷ್ಟು ಫಸಲು ಬೆಳ್ಕೊಂಡಾಗ ಇಟ್ಕೊಬಿಟ್ಟು ಇನ್ನೂ ಕೆಲಸ ಇಲ್ಲದಾಗ ಕೂಲಿ ಕಂಬಳ ಮಾಡ್ತೀವಿ.
1: ಸಿರಿಧಾನ್ಯಗಳು ಬೆಳೆದಿದ್ರ ನೀವು?
0: ಬೆಳಿತೀವಿ.
1: ಯಾವಾಗ ಬೆಳೆದಿರಿ?
0: ಅದೇ ಮಳೆಗಾಲದಲ್ಲೇ, ಹೋದ ವರ್ಷ ಮಳೆಗಾಲದಲ್ಲೇ. ಈಗ ಟಮಾಟ ಬೀಜ ಕೊಟ್ಟರ, ಈಗಲೂ ಕೊಟ್ಟರ, ಬದನೆ ಬೀಜ, ಸಬ್ಸಿಗ, ಈ ಕೀರ ಸೊಪ್ಪು, ದಂಟಿನ ಸೊಪ್ಪು ಇವೆಲ್ಲ ತರಕಾರಿ ಕೊಟ್ಟರ. ಅವು ಈಗೇನು ಮಾಡ್ತೀವಿ, ಈಗ ಒಂದು ಅಷ್ಟು ಕಾಲ ಪಟ್ಟಿನ ಕಂಡಗೆ ಒಂದು ಓದ್ಬಿಟ್ಟು ಅದನ್ನ ನಾವು ಮನೆಗೆ ಮಾಡ್ಕೋತೀವಿ.
1: ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬೆಳೆದಿರಿ?
0: ನವಣೆ ಬೆಳೆದೀವಿ, ನವಣೆ ಬೆಳೆದೀವಿ. ಪಕ್ಷಿಗಳು ಭಾರಿ ತುಂಬ ಏಟು ನಮ್ಗೆ, ಪ್ರಾಣಿಗಳು ತಿನ್ಕತ್ತವ. ನವಣೆ ಬೆಳೆದೀವಿ, ರಾಗಿ ಬೆಳೆದೀವಿ, ಇಷ್ಟೇ. ಇನ್ನೇನೈತಿ?
1: ನವಣೆ ಒಂದೇ? ನವಣೆ ರಾಗಿ?
0: ನವಣೆ ರಾಗಿ ಎರಡೇ.
1: ಈಗ ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸಿರಿಧಾನ್ಯಕ್ಕೆ, ಬಹಳಷ್ಟು ರೇಟ್ ಕೂಡ ಇದೆ.
0: ಹೌದು.
1: ಬೆಳೆದಿದ್ದನ್ನ ಮಾರಾಟ ಮಾಡಿದ್ರೆ ತಾವೇ?
0: ಇಲ್ಲ ಸರ್, ನಾವು ಯಾಕಂದ್ರೆ ನಮ್ಗೆ ಭೂಮಿ ದೂರ ಇರೋದ್ರಿಂದ ನಾವು ದಂಡ ಪಕ್ಕಣಿ ವಾರ ಅಂತ ಮಾಡ್ಕೋತೀವಿ. ವಾರ ಅಂತ ಅವ್ರಿಗೆ ಅರ್ಧ ನಮ್ಗೆ ಅರ್ಧ, ಭೂಮಿ ಇರೋರ್ಗೆ ಅವ್ರಿಗೆ ಅರ್ಧ ನಮ್ಗೆ ಅರ್ಧ. ಹಿಂಗಾಗ್ಬಿಟ್ಟು ನಮ್ಗೆ ಮಾರಾಟಕ್ಕೆ ಆಯ್ತಾ ಇಲ್ಲ ಅಂದ್ರೆ ನಾವು ಜೀವನಕ್ಕೆ ಮುಡಿ ಆಯ್ತವ. ಈ ಥರದ ನನ್ನ ಅನುಭವ.
1: ಜೊತೆಗೆ ಇನ್ನೇನೆಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಸಂಸ್ಥೆಗಳಿಂದ?
0: ಈಗ ನಾವು ಏನಪ್ಪ ಅಂದ್ರೆ ನಮ್ಮ ಇವಾಗ ಸಂಸ್ಥೆಗೆ ವಸಿ ಬೋರ್ ಹೊಡಿಸ್ಕೊಡಿ ಅಂತ ನಾವು ಬೇಡ್ತೀನಿ. ಅವ್ರು ಹೇಳ್ತಾರ ಒಂದು 10 ಎಕರೆ 12 ಎಕರೆ ಫ್ಲಾಟ್ನಲ್ಲಿ ನೋಡಿ ಹಾಕ್ಕೊಡ್ತೀವಿ ಅಂತ. ಆ ಥರ ಆಗಲ್ಲ, ಆ ಥರ ಆಗಲ್ಲ. ಸೌರ್ ಸಲ ಯಾರವ ಸೌರ್ ಸಲ ಸಾ ಸುಮ್ಮನೆ ಈಗ ಒಂದು ಅಧಿಕಾರಿ ಹೇಳ್ಬೋದು, ಅಣ್ಣ ತಮ್ಮನೇ ಒಂದು ಗುಡಿ ಬಾಳ್ತಾ ಇಲ್ಲ ಅಂತಾರಲ್ಲಿ. ಒಬ್ಬನಲ್ಲಿ ಹೊಡೆದು 10 ಭೂಮಿಗೆ ನೀರು ಕೊಡಿ ಅಂತಂತ ಜಾಗ ಇಲ್ಲ ಅದು. ಅದಕ್ಕೆ ಈಗ ನಮ್ಮ ಈಗ 2 ಎಕರೆ 3 ಎಕರೆ ಇರೋರ್ಗೆ ಒಂದೊಂದು ಬೋರ್ ಮಾಡಿಸಿದ್ರೆ ನಮ್ಮ ಸಮಸ್ಯೆಯಿಂದ ನಾವು ಇನ್ನೂ ಮುಂದೆ ಬರೋಕೆ ನಮ್ಮ ಜೀವನ ನಮ್ಮ ಮಕ್ಕ ಮುಂದುವರಿಯೋಕೆ ಅನುಕೂಲ ಆಯ್ತು ಅಂತ ನಾನು ಬೇಡ್ತೀನಿ.
1: ಜಮೀನು ಸಾಗುವಳಿ ಮಾಡಲಿಕ್ಕೆ ಪ್ರಯತ್ನ ಎಲ್ಲ ಪಟ್ಟಿದ್ರ?
0: ಪಟ್ಟಿವಿ. ಸರ್ಕಾರ ಆದೇಶ ಕೊಡ್ತಾ ಇಲ್ಲ, ಫಾರೆಸ್ಟ್ನವ್ರು ತಡಿತಾರೆ ಅನ್ಕೊಂಡು ನಮ್ಗೆ ಕೊಡ್ತಾ ಇಲ್ಲ. ಹಿಂಗಾಗ್ಬಿಟ್ರೆ
1: ಅರಣ್ಯ ಸಮೀಪದಲ್ಲೇ ತಮ್ಮ ಜಮೀನು ಇರೋ
0: ಕೆಲವ್ರಿಗೆ ಬಂದವ, ಅಕ್ಕಪಕ್ಕ ಎಲ್ಲ ಬಂದವ, ನಮಗೆ ಬಂದಿಲ್ಲ. ನಮ್ದೊಂದು 5 ಶೀಟ್ಕ ಬಂದಿಲ್ಲ ನಮ್ಮ ಜನಕ್ಕೆ. ಇನ್ನು ಅಕ್ಕಪಕ್ಕ ಅವ್ರಿಗೆಲ್ಲ ಬಂದವ, ನಮ್ಮಂದು ಆಚ್ಲವ್ರಿಗೆ ಅವರೆಲ್ಲ ಬೋರು ಮಾಡಿ ತೋಟ ಗಿಟ್ಟನೆಲ್ಲ ಮಾಡ್ಕೊಂಡ್ರ. ನಮ್ಗೆ ಈ ಥರ ಆರ್ಟಿಸಿ ಇಲ್ದೇ ನಮ್ಗೆ ಒಂದು ಬೋರ್ ಹೊಡಿಸೋಕ್ಕೂ ಗೊತ್ತಿಲ್ಲ. ಮುಂದೆ ಯಾವುದೇ ಭಾರಿ ಟ್ರಕ್ ಸಿಕ್ಕಪ್ಪಿಂಗಲ್ಲಿ
1: ಈಗ ತಮ್ಗೆ ಇರುವಂತ ಜಮೀನು ಕೂಡ ಸಾಗುವಳಿ ಆಗಿಲ್ಲ, ನೀರಾವರಿ ವ್ಯವಸ್ಥೆ
0: ಇಲ್ಲ,
1: ಆದ್ರೂ ಮಳೆಯಾಶ್ರಿತವಾಗಿ

0: ನಾವು ಸಣ್ಣ ಪುಟ್ಟ ಬೆಳ್ಕೊಂಡು ಒಂದು ಕೃಷಿ ಮಾಡ್ತಾ ಇದ್ರಿ. ಈಗ ಪ್ರಸ್ತುತವಾಗಿ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜಗಳಾಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ಇವೆಲ್ಲ ಕೊಡ್ತಾ ಇರೋದು ನಮ್ಗೆ ಅನುಕೂಲ ಆಗಿದೆ.
1: ಅನುಕೂಲ ಅನುಕೂಲ ತುಂಬಾ ಅನುಕೂಲ ಸರ್. ಈಗ ನಮ್ಮ ಸ್ವತಂತ್ರವಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಾವು ಗೇಕೊಂಡು ನಮ್ಮ ಸಂಸಾರ ನಾವು ಸಾಕಾಗೈತೀವಿ. ಈಗ ಒಂದು ಭೂಮಿ ಮಾಡ್ಬೇಕಾದ್ರ ನನ್ನ ಮನೆಯಲ್ಲಿ ಕುಟುಂಬ ಹೆಣ್ಣು ಗಂಡೆಲ್ಲ ಗೆದ್ರೆ ಸಹ ಅಲ್ಲಿ ಹೊಲದಲ್ಲಿ ಜಮೀನಲ್ಲಿ ಹಂಗಾದ್ರೆ ಏನು ಗೊತ್ತಾ, ಅದು ನಮ್ಗೆ ಬಂದು ಸೇರ್ತ ಹೊರಕ್ಕೆ ಹೋಗಲ್ಲ. ಅದನ್ನ ನಾವು ಈಗ 4 ಜನ ಕೂಲಿಗಿಲ್ದವ್ರ ಅದು ನಿಮ್ದಾಗಿ ನಾವು ಊಟ ಮಾಡ್ಬೋದು ಅಂತ ಅನಿಸ್ತಿಲ್ಲ ಇರೋದು ಹಂಗೆ.
0: ಈಗ ತಮ್ಮಂತೆ ಆದಿವಾಸಿಗಳು ಕೂಡ ಬಹಳಷ್ಟು ಜನ ಕೃಷಿನ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಇರುವಂತ ಜಮೀನು ಕೂಡ ಬೇರೆಯವರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ಬೇರೆಯವ್ರಿಗೆ ಮಾಡ ಕೊಟ್ಬಿಟ್ಟು ಅವರು ಕೂಲಿ ಮಾಡ್ತಾ ಇದ್ದಾರೆ. ಅಂತ ಆದಿವಾಸಿಗಳಿಗೆ ತಮ್ಮ ಒಂದು ಅನುಭವದ ಪ್ರಕಾರ
1: ಅನುಭವದ ಪರ್ಕಾರ ಅಂತಂದ್ರೆ, ಈಗ ನಾವು ಅವರು ಒಂದು ಕುಟುಂಬದಲ್ಲಿ ಒಂದು ನ್ಯಾಯ ಪಂಚಾಯತಿ ಸೇರಿ ಒಂದು ಇದ್ದಾಗ ಬೇಕಾದ್ರೆ ಅವ್ರಿಗೆ ಹೇಳ್ಬೋದು ಮಾಡ್ಯಪ್ಪ, ಸರ್ಕಾರ ಭೂಮಿ ಕೊಡ್ತಾ, ಸರ್ಕಾರ ಸೌಲಭ್ಯ ಕೊಡ್ತಾ, ಬಿತ್ತನೆ ಬೀಜ ಕೊಡ್ತಾ. ಈಗ ನಾವು ಗೇದು ನಾವು ನಮ್ಮ ಭೂಮಿಲಿ ನಾವು ಗೇದು ನಾವು ಸಂಪಾದನೆ ಮಾಡ್ಕೊಂಡು ಜೀವನ ಕಳಿಬೋದು. ಯಾಕೆ ಕೊಡುಗೋಬೇಕು, ಯಾಕೆ ಕೊಡುಗೋಬೇಕು, ಮಲ್ಯಾಡ್ಕೋಬೇಕು, ಎಲ್ಲ ಸರ್ಕಾರ ನಡೆಸ್ಕೊಡ್ತಾ ನಾವು ಯಾಕೆ ಇನ್ನೊಬ್ಬರ ಜೀತ್ಕೋಬೇಕು ಅಂತ ನಾನು ಹೇಳ್ಬೋದು. ಈಗ ಕೆಲವ್ರು ಏನ್ ಮಾಡ್ತಾರೆ, ನೀವು ಹೇಳೋದು ಆದಿವಾಸಿಗಳು ಗೇಯಕ್ಕಾಗಲ್ಲ, ಕೆಲವ್ರು ಎಣ್ಣ ಏಟು ಜಾಸ್ತಿ, ಆ ಎಣ್ಣೆ ಏನ್ ಮಾಡ್ತಾರೆ ಮನೇಲಿ ಗೇದ್ರೆ ದುಡ್ಡು ಸಿಕ್ಕಲ್ಲ, ನಮ್ಮ ಮನೆ ಕೆಲಸ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ, ಪರಿಚಯಕ್ಕೋದ್ರೂ ದುಡ್ಡು ಸಿಕ್ಕತ್ತ. ಆ ತರ ಕೂಲಿ ಮಾಡ್ತಾರೆ, ಬಂದು ಎಣ್ಣೆ ಹುಡ್ಕೊಂಡು ಆರಾಮಾಗಿರ್ತಾರೆ. ಈ ಜಮೀನ್ ಬಗ್ಗೆ ಏನ್ ಮಾಡ್ಕೊಂಡು ಬಂಡವಾಳ ಹಾಕ್ಬೇಕು. ಹಿಂಗದ ಇವಾರ
0: ಬಹಳ ಸಂತೋಷ ಲೋಕಯ್ಯ ಅವರೇ, ತಾವು ಕೂಡ ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ತಮ್ಮ ಒಂದು ವೈಯಕ್ತಿಕ ಇಚ್ಛೆಯಂತೆ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ, ಅದು ಮಳೆಯಾಶ್ರಿತವಾಗಿ ಕೃಷಿ ಅನ್ನೋದೇ ಮಾಡ್ತಾ ಅದರಲ್ಲಿ ಒಂದು ಆದಾಯವನ್ನು ಕಾಣ್ತಾ ತಮ್ಮ ಒಂದು ಜೀವನ ನಿರ್ವಹಣೆ ಮಾಡ್ತಾ ಇರೋದು ಕುರಿತು, ಸಂಸ್ಥೆಗಳಿಂದ ಸಿಗ್ತಿರೋಂಥ ಸೇವಾ ಸೌಲಭ್ಯ ಪಡ್ಕೊಳ್ತೀರಿ, ಎಷ್ಟೆಲ್ಲ ಅನುಕೂಲ ಆಗಿದೆ ಅನ್ನೋದು ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ಹಾಗೂ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಾಡಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ಹಾಗೂ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ಮಿಶ್ರ ಹಾಗೂ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕುರಿತು ಸರಗೂರು ತಾಲೂಕಿನ ನಿಮ್ಮನಹಳ್ಳಿ ಹಡಿಯ ಕೃಷಿಕರಾದ ಶ್ರೀಯುತ ಕಾಳಿಂಗಯ್ಯ ಮತ್ತು ಶ್ರೀಯುತ ಲೋಕಯ್ಯರವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ

0: ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ. ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ಬಳಿಕ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೃಂಗೇರಿಯಲ್ಲಿ ತರಾತುರಿಯಲ್ಲಿ ಫಲಿತಾಂಶ ಘೋಷಣೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 201 ಮತಗಳಿಂದ ಗೆದ್ದಿದ್ದರು. ಇದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಕುರಿತಂತೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಅದರಂತೆ ಮರು ಎಣಿಕೆ ನಡೆದಿದ್ದು 314 ಮತಗಳು ಮಾನ್ಯವಾಗಿವೆ, 255 ಮತಗಳು ಅಮಾನ್ಯವಾಗಿವೆ. ಈಗ ಮರು ಎಣಿಕೆಯಲ್ಲಿ ಜೀವರಾಜ್ ಅವರಿಗೆ 690 ಮತಗಳು ಲಭಿಸಿದ್ದು, ರಾಜೇಗೌಡರಿಗೆ ಬಿದ್ದಿದ್ದ ಮತಗಳನ್ನು ವ್ಯವಸ್ಥಿತವಾಗಿ ತಿದ್ದಲಾಗಿದೆ ಎಂದು ದೂರಿದ್ದಾರೆ.
1: 2023 ಜೀವರಾಜ್ಗೆ 692 ಅಂಚೆ ಮತಗಳು ಬಿದ್ದಿದ್ದರೆ ಮರು ಎಣಿಕೆಯಲ್ಲಿ 690 ಮತಗಳು ಲಭಿಸಿವೆ, 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ರಾಜೇಗೌಡರಿಗೆ 255 ಮತಗಳು ಕಡಿಮೆಯಾಗಿದ್ದಾವೆ. ಇದನ್ನು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಓಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಗೊತ್ತಾಗುತ್ತೆ. ಯಾಕೆ ಇನ್ವ್ಯಾಲಿಡ್ ಆದ ಅಂತಂದ್ರೆ, ರಾಜೇಗೌಡನಿಗೆ ಬಿದ್ದಿದ್ದಂತೆ 255 ಮತಗಳು ಅದರಲ್ಲಿ ವ್ಯವಸ್ಥಿತವಾಗಿ ತಿದ್ದಲಾಗಿದೆ. ಇಂದಿನ ರಿಟರ್ನಿಂಗ್ ಆಫೀಸರು ವ್ಯಾಲಿಡ್ ಅಂತ ಮಾಡಿದಾಗ, ಈಗ 255 ಮತಗಳನ್ನ ಇನ್ವ್ಯಾಲಿಡ್ ಅಂತ ಮಾಡಿದಾಗ, ಇದು ನಾಟ್ ಓನ್ಲಿ ಓಟ್ ಚೋರಿ, ಇದು ಓಟ್ ಡಕಾಯಿತಿ.
0: ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡ ಅವರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಿಸಲಾಗಿದ್ದು, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 2028 ಚುನಾವಣೆಗೆ ಇದು ದಿಕ್ಸೂಚಿ ಎಂದು ಅಭಿಪ್ರಾಯಪಟ್ಟಿದ್ದು, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪಕ್ಷದ ಕೈಹಿಡಿದಿವೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮತದಾರರು ಕಾಂಗ್ರೆಸ್ ಪರವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಉಮೇಶ್ ಮೇಟಿ ಗೆಲುವಿಗೆ ಕಾರಣ ಎಂದು ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದು ಹೇಳಿದ್ದು ಇದೆಲ್ಲ ಮಾಧ್ಯಮಗಳ ವರದಿ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಮುಖಂಡರಾದ ನಸೀರ್ ಅಹಮದ್ ಹಾಗೂ ಅಬ್ದುಲ್ ಜಬ್ಬರ್ ಅವರ ಅಮಾನತು ಹಿಂಪಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸೋತಂತೆ ರಾಜ್ಯದಲ್ಲಿಯೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹೀನಾಯವಾಗಿ ಸೋಲು ಅನುಭವಿಸಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಐತಿಹಾಸಿಕವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲಿನ ಜನರ ಬಲವಾದ ನಂಬಿಕೆಯನ್ನು ಮತ್ತೊಮ್ಮೆ ದೃಢಪಡಿಸಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೇಸಿಗೆಯಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿಯನ್ನುಂಟು ಮಾಡುವವರ ವಿರುದ್ದ ಅಧಿಕಾರಿಗಳು ಪ್ರಕರಣ ದಾಖಲಿಸುವಂತೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಯಾರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕುಡಿಯುವ ನೀರು ಸರಬರಾಜು ಮಾಡಲು ಅಡ್ಡಿಪಡಿಸಿದರೆ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಔರಾದ್, ಬಾಲ್ಕಿ, ಬಸವಕಲ್ಯಾಣ, ಕಮಲನಗರ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಬಾಲ್ಕಿಯ 8 ಗ್ರಾಮ ಸೇರಿದಂತೆ 43 ಗ್ರಾಮಗಳಲ್ಲಿ ನೀರು ಸಮಸ್ಯೆ ಉಲ್ಬಣಗೊಂಡಿದ್ದು, ಅಧಿಕಾರಿಗಳು ಕ್ರಮ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೇಸಿಗೆಯಲ್ಲಿ ಕುಡಿಯುವ ನೀರು ವ್ಯತ್ಯಯವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಇಂದು ಸಭೆ ನಡೆಸಿದ ಅವರು, ಬೇಸಿಗೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯುಂಟಾಗದಂತೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಯೋಜನೆಗಳಿಗೆ ನಿರಂತರ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಲು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ 7 ಗಂಟೆಗಳ ಕಾಲ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಮತ್ತು ಹೇಮಾವತಿ ನದಿಯ ಮೂಲಕ ಕುಡಿಯುವ ನೀರನ್ನು ಎತ್ತುವಳಿ ಮಾಡುವ ಹಿನ್ನೆಲೆಯಲ್ಲಿ ನದಿ ತೀರದಲ್ಲಿ ಅನಧಿಕೃತವಾಗಿ ಹಾಕಿಕೊಂಡಿರುವ ಅಕ್ರಮ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿನ ಯೋಜನೆಯನ್ನು ಹೊರತುಪಡಿಸಿ ಇತರೆ ಗ್ರಾಮಗಳಲ್ಲಿನ ಕೊಳವೆ ಬಾವಿಗಳು, ಪಂಪ್ಸೆಟ್ಗಳು ಮತ್ತು ಓವರ್ ಟ್ಯಾಂಕ್ಗಳನ್ನು ನಿಯಮಿತವಾಗಿ ಪರಿಶೀಲಿಸಿ ಯಾವುದೇ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ದಾವಣಗೆರೆ ತಾಲೂಕಿನ ಮಾಯಕೊಂಡ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಮೊದಲ ಆದ್ಯತೆ ನೀಡಲಾಗಿದ್ದು, ಸಮಸ್ಯೆ ಇರುವ ಕಡೆಗಳಲ್ಲಿ ತಕ್ಷಣವೇ ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಕೆಎಸ್ ಬಸವಂತಪ್ಪ ತಿಳಿಸಿದ್ದಾರೆ. ಕಂದನಕೋವಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ನೀರಿನ ಸೌಲಭ್ಯ ಒದಗಿಸುವಲ್ಲಿ ವಿಳಂಬ ಧೋರಣೆ ತೋರದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆಗಾಲದ ವೇಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳು ಹಾಗೂ ಹಾನಿಗೊಳಗಾಗುವ ಪ್ರದೇಶಗಳನ್ನು ಗುರುತಿಸಿ ಸ್ಥಳೀಯ ನಿವಾಸಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕು ಎಂದು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಆಯುಕ್ತ ಡಾ ರಾಜೇಂದ್ರ ಕೆವಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ 112 ವಾರ್ಡ್ಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಎಲ್ಲಾ ತಂಡಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದ್ದು, ತಪ್ಪಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪಾಲಿಕೆ, ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಹಗುರ ಮಳೆಯಾಗಲಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳ ಕೆಲವೆಡೆ ಮಳೆಯಾಗಲಿದ್ದು, ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಹಾಸನ, ಕೊಡಗು, ಬಳ್ಳಾರಿ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು, ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಸೇರಿದಂತೆ ಹಲವೆಡೆ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮನೆಗಳಲ್ಲಿ ಪ್ರಾಣಿಗಳನ್ನು ಹೇಗೆ ಪೋಷಿಸುತ್ತೇವೆಯೋ ಅದೇ ರೀತಿ ಗಿಡಮರಗಳನ್ನು ಪೋಷಿಸಿದಾಗ ಮಾತ್ರ ಪರಿಸರ ಉಳಿಸಲು ಸಾಧ್ಯ ಎಂದು ಕೋಲಾರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಕೋಲಾರ ಜಿಲ್ಲೆಯ ಟಿ ಗೊಲ್ಲಹಳ್ಳಿ ಹೊರವಲಯದ ಕೆರೆಯ ಅಂಗಳದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹಣ ದುಂದುವೆಚ್ಚ ಮಾಡುವ ಬದಲು ನೆನಪಿನ ಸಂಕೇತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಪರಿಸ್ಥಿತಿಯ ನಡುವೆಯೂ ದೇಶದ ಯಾವುದೇ ಎಲ್ಪಿಜಿ ವಿತರಣಾ ಕೇಂದ್ರಗಳಲ್ಲಿ ದಾಸ್ತಾನು ಕೊರತೆಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಎಲ್ಪಿಜಿ ಸಿಲಿಂಡರ್ಗಳ ನಿರಂತರ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸರ್ಕಾರ ಭರವಸೆ ನೀಡಿದೆ. ನವದೆಹಲಿಯಲ್ಲಿ ನಡೆದ ಅಂತರ್ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಧಿಕಾರಿಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಖರೀದಿಯ ವಿಷಯದಲ್ಲಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಬಾರದು ಹಾಗೂ ಅಧಿಕೃತ ಮೂಲಗಳ ಮಾಹಿತಿಯನ್ನು ಮಾತ್ರ ನಂಬಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪಾರದರ್ಶಕವಾಗಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಉಪಚುನಾವಣೆಯಲ್ಲಿ ಪಕ್ಷಕ್ಕೆ ಗೆಲುವು, ಸಚಿವ ಆರ್ಬಿ ತಿಮ್ಮಾಪುರ್. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮತ. ಕುಡಿಯುವ ನೀರು ಸರಬರಾಜಿಗೆ ಅಡ್ಡಿ ಉಂಟು ಮಾಡಿದರೆ ಪ್ರಕರಣ ದಾಖಲಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಹಾಗೂ ರಾಜ್ಯದ ಹಲವೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ

ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ. ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ ಒಂದರ ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳೊಡನೆ ಬಸವಣ್ಣನವರನ್ನು ನೆನೆಯುತ್ತಿದ್ದೇನೆ. ಬಾ ಅಣ್ಣ ಬಸವಣ್ಣ, ನಿನ್ನ ನೆನೆಯದ ದಿನವೆನಗೆ ಬೇಕಿಲ್ಲ. ನಿನ್ನ ನೆನೆಯದಿಹ ದಿನವಾವುದೂ ನೆನಪಿಲ್ಲ. ಮೈಯ ರಕ್ತವೂ ನೀನೆ, ಪ್ರಾಣದುಸಿರೂ ನೀನೆ. ನೀನೊಬ್ಬ ಇರುವಲ್ಲಿ ಇಹಕ್ಕಿಲ್ಲ ದೇವ ದೈವಗಳು, ಗೆಳೆಯ ಬಂಧುಗಳೆನ್ನುವ ಭಾವದಲ್ಲಿ ನಿನ್ನ ಜೀವನ ಕಾವ್ಯ ಅರ್ಹುವಲ್ಲಿ ಸಿಕ್ಕಿರುವ ಅವಕಾಶಕ್ಕಾಗಿ ಕೇಳುಗರೆಲ್ಲರಿಗೂ ಪ್ರೀತಿಯ ವಂದನೆಗಳು. ಬಾಗೇವಾಡಿಯ ಅಗ್ರಹಾರ ಲಿಂಗಭಟ್ಟನೆಂಬ ಪಂಡಿತ, ಗುರುಕುಲದ ಆಚಾರ್ಯ, ಚಂದ್ರ ಅವನ ಸಹಧರ್ಮಿಣಿ, ಅನ್ಯೋನ್ಯ ದಾಂಪತ್ಯ, ಕುಲ ತಿಲಕನೊಬ್ಬ ಜನಿಸಿದ, ಮಾದರಸನೆಂದು ಹೆಸರಿಸಿದರು. ಬಾಗೇವಾಡಿಗೆ ಸ್ವಲ್ಪ ದೂರದಲ್ಲಿದ್ದ ಇಂಗಳೇಶ್ವರದ ಶಿವದೇವಯ್ಯ ಮಾದರಸನ ಬೆಳವಣಿಗೆಯನ್ನು ಎಳವೆಯಿಂದಲೇ ಗಮನಿಸಿದ್ದ. ಆತ ಬೆಳೆದು ವಯಸ್ಕನಾದಂತೆ ತನ್ನ ಸುತೆ ಮಾದಲಾಂಬೆಗೆ ಇವನಾದಾನು ತಂಪಾದ ನೆರಳು, ಸೊಂಪಾದ ಸೊಬಗು. ಸರಿ ಜೋಡಿ ಇದುವು ಕಂಡಾಳು ಮಗಳು, ಪರಶಿವನ ವಾಮದಲ್ಲಿ ತಾಯಿ ಪಾರ್ವತಿಯಂತೆಂಬ ಭಾವದಲ್ಲಿ ಮುಂದಾದ ಊದಿಸಲು ವಾಲಗವ. ಮದುವೆ ಮುಗಿಯಿತು. ಮನೆ ತುಂಬಿ ಮಡದಿ ಮನೆಗೆ ಅಡಿಯ ನೀಡುತ್ತಿರುವಂತೆ ಬದಲಾಗಿ ಮಾದರಸನ ಸೌಭಾಗ್ಯ ಚಕ್ರ ಏರ ತೊಡಗಿದ ಮೇಲೆ ಮೇಲೆ ಊರಿಗೆ ಅವನಾಗಿ ಹಿರಿಯ ಅರಸ. ಮಾದರಸ ಮಾದಲಾಂಬಿಕೆಯರಿಗೆ ಇಬ್ಬರು ಮಕ್ಕಳು ಜನಿಸಿದರು. ದೇವರಾಜ ಮೊದಲ ಪುತ್ರ, ನಾಗಲಾಂಬಿಕೆ ನಂತರದ ಪುತ್ರಿ. ಮಗಳಿಗೆ ಆರೇಳದ ಹರೆಯದ ಸಮಯದಲ್ಲಿ ಶಿವ ನಂದಿಯರ ವರಪ್ರಸಾದದಿಂದ ಮಾದಲಾಂಬೆ ಮತ್ತೆ ಗರ್ಭಿಣಿಯಾದಳು. ಅಮ್ಮನಾಸೆಯಂತೆ ತವರು ಮನೆಯಿರುವ ಹೋರಿ ಮರಡಿಗೆ ಅತ್ತೆ ಮನೆಯಿಂದ ಸೂಚನೆ ಬಂದಂತೆ ಮಾದರಸ ಬಾಗೇವಾಡಿಯಿಂದ ಹೋರಿ ಮರಡಿಗೆ ಧಾವಿಸಿ ಬಂದ. ತಲಾವರಿಸಿತ್ತು. ದೀಪಗಳೆರಡು ಬೆಳಗುತ್ತಿದ್ದವು. ಕೆಲವೇ ಕ್ಷಣದಲ್ಲಿ ಗಂಡು ಮಗು ಗಂಡು ಮಗು ಕೂಗು ಕೇಳಿಸಿತು. ಎಲ್ಲರೂ ಸಂಭ್ರಮಿಸಿದರು. ಎಲ್ಲರೂ ಹುಟ್ಟಿದ ಮಗುವನ್ನು ನೋಡು ವಾಸೆಯಲ್ಲಿ ಒಳಗಿನ ಕೋಣೆಗೆ ಬಂದರು. ಹೊಳೆಯುತ್ತಿತ್ತು ಮಗು ದಂತ ಪುತ್ತಳಿ ಎಂದದಲ್ಲಿ, ಆದರದರಲ್ಲಿ ಇರಲಿಲ್ಲ ಚಲನೆ. ತೆರೆದಿಲ್ಲವದು ಕಂಗಳನು, ಸೂಕ್ಷ್ಮದಲ್ಲಿ ದಿಟ್ಟಿಸಲದನು. ಬಿಗಿದಿಡಿದ ಮುಷ್ಟಿಯನ್ನು ತಲೆಯ ಕಡೆ ಇಟ್ಟು ಲೆಕ್ಕಿಸೆನು ಭವವ ಎಂಬ ರೀತಿಯಲ್ಲಿ ನಿಶ್ಚೇಷ್ಟಿತವಾಗಿ, ನನಗೇಕೆ ಈ ಲೋಕದ ಪರಿವೆ, ದಿವ್ಯ ನಿರ್ಲಕ್ಷ್ಯದಲ್ಲಿ ಮುನಿದು ಮಲಗಿದಂತಿತ್ತು ಉಸಿರಾಡುತ್ತ. ಗಳಿಗೆಗಳು ಉರುಳುತ್ತಿದ್ದವು. ಮಗುವಿನಲ್ಲಿ ಉಸಿರಾಟವಿತ್ತು, ಚಲನೆಯಿರಲಿಲ್ಲ. ಎಲ್ಲರೂ ಗಾಬರಿ ಆತಂಕದಲ್ಲಿದ್ದರು. ಮಾಡುವುದು ಏನೆಂಬುದನ್ನು ಅರಿಯದವರಾಗಿದ್ದರು. ಅಷ್ಟರಲ್ಲಿ ಕಾರಿರುಳ ಕತ್ತಲಲ್ಲಿ ಬೆಳ್ಳಿ ಬೆಳಕೊಂದ ಕಂಡಂತಾಗಿ ಗುರು ಸಂಗಮೇಶ್ವರರ ಅನಿರೀಕ್ಷಿತ ಆಗಮನ. ಯಾರು ಊಹಿಸಿಯೇ ಇರಲಿಲ್ಲ. ವಿಷಯವನ್ನು ಅರಿತವರಂತೆ ಗುರುಗಳು ಸರಸರನೆ ಒಳಬಂದರು. ಮಗುವನ್ನು ಏಕನೋಟದಲ್ಲಿ ದಿಟ್ಟಿಸಿದರು. ಮಾಣಿಕದ ಹರಳಿ ನಂದದಿ ಹೊಳೆ ಹೊಳೆಯುತಿಹ ಮಗುವದು. ಆದರೆ ಕಂಗಳನ್ನು ತೆರೆದಿರಲಿಲ್ಲ, ಬಿಚ್ಚಿರಲಿಲ್ಲ ಹಿಡಿದ ಮುಷ್ಟಿ ಕೈಗಳನ್ನು. ನಾ ಬಲ್ಲೆ ಈ ಲೌಕಿಕ ಜಗದ ಪರಿಧಿಯನು, ಇರಲೊಲ್ಲೆನು ಇಲ್ಲಿ. ಇರ ಗೊಡುವಿರಾದರೆ ಇರಬೇಕು ನೀವು, ಜಗದ ಬಂಧದ ಸಾಕ್ಷಿ ಇಲ್ಲಿದೆ ನೋಡಿ ಎಂದು ಮೆಲ್ಲನೆಯ ಉಸಿರಿನಲ್ಲಿ ಆ ಮಗುವು ನುಡಿದಂತೆ ಎನಿಸಿ ಗುರುಗಳು ಬೆಚ್ಚಿದರು. ಮಗುವನ್ನು ದಿಟ್ಟಿಸುತ್ತಿದ್ದಂತೆ ಅವರಿಗನ್ನಿಸಿತು, ಸಂಕಲ್ಪ

ಸ್ವರೂಪ ಸಿದ್ಧಿಗೆ ಅವತರಿಸಿದ ಮಮಕಾರ, ಜಗದೊಳಿತಿಗೆ ಬಂದ ಅವತಾರ, ಈ ಜಗದ ಮಗುವಲ್ಲ ಪರಶಿವನ ಪರಮಾವತಾರ. ಗುರುಗಳು ಜೋಳಿಗೆಗೆ ಕೈ ಹಾಕಿ ಕರಡಿಗೆಯಿಂದ ವಿಭೂತಿಯನ್ನು ತೆಗೆದು ಶಿವನನ್ನು ಧ್ಯಾನಿಸುತ್ತ ಮಗುವಿನ ಮೈ ತುಂಬ ಹಚ್ಚಿದರು. ತುಟಿಗಳಲ್ಲಿ ಬಸವ ಬಸವ ಬಸವೇಶ್ವರ ನಾಮಸ್ಮರಣೆ ಮಾಡತೊಡಗಿದರು. ಮಗು ಕಿಟಾರನೆ ಕಿರಿಕಿತು. ಎಲ್ಲರೂ ಆನಂದ ಸಂಭ್ರಮದಲ್ಲಿ ಸಂತೃಪ್ತಿಯಿಂದ ಮೇಲೆದ್ದರು. ಗುರುವರರು ಮಾದಲಾಂಬೆಯ ಕೈ ನೀಡಿ, ಆ ಮಗುವನ್ನು ಇದು ನಿನ್ನ ಮಗು, ದೇವನ ಶಿಶು, ಕಾಪಾಡು, ಬಲು ಎಚ್ಚರಿಕೆಯಲ್ಲಿ ನುಡಿದು ಮೇಲೆದ್ದು ಶಿವದೇವಯ್ಯನವರಲ್ಲಿ, ಇಂದಿವನು ನಿಮ್ಮ ಮಗ, ನಾಳೆ ಲೋಕಕ್ಕೆ ಹೊಸ ಬೆಳಕ ನೀಡುವವ, ಕರೀರಿ ಇವನನ್ನು ಬಸವಣ್ಣ ಎಂದೆನಲು ನುಡಿದರೆಲ್ಲರೂ ಒಂದಾಗಿ ತಮ್ಮ ಮಾತೆ ಮಗೆ ಶಿರೋವೇದ್ಯ. ನಾಲ್ಕೈದು ವೈಶಾಖಗಳು ಉರುಳಿ ಹೋಗಿವೆ. ಐದರ ಹರೆಯದ ಬಸವ ಸ್ವರ್ಣ ಕಾಂತಿ ಎಂದು ಸ್ವಾಕಾರಗೊಂಡಂತೆ, ಹುಣ್ಣಿಮೆಯ ಬೆಳದಿಂಗಳೇ ಮುದದಿ ಮೈದಾಳಿದಂತೆ, ಅಸೀಮ ಶಾಂತಿಯಲ್ಲಿ ನಿಸ್ಸೀಮ ಪ್ರೇಮಜ್ಯೋತಿ ಪಳಪಳನೆ ಹೊಳೆವಂತೆ, ದೇಗುಲದ ಗರ್ಭಗುಡಿಯಲ್ಲಿ ಮಿನುಗುವ ನಂದಾ ದೀಪವೇ ಉಸಿರೊಡೆದು ಬಂದಂತೆ, ಪರಿಮಳ ರಾಶಿಯದು ಘಮ ಘಮಿಸಿದಂತೆ ಬಸವ ಬೆಳೆದಿದ್ದ. ನೋಡಿ ತಳಿಯದು ಕಣ್ಣು, ಕೇಳಿ ಸೋಲದು ಕಿವಿಯು, ಎತ್ತಿ ಆಡಿಸುವವರ ಕೈ ಗೂಸಾಗಿಯವನು. ದಿನಗಳು ಉರುಳಿದವು. ಬಸವ ಗುರುಕುಲಕ್ಕೆ ಹೋಗಲಾರಂಭಿಸಿದ್ದ. ಅದ್ಭುತ ನೆನಪ ಶಕ್ತಿಯನ್ನು ಹೊಂದಿದ್ದ. ಶುಶ್ರಾವ್ಯ ದನಿಯಲ್ಲಿ ಸುಮಧುರದಲ್ಲಿ ಹಾಡುತ್ತಿದ್ದ. ಹೆತ್ತವರು ಅಕ್ಷರಾಭ್ಯಾಸಕ್ಕೆ ಮುಹೂರ್ತ ನಿಶ್ಚಯಿಸಿದರು. ಅಕ್ಷರ ಕಲಿಕೆ ಪ್ರಾರಂಭವಾಯಿತು. ಆಚಾರ್ಯರು ಮನದಲ್ಲೇ ಗುನುಗಿದರು. ನಿಮ್ಮಿ ಸುಪುತ್ರ ಪ್ರಜ್ವಲಿತ ರವಿಯಂತೆ ಬೆಳೆಯುವನು. ಸುಜ್ಞಾನದ ದೇವ ಗಂಗೆಯನ್ನು ಮನುಕುಲದಿ ನಡೆಯುತ್ತ ತಾನು ಅಂತೆಯೇ ಹೇಳಿ ನಡೆಯಲೆಲ್ಲರಿಗೆ ಜಯಿಸಿ ಅರಿ ಷಡ್ವರ್ಗಗಳ ತೋರುವನು ಹೊಸ ಬೆಳಕ. ಈ ಜಗದ ಮನುಜರಿಗೆ ಕಿರಿಯರಲ್ಲಿ ಕಿರಿಯನಾಗಿ, ಹಿರಿಯರಿಗೆ ಹಿರಿಯನಾಗಿ ದಾಟಿ ರಾಗ ವಿರಾಗಗಳನ್ನು ಏರುವನು ಶೂನ್ಯ ಸಿಂಹಾಸನವನ್ನು. ದಿನಗಳು ಉರುಳಿದಂತೆ ಬಸವನಿಗೆ ಅಕ್ಕ ನಾಗಲಾಂಬೆಯಲ್ಲಿ ವಿಪರೀತ ಅಕ್ಕರೆ. ಅವಳಿಗೂ ಬಸವನ ಹೊರತಾಗಿ ಬೇರಾರು ಬೇಡ. ಮುಂಜಾನೆಯ ರವಿಯಂತೆ ಏರುತ್ತಿತ್ತವರ ಪ್ರೀತಿ ದಿನ ದಿನಕ್ಕೆ ಬಿಟ್ಟಿರಲಾರದೆ ಒಬ್ಬರನ್ನೊಬ್ಬರು. ಬಸವ ತನ್ನಕ್ಕನಿಗೆ ತಾನೇ ಗುರುವಾದ. ಮನೆಯ ಹಿರಿಯರು ಪ್ರೋತ್ಸಾಹಿಸಿದರು. ನಾಗವ್ಯ ಮನದಲ್ಲೇ ನುಡಿದಳು. ಮನದ ಆಸೆಗೆ ಹೊಸ ಭಾಷ್ಯ ಬರೆದ ನನ್ನ ಅನುಜ, ಬಸವ ಗರ್ಭಿತ ಈ ಬಾಳು, ಕಲಿಯುವೆನು ಅವನೊಡನೆ ಕಲಿಸುವೆನು ಕೂಡ, ಏರಲವ ಹೊಸ ಶಿಖರವನ್ನು ನಾನಾಗುವೆ ಮೆಟ್ಟಿಲು. ಬಸವ ಕಲಿಯುವಿಕೆಯಲ್ಲಿ ಅಸಾಧಾರಣ ನೆನೆಸಿದ್ದ. ತನ್ನ ಸಹಪಾಠಿ ಬಾಲಕರ ನಡುವಿನಲ್ಲಿ ತಾರೆಗಳ ಸಮೂಹದಲ್ಲಿ ಹೊಳೆ ಹೊಳೆವ ಚಂದಿರನಂತೆ, ಕಂಗಳಿಗೆ ಸಂತಸವನ್ನು ನೀಡುವ ದೀಪ್ತಿಯಂತೆ, ಎದುರಿದ್ದ ಎಲ್ಲವನ್ನು ಸ್ವಾಹ ಎನ್ನುವ ಅಗ್ನಿಯಂತೆ ಕಾಣಿಸುತ್ತಿದ್ದನು. ವಯಸ್ಸಿಗೆ ಮೀರಿ ಬುದ್ಧಿಯನ್ನು ಪಡೆದಿದ್ದನು. ಗುರುಗಳು ತಮ್ಮ ಮನದಲ್ಲಿ ಗುನುಗುತ್ತಿದ್ದರು. ಗುರುವಲ್ಲ ನಾನವಗೆ, ಜಗದಿರುಳು ಕಳೆಯ ಬಂದಿರುವ ಜ್ಞಾನ ಜ್ಯೋತಿ ಇವನು. ಲೋಕದೆದುರಿಗೆ ನಾನವನ ಗುರು ನಿಜವಿರಲು, ಆದರೆನ್ನ ಮನವೊಪ್ಪದು ಈ ಲೌಕಿಕ ವಿಷಯವನ್ನು. ಗುರುಗಳ ಯೋಚನಾಲಹರಿ ಬಸವನೆಂದರೆ ಬ್ರಹ್ಮ ಸಂಸ್ಕಾರ ಪಡೆದವನೆಂದು ಬೆಳಗುತ್ತಿತ್ತು. ಬಸವನಾಡಿದ್ದ ಮಾತುಗಳು ರಿಂಗಣಿಸುತ್ತಿತ್ತು. ಬಂದಿರುವೆ ನಾನಿಲ್ಲಿ ಗುರುಮುಖದಿ ಕಲಿಯುವಲಿ, ಕಲಿಸಿರಿ ನೀವೆನಗೆ ನೀವು ತಿಳಿದಿರುವ ಎಲ್ಲವನ್ನು. ಅರಿತಿರುವೆ ನಾನು ಕಲಿಯ ಬಂದಿರುವೆ ನಾನೆಂದು, ಸಕಲರಿಗೆ ಶುಭದ ಮಂಗಳವ ಹಾರೈಸುವೆನು ಮೋದದಲ್ಲಿ. ತೃಪ್ತಿ ಇದೆ ಎನಗೆ ನಾನು ಕಲಿತುದುದರಲಿ, ನೀವು ಕಲಿಸಿದುದರಲಿ. ಹರಸಿರಿ ಅನುದಿನವು ನನ್ನ ಬೆಳಗು, ನೀನಿನ್ನು ಸೂರ್ಯ ಹೊಳೆವಂತೆ ಎಂದು, ಬೆಳಗು ಭುವಿಯನ್ನು ಪರದೀಪನಾಗೆಂದು, ಬೆಳಗು ಜಗವನ್ನು ಧರ್ಮದಲ್ಲಿ ನಡೆದು ಎಂದು, ಬೆಳಗು ವಿಶ್ವವನ್ನು ಭಕ್ತಿ ಪ್ರೇಮದ ಪಥದಲ್ಲಿ ವಿಶ್ವ ಮಾನವನಾಗಿ ಎಂದು. ಗುರುಗಳು ಬಸವನಿಗೆ ಲೋಕದರಿವನ್ನು ಹೆಚ್ಚಿಸುತ್ತಿದ್ದರು. ಕೆಲವೊಮ್ಮೆ ಅವರಿಗೆ ನಾನಿವನ ಗುರುವೋ, ಇವನೆನ್ನ ಗುರು.

ಸಂಶಯ ಕಾಡುತ್ತಿತ್ತು. ಕೊನೆಗವರು ಬಸವನ ಧೀಶಕ್ತಿಯನ್ನು ಅರಿತವರಂತೆ ಮುಕ್ತವಾಗಿ ನುಡಿದರು. ಗುರುವಲ್ಲ ನಾ ನಿಮಗೆ, ನೀನೀ ಜಗದ ಗುರುವು, ಜಗದ ಕತ್ತಲೆ ಕಳವ ಜ್ಯೋತಿರ್ಪುಂಜನು ನೀನು. ಸಿದ್ಧಿಸುವುದು ನನ್ನ ಜ್ಞಾನವೆಲ್ಲವೂ ನಿನಗೆ ನಿನ್ನೊಳಗ ಮಂಥನದಿ. ನಾನಿರುವೆ ನಿಮಿತ್ತಾದಿ ತೋರಲು ನೀನು ನಡೆಯುವ ದಾರಿಯನ್ನು. ಸಾಗುತ್ತಿರು ನೀನಂತೆ, ಇಂದಲ್ಲ ನಾಳೆ ಸಿಗುವನು ನಿನಗೊಬ್ಬ ಗುರುವು. ನಿನ್ನೊಳಗನ್ನು ಹರಿದು ಮಾಯೆಯ ಮುಸುಕಿಂದ ಹೊರತೆಗೆದು ಕಿಡಿಗೆದರುವನವನು. ಗುರುಗಳಿಗೆ ತಮ್ಮ ಮಾತು ಸಮಾಧಾನ ತಾರದೇ ಹೋಯಿತು. ಅವರ ಮನದಲ್ಲಿ ಬಸವನಾಮಸ್ಮರಣೆ, ಮತ್ತೆ ಮತ್ತೆ ಅವನನ್ನೇ ನೆನೆಯುತ್ತ ಅವನ ಧೀಶಕ್ತಿಯನ್ನು ಮೆಚ್ಚುತ್ತ ತಮ್ಮ ಎದೆಯಲ್ಲಿ ಅವನನ್ನೇ ತುಂಬಿ ಮೊರೆದರು. ಬಸವ ಆಹ್ಲಾದ ರೂಪಿ ಔದಾರ್ಯ ನಿಧಿ, ಸರ್ವರನ್ನು ಸರ್ವರ ಅನುರಾಗಕ್ಕೆ ಪಾತ್ರನು, ಶಾಂತಿಖನಿ, ನಿರ್ಮತ್ಸರಿ, ಪ್ರಿಯಭಾಷಿ, ಮಿತಮಾರ್ಗಿ, ನಗುಮಗದ ಸಂಯಮಿಯು, ಕೃತಜ್ಞತಾ ಮೂರ್ತಿ, ನಿರ್ಲಿಪ್ತ ಮನದ ಧೀಮಂತ ಚೇತನಿ, ಸಜ್ಜನ ಪ್ರೇಮಿ, ಸೂಕ್ಷ್ಮಮತಿ, ಶ್ರುತಿವಿದ, ಸುವಿಚಾರಿ, ಸಂಸ್ಕಾರಿ, ಸುಸ್ಥಿರನು, ವಿದ್ಯಾಪರಿಣಿತನು, ನವನವೋನ್ಮೇಷಿತನು, ಚಿರನೂತನನು, ವಿಶ್ವಮಾನವನು, ಶೋಷಿತರ ರಕ್ಷಕನು, ಶ್ರುತಿ ಶಾಸ್ತ್ರ ಕಾವ್ಯ ರಸಋಷಿ, ಮಹಾಮಾನವತಾವಾದಿ, ಜಗದ ನೆಂಟ, ಸರ್ವರೆದೆ ಬಂಟ. ನಾಗಮ್ಮನ ಮದುವೆಯ ನಿಶ್ಚಿತಾರ್ಥವಾಯಿತು. ಶಿವಸ್ವಾಮಿ ಅವಳ ಬಾಳ ಸಂಗಾತಿ ಆಗಲಿದ್ದ. ಮೊದಲ ನೋಟದಲ್ಲೇ ಇಬ್ಬರೂ ಪರಸ್ಪರ ಒಪ್ಪಿಕೊಂಡಿದ್ದರು. ಬಸವನಲ್ಲಿ ಸಂತೋಷ ಸಂಕಟ ಏಕಕಾಲದಲ್ಲಿ. ಅವನ ಮನದಲ್ಲಿ ಕಾರಿರುಳ ಕತ್ತಲೆಯನ್ನು ಬೆಳಗಿದ ಸಿರಿ ಬೆಳಕ ಸಂಭ್ರಮ. ಊರಿನಲ್ಲಿ ಸುದ್ದಿಯಾಯಿತು, ಊರ ಅಧಿಕಾರಿಯ ಮಗಳ ಮದುವೆ, ಜೊತೆಗೆ ಅವರ ಮಗನ ಉಪನಯನ ಕೂಡ. ಬಸವನ ಮನ ಗೊಂದಲದ ಗೂಡಾಗಿತ್ತು. ಇಷ್ಟಲಿಂಗ ನನ್ನಲ್ಲಿರಲು ಯಜ್ಞೋಪೀತವೆಂಬುದು ಬರಿಯ ಬಂಧನವು ಎಂಬ ಭಾವ. ಆಡಲಾರ ಅನುಭವಿಸಲಾರ ನಾಗಕ್ಕನಿಗೆ ತಮ್ಮನ ದುಗಿದ ಸಂಕಟ ಅರಿವಾಗುತ್ತಿತ್ತು. ಒಮ್ಮೆ ಅವನ ಬಳಿ ಬಂದವಳು ಅವನ ಮನದುಗುಡವನ್ನು ನಿವಾರಿಸುವಲ್ಲಿ ಮಾತಿಗೆ ತೊಡಗಿದಳು. ಹೀಗೆಂದಳು, ಲೋಕ ಕಲ್ಯಾಣವನ್ನು ಗುರಿಯಾಗಿರಿಸಿ ಏರ ಹೊರಟಿರುವೆ ನೀನು ಜ್ಞಾನ ಶಿಖರವನ್ನು. ಏರುವ ಹಾದಿಯಲ್ಲಿರುವ ಹಲವಾರು ಮೆಟ್ಟಿಲುಗಳ ಪರಿಚಯಿಸಿರುವಿ. ತಮ್ಮನಾಗಿಹ ಮಗನು ನೀನೆನಗೆ, ಬಾಳ ದಾರಿಯನ್ನು ತೋರಲೆತ್ನಿಸಿದ ಪರಮ ಗುರು ನೀನು. ಉಪನಯನ ಬೇಡ ಏಕೆಂದು ಹೇಳುತ್ತಿರುವೆ? ಹುಡುಕ ಹೊರಟಿಹ ಜ್ಞಾನ ಜ್ಯೋತಿಯದು ಎದುರಾದೀತು ನಿನಗೆ ಉಪನಯನವಾದಂತೆ. ಲಿಂಗವಿರಲು ನನ್ನಲ್ಲಿ ಜನಿವಾರ ಬಲು ಭಾರ ಎಂದೆನಿಸಿದೆ ಎಂದಿರುವೆ. ಧರಿಸಿರುವೆ ಇಷ್ಟ ಲಿಂಗವನ್ನು, ಕಟ್ಟಿಕೊಂಡಿರುವೆ ಉಡಿದಾರ, ರುದ್ರಾಕ್ಷಿ ಮಾಲೆ ಇದೆ ಕೊರಳಲ್ಲಿ, ಅದರೊಡನೆ ಇನ್ನೊಂದು ಭಾರವಾಗದು, ತೊಡಲು ತೊಂದರೆಯಾಗದು. ಮಾತು ಮುಂದುವರಿಯುತ್ತಿತ್ತು. ಮದುವೆಯಾಗಿ ದೂರ ಹೋಗುವ ಸಂಕಟವು ತನ್ನಕ್ಕನನ್ನು ಕಾಡುತ್ತಿದೆ ಎಂದು ಬಸವನಿಗೆ ಅರಿವಾಯಿತು. ಕರುಳ ಕುಡಿಗಳೆರಡು ಬೆಂದು ನೋವಿನಲ್ಲಿ ಮುಳುಗಿ ಬೆಂದೆದೆಯ ನೋವನ್ನು ಉಣ್ಣುವ ಪರಿಯನ್ನು ನೋಡಲಾಗದೆ ದಿನಕರನೂ ಮರೆಯಾದ. ದುಃಖಿಸುವವರಿಗೆ ಅವರ ದುಃಖ ಇನ್ನೊಬ್ಬರಿಗೆ ಕಾಣದಿರಲೆಂದು. ಉಪನಯನ ದಿನ ಸನಿಹವಾಗಿತ್ತು. ಆಗಸದಲ್ಲಿ ಚಂದಿರ ಚಂದದಲ್ಲಿ ಬೆಳಗಿ ಮನಾನಂದವನ್ನು ಉಣಿಸುತ್ತಿದ್ದ. ಮುಂಜಾನೆಯಾದಂತೆ ಮಡಿವಸ್ತ್ರವ ಧರಿಸಿ ಹೊರಬಂದ ಚಲುವ ಚನ್ನಿಗ ಬಸವ ಕಂಡು ಬಂದಿರಲು ನೆರೆದ ಕಂಗಳಿಗೆ ಧರೆಗಿಳಿದು ಬಂದ ಬಾಲ ಅನಂಗನಂತೆ ಹುರಿಗಟ್ಟಿದ್ದವನ ಸ್ನಾಯುಗಳು ದೀರ್ಘ ದೇಹಿಯ ಸೌಂದರ್ಯ ಕಿಂಬು ಕೊಡುವಂತೆ ಇಂದ್ರ ಚಾಪದ ಹುಬ್ಬು ಮೊಗಮಾಟ ಹೆಚ್ಚಿಸಿರೆ ನಾಚಿದ್ದ ಮನ್ಮಥನು ನಾನೆಂತು ನಿಲಬಲ್ಲೆ ಇವಾಗೆದುರು ಎಂದು. ಯಜ್ಞೋಪವೀತ ಧಾರಣ ಸುಮುಹೂರ್ತ ಸಮೀಪಿಸುತ್ತಿತ್ತು. ಶಾಸ್ತ್ರಿಗಳು ತೆಗೆದಿಡು ಕೊರಳಗಂಟು ಎಂದರು. ಬಸವನಿಗೆ ಸಿಡಿದಂತಾಗಿ ನೂರು ಸಿಡಿಲುಗಳು ಒಮ್ಮೆಗೆ ವಾರಿದಿ ಎಲೆಗಳು ಏರಿ ಬಂದಂತಾಗಿ ನೂರಾಳೆತ್ತರ
ಕೈಯೊಳಗಿನ ನವನೀತ ಸಿಡಿ

ಮದ್ದು ಗುಂಡಾಗಿ ಸ್ಫೋಟಿಸುವ ಜ್ವಾಲಾಮುಖಿ ಪಿಸುಗುಡುವ ತೆರೆದು ನುಡಿದನವ. ಅದೊಂದು ಮಾತು ಆಡದಿರಿ ನೀವು, ತೆಗೆಯುವಂತಿಲ್ಲ ಅದನ್ನು. ಯಜ್ಞೋಪವೀತವ ತೊಡಿಸಿ ಅದು ಇರುವಂತೆ, ಕೀಳುವಂತಿಲ್ಲ ಚರ್ಮವನ್ನು, ನಿಲ್ಲಿಸುವಂತಿಲ್ಲ ಉಸಿರನ್ನು, ಕದಿಯುವಂತಿಲ್ಲ ವಿದ್ಯೆಯನ್ನು, ಅಂತೆಯೇ ತೆಗೆಯುವಂತಿಲ್ಲ ನನ್ನಿಷ್ಟ ಲಿಂಗವನ್ನು. ಮನದ ಇರುಸು ಮುರುಸಿನ ನಡುವೆಯೇ ಯಜ್ಞೋಪವೀತ ಧಾರಣೆಯಾಯಿತು. ಬಸವನಿಗೆ ಮೂರಳೆಯ ದಾರ ಮಣ ಭಾರವಾದಂತಾಯಿತು. ಆದರೆ ಗಾಯತ್ರಿ ಮಂತ್ರೋಪದೇಶ ಮೈಯ ನೆತ್ತರಿನಲ್ಲಿ ತುಂಬಿ ಅಪರಿಮಿತ ತೇಜೋ ಶಕ್ತಿಯನ್ನು ತುಂಬಿ ಪ್ರವಹಿಸುತ್ತಿದೆ ಎಂದೆನಿಸಿತು. ಲಕ್ಷಾಂತರ ತಾರಿಣಿ ಹಾರಿಕೆಗಳು ಆರ್ದ್ರತೆಯ ಸುದೆಯನ್ನು ಇಂಟುತ ತನು ಹಗುರಾಗಿ ತೇಲುವಂತಿರಲು ನಿಂತಿರುವಂತೆ ಆಕಾಶಗಾಮಿಯಾದವ ಶಿವಗಣಗಳ ಮನದಲ್ಲಿ ಹುಡುಕುತ್ತಲಿ ತೇಲಿ ವ್ಯೋಮೋನ್ನತಿ ವಿಸ್ತರದಿ ಮೇಘ ಮಾರುತಗಳ ದಾಟಿ ನಕ್ಷತ್ರ ಗಂಗೆಯನ್ನು ಹಿಡಿದು ಎಣಿಸಿ ರವಿಯ ಕಿರಣಗಳ ಗತಿಮೀರಿ ಸೆಳೆಮಿಂಚಂತೆ ಹೊಳೆದು ಹೊಳೆಯುತ್ತ ಹೊಳಪಾಗಿ ಬೆಳೆಯುತ್ತ ಮುದ್ದು ಮಗುವಿನ ಒಡಲಲ್ಲಿ ಅಗ್ನಿ ಪರ್ವತವಿದು ಎನ್ನುವಂತೆ ನಾಗಮ್ಮನ ಮದುವೆಯ ಮುಹೂರ್ತ ಸಮೀಪಿಸುತ್ತಿತ್ತು. ಹೆಂಗಳೆಯರು ಬಂದಂತೆ ಮುಡಿದ ಮಲ್ಲಿಗೆಯ ಘಮ ಚಪ್ಪರದಲ್ಲೆಲ್ಲ ಅಡರಿತ್ತು. ಬಿಡುವಿರದ ಲತಾಂಗಿಯರ ಓಡಾಟದಲ್ಲಿ ಮದುವೆ ಚಪ್ಪರವು ಊರ ದೇವರ ಜಾತ್ರೆಯಂದದಲ್ಲಿ ಕಂಡಿತ್ತು. ನಾವೇಕೆ ಮುದುಕರಾದೆವು? ಕಾಯಲಾರದೆ ಕೊಂಚ ಚಡಪಡಿಸುತ್ತಿರಲು ಹರೆಯ ಜಾರಿದ ಮುದುಕರು ಬೆಳೆದಿಲ್ಲವಿನ್ನು ನಾವೇಕೆ ಮೀಸೆ ಮೂಡದ ಬಾಲಕರು? ನಮಗೇಕೆ ಇಂತಹ ಅವಸರವಾಗಿತ್ತು? ಹಲುಬುತ್ತಿದ್ದರು ನಿನ್ನೆ ಮೊನ್ನೆಯ ಮದುಮಕ್ಕಳು. ಇದಾವುದರ ಅರಿವಿಲ್ಲದ ರೀತಿಯಲ್ಲಿ ಬಿರುಸಾಗಿತ್ತು ಓಡಾಟ. ವಸಂತ ಕಾಲದ ಘಮದಲ್ಲಿ ಹೂವಾಡ ಗಿತ್ತಿಯರ ಅಂದದಿ ನೋಟಕರ ಕಂಗಳ ಕುಕ್ಕುವಂತೆ ಮಾಂಗಲ್ಯ ಧಾರಣೆಯಾಯಿತು. ಪಾಣಿಗ್ರಹಣ, ಅಗ್ನಿ ಪ್ರದಕ್ಷಿಣೆ, ಅಶ್ವಾರೋಹಣ, ಸಪ್ತಪದಿ ಬೆಸುಗೆಯ ಬಂಧವನ್ನು ಬಲಪಡಿಸುವಂತೆ ಕ್ರಮಬದ್ಧವಾಗಿ ನಡೆಯಿತು. ಭೂರಿ ಭೋಜನ ಎಲ್ಲರ ಸಂತೃಪ್ತತೆಗೆ ಕಾರಣವಾಯಿತು. ಸಂತೃಪ್ತಿ ಸಂತಸವನ್ನು ಅನುಭವಿಸಿತು ಪ್ರಕೃತಿಯೂ ಕೂಡ. ನಾಗಮ್ಮನ ಬೆಳ್ಳಿ ಕಾಲ್ಗೆಜ್ಜೆಗಳಲ್ಲಿ ಅಲೆ ಅಲೆಯಾಗಿ ಹೊರಬಂದ ಘಲ್ಲೆನ್ನುವ ನಾದ ತರಂಗ ನಿನದಿಸಲು ಊರ ಮಧ್ಯೆ ತುಂಬಿ ನಿಂತಿರುವ ಕಲ್ಯಾಣದ ಅಲೆ ಅಲೆಗಳಲ್ಲಿ ವಿಹರಿಸಿದ ತನ್ಮಯದಿ ಬಕಹಂಸಗಳು ಬಂದಿಣಿಕಿ ಮತ್ತೆ ಮೇಲೆ ಸರಿದವು. ಬಾನಂಗಳದಲ್ಲಿ ಆಡುತ್ತ ತೇಲಿದ್ದ ಮೋಡಗಳು ಹಸಿರು ಹಾಸಿನ ಹುಲ್ಲಿನಲ್ಲಿ ಕುಣಿಯುತ್ತ ಸಾಗಿದವು. ಬೆಳ್ಳಕ್ಕಿಗಳು ಹಕ್ಕಿಗಳ ಚಿಲಿಪಿಲಿಗೆ ಓಗೊಟ್ಟು ಮುಗಿಲು ಸುರಿಸಿತು ಹೂ ಮಳೆಯನ್ನು ದೇವಗಂಧರ್ವರ ಶುಭಾಶೀರ್ವಾದದಂತೆ. ಶುಭ ಕಾರ್ಯಗಳು ಮುಗಿದ ಕೆಲವೇ ದಿನಗಳಲ್ಲಿ ಅಜ್ಜ ಎಲ್ಲರನ್ನು ತೊರೆದು ಮತ್ತೆ ಬರಲಾರೆನೆಂದು ದೇವಪಾದ ಸೇರಿದ್ದ. ಬಸವಣ್ಣನ ಎಳೆ ಮನದಲ್ಲಿ ತೊರೆದು ತನ್ನವರೆಲ್ಲರನ್ನು ಅಜ್ಜ ಹೋದದ್ದಾದರೂ ಎಲ್ಲಿಗೆ? ಆತ ಈ ಜಗವೇ ತನ್ನ ಮನೆಯೆಂದು ತಿಳಿದಿದ್ದ. ಎಲ್ಲರೊಳಗೆ ಒಂದಾಗಿ ನಿರ್ಮಲ ನಿರ್ಮೋಹದಲ್ಲಿ ತಾನು ತಾನಾಗಿ ತಾನುರುವೆ ಎಲ್ಲರಿಗಾಗಿ ಎಂಬ ರೀತಿಯಲ್ಲಿ ಬದುಕಿದ್ದ ಪರಮ ಪುರುಷ ಎಲ್ಲಿರುವ ನೀಗ? ಪ್ರಶ್ನೆಗಳ ಸರಮಾಲೆ. ನೆಮ್ಮದಿ ಸಿಗದೆ ಗುರುಗಳಾದ ದೀಕ್ಷಿತರಲ್ಲಿ ಬಸವ ಧಾವಿಸಿದ, ಬಿತ್ತರಿಸಿದ. ಅವರೆಂತೆಂದರು ಇರುವ ನೋರುವ ಕಾಲಯಮನು, ಒಯ್ಯುವನು ಎಲ್ಲರನ್ನು. ಬಡವ ಬಲ್ಲಿದ ಪಂಡಿತ ಪಾಮರ ಪಾತ್ರರು ಅಪಾತ್ರರು ಎನ್ನದೆ ಅವಗಿಲ್ಲ ಯಾವ ಭೇದವೂ ದರೆಯೊಳಗಿನ ಮನುಜರಲ್ಲಿ. ಆರಂಭಿಸಲಿದೆ ನೀನಿನ್ನು ವೇದಾಧ್ಯಯನವನ್ನು, ಅರಿತುಕೋ ನೀನದರೊಡನೆ ಶಿಕ್ಷಾ ನಿರುಕ್ತಾದಿ ವೇದಾಂಗ. ಮುಂದಿನ ಬೆಳಕಾಗಿ ನಿನ್ನೆದುರು ಬರಲಿದೆ ಷಡ್ದರ್ಶನ ಉಪನಿಷತ್ತು ಆಗಮಗಳು. ಒಳಹೊಕ್ಕಂತೆ ನೀನು ಅರಿಯಬಹುದು ನಿನ್ನನ್ನು. ಅದರೊಡನೆ ಮನ ಕೊರೆವ ವಿಚಾರಗಳ ಸದಾಶಯವ. ದಿನಗಳು ಉರುಳುತ್ತಿದ್ದವು. ಬಸವನಿಗೆ ಕಪ್ಪಡಿ ಸಂಗಮದ ಗುರುಕುಲದಲ್ಲಿ ವಿದ್ಯೆ ಮುಂದುವರಿಸುವ ಆಸೆ. ಮಾದರಸ ಹಲವರಲ್ಲಿ ವಿಚಾರಿಸಿದ. ಅರಿತ ವಿಷಯವೆಂದರೆ ಸಂಗಮವು ಪಂಡಿತರ ನೆಲೆವೀಡು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ಪಾಲಿಸರು ಸರಿಯಾಗಿ ಶುದ್ಧ ವೈದಿಕ ಸಂಪ್ರದಾಯಗಳನ್ನು ಪ್ರಬಲವಲ್ಲಿ ಪಾಶುಪತ ಕಾಳಾಮುಖ ಶೈವ ಶಾಖೆಗಳು ತಿಳಿದಂತೆ
ಏನು ಮಾಡು.

ಹೌದು ಎಂದರಿಯದೆ ಮಾದರಸ ಚಿಂತೆಯುರಿಯಲ್ಲಿ ಬೇಯತೊಡಗಿದ. ಬಸವನಿಗೆ ಸಂಗಮ ಎಂಬುದೇ ಎದೆ ಬಡಿತವಾಗಿತ್ತು. ಹಣ್ಣೊಳಗೆ ಹುಳ ಸೇರಿ ತಿಂದು ತಿಂದವರಿಗೇನೂ ಉಳಿಸದಂತೆ ಗಳಿಗೆ ಗಳಿಗೆಗೂ ಮಿಸುಕಾಡುವ ಚಿಂತೆ ಬಸವನ ತಲೆಯನ್ನು ಕುಕ್ಕಿ ಕುಕ್ಕಿ ತಿನ್ನತೊಡಗಿತ್ತು. ಬಸವನ ಗೆಳೆಯರಿಗೆ ಅದರ ಅರಿವಾಗಿತ್ತು. ತಮ್ಮ ಹೆತ್ತವರಲ್ಲಿ ತಿಳಿಸಲದನು. ಅವರೆಲ್ಲರೊಂದಾಗಿ ಬಂದು ಮಾದರಸನಲ್ಲಿ ಇಂತೆಂದರು: ಕಳುಹಿದರೆ ಬಸವನನ್ನು ಸಂಗಮಕ್ಕೆ, ದಕ್ಕಲಾರ ನಿಮಗವನು ಮುಂದೆ, ತಂದಾನು ಅಪಕೀರ್ತಿಯನ್ನು ಕುಲಕ್ಕೆ. ಹೆದರಿಸಿದರು. ಮಾದರಸ ಬಸವನನ್ನು ಬಾಗೇವಾಡಿಯ ಗುರುಕುಲಕ್ಕೆ ಸೀಮಿತವಾಗಿಸಲು ನಿರ್ಧರಿಸಿದರು. ನಾಗವ್ವೆಯ ಪತಿ ಮದುವೆಯಾದ ಮಾಸದಲ್ಲೇ ಉತ್ತರದ ಕಡೆ ಪ್ರವಾಸಕ್ಕೆ ತೆರಳಿದ್ದ. ನಾಗವ್ವೆ ತವರಿನಲ್ಲಿ ಅಕ್ಕನಲ್ಲಿ ಧಾವಿಸಿದ ಬಸವ ತನ್ನೆದೆಯ ದುಗುಡವನ್ನು ನಿವೇದಿಸಿದ. ನಾಗಮ್ಮ ಸಂತೈಸುತ್ತ, ಬಸವ ವಿಮಲ ಹೃದಯಿಯಾಗಿರು, ಮೈಗೂಡಿಸಿಕೋ ಅಪಾರ ತಾಳ್ಮೆಯನ್ನು, ಒಪ್ಪಿ ನಡೆ, ಪಿತನ ಆಶಯವನ್ನು ಅರಿತು ಹೊರಗದಿರು, ಕನ್ನಡಿಯ ಗಂಟು ಸಿಗಲಿಲ್ಲವೆಂದು ತೋರು ಕಲಿಯುವ ಆತುರವನ್ನು. ಗುರುವಿನಲ್ಲಿಲ್ಲ ವಿದ್ಯೆ, ಊರಿನಲ್ಲಿಲ್ಲ ವಿದ್ಯೆ, ಇರುವುದದು ಸದಾ ಕಲಿಯಬೇಕು ಎನ್ನುವ ಮನವು ಇರುವಲ್ಲಿ ಮಾತ್ರ. ನಿನ್ನೆದುರ ವೇದೆ, ನಿನ್ನೆದುರ ವಿದ್ಯೆ, ನಿನ್ನೆದುರ ಮಾತು, ನಿನ್ನೆದುರ ಗೀತೆ, ನಿನ್ನೆದುರ ಭಾಷೆ, ನಿನಗಾಗಲಿ ಬುದ್ಧಿಯ ಸುದ್ದಿಗೆ ಗುದ್ದು ಕೊಡುವ ಸಂಗಾತಿ ಎದ್ದು ಬರುವಂತೆ ಮಲಗಿದ್ದಲ್ಲಿಂದ ಹಿತೋಪದೇಶ ಮಾಡಿದಳು. ಕಾಲ ಯಾರಿಗೂ ಕಾಯದೆ ಉರುಳುತ್ತಿತ್ತು. ಬಸವ ಕಲಿಯುವ ಧ್ಯಾನದಲ್ಲಿ ನಿರತನಾಗಿದ್ದ. ಅಂತರ್ಮುಖಿ ಸದಾ ಪ್ರಸನ್ನತೆಯೇ ಮೈವೆತ್ತು ಬಂದಂತಿದ್ದ. ಶುಕ್ಲ ಚಂದಿರನಂತೆ ನಿತ್ಯ ಬೆಳಗುತ್ತಿದ್ದ. ಎಳೆಯ ಮಗುವೊಂದು ಕುಡಿಯೊಡೆದು ನಳನಳಿಸಿ ತೊಟ್ಟು ಹೊಸ ಉಡುಗೆಯನ್ನು ನಲಿಯುವ ಮಗುವಿನಂದದಿ ದಿನ ದಿನಕ್ಕೆ ಅಂದ ಚಂದದ ಮುದ್ದು ಬಂಗಾರವಾಗಿ ಹೊಸ ಹೊಸತು ಚಿಗುರು ಮೈ ಸೋಂಪಿನಲ್ಲಿ ಬಿರಿದು ರವಿಗೆತ್ತುವ ದೀಪಾರತಿಯಾಗಿ ಹಸಿರ ಚೆಲುವನ್ನು ತುಂಬಿ ಬೆಳೆಯುತ್ತಾ ಬೆಳೆಯುವ ಲತೆ ಲತಾಂಗಿಯರಿಗೆ ಕಣ್ಕಟ್ಟು ಮಾಡಿ ವೃಕ್ಷರಾಣಿಯಾಗುವ ಸನ್ನಾಹದಿದ್ದಿರಲು ಅರಿತವರಾರಿರಲಿಲ್ಲ ಬೆಳೆದು ಆ ವೃಕ್ಷ ನೀಡುವ ಫಲ ಎಂತಿರುವುದು ಎಂಬುದನ್ನು ಅರಿಯಲು ಹೊರಟರೆ ಅರಿಯಬೇಕವರು ಬೆಳೆದ ಗಿಡದ ಬೀಜರೂಪಿ ಸಂಕಲ್ಪ ಶಕ್ತಿಯ ಕ್ಷೇತ್ರವನ್ನು. ಅದು ಉಂಡಿರುವ ನೀರು ಗೊಬ್ಬರ ಗಾಳಿ ಬೆಳಕನ್ನು ಅಂದಾಗ ಮಾತ್ರ ವಿಕಸನದ ಪ್ರಫುಲ್ಲತೆಯು ಅರಿವಾಗಬಹುದು. ಈ ಜಗದ ಮನುಜರಿಗೆ ಅರಿತಂತೆ ಎಲ್ಲವನ್ನು. ಹೀಗೆ ಬಸವ ಬೆಳೆಯುತ್ತಿದ್ದ. ಬಸವ ಅನುದಿನವೂ ಬಿಡುವಿರದ ಕಲಿಕೆಯಲ್ಲಿ ಗುರುಮುಖೇನ ನೂರಾರು ವಿಷಯಗಳನ್ನು ಅರಿತ. ಒಡಮೂಡುತ್ತಿದ್ದ ಸಂದೇಹಗಳನ್ನು ಹಿರಿಯರಲ್ಲಿ ಚರ್ಚಿಸುತ್ತಿದ್ದ. ಗೆಳೆಯ ಸಹಪಾಠಿ ಸಹಾಧ್ಯಾಯಿಗಳ ಕೂಟದಲ್ಲಿ ಸಂವಾದವನ್ನು ಏರ್ಪಡಿಸುತ್ತಿದ್ದ. ಚರ್ಚೆಗೆ ಮುಂದಾಗುತ್ತಿದ್ದ. ಅಕ್ಕ ನಾಗಮ್ಮನ ಮಾತೃ ವಾತ್ಸಲ್ಯದ ಬಹುಮುಖವನ್ನು ಮನಸಾರೆ ಉಂಡು ಹೊಸ ಹೊಸ ವಿಚಾರಗಳು ಮೂಡಿ ಬಂದಂತೆ ಸಿಗುವ ಗ್ರಂಥಗಳಿಂದ ಸಾಕ್ಷಾತ್ಕರಿಸಿಕೊಳ್ಳುತ್ತಿದ್ದ. ಒಮ್ಮೆ ಗುರು ಪ್ರವಚನ ಬಸವ ಆಸಕ್ತಿಯಿಂದ ಆಲಿಸುತ್ತಿದ್ದ. ತಾಯಿಯ ಗರ್ಭದಿಂದ ಹೊರಬರುವ ಶಿಶುವು ಕಣ್ಣ ತೆರೆಯುವ ಮೊದಲು ಪಂಚಭೂತಗಳ ಆವಾಹಿಸಿಕೊಳ್ಳುತ್ತದೆ. ಮತ್ತದಕ್ಕೆ ಪ್ರಕೃತಿಯ ಬಂಧದಿಂದ ಹೊರಬರುವ ದೇಹದಿಂದ ಬಿಡುಗಡೆ ಇರದು. ಆತ್ಮಗುಣವು ಸುಪ್ತವಾಗಿರಲು ಪಡೆದ ಸಂಸ್ಕಾರಕ್ಕೆ ಅನುಗುಣದಲ್ಲಿ ಸ್ಪಂದಿಸುವುದದು. ಮುಕ್ತಿ ಮಾರ್ಗವನ್ನು ಕಾಣದಿದ್ದರೆ ಆತ್ಮವೆಂದು ಮುಕ್ತವಾಗದು. ಮುಕ್ತಿ ಮಾರ್ಗಕ್ಕಾಗಿ ವಿವಿಧ ಮಾರ್ಗಗಳಲ್ಲಿ ಸುತ್ತಾಡಬಾರದು. ದೇಹ ಸಿದ್ಧಿಯನ್ನು ಪಡೆದಂತೆ ಮೆರೆಸುವುದು ಜೀವಿಯನ್ನು ಲೋಕೋತ್ತರವಾಗಿಸಿ ಅವನಾಗ ಆನಂದಮಯಿ. ಮಾಯಾ ಪಾಶವನ್ನು ಧಿಕ್ಕರಿಸಿ ಮರೆತು ವಿಷಯಾಸಕ್ತಿಯನ್ನು ಮನ ಬುದ್ಧಿ ಇಂದ್ರಿಯಗಳನ್ನು ಹಿಡಿತದಲ್ಲಿರಿಸಿ ಕಂಗೆಡಿಸುವ ಬಾಳಿನಲೆಗಳನ್ನು ಹಿಂದಿಕ್ಕುವುದು. ಸಾಧನೆ ಎಂಬ ಮೂರಕ್ಷರದ ಪದವನ್ನು ನುಡಿಯುವುದು ಬಹು ಸುಲಭ, ಆದರೆ ಅದನ್ನು ನಮ್ಮದಾಗಿಸಿಕೊಳ್ಳುವುದು ಅಷ್ಟು ಸುಲಭದಲ್ಲಿಲ್ಲ. ಅದಕ್ಕೆ ಬೇಕಾದುದೇ ಧೀಶಕ್ತಿ. ನಿದ್ದೆಗೆ ಯಾವ ಸಾಧನೆಯೂ ಬೇಡ. ನಿದ್ರಾದೇವಿ ತಮೋಗುಣದವಳು. ಸಾಧನೆಗೆ ಬೇಕಿರುವುದು ಮನದ ಸಾತ್ವಿಕತೆ. ಬಹು ಸುಲಭದಲ್ಲಿ ಮನವನ್ನು ಹಿಡಿದು ನಿಲ್ಲಿಸಲು ಸಾಧ್ಯವೇ ಇಲ್ಲ.
ಸತ್ವಗುಣಗಳನ್ನು ಮೈ ಮನಗಳಲ್ಲಿ ಆವಾಹಿಸಿಕೊಂಡಂತೆ

ವೇದ ವೇದಾಂಗಗಳು ವಿದ್ಯೆ ಬುದ್ಧಿಗಳು ಒಲಿಯುತ್ತವೆ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನವನ್ನು ಅಂತರ್ಮುಖಿಯಾಗಿಸಿ ಬುದ್ಧಿಯನ್ನು ಸಮಾಧಾನದಲ್ಲಿರಿಸಿ ಮುಂದಲೆಯ ಇಡಲು ಎಲ್ಲವನ್ನು ಕಲಿಯಬಹುದು. ಕುಶಾಗ್ರಮತಿಗಳು ಎನ್ನಿಸಬಹುದು. ಇಹದ ತೃಪ್ತಿಯ ಪೂರೈಸಿ ಪರಕ್ಕೆ ಹೊಸ ಸಂಗಾತಿ ಎನಿಸಬಹುದು. ಕಲಿಯಲು ಹೊರಟವನಿಗೆ ಮನವೇ ಶತ್ರು, ಮನವೇ ಮಿತ್ರ. ಯೋಗ ಭೋಗ ಸಂಗರದ ನಡುವಿನಲ್ಲಿ ತಿಣುಕಾಡಿ ಏಳ ಹೊರಟರೆ ವಿದ್ಯೆಯು ಸನ್ಮಾರ್ಗವನ್ನು ತೋರುತ್ತದೆ. ವೇದವೇ ವಿದ್ಯೆ, ವಿದ್ಯೆಯೇ ವೇದ. ನಮ್ಮಿ ಜಗದಲ್ಲಿ ಆಸೆ ಆಮಿಷಗಳು ಇರುವುದು, ಮೋದ ಆಮೋದಗಳು ಇರುವುದು ನಮ್ಮನ್ನು ತಿದ್ದಿ ತೀಡಲು ಮಾತ್ರ. ಚಿಂತೆ ಎಂಬ ಕಂತೆಗಳ ಸಂತೆಯನ್ನು ಕಿತ್ತೆಸೆದರೆ ಮನ ಜಪ ತಪದಲ್ಲಿ ಲೀನವಾದೀತು. ಜಪವು ಯುಕ್ತತೆಯನ್ನು ಎಲ್ಲರಲ್ಲೂ ತೋರಬಹುದು. ಮನ ಎಂಬುದು ಮರದ ತುಂಡಲ್ಲ, ಕಲ್ಲಿನ ಚೆಂಡಲ್ಲ. ನಾವಾರು ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವಂತಿಲ್ಲ. ಧೀರರಾಗಿರಬೇಕು, ಧೃತಿಗೆಡದಿರಬೇಕು. ವಿದ್ಯೆ ಸುಲಭದಲ್ಲಿ ಒಲಿಯದು, ಒಲಿಸಿಕೊಳ್ಳುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಗುರುಗಳ ಮಾತುಗಳನ್ನು ಕೇಳಿ, ಅವರ ಹಾಡನ್ನು ಕೇಳಿ ಮತ್ತದನ್ನು ಪುನರುಚ್ಚರಿಸಲು ಬಸವಣ್ಣ ಸಿದ್ಧನಾದ.

0: ಪ್ರಿಯ ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ ಒಂದರ ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಟ್ಟ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರ ಸಂತೆಯ ಶ್ರೀಮತಿ ನೀಲಮ್ಮ, ಸೋಗಹಳ್ಳಿಯ ವೆಂಕಟಯ್ಯ, ನೂರಲಕುಪ್ಪೆಯ ಸುಂದರಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50
1: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ವೃದ್ಧರ ಒಂದು ಸ್ವಾಸ್ಥ್ಯ ಜೀವನ ಆಗಿರ್ಬೋದು, ಆರೈಕೆ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಜಿಆರ್ ಹಳ್ಳಿಯ ಶ್ರೀಮತಿ ಸಣ್ಣಮ್ಮ ಮತ್ತು ಪುಟ್ಟಮ್ಮರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧರ ಆರೈಕೆ ಆಗಿರ್ಬೋದು, ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
3: ನಮಸ್ಕಾರ.
1: ನಿಮ್ ಪರಿಚಯ ಮಾಡ್ಕೊಳ್ಳಿ ಅಮ್ಮ.
2: ಜಿಆರ ಚಿಲ್ಡ್ರ ಮಾರ್ಕ್ಸ್ ಇಟ್ಟು ಅಂತಾರ.
1: ಎಷ್ಟು ವರ್ಷದಿಂದ ಇದ್ರಿ ಅಲ್ಲೇ?
2: ನಾವು ಸುಮಾರು ಕಾಲದಿಂದ ಅಲ್ಲಿ, ನಮ್ಮಯ್ಯ ತಾತ ಅಂದಿರಲ್ಲ ಅಲ್ಲೇ ಇರೋದು, ಅಲ್ಲಿ ಅವ್ರ ತರ ಗುಡ್ಸ್ಮನ್ ಮಾಡಿರೋದು, ಅವ್ರ ಮಕ್ಕಳಿಗ ನಾವಾಗಿರೋದು.
1: ಎಷ್ಟು ವಯಸ್ಸಾಗಿದೆ ನಿಮ್ಗೆ?
2: 70 ಆಗಿದ್ದೇನೆ.
1: 75 ವರ್ಷ ಆಗಿದೆ. ಅಮ್ಮ, ಸ್ಕೂಲ್ಗೇನು ಹೋಗಿಲ್ವಾ ನೀವು?
2: ಅಯ್ಯೋ, ನಾವು ಹೋಗಿಲ್ಲ, ಓದೇ ಇಲ್ಲ. ನಾವು
4: ಪಕ್ಕ ಮನೆ ದಂಡ,
2: ಅಯ್ಯೋ ಬೆಳಗೋದು, ತೊಳೆಯೋದು, ನೀರು ಹಿಡಿಯೋದು, ಬಟ್ಟೆ ಗಿಟ್ಟ ಒಗೆಯೋದು, ಸೊಸರು ಮಾಡ್ಬಿಟ್ಟು ಹೋಯ್ತಾರಲ್ಲ, ನಾವು ಗೇಯೋದು ಅಲ್ಲಿ.
1: ಎಷ್ಟು ಜನ ಇದ್ರಿ ಮನೇಲಿ ನೀವು?
2: ನಾವು ಒಬ್ಬ ಸ್ವಸ, ಕಿರಿ ಸ್ವಸ, ಕಿರಿ ಮಗ, ಎರಡು ಮೊಮ್ಮಕ್ಕ, ಅದೇ ವಾರಕ್ಕೆ ಕೊಂಡೋದ್ರಲ್ಲ ಹೆಣ್ಣು ಮಕ್ಕ, ಎರಡು ಗಂಡು ಎರಡು ಹೆಣ್ಣು.
4: ನಮ್ಗೆ ಮೂರು ಗಂಡು ಮೂರು ಹೆಣ್ಣು. ನಾ ಇರೋದು ಒಬ್ಬ ಮಧ್ಯದವನೊಂದ್ಗ, ಅವರೆಲ್ಲ ತೀರೋದ್ರಲ್ಲ ಇಬ್ಬರು, ಅವನೊಂದ್ಗ ಅವ್ರು ಬೇರೆ ಬೇರೆ ಹೊಂಟೋದ್ರು, ಅವನೊಂದ್ಗೆ ನಾವು ಮಾಮೂಲಿ ಜೊತೆಗೆ ಇರೋದು.
1: ಹಿಂದೆಲ್ಲ ಯಾವ ಕೆಲಸ ಮಾಡ್ತಿದ್ರಿ ನೀವು?
2: ಹಿಂದೆ ಆರೋಪ ಕೆಲಸ, ಕಳ ಕೀಳೋದು, ಕುಯಿರು ಕುಯ್ಯೋದು, ಪರಿ ಕಟ್ಟೋದು, ಜೋಳ ಮುರಿಯೋದು, ಜೋಳ ತರಿಯೋದು ಮಾಡ್ತೀನಿ.
1: ಎಲ್ಲ ಕೆಲಸ ಮಾಡ್ತಿದ್ರ?
2: ಕಳ ಕೀಳೋ ಕೀಳಕ್ಕೆ ಹೋಯ್ತಿದ್ನು.
1: ಎಷ್ಟು ಕೂಲಿ ಕೊಡ್ತಿದ್ರು ಅವಾಗ?
2: ಅಯ್ಯೋ, ಆಗೆಲ್ಲ ಗಣೇಶನ ಗುಡಿ ತಾಂಕ್ ಹೋಗಿ ಎಂಟಾಣೆಗೆಲ್ಲ ಕಿತ್ಕೊ ಬನ್ನಿ ಕಳಿಗೆ, ಮೂವತ್ತು ಪೈಸನೆಲ್ಲ ತಂದೀವಿ ಆಗ. ಈಗ ಹೋದಾರ ಅದ್ರ ಮೇಲೆ ಹೊರತು ಕಡಿಮೆಲ್ಲ. ಮೂರು ಹಳೆಯೆಲ್ಲ ಹೋಗಿ ಮೂವತ್ತು ಪೈಸ ಬಿದ್ರು ಬೀಳ್ತಿತ್ತು, ಎಂಟಾಣೆ ಬಿದ್ರು ಬೀಳ್ತಿತ್ತು. ಅಯ್ಯೋ, ಮಕ್ಕಳಿಗೆ ಇನ್ನೇನು ಮಾಡ, ಊರೆಲ್ಲ ಹೋದ್ರ ಯಾರಿಗೋ ಕೊಟ್ಟಾರ, ಯಾಗ ಅಷ್ಟೇ ಸಿಕ್ತಿತ್ತು ನಮ್ಗೆ ಹೋದ್ರ. ಈಗ ತತ್ತಾರ 200, 300, 400, 500 ಕಂಟ್ವ, ಈಗ ಆಗ್ತಾತಿದ್ವ.
1: ಈಗ ಎಂಟಾಣಿ ಅಂತಂದ್ರೆ ಸಾಮಾನುಗಳ ಬೆಲೆ ಹೆಂಗಿರ್ತಿತ್ತು ಅವಾಗ?
2: ಆಗ
1: ಸಾಮಾನುಗಳ ಬೆಲೆ,
2: ಸಾಮಾನುಗಳ ಬೆಲೆ ಕಡಿಮೆ ಸಿಕ್ತಿತ್ತು, ಈಗ ಬರಲ್ಲ. ಏನೇನು ತಕ್ಕಡ ಅದೇ ಬೇರೆ ಟೀ ಸೊಪ್ಪ ಇಲ್ಲ ಮುರಕ್ಕೆ ಗಿಕ್ಕೆ ತಕ್ಕ ಗಂಜಿ ಕಾಯಿಸ್ಕೊತೀನಿ. ಇನ್ನೇನು ತಕ್ಕಡ ಅದಕ್ಕೆ ಏನು ಬರ್ತಿತ್ತು ಮತ್ತೆ? ಉಲ್ವರ ಡ್ಯಾಮ್ಗೆಲ್ಲ ಒತ್ಕೋಗಿ ಉಲ್ವರ ಮಾರಿಬಿಟ್ಟು ಮಕ್ಕಳಿಗೆ ಬಾಣತನ ಮಾಡೀನಿ, ಅಳ್ತು ನಿಂತ್ಕೊಂಡು ಎಡ್ದಾರೆ ಇಲ್ಲಿ. ಆಗ ನಮ್ಮ ಅಟ್ಟಿಯವ್ರು ತಕೋಗಿ ಹಾಕ್ಬಿಟ್ಟು ಅದಕ್ಕೆ ಬೆಲೆ ಟೀ ಸೊಪ್ಪು ಹೋಗಿ ಮಗಳಿಗೆ 1 kg ಅಕ್ಕಿ ತಂದು ಮಗಳಿಗೆ ಮಾಡಿಕೊಟ್ಟು ಬಾಣತನಕ ಇನ್ನೂ ತಪ್ಪಿಲ್ಲ.
1: ಹಾಗೆಲ್ಲ ನೀವು ಗಣೆಂಟಿ ಇಬ್ರು ದುಡಿತಿದ್ರ ಅವಾಗ?
2: ಹೋಯ್ತೀನಿ.
1: ಎಷ್ಟು ಸಿಕ್ತಿತ್ತು ದಿನಕ್ಕೆ ಅವಾಗ?
2: ಅದೇ ಆಗೋ ಆ ಹುಲ್ಲಿಗಿಲ್ಲು ತಕೋಗೋದು, ಕಳ ಮುಳುಗೋಯ್ತೀನಿ, ಅದ್ರಲ್ಲಿ ಕಾರ ಕಳೀತೀನಿ.
1: ಜಮೀನೇನು ಇರ್ಲಿಲ್ವಾ ನಿಮ್ಗೆ?
2: 2 ಎಕರೆ.
1: 2 ಎಕರೆ. ಹೆಂಗ್ ಮಾಡ್ತಿದ್ರಿ ಅವಾಗ ಜಮೀನ? ಹಳೆ ಪದ್ಧತಿಗಳು ಅಂತಂದ್ರೆ ಈಗ ನೇಗ್ಲು ಉಳ್ಬೇಕಿತ್ತು, ದನಗಳು ಹೊಡ್ಕೊಂಡು ಹೋಗ್ಬೇಕಿತ್ತು, ಈಗೇನಿಲ್ಲ, ಎಲ್ಲ ಟ್ರ್ಯಾಕ್ಟರ್.
2: ಹೌದು,
1: ಹಿಂದಿನ ಕಾಲದ ಹೆಂಗ್ ಜಮೀನ್ ಮಾಡ್ತಿದ್ರಿ? ಈಗ ಮಳೆ ಎಲ್ಲ ಯಥೇಚ್ಛವಾಗಿ ಬೀಳ್ತಿತ್ತು ಅವಾಗ, ಈಗ ಎಂತದ್ದು?
2: ಆಗ ನೇಗ್ಲಲ್ಲೂ ಹೊಡಿತೀವಿ, ಮಳೆ ಊದ್ರುವ ನೇಗ್ಲಲ್ಲೂ ಹೊಡೆದು ಬಿತ್ತಿನ್ನು ಬಿಸಿಲಾದಾಗ.
1: ವರ್ಷಕ್ಕೆ ಎಷ್ಟು ಬೆಳೆ ತೆಗಿತಿದ್ರು
2: ಸುಮಾರು? ಅದಕ್ಕೆ ನಮ್ಮ ಜೀವಕ್ಕೆ ಮಾಡ್ತಿನ್ನು ರಾಗಿ ಬಿಟ್ಟಿದ್ರು. ಎರಡು ಬೆಳೆ ತೆಗಿತೀನಿ, ಅರೆ ಉಳ್ಳಿ ಸೇರಿಸಿ ಎರಡು ಬೆಳೆ, ರಾಗಿ ತಕೊಂಡು ಉಳ್ಳಿ ಬಿತ್ಕೊತಿದ್ರು. ಆರು ಸಂದ ಗಿಲ್ಸಂದ ಕೊಡ ಬಿಟ್ಕೊಂಡು ಅವ್ರೊಳಗೆ ಸಾಮಾನು ಅವನ ಕೊಡ ಬಿಟ್ಕೊಂಡು ಅದು ತಕ್ಕೊಂಡು ರಾಗಿನೂ ಕುಯ್ಕೊಂಡು ಉಳ್ಳಿ ಬಿತ್ಕೊತೀನಿ.
1: ಇಂಥ ಸೀಸನ್ ಇಂಥದ್ದೇ ಬೆಳೆ ಅಂತ ಇರ್ತಿತ್ತ ಅವಾಗ ನಿಮ್ಮ ಕಡೆ?
2: ಮುಂಗಾರು ಹಿಂಗಾರ ಕೊಡ್ಕ ಬಿತ್ಕೊತೀನಿ, ಮುಂಗಾರು ಮಳೆಗಾರ ಹಾಗೆ ಬಿತ್ತೀನಿ, ಹಿಂಗಾರ ಬಿತ್ತೀನಿ.
1: ಚೆನ್ನಾಗಿ ಬರ್ತಿತ್ತ ಬೆಳೆಗಳು ಅವಾಗ?
2: ಚೆನ್ನಾಗಿ ಬರ್ತಿತ್ತು. ಅವಾಗ
1: ಗೊಬ್ಬರ ಎಲ್ಲ ಯಾವ್ದು ಹಾಕ್ತಿದ್ರಿ?
2: ದನ ಗೊಬ್ಬರ.
1: ದನಿನ ಗೊಬ್ಬರ?
2: ಈಗ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ಮೇಲೆ ಆಗ ಹಾಕ್ತಿದ್ರೆ ದನ ಗೊಬ್ಬರ ಊಡ್ತೀನಿ.
1: ಅದನ್ನ ಸಸ ಸಂಗ್ರಹಣೆ ಮಾಡ್ಕೊಂಡು ನೀವು ಗೊಬ್ಬರ ಮಾಡ್ಕೋತಿದ್ರಿ?
2: ಮಾಡ್ಕೊಂಡು ವರ್ತು ಉಡ್ಸ್ಕೊತೀನಿ.
1: ಈಗ ಎಂಟಾಣಿ 1 ರೂಪಾಯಿ ಕೂಲಿ ಕೊಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಕೂಲಿ

0: ತಗೊಂಡು ಮಕ್ಕಳನ್ನ ಹೆಂಗ್ ಸಾಕ್ತಿದ್ರಿ? ಆಗ ನೀವೇ ಹೇಳ್ತಿದ್ರಿ ಬಡತನದ ಜೀವನ ಕಷ್ಟ ಇರ್ತಿತ್ತು ಅಂತ, ಹೆಂಗ್ ಸಾಕ್ತಿತ್ತು ಜೀವನ?
1: ಆಗ ಅದ್ರಲ್ಲೇ ಬೆಲ್ಲ ಟೀ ಸೊಪ್ಪು ಅಕ್ಕಿ ಪಕ್ಕಿ ತಕ್ಕ ಗಂಜಿ ಕಾಯಿಸ್ಕೊತೀವಿ. ಹಾಗೆಲ್ಲ ಕಡ್ಬಂದ್ರಿ ಅಪ್ಪ ಬರ್ತಿತ್ತು. ಈಗ ಕೊಟ್ಟಾರ ಒಂದು ಮೂಟರ್ ಆಗಿ ತಕೊಂಡ್ರಿ, ಈಗ 5,000 6,000 ನಾವು ಜೀವನ ಕಳೆಯಕ್ಕೆ. ಈಗ ಒಂದು ಅನ್ನ ಮಾಡ್ಕೊಂಡ್ಬೇಕಾದ್ರೆ ಆಗ ನಮ್ಗೆ ಹಬ್ಬ ಮಾಡ್ಕೊಂಡವ್ರಾಗ ಆಗ್ತಿತ್ತು. ಮಕ್ಕಳಿಗೆ ಅನ್ನ ಮಾಡಿಕೊಟ್ರೆ ನಮ್ಗೆ ಹಬ್ಬ ಅದೇ ಒಂದು ದೊಡ್ಡ ಹಬ್ಬ ಆಯ್ತಿತ್ತು. ಈಗೇನು
0: ಸಮೃದ್ಧಿಯಾಗಿ ಊಟ ಮಾಡ್ಬೇಕು ಅಂದ್ರೆ ಹಬ್ಬಗಳೇ ಇರ್ತಿತ್ತು, ಹಬ್ಬಗಳಲ್ಲೇ ಕಾಯ್ಬೇಕಿತ್ತು,
1: ಕಾಯ್ಬೇಕಾಗಿತ್ತು.
0: ಬಾಕಿ ದಿನಗಳಲ್ಲಿ
1: ಬಾಕಿ ದಿನಗಳು ಏನು ಗಂಜಿಯ ಸೊಪ್ಪ ಸೋದಿ ಏನೋ ಒಟ್ಟ ತುಂಬಸಕ.
0: ಹಿಂದಿನ ಕಾಲದಲ್ಲಿ ನವಣೆ ಸಜ್ಜೆ ಅಂದ್ರೆ ಅದು ಬಳಸ್ತಿರ್ಲಿಲ್ವಾ ನೀವು?
1: ಅಯ್ಯೋ ಅದೇ ಕುಟ್ಗೆ ಗಿಟ್ಕ ಮಾಡ್ತೀನಿ, ಗಂಜಿ ಗಿಂಜಿ ಕಾಯಿಸ್ಕೊತೀನಿ,
0: ಎಲ್ಲನೂ ಕುಟ್ಕೊಂಡೇ ಮಾಡ್ತಿದ್ರೆ.
1: ಹ್ಮ್, ನವಣೆನು ಕುಡ್ತೀನಿ, ಸಾಮಾನು ಕುಡ್ತೀನಿ. ಅಯ್ಯೋ ಕುಟ್ಟಿ ಕುಟ್ಟಿ ಡಬ್ರೆ ಅಟ್ಟಿಲ್ಲ ಸುಮ್ರಿ.
0: ಎಷ್ಟೊತ್ತಿಗೆ ಎದ್ದೇಳ್ತಿದ್ರಿ ಅವಾಗ?
1: ಆಗಲೇ ಹೊತ್ತು ಕುಟ್ಟೋದು, ಒಪ್ಪತ್ತಿಗೆ ಹಿಡಿಯೋದು, ಅದು ಕುಟ್ಟು ಅಕ್ಕಿ ಮಾಡ್ಕೊಂಡು ಗಜ್ಜಿ ಕಾಯಿಸೋದು, ಇಲ್ದಾರ ಅನ್ನ ಮಾಡೋದು.
0: ಈಗ ಹಿಂದಿನ ಕಾಲದವರು ಅಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿರ್ತಿತ್ತು ಅವ್ರಿಗೆ. ಹ್ಮ್, ಯಾವುದೇ ಕಷ್ಟ ಕಾರ್ಪಣ್ಯಗಳು ಕಾಯಿಲೆಗಳು ಆರೋಗ್ಯ ಸಮಸ್ಯೆ ಅನ್ನೋದು ಇರ್ತಿರ್ಲಿಲ್ಲ. ಆದ್ರಿಂದ ಏನ್ ಊಟ ಮಾಡ್ತೀರಿ ಹಿಂದಿನ ಕಾಲದಲ್ಲಿ?
1: ಗಂಜಿಗಾರ್ನ ಕಾಯಿಸ್ಕೊ ಕುಡಿತೀನಿ, ಸೊಪ್ಪು ಗಿಪ್ಪು ತಕ್ಕ ಬಂದು ಬೇಯಿಸೋದು, ಹುಳಿ ಕಾಳು ಸಾರು ಅನ್ ಮಾಡ್ಕೊಂಡ್ತೀನಿ. ಒಂದ್ಗಲ ಸೊಪ್ಪು, ಯಾವ ಸೊಪ್ಪು ಯಾವ್ದಾರ ಕುಯ್ಕೊಡೋದು, ತಿನ್ನೋ ಸೊಪ್ಪ
0: ಎಲ್ಲ ಸೊಪ್ಪು ತಿಂತಿದ್ರಿ?
1: ತಿಂತೀನಿ.
0: ಈಗ ಯಥೇಚ್ಛವಾಗಿ ರಾಗಿ ಇಟ್ಟು ಅದೆಲ್ಲ ತಿಂತಿದ್ರಲ್ಲ, ಎಷ್ಟು ಶಕ್ತಿ ಇರ್ತಿತ್ತು ನಿಮ್ಗೆ? ಕೆಲಸ ಎಲ್ಲ ಮಾಡಕ್ ಆಗ್ತಿತ್ತ?
1: ಶಕ್ತಿಯಾಗಿದ್ದು ಅನ್ನ ಉಂಡು ಉಂಡು ಉಪ್ಪಾರಲ್ಲ, ನಡೆಯಕ್ಕೆ ಆಗಲ್ಲ. ಆಗ ರಾಗಿ ಮುದ್ದೆ ಉಣ್ತೀನಿ, ಸೊಪ್ಪಿನ ಸಾರು, ಹುಳಿ ಕಾಳಿನ ಸಾರು, ಅವರ ಕಾಳು ತಿಂತೀನಿ. ಈಗ ಅನ್ನ ಉಂಡು ಉಂಡು ಜೀವನ ಬಿಟ್ಟು, ಈಗ ನಮ್ಮ ಅಕ್ಕ ನಾವು ಗಾಡಿ ಆಡ್ತಿರು, ಆಗ ಎಲ್ಲ 6 ಜನಕ್ಕೆ 60 ಕೆಜಿ ಅಕ್ಕಿ ಬರ್ತದೆ, ಬೇಕಾದಷ್ಟು ಅಕ್ಕಿ ಆಯ್ತದೆ. ಆಗ ಉಂಡು ಮುಗಿಸೋಕ್ಕೂ ಆಗಲ್ಲ, ಉಣ್ಣೋಕ್ಕೂ ಆಗಲ್ಲ. ಹ್ಮ್, ಈಗ ಆಗ ನಮ್ಗೆ ಹಬ್ಬಲ್ಗೂ ಇತ್ತಿಲ್ಲ. ಹ್ಮ್, ಹಂಗಿತ್ತು.
0: ಯಾಕಂದ್ರೆ ಬಡತನ, ಅವಾಗ ಒಂದೊಂದು ಕಾಳಿಗೂ ಕಷ್ಟಪಡ್ಬೇಕಿತ್ತು,
1: ಪಡ್ಬೇಕಾಗಿತ್ತು.
0: ನಿಮ್ಗೆ 4 ಮಕ್ಕಳು ಅಂತ ಹೇಳಿದ್ರಿ, ಆ 4 ಮಕ್ಕಳು ಹಿಂದೆಲ್ಲ ಹಾಸ್ಪಿಟಲ್ಗಳು ಇರಲಿಲ್ಲ ಮಕ್ಕಳನ್ನ ತೋರ್ಸಕ್ಕೆ ಅಲ್ವಾ, ಆಗ ಹುಷಾರಿರ್ಲಿಲ್ಲ ಅಂದ್ರೆ ಏನ್ ಮಾಡಿ?
1: ಜೀರ್ಗ ಸಾರ್ ಬಾಡೋದು, ಕೊರತಾಲ ಕರೆಯೋದು, ನೊಸಿಗೆಲ್ಲ ಉಜ್ಜೋದು, ಉರ್ಕಡಿಗೆಲ್ಲ ಹಾಕೋದು. ಆಗ ಮಕ್ಕಳಿಗೆ ಮೈ ಕೈಗೆಲ್ಲ ಸಾವಿರೋದು, ಜ್ವರ ಆಗ್ತಿದ್ದ. ಆಗ ಈಗ ಏನೇ ಮಾಡಿದ್ರು ಕೆಂದಲ್ಲ, ಆಸ್ಪತ್ರೆ ಕರ್ಕೋಬೇಕು. ಹ್ಞೂ, ಈಗ ಏನೇ ಮಾಡಿದ್ರು ಆರೋದು ಇಲ್ಲ ಏನೂ ಇಲ್ಲ, ಆಸ್ಪತ್ರೆ ಕರ್ಕೊಬೋತೇ ಇರ್ಬೇಕು.
2: ನಮ್ಮ ಪರಿಚಯ ಏನಿಲ್ಲ, ಆಟೋದಲ್ಲಿ ಸಾರ್ತಿದ್ರು, ಅದ್ರ ಮೂಲಕ ಅಂತರ್ಸಂತೆ ಬಂದು ಅಂತರ್ಸಂತೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ಬನ್ನಿ ಅಂದ್ರೆ ಬಂದು.
0: ಎಷ್ಟು ವಯಸ್ಸಾಗಿದೆ?
2: 2 ವರ್ಷದಿಂದ. ಮುಖ ಕಾಣ್ತಿದ್ದಿಲ್ಲ, ಕಪ್ಪು ಕಲರ್
0: ಕಾಣಿಸ್ತಿತ್ತು.
2: ಆಗ ಎಲ್ಲ ಹೇಳಿದ್ರು, ನಾವು 3-4 ತಿಂಗಳು ತೋರಿಸ್ಬೇಕು ತೋರಿಸ್ಬೇಕು, ಹಿಂಗೆ ಬರ್ತಿದ್ವು ಆಟ, ನಾವು ತಲೆ ಕಟ್ಕೊಂಡಿಲ್ಲ. ಈಗ ಸ್ವಲ್ಪ ಜಾಸ್ತಿ ಮಕ್ಕಳಾದಾಗ ಆಗ ಅಂತ ಸಂದರ್ಭ ಬಂದು ಅಲ್ಲಿ ಅವ್ರು ಭೇಟಿ ಮಾಡ್ಕೊಂಡು ತೋರಿಸ್ಕೊಂಡು ಚೆಕಪ್ ಮಾಡಿಸ್ಕೊಂಡು.
0: ಇದೇ ಮೊದಲನೇ ಆಪರೇಷನ್?
2: ಭಯ ಏನಿಲ್ಲ, ಶಿವ ಶಿವ ಅನ್ನೋದು. ಅಂತ
0: ಹಿಂದೆಲ್ಲ ಆಪರೇಷನ್ ಮಾಡಿಸ್ಕೊಂಡಿದ್ರ ಯಾವ್ದಾರು ಆಪರೇಷನ್ ಅಥವಾ ಯಾವ್ದಾರು ಆರೋಗ್ಯ ಸಮಸ್ಯೆ?
2: ಇಲ್ಲ ಇಲ್ಲ, ಏನು
0: ಯಾವುದೇ ರೀತಿ ಆರೋಗ್ಯ ಸಮಸ್ಯೆ
2: ಇಲ್ಲ.
0: ಈಗ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ?
2: ನನಗೆ ಚೆನ್ನಾಗಿ ಕಂಡ್ರೆ ಬಹಳ ಖುಷಿ.
0: ಯಾವ ವಸ್ತು ಮೊದಲು ನೋಡ್ಬೇಕು ಅಂತ ಆಸೆ ನಿಮ್ಗೆ?
2: ಬಿತ್ತಬೇಕು, ಬೆಳೆಯಬೇಕು,
0: ಜಮೀನ್ ನೋಡ್ಬೇಕು ಅಂತ ಆಸೆ.
2: ನೀರು ಹೊಡಿಬೇಕು ಅಂದ್ರೆ ಇದೇ ಹುಚ್ಚು ನನಗೆ.
0: ಈಗಲೂ ಕೆಲ್ಸಕ್ಕೆ ಹೋಗ್ತೀರಾ? ಏನ್ ಕೆಲಸ ಮಾಡ್ತೀರಾ?
2: ಆರಂಭ ಮಾಡ್ತೀನಿ, ಹತ್ತಿ ಬೀಜ, ಜೋಳ, ಹತ್ತಿ ಎಲ್ಲ
0: ಬೆಳಿತೀನಿ. ಈಗಲೂ ಜಮೀನ್ ಮೇಲೆ ಆಸಕ್ತಿ ಜಾಸ್ತಿ? ಎಷ್ಟು ಜನ ಮಕ್ಕಳು?
2: ಒಂದು ಹೆಣ್ಣು, ಒಂದು ಗಂಡು.
0: ಎಷ್ಟೇ ಚೆನ್ನಾಗಿ ನೋಡ್ಕೋತಾರ ಮನೇಲಿ? ಹ್ಮ್. ಹಾ, ನಿಮ್ಮ ಮನೆಯವ್ರು ಇದ್ದಾರಾ?
2: ಇಲ್ಲ, ಮನೆಯವರಿಲ್ಲ.
0: ತೀರ್ಕೊಂಡ್ರ? ಎಷ್ಟು ವರ್ಷ ಆಯ್ತು ತೀರ್ಕೊಂಡು?
2: 5 ವರ್ಷ ಆಯ್ತು.
0: 5 ವರ್ಷ ಆಯ್ತು. ಆಗ್ಲಿಂದ ನೀವು ಮನೆಯವ್ರನ್ನ ನೋಡ್ಕೋತಾ ಇದ್ರಿ, ನಿಮ್ಮ ಮನೆಯವರು ನಿಮ್ಮನ್ನ ನೋಡ್ಕೋತಾ ಇದ್ರೆ. ಹಾ, ಇಲ್ಲಿ ತನಕ ಯಾವ್ದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಆರೋಗ್ಯದ ಗುಟ್ಟೇನು?
2: ದುಡಿಬೇಕು, ಸಾಂಬೇರಿ ಮಾಡ್ಕೊಳಲ್ಲ ನಾನು, ಬೆಳಿಬೇಕು, ನನ್ನ ಮಕ್ಕಳು ಉದ್ದಾರ ಮಾಡ್ಬೇಕು ಅಂತ ಇದೇ ಆಸೆ ಜಾಸ್ತಿ ನನಗೆ ಅಷ್ಟೇ.
0: ತುಂಬಾ ಖುಷಿ ಆಯ್ತದ, ಧನ್ಯವಾದಗಳು.
2: ಧನ್ಯವಾದಗಳು.
0: ನಮಸ್ಕಾರ ತಾತ.
3: ಓ ನಮಸ್ಕಾರ.
0: ನಿಮ್ ಪರಿಚಯ ಮಾಡ್ಕೊಡಿ.
3: ನಾವು ಅಂತಸಂತೆಯಿಂದ, ಅಂತಸಂತೆ ಅವರು, ಅದರ ಪಕ್ಕದಹಳ್ಳಿ ನೂಲುಕುಪ್ಪೆ.

0: ಅಲ್ಲಿಂದ ಕಣ್ಣಿನ ಸಸಿಸೆಗ ಆಟೋ ತಗೊಂಡು ಕ್ಯಾನ್ಸ್ ಮಾಡಿದ್ರು. ಆವಾಗ ನೋಡ್ಬಿಟ್ಟು ಫ್ರೀ ಸಿಗಿಸ್ತೆ ಅಂತ ಹೇಳಿದ್ರು. ಅದಕ್ಕೆ ಸರ್ಗುರು ವಿವೇಕಾನಂದ ಆಸ್ಪತ್ರೆ ಬಂದಿದೆ ಮೇಡಮ್.
1: ಎಷ್ಟು ವರ್ಷ ಆಗಿದೆ ನಿಮಗೆ?
0: 63.
1: ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ?
0: ಬಿ ಪಿ ಶುಗರ್ ಅದೆ ಮೇಡಮ್.
1: ಎಷ್ಟು ವರ್ಷದಿಂದ?
0: 3 ವರ್ಷದಿಂದ.
1: ಏನು ಕೆಲಸ ಮಾಡ್ತೀರಾ ನೀವು? ನಿಮ್ಗೆ ಎಷ್ಟು ಜನ ಮಕ್ಕಳು?
0: ಇನ್ನೊಂದು ಗಂಡು.
1: ಹೇಗೆ ನೋಡ್ಕೋತಾರೆ ಮನೆಯಲ್ಲಿ?
0: ಮೇಡಮ್ ಮಗ ನೋಡ್ಕೋತಾವನ ಅಷ್ಟೇ. ನಮ್ಮ ಹೆಂಡತಿ ನೋಡ್ಕೋತಾಳ. ಮಗಳು ಮದುವೆ ಮಾಡಿದ್ವಿ.
1: ಚೆನ್ನಾಗಿ ನೋಡ್ಕೋತಾರ ಮನೇಲಿ? ಅಂದ್ರೆ ನಿಮ್ಗೆ ಅಂತ ಆರೈಕೆ ಏನಾದ್ರು ಮಾಡ್ತಾರ? ಅಂದ್ರೆ ಸ್ಪೆಷಲ್ ಆಗಿ ಈಗ ಅವ್ರಿಗೆ ಬೆಳಗಿನ ತಿಂಡಿ ಅವ್ರು ಮಾಡ್ಕೊಳ್ಳೋದು, ನಿಮ್ಗೆ ಚಪಾತಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಇಂಥ ಶೈಲಿಗಳೇ ಬೇರೆ ಇರ್ತವೆ. ಈ ನಿಟ್ಟಿನಲ್ಲಿ ನಿಮ್ಗೆ ಆ ಥರ ಪ್ರಿಫರೆನ್ಸ್ ಕೊಡ್ತಾರ?
0: ಮೇಡಮ್ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋತಾಳ. ಬೆಳಗ್ಗೆ ನನಗೆ ಮುದ್ದೆ ಮಾಡ್ಕೊಡ್ತಾಳ, ಆಮೇಲೆ ಇರೋವ್ರಿಗೆ ನಾಷ್ಟ ಮಾಡ್ಕೋತಾರೆ.
1: ಇತ್ತೀಚಿನ ದಿನಗಳಲ್ಲಿ 35 ಆದ ತಕ್ಷಣ ಮಕ್ಕಳು ಸೋಂಬೇರಿತನ ಜಾಸ್ತಿ, ಬಿ ಪಿ ಶುಗರ್ ಅನ್ನೋದು ಈ ಹುಟ್ಟದ ಮಕ್ಕಳಲ್ಲೂ ಇರ್ತವೆ. ಈ ನಿಟ್ಟಿನಲ್ಲಿ ಇತ್ತೀಚಿನ ಆಹಾರ ಪದ್ಧತಿ ಬಗ್ಗೆ ನೀವೇನು ಹೇಳ್ತೀರಾ?
0: ಮೇಡಮ್ ಇತ್ತಿಂದ ಆಹಾರ ಪದ್ಧತಿ ಮೊದಲು ಚೆನ್ನಾಗಿ ನಾವು ಊಟ ಮಾಡ್ತಿದ್ವು, ಯಾಕಂದ್ರೆ ಗೊಬ್ಬರ ಮಾಡ್ತೀವಿ, ಗೊಬ್ಬರ ಹೊಡಿತಿದ್ವು, ದಿನ ಗೊಬ್ಬರ. ಇವಾಗ ಟೊಮೊಟೊ ಹಣ್ಣು ಹೋಗಿ ಹೊಡಿತಾರ, ಜೋಳಕ್ಕೂ ಹೋಗಿ ಹೊಡಿತಾರ, ಪ್ರತಿಯೊಂದಕ್ಕೂ ಹೋಗಿ ಹೊಡಿತಾರ. ಆರೋಗ್ಯ ಕೆಟ್ಟೋಗಲ್ಲ ಮೇಡಮ್. ಈಗ ನಮ್ಮ ಕಡೆ ಚೆನ್ನಾಗಿತ್ತು, ರಾಗಿ ಜೋಳ ಬೆಳಿತಿದ್ವು, ಗೊಬ್ಬರ ದಿನ ಗೊಬ್ಬರ ಹಾಕ್ತಿದ್ವು, ಒಳ್ಳೆ ಚೆನ್ನಾಗಿ ಊಟ ಮಾಡ್ತಿದ್ವು ಮೇಡಮ್.
1: ಊಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹಿಂದಿನ ಕಾಲದಲ್ಲಿ ಅದೇ ಪದ್ಧತಿಯನ್ನ ಪಾಲಿಸ್ಕೊಂಡು ಬರ್ತಿದ್ರ? ನಿಮ್ಮ ಮಕ್ಳಿಗೂ ಅದನ್ನೇ ಹೇಳ್ಕೊಡ್ತಿದ್ರ?
0: ಬದಲಾವಣೆ ಬರ್ತೀವಿ ಇವಾಗ, ಯಾಕಂದ್ರೆ ನಾವು ಇಟ್ಟು ಇಟ್ಟು ಉಣ್ಕಪ್ಪ ಬರ್ತಿದ್ದವರು, ಇವಾಗ ದೋಸೆ ಮಾಡಿ ಬಾತ್ ಮಾಡಿ ಅದು ಮಾಡಿ ಇದು ಮಾಡಪ್ಪ ಅಂತ ಹೇಳ್ತಾರೆ.
1: ನೀವು ಹೊಂದ್ಕೊಂಡಿದ್ದೀರ ಇತ್ತೀಚಿನ ಜೀವನ ಶೈಲಿಗೆ?
0: ಹಾಕೊಂಡಿಲ್ಲ, ಮುದ್ದನೆ ಮಾಡ್ಕೊಟ್ಟ.
1: ಈಗ ಬಿ ಪಿ ಶುಗರ್ ಇದೆ ಅಂತದಲ್ಲ, ಫಾಲೋ ಅಪ್ ಹೋಗ್ತಾ
0: ಇದ್ರಾ? ಮಾಮೂಲಿ ಜಾಸ್ತಿ ಅನ್ನ ಉಣ್ಣಲ್ಲ, ಮುದ್ದೆ ಮಾಡ್ತೇನೆ, ಗೋಧಿ ಚಪಾತಿ.
1: ಈಗ ಕಣ್ಣಿನ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಯ್ತು ನಿಮಗೆ?
0: ಮೇಡಮ್ ಒಂದು 2 ವರ್ಷ ಆಯ್ತು. ಕಣ್ಣು ಮಂಜು ಮಂಜು ಬರೋದು, ಮತ್ತೆ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ನಮ್ಮ ಮನೆ ಎಲ್ಲ ನೋಡಿದ್ರೆ ಒಂಥರ ಮಂಜು ಮಂಜು ಕಾಣ್ತಿತ್ತು. ಅವಾಗ ನೆಂಟಿ ಹೇಳಿದೆ ಕಣ್ಣು ನಂಗೆ ಮಂಜು ಮಂಜು. ಹೋಗಿದ್ದೆ ಮೇಡಮ್, ಮೈಸೂರು ಹೋಗಿದ್ದೆ. ಅವ್ರು ಕಣ್ಣು ಆಪರೇಷನ್ ಮಾಡಬೇಕು ಇದಕ್ಕೆ ಕೂತು ಅಂತ ಹೇಳಿದ್ರು.
1: ಈಗ ನಿಮಗೆ ಕಣ್ಣು ಬಂದ ತಕ್ಷಣ, ಕ್ಲಿಯರ್ ಆಗಿ ಕಾಣಿದ ತಕ್ಷಣ ಯಾವ ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ?
0: ನಾನು ನಿಂತು ನೋಡ್ಬೇಕು ಮೇಡಮ್, ಅವಳು ಭಾಳ ಸಾಕೊಂಡಿಲ್ಲ.
1: ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಬೆನ್ನೆಲುಬಾಗಿ ನಿಲ್ಲೋದೇ ಹೆಂಡತಿ. ಈ ನಿಟ್ಟಿನಲ್ಲಿ ನಿಮ್ಮ ಹೆಂಡತಿ ನೋಡಬೇಕು ಅಂತ ಆಸೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ. ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಇರಲಿಲ್ಲ, ಏನಿದ್ರು ಗುಟ್ಟು
0: ಇದು ಗುಟ್ಟು ಏನಮ್ಮ? ಅದೇ ಮೇಡಮ್, ಈ ಮೆಡಿಸನ್ನು ಇವೆಲ್ಲ
1: ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ಹಾಸ್ಪಿಟ್ಲ್ ಬಗ್ಗೆ?
0: ಫ್ರೀಯಾಗಿ ಕ್ಯಾಂಪ್ ಮಾಡೋದ್ರಿಂದ ಬಡವರುಗಳಿಗೆ ತುಂಬಾ ಅನುಕೂಲ ಇದೆ ಮೇಡಮ್.

0: ನಮ್ಮ ಪರಿಚಯ ಯಗ್ರದನ್ಕೋಟೆ ತಾಲೂಕು ಅಂತ ಹೋಬಳಿ ಸೋಗುಳಿ ಗ್ರಾಮದಲ್ಲಿರೋರು ವೆಂಕಟಯ್ಯ ಅಂತ. ನಾವೇನೋ ಜೀತ ಪತ್ರ ಗೇದು ಮಕ್ಕಳು ಸಾಕಕ್ಕ ಮಾಡಿ ಜೀತ ಪತ್ರ ಎಷ್ಟಾಗ ಮೂರು ಕಂಡ್ಕಂದ್ರೆ ಕಮಲ ಸೇರಿನಲ್ಲಿ ಮೂರು ಪಲ್ಲ ವರ್ಷ ಮೂರು ಗೇಯ್ಬೇಕು ಅಂದ್ರೆ ಜೀತ ಗೇಯ್ಬೇಕು ಗೋಡ ಒಟ್ಕಡೆ ಹಬ್ಬಗ ಉಣ್ಬೇಕ ಕಡುಬು ಒಡೆ ಸಾಮಕ್ಕಿ ನವಣ ಗಿವಣ ಕುಟ್ಕೊಂಡು ಜೀವಡ ಕಳಿತಿದ್ದು ಬಡತನ ತಗತ ಸೊಪ್ಪು ತಿಂತಿಲ್ಲ ಆ ಥರ ತಿಂತಿದ್ವಿ ನಾವು ತೂತಲು ಕಾಸಿನ ಕಾಲಾಗ ಕಟ್ಟ ಪತ್ರ ಗುಡಿಸ್ತೀನಿ ಹೋಗಿ ಗಡಿ ಗುಡ್ಸ್ಕೊಂಡ್ಬಂದು ಗಂಜ ಕೆಲಸ ಕುಟ್ಕೊಡೋ ಮಾಡ್ತೀನಿ ಆವಾಗ. ಈಗ ಈ ಚುನಾವಣೆ ಕಾಲ ಬತ್ತಲ್ಲ ಕಂಪ್ಯೂಟರ್ ಕಾಲ ಇದು ಇದರಿಂದ ಚುನಾವಣೆ ಬಂದಾಗ ನಾವು ಇಂದಾದ್ರು ಮಕ್ಕಳು ಮುಂದಕ್ಕೆ ಬಿಟ್ಟು ಕಾಲ ಕಳ್ಕೊಬೋಗ್ತಾರೆ.
1: ಏನು ಮಾಡ್ತಿದ್ರಿ ನಿಮ್ಮ ಕಾಲದಲ್ಲಿ? ನಿಮ್ಮ ಕಾಲ
0: ಹೇಳಿ ಜೊತೆಗೆ ಇತ್ತಿನ ನಮ್ಗೆ ಆಸ್ತಿ ಪುಷ್ಟಿ ಇತ್ತಿಲ್ಲ ಬಡತನ ಜೊತೆ ಇದ್ಕೊಂಡು ಗೇಳ್ತೀನಿ ಮಕ್ಕಳು ಸಾಕಕ್ಕ ಅಲ್ಲಿ ಇಲ್ಲಿ ಯಾಕೆ ಮೂರು ಹಣೆ ಕೊಟ್ರೆ ಒಂದು ಹತ್ತು ತುಳು ಬರೀನು ಒಂದು ಚೌಕ ಒಂದು ಚಡ್ಡಿ ಬತ್ತಿತ್ತು. ಹಾಗಾದ್ರಲ್ಲಿ ಈಗ ಔಷಧಿ ಕಸ ಇದ್ದಾರೆ ನಾಡಗ ಔಷಧಿ ಪುರಾತ ಎಲ್ಲ ತಗೊಂಡು ನ್ಯಾಪ್ ಮ್ಯಾಪ್ಕೊಂಡು ಸಾವಿರದು ನೆತ್ತಿ ಸಾರೋದು ಒಂದು ನೆಕ್ಕೋದು ಊಟ ಇದ್ದಿದ್ದು ಜೀರಿಗೆ ಹೆಸರು ಕಳಿಸೋದು ಕೊತ್ತಂಬರಿ ಇದಾರದು ಕುಡಿದ್ಬಿಟ್ಟು ಬೆಳಗ್ಗೆ ಜಾಗ ಈ ಹುಳಿಕಾಳು ಇವ ಹುಳಿಕಾರ ಸಾರು ಅಂತ ಮಾಡಿಬಿಟ್ರೆ ಫಿನಿಶ್ ಜರ ಹೊಟ್ಟೈತಿದ್ದ ಹೊಟ್ಟೈತಿದ್ದೆ. ಆಗ ಡಾಕ್ಟ್ರು ಗಿಟ್ರು ಇದು ಅಲ್ಲಿ ಇತ್ತಿಲ್ಲ ಪೆದ್ದ ಕಾಲಾಗ
1: ತಿನ್ನೋದು ಜಾಸ್ತಿ ಇರ್ತಿತ್ತು
0: ದವಸ ಧಾನ್ಯ ಹೇಳಿಲ್ಲ ದವಸ ಧಾನ್ಯ ಜಾಸ್ತಿ ಕಾಸು ಕಮ್ಮಿ ಆಗ ಒಂದು ಹಣೆ ಎರಡು ಹಣೆ ನಾಲ್ಕು ಮೂರು ಹಣೆ ಒಂದು ಆರು ಕಸು ಮೂರು ಕಸು ಕಾಲಾಗ ತೂತನ ಕಸ್ನೆಲ್ಲ ನಡು ನಡು ಪೊಡಿಸ್ಕೊಳ್ಳೋದು ಎತ್ತ ನೋಡಿ ಗುಡಿಸ್ಕೊಳ್ಳೋದು ಜಾತ್ರೆಗೆ ಹೋಗೋದು ಆಗ ಕಡುಬೋಡ ಒಂದು ನಾಲ್ಕು ಹಣೆಗೆ ಮೂರು ಹಣೆ ಇಷ್ಟು ಕೊಡ್ತಿದ್ರು.

0: ಸೂಚನೆ ಕಳ್ಸ್ಕೊಟ್ರೆ. ಆ ಥರದ ಕಾಲದಲ್ಲಿ ನಮ್ಗೆ ಈಗ ವಯಸ್ಸು 80 ವರ್ಷ ಆಗದ, ಅಲ್ಲಿವ್ರ ಗಂಟೆ ಇರತ್ತೆ ಹೇಳ್ತಾ ಇರೋದು.
1: ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಅಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತು?
0: ನಮ್ಮ ಒಂದು ನಮ್ಮ ಅಮ್ಮಗಿತ್ತು ಇಲ್ಲಿ, ಆಗ ಬೆಂಗಳೂರಿಗೆ ಹೋಗಿ ಅಂತ ಮಾಡಿದ್ರು. ಅಲ್ಲಿ ಹೋಗಿ ಮೈರಾಡಿನಲ್ಲಿ ತೋರಿಸ್ತಿ, ಅದು ಬಿ ಪಿ ಜಾಸ್ತಿ ಜಾಸ್ತಿ ಅಂದ್ಬಿಟ್ಟು ಕೊಡ್ತಿದ್ರು. ಅದು ನುಂಗಿದ್ರು ಕಮ್ಮಿ ಆಯ್ತಿತ್ತಿಲ್ಲ. ಆಗ ನಮ್ಮ ಹುಡುಗಿಲಿ ಪರಿಚಯ ಆಗಿ ಇಲ್ಲೇ ಇತ್ತು ಹಾಸ್ಪಿಟ್ಲಲ್ಲಿ ಇಲ್ಲೇ. ಆಗ ಕ್ಯಾಂಪ್ ಇಡ್ತಾರೆ ಪಪ್ಪ ಇಲ್ಲಿ ಕರ್ಕೊಂಡೆಲ್ಲ ಹೇಳಿ ಇದು ಮಾಡಿ ಪರಿಚಯ ಆಗಿ ಆಗಿದ್ದಾಗಿ ನಮ್ಗೆ ಒಳ್ಳೇದಾಯ್ತು. ಒಂದೊಂದು ಕಣ್ಣು ಮಾಡ್ಕೊಟ್ಟಾರ, ಇನ್ನೊಂದು ಕಣ್ಣು ಮಾಡಲಿಲ್ಲ, ಅದಕ್ಕೆ ಒಳ್ಳೇದಾಗದ ಅಂದ್ಬಿಟ್ಟು ನಮ್ಗೆ ಈಗ ಬಂದಿರೋದು.
1: ಮೊದಲು ಕಣ್ಣು ಆಪರೇಷನ್ ಮಾಡಿದಾಗ ಯಾವ ಥರ ಪಥ್ಯದಲ್ಲಿದ್ರಿ?
0: ಒಂಥರ ಮುಂಜು ಮುಂಜಲು ಕಣ್ಣು ಕಾಣಲ್ಲ, ಒಂಥರ ಮುಂಜಲು ಮುಳ್ಳಿಡ್ದು ಕಾಣಲ್ಲ, ಒಂದು ಸೆತ್ತ ಸಿರೋದ್ರು ಕಾಣಲ್ಲ, ಏನೇವರು ಕಾಣಲ್ಲ, ಒಂಥರ ಗೊಕ್ಕು ಮತ್ತು ಕಣ್ಣೆಲ್ಲ ಮುಂಜಲು ಕಸೂರದು ಕಸೂರು ಹಿಂದಕ್ಕಾದ್ರೆ ಗೇದು ಗೇದು ದರ್ಪಣ ಕಡೆಗೆ ಆಗೋಗ್ಬಿಟ್ಟು ಅದು ಇದಾಗಿಬಿಟ್ಟು ಕಾದಿದ್ದ ಕಷ್ಟಪಟ್ಟರು. ಆಗ 7 ಗಂಟೆ ಬಂದು ಮಾಡಿ ಈಗ ನಮಗೂ ಒಳ್ಳೇದಾಗದ.
1: ಕಣ್ಣನ್ನು ಸೇಫ್ಟಿಯಾಗಿ ನೋಡ್ಕೋಬೇಕು ಅಂತ ಇರುತ್ತೆ. ಈ ನಿಟ್ಟಿನಲ್ಲಿ ಕನ್ನಡಕ ಹಾಕೋದಾಗಿರ್ಬೋದು, ಡ್ರಾಪ್ ಹಾಕೋದಾಗಿರ್ಬೋದು, ಯಾವ ಥರ ಪಾಲಿಸ್ಕೊಂಡ್ರಿ?
0: ಇಲ್ಲಿ ಹೇಳಿದ್ರು ನಿಮ್ಮ ಹತ್ತಿರ ಮಾಹಿತಿ ಕೊಟ್ರು ನಮ್ಗೆ. ಅದು ಕಣ್ಣಿಗೆ ಈ ಥರ ಇದಾಗಬೇಡಿ, ನಿರ್ಮಿ ಬೇಡಿ, ಅದು ಕಣ್ಣು ಸ್ವಲ್ಪ ಮುಖ ಸುಟ್ಕೊಳ್ಳಿ, ಇದು ಕಣ್ಣಿಗೆ ಇಷ್ಟಗೊಂಡು ಬಿಟ್ಕೊಳ್ಳಿ, ಇದು ಒಳ್ಳೇದಾಯ್ತು ಅಂತ ಹೇಳೋದು. ಅದೇ ಥರ ಮಾಡ್ಕೊಂಡು ಒಳ್ಳೇದಾಯ್ತು.
1: ಮಾತ್ರೆ ತಗೊಂಡಿದ್ರ?
0: ಮಾತ್ರೆ ಕೊಟ್ಟಿದ್ರು, ಇಲ್ಲಿ ಮಾತ್ರೆ ಕೊಟ್ಟಿದ್ರು, ಆಮೇಲೆ ಡ್ರಾಪ್ ಕೊಟ್ಟಿದ್ರು, ಒಂದೊಂದು ತೊಟ್ಟು ಗಂಟು ಗಂಟಕ್ಕೂ ಬಿಟ್ಕೊಳ್ಳಿ ಅಂತ ಹೇಳಿದ್ರು. ಅವೆಲ್ಲ ಬಿಟ್ಕೋತೀನೋ, ಎಲ್ಲ ಒಳ್ಳೇದಾಯ್ತು.
1: ಒಂದು ಕಣ್ಣು ಕಾಣಿಸೋದ್ರಿಂದ ಎಷ್ಟು ಉಪಯೋಗ ಆಯ್ತು ನಿಮ್ಗೆ?
0: ಒಂದು ಕಣ್ಣು ಕಾಣಲು, ಒಂದು ಕಣ್ಣು ಚೆನ್ನಾಗಿ ಕಾಣುತ್ತೆ, ಇನ್ನೊಂದು ಕಣ್ಣು ಮಕ್ ಮಕ್ಳು ಬೂದ್ ಬೂದ್ಗೆ ಕಾಣೋದೇ ಇಲ್ಲ. ಅದ್ರ ಖುಷಿ ಅಂತ ನಮ್ಗೆ ಕಳ್ಳಧಾನ್ಯ ಅಂತ ಜರ ಥರ ಅಪ್ಪಡಾತವ್ರು ದರ್ಬ ಕಟ್ಕೊಡೋರು. ಹಂಗೆ ಏನೇ ಇದೊಂದು ನಮ್ಗೆ ಧಾನ್ಯ ಅಂತಂದಾಗ ಸಾಯವ್ರ ಗಂಟೆ ಒಂದು ಇದಕ್ಕೆ ಇದಕ್ಕೆ ಇದು ಮಾಡ್ಕೊಂಡು ನಾವು ಮಾಡ್ಕೊಳೋದಕ್ಕೆ ಒಳ್ಳೇದಾಗಿ ಒಳ್ಳೇದಾಗಂದ್ರೆ ನಮ್ಗೇನು ಕೆಟ್ಟದಾಗ ಆಗಿಲ್ಲ.
1: ಈಗ ಮತ್ತೆ ಕಣ್ಣಿನ ಆಪರೇಷನ್ ಬಂದಿರೋದು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಎರಡನೇ ಸರಿ ಆಪರೇಷನ್ ಬಂದಿರೋದು,
0: ಒಂದ್ಕು ಒಳ್ಳೇದಾಗಿರಗಂಟೆ ಇನ್ನೊಂದು ನಮ್ಗೆ ಒಳ್ಳೇದಾಯ್ತು ಅನ್ಬಿಟ್ಟು ನಾವು ಬಂದಿವಿ ಖುಷಿಯಾಗಿ ಮಾಡಿಸ್ಕೋಬೇಕು.
1: ಚೆನ್ನಾಗಾದ್ಮೇಲೆ ಏನು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ?
0: ಏನು ಕೆಲಸ ಈಗ ನಮ್ಗೆ ವಯಸ್ಸಾಯ್ತು ಸರ್, ಇನ್ನೇನು ಮಾಡೋಕ್ಕಿದ್ದು ಪಟ್ಟು ಕೊಡ್ತಾರೆ, ಮನೇಲಿ ಯಾರು ಚೆನ್ನಾಗಿ ನೋಡ್ಕೋತಾರ ನಮ್ಮ ಇಡ್ತಿ ಮಕ್ಕ ಗಂಡ ಹೋಗಾರ ಥರ ನಾವು ಹೋಗಲ್ಲ, ಏನು ಆಸ್ತಿ ಬುಸ್ತಿ ಇಲ್ವಲ್ಲ, ನಾವು ಕೂಡಲ್ಲ ಹೋಗಲ್ಲ, ಮಾತಾಡ್ತೀವಿ ಕತಾಡಿಸ್ತಾರೆ. ಇಲ್ಲಿ ಬೈದೋ ಭಾಗ ನಿಮ್ಗೆ ಗೊತ್ತಿಲ್ಲ, ಅವಳೇ ನಮ್ಮ ಇದನ್ನೆಲ್ಲ ಮಾಡಿ ನೋಡ್ಕೋತಾಳೆ. ಈಗ ಪಿಂಚಣಿ ದುಡ್ಡು ಬರ್ತದೆ, ಹೆಂಗೆ ಆರ್ ಕಸ ಮೂರ್ ಕಸ ರಾಯ ಕೊಟ್ಟು ತಗೊಂಡ್ಕೊಂಡು ಕಾಲ ಕಳೀತಿ.
1: ಕಣ್ಣು ಸಮಸ್ಯೆ ಬಿಟ್ಟು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ? ಅಲ್ಲ, ಆರೋಗ್ಯ ಸಮಸ್ಯೆ ಯಾವುದೂ ಇಲ್ಲ?
0: ಯಾವುದೂ ಇಲ್ಲ. ಬಿ ಪಿ ಅದ, ಬಿ ಪಿ ಹತ್ತು ಬತ್ತು ಅಂದ್ರೆ ಸಹ ಈ ಒಂದು 15 ದಿನ ಮಾತ್ರ ಬಿಟ್ಬಿಟ್ಟು ಕುಡಿಯೋದ. ನಿದ್ರೆ ಹುಷಾರಿಲ್ಲಾಗತ್ತು, ನಿದ್ರೆ ಬರಲಿಲ್ಲ, ಅದು ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಡೋದು ಇಷ್ಟೇ. ನೀನು ನಾನು ಏನು ಎದುರಿಗಿದ್ರು ಕಣಲ್ಲ.
1: ಖುಷಿ ಆಯ್ತು, ಹೀಗೆ ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತಾ? ತುಂಬ ಖುಷಿ ಆಯ್ತು, ಧನ್ಯವಾದಗಳು.
0: ಆಯ್ತು ಮೇಡಮ್ ಅವರು, ಧನ್ಯವಾದಗಳು.

ಪ್ರಿಯ ಕೇಳುಗರೇ, ಇದುವರೆಗೂ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಕುರಿತು ಅಂತರಸಂತೆಯ ಶ್ರೀಮತಿ ನೀಲಮ್ಮ, ಸೋಗಳ್ಳಿಯ ವೆಂಕಟಯ್ಯ, ನೂರಲಕುಪ್ಪೆಯ ಸುಂದರರವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಆದರೆ ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 3 ಕುರಿತು ಡಾಕ್ಟರ್ ಎಂಆರ್ ಸೀತಾರಾಮ್ ರವರು, ಸಲಹೆಗಾರರು ಹಾಗೂ ಕೀಲು ಮೂಳೆ ರೋಗ ತಜ್ಞರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಮೂರನೇ ಶ್ಲೋಕ ಕೂಡ ಬಹಳ ಸ್ವಾರಸ್ಯಕರವಾಗಿ ಡಿ ವಿಜಿ ಅವರು ವ್ಯಕ್ತಪಡಿಸಿರುವಂತಹ ಅಂಶಗಳನ್ನು ಒಳಗೊಂಡಿದೆ, ಅದನ್ನು ನೋಡೋಣ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು,
5: ಇಹುದೋ ಇಲ್ಲವೋ ತಿಳಿಯಗೊಡದ ಒಂದು
4: ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ,
5: ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ
4: ವಿಹರಿಪುದು ಅದು ಒಳ್ಳಿತೆಂಬುದು,
5: ವಿಹರಿಪುದು ಅದು ಒಳ್ಳಿತೆಂಬುದು
4: ನಿಸದವಾದೊಡೆ,
5: ನಿಸದವಾದೊಡೆ
4: ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ,
5: ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ.
4: ದೇವ್ರಿದಾನ ಇಲ್ವಾ ಅನ್ನೋಂತ ಪ್ರಶ್ನೆ ಇವತ್ತು ನೆನ್ನೆದಲ್ಲ. ಮನುಷ್ಯ ಬಹುಶಃ ಯೋಚನೆ ಮಾಡಿ ತನ್ನ ಭಾವನೆಗಳನ್ನು ಹೊರಹಾಕೋದಿಕ್ಕೆ, ತನ್ನ ಸುತ್ತಮುತ್ತಲಿನ ಜಗತ್ತಿನ ವಿಸ್ಮಯಗಳನ್ನು ನೋಡಿ ಆಶ್ಚರ್ಯ ಪಡೋದಿಕ್ಕೆ ಪ್ರಾರಂಭ ಮಾಡಿದ ದಿನಗಳಿಂದ ಅವನ ಯೋಚನೆ ಇದೇ ದಿಕ್ಕಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಮಾಡಿಸೋಂಥ ಶಕ್ತಿ ಯಾವುದು, ಆ ಶಕ್ತಿ ದೇವರು ಅಂತಂದರೆ ಅದಿದೆಯಾ? ಸೊ ಈ ಪ್ರಶ್ನೆಗಳು ನಮಗೆ ಬಹಳ ಪ್ರಸಿದ್ಧವಾದಂಥ ಈ ನಿಟ್ಟಿನಲ್ಲಿರೋ ಕತೆ ನಮಗೆಲ್ಲ ಗೊತ್ತಿದೆ. ಬಾಲಕ ನರೇಂದ್ರ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಬಂದಂತಹ ಒಂದು ಸಂಶಯ ಕೂಡ ಇದೆ. ದೇವರಿದ್ದಾನ, ನೀವು ಅದನ್ನು ನೋಡಿದ್ದೀರಾ, ಈ ಕಥೆ ನಾವೆಲ್ಲ ಕೇಳಿದ್ದೀವಿ. ಕಲ್ಕತ್ತಾದಲ್ಲಿದ್ದಂತಹ ಆಗಿನ ಎಲ್ಲ ವಿದ್ವಾಂಸರನ್ನು ಬಾಲಕ ನರೇಂದ್ರ, ಯುವಕ ನರೇಂದ್ರ ಇದನ್ನು ಕೇಳ್ತಾ ಬಂದ. ದೇವರಿದ್ದಾನ ನೀವು ನೋಡಿದ್ದೀರಾ, ದೇವರಿದ್ದಾನ ನೀವು ನೋಡಿದ್ದೀರಾ. ಎಲ್ಲರೂ ಹೇಳ್ತಾ ಇದ್ದಿದ್ದು ಇದಾನೋ ಇಲ್ಲವೋ ನಮ್ಗೆ ಗೊತ್ತಿಲ್ಲಪ್ಪ, ಬಹುಶಃ ಇದಾನೆ ಅನ್ಸುತ್ತೆ, ನಾನಂತೂ ನೋಡಿಲ್ಲ. ಬಟ್ ಇರಬಹುದು, ಇರಬಹುದೇನೋ, ಎಲ್ಲ ಹೇಳ್ತಾರೆ ಇರಬಹುದು. ಸೊ ಹಾಗಾಗಿ ನಾನು ಇರಬಹುದು ಅಂತ ನಂಬ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಸೊ ಎಲ್ರಿಗೂ ಕೂಡ, ಪಂಡಿತೋತ್ತಮರಿಗೂ ಕೂಡ ಇದೇ ಸಂಶಯವೇ ಇದ್ದಿದ್ದು. ಇಹುದೋ ಇಲ್ಲವೋ ತಿಳಿಯಗೊಡದ ಒಂದು ವಸ್ತು, ಅದು ಹೇಗೆ ಅದನ್ನು ಗುರುತಿಸ್ಕೊಳ್ಬೇಕು ಅಂತನ್ನುವಂಥದ್ದು ನಂತರ ನರೇಂದ್ರ ಕಂಡುಕೊಂಡಂತಹ ಒಂದು ಅಸಾಧಾರಣವಾದಂತಹ ಕತೆ. ನರೇಂದ್ರ ಸ್ವಾಮಿ ವಿವೇಕಾನಂದರಾಗಿ ಮಾರ್ಪಟ್ಟಂತಹ ಕತೆ ನಾವೆಲ್ಲ ಕೇಳಿದ್ದೀವಿ. ರಾಮಕೃಷ್ಣ ಪರಮಹಂಸರು ಅವರೊಬ್ಬರೇ ಹೇಳಿದ್ದು, ನಾನು ಭಗವಂತನ ನೋಡಿದ್ದೀನಿ, ಖಂಡಿತ ಭಗವಂತ ಇದ್ದಾನೆ ಅಂತ. ಸೊ ಆ ವಸ್ತು ನಿಜವಾದ ಮಹಿಮೆಯಿಂದ ಜಗತ್ತೇ ಆಗಿ ಜೀವವೇಷದಲ್ಲಿ ನಮ್ಮೆದುರಿಗೆ ಕಾಣಿಸ್ಕೊಳ್ತಾ ಇದೆ, ವಿಹರಿಸ್ತಾ ಇದೆ. ಆದರೆ ಈ ಸತ್ಯವನ್ನು ನಾವು ಕಂಡುಕೊಳ್ಳುವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಒಳ್ಳೆಯ ಒಂದು ಶಕ್ತಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಎಲ್ಲರ ಒಳಿತಿಗಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋಂಥ ಶಕ್ತಿ ಅಂತ ನಾವು ನಂಬಿಕೊಳ್ಳೋದೇ ಆದರೆ ಆ ಗಹನ ತತ್ವಕ್ಕೆ ಶರಣು ಅಂತ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮಗೆ ದೇವ್ರದ್ದು ಜ್ಞಾಪಕ ಬರುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಮಾತ್ರ. ನಾವು ಪ್ರಸಿದ್ಧವಾಗಿ ನಾವು ಕೇಳ್ತೀವಲ್ಲ, ಸಂಕಟ ಬಂದರೆ ವೆಂಕಟರಮಣ, ಅದುವರೆಗೂ ನಾನೇನಾದರೂ ಒಳ್ಳೇದು ಮಾಡಿಬಿಟ್ಟೆ, ನನಗೇನಾದರೂ ಒಳ್ಳೇದಾಯಿತು ಅಂತಂದರೆ ಅದನ್ನು ಯಾರು ಮಾಡಿದ್ರು, ನಾನೇ ಮಾಡಿದೆ. ನನಗೇನಾದರೂ ಕಷ್ಟ ಆಯಿತು ಅಂತಂದಾಗ ಅಯ್ಯೋ ದೇವ್ರು ಯಾಕಪ್ಪ ನನಗೆ ಈ ಕಷ್ಟ ಕೊಡ್ತಾನೆ. ಸೊ ಹೀಗೆ ಯಾವುದೋ ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಮಗೆ ದೇವರು ಜ್ಞಾಪಕಕ್ಕೆ ಬರ್ತಾನೆ. ದೇವರೇ ನನ್ನನ್ನು ಕಾಪಾಡಪ್ಪ ಅಂತ ಅಂದ್ಕೊಳ್ತೀವಿ ನಾವು. ಸೊ ತಮಾಷೆಯಾಗಿ ಒಂದು ಮಾತು ಹೇಳೋದಿತ್ತು, ಹೇಳೋದು ನಾವು ರೂಢಿಯಲ್ಲಿದೆ, ದೇವರೇ ನೀನು ಅಕಸ್ಮಾತ್ ಇದ್ದರೆ ನನ್ನನ್ನು ಮಾತ್ರ ಕಾಪಾಡ.

0: ಅಂತ. ಸೊ ಆ ಸಂಶಯಾತ್ಮಕವಾದಂತಹ ಒಂದು ಅಂಶ ಸದಾಕಾಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಆದರೂ ಅದು ಗಹನವಾದಂತಹ ಒಂದು ತತ್ವ, ಗೂಢವಾದಂತಹ ಒಂದು ಶಕ್ತಿ, ಅದು ಎಲ್ಲರಿಗೂ ಒಳ್ಳಿತು ಆಗಲಿ ಅಂತಲೇ ಸದಾಕಾಲ ಪ್ರಯತ್ನ ಪಡ್ತಾ ಇರುತ್ತೆ. ಅಂತಹ ಒಂದು ಗಹನ ತತ್ವ ಇದೆ ಅಂತ ನಂಬಿಬಿಟ್ಟು ಅದಕ್ಕೆ ಶರಣಾಗತಿಯಾಗು ಅಂಥೇಳಿ ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮೊದಲ ಮೂರು ಶ್ಲೋಕಗಳಲ್ಲಿ ಭಗವಂತ ಅನ್ನುವಂತಹ ಶಕ್ತಿಯನ್ನು ಸ್ಮರಿಸಿಕೊಂಡು ಆ ಶಕ್ತಿಗೆ ತನ್ನ ನಮಸ್ಕಾರಗಳನ್ನು ತಿಳಿಸಿದ ನಂತರ ಈ ಗ್ರಂಥದ ಅತ್ಯಂತ ಮುಖ್ಯವಾದಂತಹ ಭಾಗಗಳು ಯಾವುದರ ಕುರಿತಂತೆ ಇದೆ ಅನ್ನೋದ್ರ ಬಗ್ಗೆ ಡಿ ವಿ ಜಿ ಅವರು ಮುಂದಿನ ಸುಮಾರು 35-40 ಪದ್ಯಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಮಂಡಿಸ್ತಾ ಹೋಗ್ತಾರೆ. ಈ ಪ್ರಶ್ನೆಗಳು ನಮ್ಮೆಲ್ರಿಗೂ ನಿತ್ಯ ಬರುವಂಥ ಪ್ರಶ್ನೆಗಳಿಗೆ, ಆ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋದಾಗ ನಮಗೆ ಕೆಲವು ಸರ್ತಿ ಅನಿಸೋದಿತ್ತು, ಅರೆ ನನಗೂ ಹೀಗೆ ಅನಿಸಿತ್ತಲ್ವಾ, ನಾನು ಸುಮ್ಮನೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಡಿ ವಿ ಜಿ ಅವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ, ಅದರ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಾವು ಕೂಡ ಉತ್ತರಗಳನ್ನು ನೋಡೋಣ ಅನ್ನೋಂಥ ಒಂದು ಉತ್ಸಾಹ ಪ್ರಚೋದನೆ ನಮಗೆ ಸಿಕ್ಕತ್ತೆ ಅಂತ ನಾನು ಅಂದ್ಕೊಳ್ತೀನಿ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
4: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
5: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
4: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
5: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
4: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
5: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
4: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
5: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ

0: ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
0: ನವಳ್ಳಿಯದಿಂದ ಇನ್ನು ಮುಂದೆ ಗೊಂದಲಗಳ ನಡುವೆಯೇ ನಗುತ್ತ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಗೊಂದಲಗಳ ನಡುವೆಯೇ ನಗುತ್ತ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬೆಳಗ್ಗೆ ಹಲರ ಮೊಡೆಯುತ್ತದೆ, ಎದ್ದು ಹೊಸ ದಿನವನ್ನು ಉತ್ಸಾಹದಿಂದ ಆರಂಭಿಸಬೇಕು ಎಂದು ಯೋಚಿಸುತ್ತೇವೆ. ಆದರೆ ನಮ್ಮ ಕೈಗೆ ಮೊದಲು ಹೋಗುವುದು ಫೋನ್ ಕಡೆಗೆ. ನೋಟಿಫಿಕೇಶನ್ ತೆರೆದು ನೋಡಿದ ಕ್ಷಣದಲ್ಲೇ ಮನಸ್ಸಿನ ಸ್ಥಿತಿ ಬದಲಾಗುತ್ತದೆ. ಗುಡ್ ಮಾರ್ನಿಂಗ್ ಎಂಬ ಶಾಂತಿ ಇಲ್ಲ. ಇವತ್ತು ಏನು ಸವಾಲುಗಳಿವೆ ಎಂಬ ಪ್ರಶ್ನೆಯೇ ಮೊದಲ ಮಾತು. ಜೀವನ ಸಿಂಪಲ್ ಜರ್ನಿ ಎಂದು ಕೇಳುತ್ತಾ ಬೆಳೆದ ನಾವು ಈಗ ನೋಡಿದಾಗ ಅದು ಒಂದು ರಿಯಾಲಿಟಿ ಶೋ ಆಗಿ ಕಾಣುತ್ತದೆ. ಇಲ್ಲಿ ಸ್ಕ್ರಿಪ್ಟ್ ಇಲ್ಲ, ರಿಹರ್ಸಲ್ ಇಲ್ಲ, ಆದರೆ ತಪ್ಪುಗಳಿಗೆ ಅಂತ್ಯವೇ ಇಲ್ಲ. ಪ್ರತಿದಿನವೂ ಇವತ್ತು ಹೆಲ್ದಿ ಆಗಿರಬೇಕು ಎಂದು ನಿರ್ಧಾರ ಮಾಡುತ್ತೇವೆ. ಬೆಳಗ್ಗೆ ತುಂಬ ಮೋಟಿವೇಶನ್ ಇರುತ್ತದೆ, ಆದರೆ ದಿನದ ಕೊನೆಯಲ್ಲಿ ಬಿರಿಯಾನಿ ಸ್ಮೆಲ್ ಬಂದಾಕ್ಷಣ ಆ ನಿರ್ಧಾರಗಳು ಎಲ್ಲವೂ ಮಾಯವಾಗುತ್ತದೆ. ನಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿರುತ್ತದೆ, ಆದರೆ ನಿಜ ಜೀವನದಲ್ಲಿ ಅದು ಪಾಲನೆ ಆಗುವುದೇ ಇಲ್ಲ. ಈ ಸಣ್ಣ ಸಣ್ಣ ಘಟನೆಗಳು ನಮಗೆ ನಗುವನ್ನು ತರಿಸುತ್ತವೆ, ಆದರೆ ಅದೇ ಸಮಯದಲ್ಲಿ ನಮ್ಮ ಶಿಸ್ತಿನ ಬಗ್ಗೆ ಪ್ರಶ್ನೆ ಕೂಡ ಕೇಳುವಂತೆ ಮಾಡುತ್ತವೆ. ವಯಸ್ಸು ಹೆಚ್ಚಾಗುತ್ತಾ ಬಂದಂತೆ ಸಮಸ್ಯೆಗಳು ಕೂಡ ಅಪ್ಗ್ರೇಡ್ ಆಗುತ್ತವೆ. ಒಂದು ಕಾಲದಲ್ಲಿ ಹೋಮ್ವರ್ಕ್ ದೊಡ್ಡ ಸಮಸ್ಯೆಯಾಗಿತ್ತು, ಈಗ ಜೀವನವೇ ಒಂದು ದೊಡ್ಡ ಪ್ರಶ್ನೆ ಪತ್ರಿಕೆಯಾಗಿದೆ. 25 ವರ್ಷಕ್ಕೆ ಕನ್ನಡಿಯಲ್ಲಿ ನೋಡಿದಾಗ ಕೂದಲು ನಿಧಾನವಾಗಿ ಬಿಳಿಯಾಗುತ್ತಿರುವುದು ಕಾಣುತ್ತದೆ. ಗಡ್ಡ ಕೂಡ ಸಾಲ್ಟ್ ಪೆಪ್ಪರ್ ನೋಟವನ್ನು ತಾಳುತ್ತದೆ. ಹೊರಗಿನಿಂದ ನೋಡಿದವರು ಎಕ್ಸ್ಪೀರಿಯನ್ಸ್ ಜಾಸ್ತಿಯಾಗಿದೆ ಎಂದು ಹೇಳಬಹುದು, ಆದರೆ ಒಳಗೆ ನಮಗೆ ಗೊತ್ತಿರುತ್ತದೆ ಉತ್ತರ. ನಾವು ಇನ್ನು ಸೆಟ್ಲ್ ಆಗುವ ಪ್ರಯತ್ನದಲ್ಲಿದ್ದೇವೆ, ಆದರೆ ಕಾಲ ನಮ್ಮನ್ನು ಮುಂದೆ ತಳ್ಳುತ್ತಲೇ ಇದೆ. ಸಂಬಂಧಗಳ ವಿಷಯದಲ್ಲಿ ನಮ್ಮ ನಿರೀಕ್ಷೆಗಳು ಮತ್ತು ವಾಸ್ತವದ ನಡುವೆ ದೊಡ್ಡ ಅಂತರವಿದೆ. ನಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವ ವ್ಯಕ್ತಿ ಪರ್ಫೆಕ್ಟ್ ಆಗಿರುತ್ತಾರೆ, ಅಂದರೆ ಕ್ಯಾರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಆಲ್ವೇಸ್ ಅವೈಲೇಬಲ್. ಆದರೆ ನಿಜ ಜೀವನದಲ್ಲಿ ವಾಟ್ಸಪ್ ಸೀನ್ ಎಂಬ ಒಂದು ಪದವೇ ಸಾಕು, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಹುಟ್ಟುತ್ತವೆ. ನಾವು ಏನಾದರೂ ತಪ್ಪು ಮಾಡಿದ್ದೇವೆಯೇ, ಅವರು ದೂರವಾಗುತ್ತಿದ್ದಾರೆಯೇ ಎಂಬ ಯೋಚನೆಗಳು ನಮ್ಮನ್ನು ಬಿಡುವುದೇ ಇಲ್ಲ. ಆದರೂ ನಾವು ಮತ್ತೆ ಮತ್ತೆ ಅದೇ ಸಂಭಾಷಣೆಯನ್ನು ತೆರೆದು ನೋಡುತ್ತೇವೆ. ಕೆಲವೊಮ್ಮೆ ಏಕಾಂಗಿತನ ಕೂಡ ನಮ್ಮ ಜೊತೆ ನಿಶ್ಶಬ್ದವಾಗಿ ಬದುಕಲು ಶುರು ಮಾಡುತ್ತದೆ. ಜನ ತುಂಬಾ ಇದ್ದರೂ ಮನಸ್ಸಿಗೆ ಹತ್ತಿರವಾಗುವರು ಕಡಿಮೆ ಅನ್ನಿಸುವ ಕ್ಷಣಗಳು ಬರುತ್ತವೆ. ಹಣದ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಸದಾ ಇದ್ದೇ ಇರುತ್ತದೆ. ಜಿಮ್ ಸೇರಬೇಕು, ಜೀವನವನ್ನು ಬದಲಾಯಿಸಬೇಕು,

ಆಸೆ ಇರುತ್ತದೆ. ಆದರೆ ಜಿಮ್ ಶುಲ್ಕ ಕೇಳಿದಾಗ ಆ ಆಸೆಗಳು ಸ್ವಲ್ಪ ಕಡಿಮೆಯಾಗುತ್ತವೆ. ಲೈಫ್ ಪಾರ್ಟ್ನರ್ ಬಗ್ಗೆ ನಮ್ಮ ನಿರೀಕ್ಷೆಗಳು ತುಂಬ ದೊಡ್ಡದಾಗಿರುತ್ತದೆ. ಆದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ವಾಸ್ತವವನ್ನು ನೆನಪಿಸುತ್ತದೆ. ಸಾಮಾಜಿಕ ಒತ್ತಡವು ಕಡಿಮೆಯಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನ ನೋಡಿದಾಗ ಎಲ್ಲರಿಗೂ ಎಲ್ಲ ಸರಿ ಇದೆ, ನನ್ನ ಬದುಕು ಮಾತ್ರ ಏಕೆ ಹೀಗಿದೆ ಎಂಬ ಭಾವನೆ ಆವರಿಸುತ್ತದೆ. ಅದು ಸುಳ್ಳು ಎಂದು ಮನಸ್ಸಿಗೆ ತಿಳಿದಿದ್ದರೂ ಹೋಲಿಕೆ ಅಭ್ಯಾಸ ಬಿಡಲಾರದ ಚಟದಂತೆ ಇರುತ್ತದೆ. ಕೆಲಸ ಸಿಕ್ಕಿದೆಯೇ, ಮದುವೆ ಯಾವಾಗ, ಮಕ್ಕಳೆಷ್ಟು ಎಂಬ ಪ್ರಶ್ನೆಗಳು ನಿರಂತರವಾಗಿ ಕೇಳಲ್ಪಡುತ್ತವೆ. ಇದು ಜೀವನವೇ ಅಥವಾ ರ್ಯಾಪಿಡ್ ಫೈರ್ ಸುತ್ತೆ ಎಂದು ಅನುಮಾನವಾಗುತ್ತದೆ. ಈ ಒತ್ತಡವು ಯುವಕ ಯುವತಿಯರಿಗೆ ಮಾತ್ರವಲ್ಲ, ಎಲ್ಲ ವಯಸ್ಸಿನವರಿಗೂ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಹಂತದಲ್ಲಿ ಒಂದಲ್ಲೊಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಇದರ ನಡುವೆ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣುತ್ತವೆ. ಸ್ಕೂಟರ್ ಅಥವಾ ಕಾರ್ ಚಲಾಯಿಸಲು ಬಾರದಿದ್ದರೂ ನಾವು ನಮ್ಮನ್ನು ಕಡಿಮೆಯೆಂದು ಚಿತ್ರಿಸಿಕೊಂಡು ಬಿಡುತ್ತೇವೆ. ಆದರೆ ನಿಜವಾಗಿ ಜೀವನವನ್ನು ನಿರ್ವಹಿಸುವುದು ಡ್ರೈವಿಂಗ್ಗಿಂತಲೂ ಕಷ್ಟ. ಇಲ್ಲಿ ಯಾವುದೇ ಸಿಂಗನಲ್ಸ್ ಇಲ್ಲ. ಪ್ರತಿಯೊಂದು ನಿರ್ಧಾರಕ್ಕೂ ನಾವೇ ಜವಾಬ್ದಾರರು. ಈ ಎಲ್ಲ ಗೊಂದಲಗಳ ನಡುವೆ ಒಂದು ಸತ್ಯ ಸ್ಪಷ್ಟವಾಗುತ್ತದೆ. ಅದೆಂದರೆ ನಾವು ಒಬ್ಬರೇ ಹೋರಾಟ ಮಾಡುತ್ತಿಲ್ಲ. ನಮ್ಮ ಸುತ್ತಲೂ ಇರುವ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಮಸ್ಯೆಗಳ ಜೊತೆ ಬದುಕುತ್ತಿದ್ದಾರೆ. ಕೆಲವರು ಅದನ್ನು ಹೊರಗೆ ತೋರಿಸುತ್ತಾರೆ, ಇನ್ನು ಕೆಲವರು ಮೌನವಾಗಿ ಒತ್ತಿರುತ್ತಾರೆ. ಹೊರಗಿನಿಂದ ಎಲ್ಲರೂ ಸಂತೋಷವಾಗಿರುವಂತೆ ಕಾಣಬಹುದು, ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವರದೇ ಆದ ಕತೆ ಇರುತ್ತದೆ. ಹೀಗಾಗಿ ಜೀವನವನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸ್ವಲ್ಪ ಹಾಸ್ಯಭಾವದಿಂದ ನೋಡಿದರೆ ಅದು ಹಗುರವಾಗುತ್ತದೆ. ಪರಿಪೂರ್ಣವಾಗಿರಬೇಕು ಎಂಬ ಒತ್ತಡ ಬೇಡ. ನಾವು ನಿಧಾನವಾಗಿ ಮುಂದೆ ಸಾಗುತ್ತಿದ್ದರೆ ಸಾಕು. ಹೋಲಿಕೆ ಮಾಡುವುದನ್ನು ಕಡಿಮೆ ಮಾಡಬೇಕು, ಏಕೆಂದರೆ ನಾವು ನೋಡುತ್ತಿರುವುದು ಇತರರ ಯಶಸ್ಸಿನ ಕ್ಷಣಗಳನ್ನು ಮಾತ್ರ, ಅದರ ಹಿಂದಿರುವ ಅವರ ಹೋರಾಟವನ್ನಲ್ಲ. ಜೀವನ ನಮ್ಮನ್ನು ಪ್ರತಿದಿನ ಪರೀಕ್ಷಿಸುತ್ತದೆ. ಆದರೆ ಧೈರ್ಯ, ಸಹನೆ ಮತ್ತು ಸ್ವಲ್ಪ ಹಾಸ್ಯ ಮನೋಭಾವದೊಂದಿಗೆ ನಾವು ಉತ್ತರವನ್ನು ಕೊಡಬೇಕು ಹಾಗೂ ನಗುತ್ತಾ ಮುಂದೆ ಸಾಗಬೇಕು. ಪರಿಪೂರ್ಣವಾಗಿರಬೇಕೆಂಬ ಒತ್ತಡ ಬಿಟ್ಟು ನಿಧಾನವಾಗಿ ಆದರೆ ಖಚಿತವಾಗಿ ಮುಂದೆ ಸಾಗಿದರೆ ಸಾಕು. ಜೀವನದ ಅತ್ಯುತ್ತಮ ಅಧ್ಯಾಯಗಳು ಇನ್ನು ಬರೆದಿದ್ದರೂ ಅದಕ್ಕಾಗಿ ನಗುತ್ತಾ ಕಾಯಬೇಕು, ನಡೆಯುತ್ತಾ ಸಾಗಬೇಕು. ಪ್ರಿಯ ಕೇಳುಗರೆ, ಕೇಳುದಲ್ಲಿಷ್ಟೊತ್ತು ಗೊಂದಲಗಳ ನಡುವೆಯೇ ನಗುತ್ತಾ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಗೊಂದಲಗಳ ನಡುವೆಯೇ ನಗುತ್ತ ಸಾಗೋಣ ಬನ್ನಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ

0: ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
1: ಧನ್ಯವಾದಗಳು.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟೆಸರಿ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಲರವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: shoe. Oh man, lucky man, lucky number three.
1: Door.

ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಗೂರಿನ ವಿವೇಕಾ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯ ಮಾಂಟಿಸರಿ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಲರವ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ಕಲರವ ಕಾರ್ಯಕ್ರಮವನ್ನ ಮುಕ್ತ

ಮಾಡೋಣ. ಮುಂದಿನ ಸಂಚಿ ಕೇಳಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಒಟ್ಟಾರಾಧನೆ ಕಾವ್ಯಧರ್ಮ ಕುರಿತು ಹೊಂಬರಗಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರ್ ಅವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮದಲ್ಲಿ ಇಂದು ಪ್ರಸ್ತುತಪಡಿಸುವಂಥ ವಿಷಯ ಪೊಡ್ಡಾರಾಧನೆಯ ಕಾವ್ಯಧರ್ಮ. ನನ್ನ ಹೆಸರು ಕೆಂಪಯ್ಯ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳ್ಳಿ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠ ಕಾವ್ಯ ಗದ್ಯಕೃತಿ ಕಥೆಗಳ ಒಂದು ಅದ್ಭುತವಾದ ಒಂದು ಕೃತಿ ಅಂತ ನಾವು ಕರೆಯುವುದಾದರೆ, ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಅಂತಲೂ ಕೂಡ ಕರೆಯುವುದಾದರೆ ನಾವು ಶಿವಕೋಟ್ಯಾಚಾರ್ಯ ರಚನೆ ಮಾಡಿದಂಥ ಪೊಡ್ಡಾರಾಧನೆ ಕೃತಿ. ಕನ್ನಡ ಸಾಹಿತ್ಯದ ಒಳಗೆ ಕಥೆಯ ಸ್ವರೂಪವನ್ನು ಕಾವ್ಯಾತ್ಮಕವಾಗಿ ಗುಣಾತ್ಮಕವಾಗಿ ಕಥೆಯ ಸಾರವನ್ನು ನಿರರ್ಗಳವಾಗಿ ನಿರಂತರವಾಗಿ ರಚಿಸುವಂಥ ಕೀರ್ತಿ ಶಿವಕೋಟ್ಯಾಚಾರ್ಯನಂಥ ಕವಿ ಹೃದಯಕ್ಕೆ ನಿಜವಾಗಿಯೂ ಕೂಡ ಧನ್ಯತೆಯನ್ನು ಅರ್ಪಿಸಬೇಕು. ಏಕೆಂದರೆ ಇದುವರೆಗೂ ಕಾಣದಂಥ ಒಂದು ಕಥಾ ಸಾರವನ್ನು, ಸಾಹಿತ್ಯದ ರಚನೆಯನ್ನು ನಾವು ಮೊದಲ ಗದ್ಯಕೃತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಕನ್ನಡ ಸಾಹಿತ್ಯದ ಪರಂಪರೆ ಅತ್ಯಂತ ಪ್ರಫುಲ್ಲವಾಗಿ ಉತ್ಕೃಷ್ಟವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ, ಒಂದು ಕಡೆ ಕನ್ನಡ ಮತ್ತು ಕರ್ನಾಟಕದ ರಾಜ ಪರಂಪರೆ, ಇನ್ನೊಂದು ಕಡೆ ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಗಳನ್ನು ನಾವು ಏಕಕಾಲದಲ್ಲಿ ನೋಡುತ್ತಾ ಹೋಗ್ಬೋದು. ಕ್ರಿಸ್ತಶಕ 1ನೇ ಶತಮಾನದಿಂದ ಏನು ಜನ್ಮ ತಾಳಿದಂಥ ಅನೇಕ ಸಾಹಿತ್ಯ ಪರಂಪರೆಗಳಲ್ಲಿ ಕ್ರಿಸ್ತಪೂರ್ವದ ಸಾಹಿತ್ಯವನ್ನು ಹೊತ್ತುಕೊಂಡಿದ್ದಂಥ ಕನ್ನಡ ಸಾಹಿತ್ಯವು ಬೌದ್ಧರ ಒಟ್ಟಿಗೆ ಅಂತ್ಯವನ್ನು ಕಾಣ್ತಾ ಹೋಗುತ್ತೆ. ನಮಗೆ ಹಲ್ಮಿಡಿ ಶಾಸನದ ಮೂಲಕ ಕನ್ನಡದ ಒಂದು ಸಾಹಿತ್ಯ ಪರಂಪರೆಯ ಸೃಷ್ಟಿ ಕಾಣ್ತಾ ಹೋಗ್ತೀವಿ. ನಂತರ ಕವಿರಾಜ ಮಾರ್ಗಕಾರನ ಕವಿರಾಜ ಮಾರ್ಗ ಕೃತಿ ಶಾಸ್ತ್ರೀಯ ಗ್ರಂಥವಾಗಿ ನಮಗೆ ಸಿಗುತ್ತೆ. ಹೀಗೆ ಸಾಹಿತ್ಯದ ವಿಪುಲವಾದಂಥ ಕನ್ನಡ ಕೃಷಿಯ ಒಳಗೆ ಪೊಡ್ಡಾರಾಧನೆ ಕೃತಿ ಅತ್ಯಂತ ಶ್ರೇಷ್ಠವಾಗಿ ನಿಲ್ತಾ ಹೋಗುತ್ತೆ. ಅನೇಕ ಕನ್ನಡದ ಸಾಹಿತಿಗಳು, ವಿಮರ್ಶಕರು, ಸಂಶೋಧಕರು ಪೊಡ್ಡಾರಾಧನೆ ಕೃತಿಯನ್ನು ಅವರು ಸಂಶೋಧನೆ ಮಾಡ್ತಾ ಬಹುಶಃ ಪೊಡ್ಡಾರಾಧನೆ ಪ್ರಾಕೃತದ ಒಂದು ಸಂದರ್ಭೋಚಿತವಾಗಿ ಬಂದಂಥ ಕಾವ್ಯ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಅದೊಂದು ಆನೆ ಉಪಾಧ್ಯಾಯ ಮತ್ತು ಡಿ ಎಲ್ ನರಸಿಂಹಾಚಾರ್ಯರು ಕೃತಿಕಾರ ಮತ್ತು ಕೃತಿಯ ಬಗ್ಗೆ ಅನೇಕ ಪೂರಕವಾದ ಅಂಶಗಳನ್ನು ನಮ್ಮ ಮುಂದೆ ಚರ್ಚೆ ಮಾಡಿ ಕನ್ನಡಕ್ಕೆ ಪೊಡ್ಡಾರಾಧನೆ ಕೃತಿಯನ್ನು ಕೊಟ್ಟಂತ ಮತ್ತು ಕನ್ನಡ ಸಾಹಿತ್ಯಕ್ಕೆ

19 ಕತೆಗಳ ಏನು ರಚನಾತ್ಮಕ ದೃಷ್ಟಿವಂತ ಕವಿ ಮತ್ತು ಆ ಕೃತಿಯನ್ನು ಕುರಿತು ಹೇಳ್ತಾ, ಬಹುಶಃ ಕನ್ನಡದ ಗ್ರಂಥದ ಹೆಸರಲ್ಲ, ಇದೊಂದು ಪ್ರಾಕೃತದ ಭಗವತಿ ಆರಾಧನೆಯ ಹೆಸರು. ಶಿವಕೋಟಿ ಅನ್ನುವನು ಕನ್ನಡದ ಗ್ರಂಥಕರ್ತೃ ವಿನಃ ಅದು ಹೆಸರಲ್ಲ ಅನ್ನುವುದನ್ನು ಕೂಡ ಇಲ್ಲಿ ಕರ್ತೃವಿನ ಹೆಸರು ಮತ್ತು ಗ್ರಂಥದ ಹೆಸರನ್ನು ಕನ್ನಡದ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ಅನೇಕ ಸಂಶೋಧಕರ ಮತ್ತು ಸಾಹಿತ್ಯದ ವಿಮರ್ಶಕರ ಹಿನ್ನೆಲೆಯಲ್ಲಿ ಸುಮಾರು 8ನೇ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಗದ್ಯಕೃತಿಯಾಗಿ ಮೂಡಿ ಬಂದಂಥ ಈ ವಡ್ಡಾರಾಧನೆ, ಅದರ ಕರ್ತೃ ಶಿವಕೋಟಿಚಾರ್ಯ ಅನ್ನುವಂಥದ್ದನ್ನು ನಾವು ಕನ್ನಡದ ಸಂದರ್ಭಕ್ಕೆ ಒಪ್ಪಿಕೊಳ್ತೇವೆ. ನಾ ಈ ಮೊದಲೇ ಹೇಳಿದೆ, ಒಂದು ಕಡೆ ರಾಜಧರ್ಮ, ಇನ್ನೊಂದು ಕಡೆ ಕಾವ್ಯಧರ್ಮ, ಈ ಪ್ರಪಂಚಕ್ಕೆ ಒಂದು ಹೊಸ ಅಧ್ಯಾಯವನ್ನೇ ಮೂಡಿಸುವಂಥ ಮತ್ತು ಹೊಸ ದೃಷ್ಟಿಕೋನವನ್ನು ತೆರೆದಿಡುವಂಥ ಸಂದರ್ಭ. ಕರ್ನಾಟಕ ಅಂದಾಗ ಕರ್ನಾಟಕದ ಹೆಲ್ಲೆಯನ್ನು ವಿಸ್ತರಿಸುವಂಥ ಅನೇಕ ರಾಜಮನೆತನಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅಲ್ಲಿ ಕದಂಬರನ್ನು ನೋಡ್ತೀವಿ, ಗಂಗರನ್ನು ನೋಡ್ತೀವಿ, ಚಾಲುಕ್ಯರನ್ನು ನೋಡ್ತೀವಿ, ಹೊಯ್ಸಳರನ್ನು ನೋಡ್ತೀವಿ. ಹಾಗೆ ಆ ಕನ್ನಡ ಮತ್ತು ಕರ್ನಾಟಕದ ಸಂದರ್ಭಕ್ಕೆ ಮೈಸೂರು ಒಡೆಯರ ತನಕ ಏನು ಒಂದು ವಿಶಾಲವಾದ ಮೈಸೂರು ರಾಜ್ಯವನ್ನು ಪ್ರತಿಷ್ಠಾಪಿಸಲು ಅನೇಕ ರಾಜಮಹಾರಾಜರು ಅವಿರತವಾಗಿ ಒಂದು ರಾಜಧರ್ಮವನ್ನು, ಅದರೊಳಗೆ ಬರುವಂಥ ಅನೇಕರು ರಾಜಧರ್ಮದ ಒಟ್ಟೊಟ್ಟಿಗೆ ಕಾವ್ಯಧರ್ಮವನ್ನು ಮತ್ತು ಸಾಹಿತ್ಯವನ್ನು ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಕೊಂಡೊಯ್ದುದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ವಡ್ಡಾರಾಧನೆ ಕೃತಿಯು ಒಂದು ಗದ್ಯಕೃತಿಯಾದರೂ ಕೂಡ ಭಾರತದ ಸಂದರ್ಭಕ್ಕನುಗುಣವಾಗಿ ಕನ್ನಡ ಮತ್ತು ಕರ್ನಾಟಕದ ರಾಜಮಹಾರಾಜರುಗಳ ಬದುಕಿನ ಚಿಂತನೆಗಳನ್ನು ಅರ್ಥಪೂರ್ಣಗೊಳಿಸ್ತಾ ಹೋಗ್ತಾರೆ. ಅಲ್ಲಿ ನೋಡಲು ಅದೊಂದು ರಾಜಮಹಾರಾಜರ ಭವಾವಳಿಗಳ ಕತೆ. ಭವಾವಳಿಗಳ ಮೂಲಕ ಮನುಷ್ಯ ತನ್ನ ಎಲ್ಲ ಜಂಜಾಟಗಳಿಂದ ಹೊರಬಂದು ಮುಕ್ತಿಯನ್ನು ಹೇಗೆ ಪಡಿಬೇಕು ಅನ್ನುವಂಥದ್ದನ್ನು ಆ ಇಡೀ ಕಾವ್ಯ ನಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗುತ್ತೆ. 19 ಕಥೆಗಳು ಕೂಡ ಹಾಸ್ಯಮಯವಾಗಿವೆ. ಭಕ್ತಿಯ ಮಾರ್ಗ, ಮುಕ್ತಿಯ ಮಾರ್ಗ, ಇಂದ್ರಿಯ ಗುಣಗಳನ್ನು ಜಯಿಸಬೇಕೆನ್ನುವಂಥ ಏನು ಒಂದು ಹಠ, ಛಲ, ಸ್ವಾಭಿಮಾನ, ಈ ಎಲ್ಲವನ್ನು ತುಂಬ್ತಾ ಹೋಗ್ತವೆ. ಅಲ್ಲಿ ರೈತರ ಬದುಕನ್ನು ಕಾಣ್ತೀವಿ, ಹಾಸ್ಯಮಯವಾದ ಪ್ರಸಂಗಗಳನ್ನು ಕಾಣ್ತೀವಿ. ಹೆಂಗಸರನ್ನು ಎಷ್ಟು ನಿಕೃಷ್ಟವಾಗಿ ಭಾರತೀಯ ಸಮಾಜ ಕಾಣ್ತಿತ್ತು, ಅದರ ಧ್ವನಿಯನ್ನು ಹೇಗೆ ಎತ್ತಬೇಕು, ಸಮಾನತೆಯನ್ನು ಕಾಣಬೇಕು ಅನ್ನುವುದನ್ನು ಒಳಗೊಳಗೆ ಕಾವ್ಯ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ವಿದ್ಯುತ್ ಚೋರನೆಂಬ ರಸಿಯ ಕಥೆಯಲ್ಲಿ ಇಬ್ಬರು ಸ್ನೇಹಿತರು ಪ್ರಮಾಣವನ್ನು ಮಾಡಿ ಕೊನೆಯವರೆಗೂ ಕೂಡ ಅವರಿಬ್ಬರಲ್ಲಿ ಕೂಡ ಹೇಗೆ ಅವರವರ ಸಾಮರ್ಥ್ಯಗಳ ಒಬ್ಬ ರಾಜನಾಗಿ ಇನ್ನೊಬ್ಬ ಕಳ್ಳನಾಗಿ ಇಬ್ಬರ ಸಾಮರ್ಥ್ಯವನ್ನು ಅಳತೆ ಮಾಡುವ, ಮೌಲ್ಯಮಾಪನ ಮಾಡುವಂಥ ಪ್ರಸಂಗವನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಜ್ಯೋತಿಷ್ಯಶಾಸ್ತ್ರವನ್ನು ಕೂಡ ಒಪ್ಪಿಕೊಳ್ಳುವಂಥ ಸಂದರ್ಭವನ್ನು ಕೂಡ ನೋಡ್ತೀವಿ. ಯಾಕಂದರೆ ಸುಕುಮಾರ ಸ್ವಾಮಿಯ ಕಥೆಯಲ್ಲಿ ಸೂರ್ಯಮಿತ್ರ ಆಚಾರ್ಯರು ಕಳೆದುಕೊಂಡ ಉಂಗುರದ ಒಂದು ಕತೆ, ಅಲ್ಲಿ ಸುಧಾರ್ಮಾಚಾರ್ಯರು ಏನು ಕಮಲದೊಳಗೆ ಉಂಗುರವಿದೆ, ಮಾರನೇ ದಿನ ಸೂರ್ಯ ಮೂಡಿದಾಗ ಕಮಲ ಅರಳುತ್ತೆ, ಅದನ್ನು ತೆಗೆದುಕೊಳ್ಳಬಹುದೆಂಬ ದೂರದೃಷ್ಟಿಯುಳ್ಳ ಜ್ಞಾನವನ್ನು ಪಸರಿಸುವುದು. ಹಾಗಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಕೂಡ ಅಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತು ಧರ್ಮಗಳ ಸಂಘರ್ಷಗಳ ನಡುವೆ ಜೈನ ಧರ್ಮ ಹೇಗೆ ಒಂದು ವಿಶೇಷವಾದ ಸ್ಥಾನವನ್ನು ಪಡೆಯುತ್ತೆ, ಜೈನ ಧರ್ಮವನ್ನೇ ಅನುಸರಿಸಿದರೆ ಹೇಗೆ ಬದುಕು ಹಸನಾಗುತ್ತೆ, ಜೈನ ಧರ್ಮವು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಎಂಬ ರತ್ನತ್ರಯಗಳನ್ನು ಹೇಗೆ ಮಾನವನಿಗೆ ಕೊಟ್ಟು ಆತ ತನ್ನ ಬೆಳಕಿನೆಡೆಗೆ ಸಾಗಲು ದಾರಿಯನ್ನು ಮಾಡಿಕೊಡುತ್ತೆ, ಹೀಗೆ ಅನೇಕ ರೀತಿಯ ಸಂಗತಿಗಳನ್ನು ಜೈನ ಧರ್ಮ ತನ್ನ ಒಡಲೊಳಗೆ ಇಟ್ಟುಕೊಂಡಿದೆ ಅನ್ನುವುದನ್ನು ಕಾವ್ಯಧರ್ಮಗಳ ಮೂಲಕ ಬಿತ್ತರಿಸುವಂಥ ಕೆಲಸವನ್ನು ವಡ್ಡಾರಾಧನೆಯ ಕೃತಿಯಲ್ಲಿ ಶಿವಕೋಟಾಚಾರ್ಯ ತರ್ತಾನೆ. ಹಾಗಾಗಿ ಅಲ್ಲಿ ಗುಣಭದ್ರ ಭಟ್ಟಾಚಾರ್ಯರ ಕಥೆಯನ್ನು ನಾವು ನೋಡ್ತೀವಿ. ಅಂದರೆ ಸಾಮಾನ್ಯ ಜನರಿಂದ ಹಿಡಿದು ರಾಜಮಹಾರಾಜರ ತನಕ ಕೃತಿಯ ಒಳಗಿರುವಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಒಂದು ಕೃತಿಯ ಕನ್ನಡಿಯೊಳಗೆ ಇಟ್ಟು ತೋರಿಸುವಂಥ ಕೆಲಸವನ್ನು ಶಿವಕೋಟಾಚಾರ್ಯ ಮಾಡ್ತಾ ಹೋಗ್ತಾನೆ.

0: ಕೇಳುಗರೆ, ಇದುವರೆಗೂ ವಟ್ಟಾರಾಧನೆ ಕಾವ್ಯಧರ್ಮ ಎಂಬ ವಿಷಯದ ಕುರಿತು ಹೊಂಬರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರ್ ಅವರು ನಡೆಸಿಕೊಟ್ಟ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಯಿತು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿ

ಹೋಗಿದೆ. ಅಮ್ಮ ಕುಕ್ಕೊಂಡಿದ್ದಾರೆ, ಅತ್ತಿದ್ದಾರೆ. ಇವ್ರು ತಕ್ಷಣ ಕೆಳಗೆ ಹೋಗಿ ಹೆಂಡತಿಗೆ ಮತ್ತೆ ಉಳಿದವರಿಗೆ ಹೇಳಿ ಜೋರಾಗಿ ಅಳಬೇಡಿ, ಅತ್ರೆ ಮೇಲೆ ಕಾರ್ಯಕ್ರಮ ಬಂದವರಿಗೆ ರಸಾಭಾಸ ಆಗ್ತದೆ ಅಂತ ಹೇಳಿ ತಾನೂ ಅವ್ರ ಜೊತೆಗೆ ಕುಳಿತು ಮೌನವಾಗಿ ಅತ್ತು ಆಮೇಲೆ ಮೇಲ್ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸಾಯಂಕಾಲ ಎಲ್ಲರೂ ಮನೆಗೆ ಹೋದ್ಮೇಲೆ ಆ ಮಗುವಿನ ಉಳಿದ ವ್ಯವಸ್ಥೆ ಆಗ್ಬೇಕು. ಇದನ್ನ ಸ್ವಲ್ಪ ಮನಸ್ಸಿಟ್ಟು ನೋಡಿ ಕೇಳುಗ್ರೆ, ಸ್ವಂತ ಮಗು ಸತ್ತ ಬೆಂಕಿ ಹೊಟ್ಟೆಯಲ್ಲಿ ಭಗಭಗನೆ ಉರಿತಾ ಇದ್ರು ಕೂಡ ಸ್ನೇಹಿತರಿಗೆ ಬೇಜಾರು ಮಾಡಬಾರದು ಅಂತ ಅವರ ಸಂತೋಷಕ್ಕಾಗಿ ನಗನಗ್ತಾ ಅವರೊಂದಿಗಿದ್ದಂಥ ಇವರನ್ನ ಕಂಡು ಕೆಲವು ಸ್ನೇಹಿತರು ಹೇಳಿದ್ರಂತೆ, ವೆಂಕಣ್ಣಯ್ಯ ನೀನು ಮನುಷ್ಯನಲ್ಲಪ್ಪ, ನೀನು ದೇವರೇ ಸರಿ ಅಂಥ ಸಜ್ಜನಿಕೆಯ ವ್ಯಾಖ್ಯೆ ಇದ್ದ ಹಾಗಿದ್ದಂಥ ವೆಂಕಣ್ಣಯ್ಯ ನಿಜವಾಗ್ಲೂ ದೇವಮಾನವರೇ. ಆ ಮನುಷ್ಯನ ಸಂಯಮ, ಆ ತಾಳ್ಮೆ, ಆ ತಡ್ಕೊಳ್ಳುವಂಥ ಸಹನೆಯ ಶಕ್ತಿ ಎಂಥ ಮಾದರಿ ಅಲ್ವಾ. ನಮಗೆ ಒಂದು ಸಣ್ಣ ತೊಂದರೆ ಆದರೆ ಆಕಾಶ ತಲೆ ಮೇಲೆ ಬಿದ್ದವರಾಗಿ ಹಾ ಹೋ ಓಹೋ ಅಂತ ಒದ್ದಾಡ್ತೇವೆ. ಈ ಮನುಷ್ಯ ತನ್ನ ಮಗು ಸತ್ತು ಹೋದ್ರೆ ಮೇಲಿದ್ದವರಿಗೆಲ್ಲ ರಸಾಭಾಸ ಆಗ್ತದೋ ಅಂತ ಹೇಳಿ ಮೌನವಾಗಿ ಅತ್ತು ತನ್ನ ಹೆಂಡತಿ ಅಳದ ಹಾಗೆ ನೋಡ್ಕೊಂಡು ಬಂದ್ರಲ್ಲ, ಇದೊಂಥರ ಅತಿ ಅನಿಸ್ಬಹುದು. ಆದರೆ ಅತಿಯೊಳಗಿರುವಂತಹ ಸಂಯಮವನ್ನ, ಆ ಪ್ರೀತಿಯನ್ನ, ಜನರ ಬಗ್ಗೆ ಇರುವಂತಹ ಗೌರವವನ್ನ ಗಮನಿಸಿದಾಗ ಇಂಥವ್ರು ನಮ್ಮ ದೇಶದಲ್ಲಿ ನಮ್ಮ ಸುತ್ತಮುತ್ತಲ ಇದ್ರಲ್ಲ ಅಂತ ಅನಿಸೋದಷ್ಟೇ ಅಲ್ಲ, ಆ ಗುಣದ ಒಂದಂಶ ನಮ್ಮಲ್ಲಿ ಬಂದರೂ ಕೂಡ ನಮ್ಮ ಜೀವನ ಎಷ್ಟು ಚೆನ್ನಾಗಾಗ್ತದೆ ಅಂತ ಅನಿಸಲ್ವೇ. ಅದು ಬರಲಿ ನಮ್ಮ ಜೀವನದಲ್ಲಿ ಅಂತ ಅಪೇಕ್ಷೆ ಮಾಡೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ

0: ಹೇಳೋದಿಲ್ಲ, ಕರೆ ಕಟ್ ಮಾಡು. ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ. ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಕಾರ್ಯಕ್ರಮ ಶಿವಮೊಗ್ಗದ ಕುಮಾರಿ ಸ್ವಾತಿ ಮತ್ತು ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ ಸಂಜೆ 6:30 ನಿಮಿಷಕ್ಕೆ ನಿಮ್ಮ

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಚನಗಳ ನುಡಿಗುಚ್ಚ ಭಾಗ 23 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜನಮಾನಸಕ್ಕೆ ಹತ್ತಿರದ ಧ್ವನಿಯಾದ ಜನಧ್ವನಿಯ ಎಲ್ಲ ವಿಶಾಲ ಹೃದಯಗಳಿಗೆ ಪ್ರೀತಿ ತುಂಬಿದ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಲೋಕದಲ್ಲಿ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತಹ ಸ್ಥಾನವಿದೆ. ವಚನಗಳು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿದೆ. ವಚನಗಳು ಆತ್ಮಸಾಕ್ಷಿಯ ನುಡಿಗಳು. ವಚನಕಾರರು ಅಚ್ಚ ಕನ್ನಡದ ಬೇಸಾಯಗಾರರು. ವಚನಗಳು ಪಂಡಿತರ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ವಚನಗಳಲ್ಲಿ ಎಲ್ಲ ರೀತಿಯ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಿವೆ. ಈ ವಿಷಯಗಳನ್ನು ಜನರ ಹೃದಯಕ್ಕೆ ಮುಟ್ಟಿಸಬೇಕೆಂಬ ವಿಚಾರವನ್ನು ಒಳಗೊಂಡಂತಹ ಜನಧ್ವನಿಯು ವಚನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಆಲಿಸಿ ಪ್ರೋತ್ಸಾಹಿಸುತ್ತಿರುವ ತಮಗೆಲ್ಲರಿಗೂ ಮನಃಪೂರ್ವಕ ನಮಸ್ಕಾರಗಳು. ಕಳೆದ 22ನೇ ನುಡಿ ಸಂಚಿಕೆಯಲ್ಲಿ ವಚನ ಸಾಹಿತ್ಯ ಸಂಸಾರದ ಬಗ್ಗೆ ಏನು ಹೇಳುತ್ತದೆ ಎನ್ನುವುದನ್ನ ಸಂಕ್ಷಿಪ್ತವಾಗಿ ತಿಳಿಯಲು ಪ್ರಯತ್ನಿಸಿದ್ದೆವು. ಇಂದಿನ 23ನೇ ನುಡಿ ಸಂಚಿಕೆಯಲ್ಲಿ ಶರಣರ ಸಂಸ್ಕೃತಿ ಅದು ಎಂತಹದ್ದಾಗಿತ್ತು, ಇದರ ಬಗ್ಗೆ ವಚನ ಸಾಹಿತ್ಯದಲ್ಲಿ ಯಾವ ವಿಚಾರ ಅಡಗಿದೆ ಎನ್ನುವುದನ್ನು ಅರಿಯಲು ಪ್ರಯತ್ನಿಸಿ

ಸಂಸ್ಕೃತಿ ಎಂದರೆ ಸಮ್ಯಕ್ ಕೃತಿ ಎಂದರ್ಥ. ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ಮನೋಭಾವವನ್ನು ವರ್ತನೆಯನ್ನು ಔಚಿತ್ಯಪೂರ್ಣವಾಗಿರುವಂತೆ ಉತ್ತಮವಾಗಿರುವಂತೆ ನೋಡಿಕೊಳ್ಳುವುದೇ ಸಂಸ್ಕೃತಿಯಾಗಿದೆ. ಯಾವುದು ಮನಸ್ಸಿನ ಕೊಳಕನ್ನು ತೆಗೆದು ಶುದ್ಧ ಮಾಡುವುದೇ ಅದೇ ಸಂಸ್ಕೃತಿ. ವಚನ ಸಾಹಿತ್ಯ ಇಂತಹ ವರ್ತನೆ ಹೇಗಿರಬೇಕು ಎನ್ನುವುದನ್ನು ಶರಣರು ಅರಿತು ಆಚರಿಸಿ ಅದರ ಪರಿಣಾಮಗಳನ್ನು ಅನುಭವಿಸಿ ತಾವು ಅನುಭವಿಸಿದ ಅನುಭವದ ನುಡಿಗಳನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಸಂಸ್ಕೃತಿಯ ಬಗ್ಗೆ ಯಾವ ವಿಷಯಗಳು ಅಡಕವಾಗಿದೆ ಎನ್ನುವುದನ್ನು ನೋಡಲು ಪ್ರಯತ್ನ ಮಾಡೋಣ. ಶರಣರು ಅಂಗದ ಮೇಲೆ ಲಿಂಗ ಧರಿಸಬೇಕು ಎನ್ನುವ ಧಾರ್ಮಿಕ ಸಂಸ್ಕೃತಿಯನ್ನು ಆಚರಣೆಗೆ ತಂದಿದ್ದರು. ದೇವರನ್ನು ನೋಡಲಿಕ್ಕೆ ಗುಡಿ ಗುಂಡಾರಕ್ಕೆ ಹೋಗಬೇಕಾಗಿಲ್ಲ, ಬ್ರಹ್ಮಾಂಡದ ಸಾಕಾರ ರೂಪವಾದ ಲಿಂಗವನ್ನು ಧರಿಸಿ ಆ ಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟು ಪೂಜಿಸುತ್ತಾ ಅದರಲ್ಲೇ ದೇವರನ್ನು ಕಾಣಬಹುದು ಎನ್ನುವಂತಹ ಉದಾತ್ತ ಸಂಸ್ಕೃತಿಗೆ ಕಾರಣೀಭೂತರಾದರು. ಹಾಗೆಯೇ ಕೇವಲ ಲಿಂಗವನ್ನು ಧರಿಸಿದರೆ ಸಾಲದು, ಲಿಂಗದ ಗುಣಗಳನ್ನು ಕೂಡ ಧರಿಸಬೇಕು ಎನ್ನುವುದು ಶರಣರ ವಿಚಾರ ಲಹರಿಯಾಗಿತ್ತು. ಒಂದೆಡೆ ಅಲ್ಲಮರು ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿಕೊಂಡಡೇನು ಹಸಿವು ಓಹುದೇ, ಅಂಗದ ಮೇಲೆ ಲಿಂಗ ಸಾಹಿತ್ಯವಾದರೇನು ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ, ಇಟ್ಟ ಆತ ಗುರುವೇ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಎನ್ನುತ್ತಾರೆ. ಅಲ್ಲಮರು ಹೇಳುತ್ತಾರೆ, ಭಕ್ಷ್ಯ ಭೋಜ್ಯಗಳನ್ನು ಬಟ್ಟೆಗೆ ಕಟ್ಟಿ ಅದನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆಯ ಹಸಿವು ಹೋಗುತ್ತದೆಯೇ ಎಂದು ಪ್ರಶ್ನಿಸುತ್ತಾರೆ. ಅಂತೆಯೇ ಅಂಗದ ಮೇಲೆ ಲಿಂಗವನ್ನು ಧರಿಸಿದರೆ ಭಕ್ತನಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ, ಬಿದಿರು ಮೆಳೆಗೆ ಕಲ್ಲನ್ನು ಕಟ್ಟಿದರೆ ಆ ಕಲ್ಲು ಲಿಂಗವಾಗಲು ಸಾಧ್ಯವೇ, ಆ ಕಲ್ಲನ್ನು ಕಟ್ಟಿದಂತಹವನು ಗುರುವಾಗಲು ಸಾಧ್ಯವೇ ಎಂದು ಪ್ರಶ್ನಿಸುವ ಮೂಲಕ ಮೆಳೆಗೂ ಜೀವವಿದೆ, ಅದು ಕೂಡ ಬೆಳೆಯುತ್ತದೆ, ಅದಕ್ಕೆ ಕಲ್ಲನ್ನು ಕಟ್ಟಿದರೆ ಅದು ಲಿಂಗವಾಗುವುದಿಲ್ಲ, ಕಲ್ಲನ್ನು ಕಟ್ಟಿದವ ಗುರುವಾಗುವುದಿಲ್ಲ ಎನ್ನುತ್ತಾರೆ. ಅದೇ ರೀತಿ ಮೆಳೆಯಂತೆ ಇರುವ ಮನುಷ್ಯನಿಗೆ ಲಿಂಗವನ್ನು ಕಟ್ಟಿದರೆ ಅದರಿಂದ ಅವನು ಭಕ್ತನಾಗಲು ಸಾಧ್ಯವಾಗುವುದಿಲ್ಲ, ದೇವರ ಗುಣಗಳನ್ನು ಧರಿಸಿದಾಗ ಮಾತ್ರ ಭಕ್ತನಾಗಲು ಸಾಧ್ಯವೆನ್ನುತ್ತಾರೆ. ಹೀಗೆ ಅಲ್ಲಮರು ಶರಣರು ಲಿಂಗವನ್ನು ಧರಿಸಿ ದೇವರ ಗುಣಗಳನ್ನು ಧರಿಸುವ ಮೂಲಕ ಲಿಂಗ ಸಂಸ್ಕೃತಿಯನ್ನು ಬೆಳೆಸಿದರು. ಹೀಗೆ ಪ್ರತಿಯೊಬ್ಬರೂ ಕೂಡ ದೇವರ ಗುಣಗಳಾದಂತಹ ಪ್ರೀತಿ ಪ್ರೇಮ ಕರುಣೆ ಮಮತೆ ಕನಿಕರ ದಯೆ ಮಾನವೀಯತೆ ಹೀಗೆ ಉನ್ನತೀಯವಾದಂತಹ ಗುಣಗಳನ್ನು ಧರಿಸುವ ಮೂಲಕ ಜೀವನವನ್ನು ಶ್ರೇಷ್ಠವಾಗಿಸಿಕೊಳ್ಳಬಹುದು. ಶರಣರು ಸ್ವವಿಮರ್ಶೆ ಮಾಡಿ ಅರಿತು ಆಚರಿಸಿದ ಸಂಸ್ಕೃತಿ ನಡೆ ನುಡಿ ಸಂಸ್ಕೃತಿ. ಶರಣರು ನಡೆ ಮತ್ತು ನುಡಿಯಲ್ಲಿ ಹಾಗೆಯೇ ನುಡಿ ಮತ್ತು ನಡೆಯಲ್ಲಿ ವ್ಯತ್ಯಾಸವಿಲ್ಲದ ಹಾಗೆ ಚಾಚೂ ತಪ್ಪದೆ ಪಾಲಿಸಿದರು. ನಡೆಯೇ ನುಡಿ ನುಡಿಯೇ ನಡೆಯಾಗಿ ನಡೆ ನುಡಿಯನ್ನು ಸಮ್ಮಿಲನಗೊಳಿಸಿದರು. ಇದನ್ನು ಸಾಧಿಸಲು ಹೆಜ್ಜೆ ಹೆಜ್ಜೆಗೂ ಜಾಗರೂಕತೆಯಿಂದ ನಡೆದುಕೊಂಡರು. ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಡೆ ನುಡಿಯ ಆಚರಣೆಯ ಬಗ್ಗೆ ಹೀಗೆ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದರೆ ಎನ್ನನ್ ಅದ್ದಿ ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ ನೀ ಮೇಲೆದ್ದು ಹೋಗು ಕೂಡಲ ಸಂಗಮ ದೇವ. ಹೀಗೆ

ಬಸವಣ್ಣನವರು ನಡೆ ನುಡಿಗಳೊಂದಾದ ಭಕ್ತಿ ನಿಜ ಭಕ್ತಿ ಎನ್ನುತ್ತಾರೆ. ಏನನ್ನು ನುಡಿಯಬೇಕು ಎನ್ನುವುದು ಬಹಳ ಮುಖ್ಯ ಎನ್ನುತ್ತಾರೆ ಬಸವಣ್ಣವರು. ಅವರು ಹೇಳುತ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ ಎನ್ನುತ್ತಾರೆ, ಅಂದರೆ ಒಳ್ಳೆಯ ಮಾತುಗಳನ್ನೇ ಆಡುತ್ತೇನೆ ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ನುಡಿದಂತೆ ನಡೆವೆ, ನಡೆದು ನಾನು ಹೇಳಿದ ನ್ಯಾಯ ನೀತಿ ಸತ್ಯ ಧರ್ಮ ನಿಷ್ಠೆಯ ಮಾತುಗಳನ್ನು ನುಡಿದಿದ್ದನೋ ಅದನ್ನು ನನ್ನ ನಡೆಯಲ್ಲಿ ಪೂರ್ಣಗೊಳಿಸುತ್ತೇನೆ ಎನ್ನುತ್ತಾರೆ. ಎಂತಹ ಮಾತು ಬಸವಣ್ಣನವರದು. ಅವರು ಮುಂದೆ ಹೇಳುತ್ತಾರೆ, ಪರಮಾತ್ಮ ನಿನ್ನ ಕೈಯಲ್ಲಿ ಮಾತು ಮತ್ತು ಕೃತಿಗಳನ್ನು ತೂಗುವ

ವಿಶ್ವಾಸದ ಮಾತುಗಳನ್ನು ಬಸವಣ್ಣನವರು ಹಾಡಿರುವುದನ್ನು ನಾವು ಕಾಣುತ್ತೇನೆ. ದಿಟವ ನುಡಿಯಬೇಕು, ನುಡಿದಂತೆ ನಡೆಯಬೇಕು, ಇಲ್ಲದಿದ್ದರೆ ಆ ನುಡಿ ಪ್ರಾಣವಿಲ್ಲದ ದೇಹದಂತೆ ಎನ್ನುತ್ತಾರೆ ಶರಣರು. ಇಂತಹ ನುಡಿಯನ್ನು ನುಡಿಯಲು ಆತ್ಮಶಕ್ತಿ ಇರಬೇಕು. ಇಂದಿನ ಪ್ರಪಂಚದಲ್ಲಿ ಇದರ ಕೊರತೆ ಎದ್ದು ಕಾಣುತ್ತಿದೆ. ನುಡಿದಂತೆ ನಡೆಯಿಲ್ಲ, ನಡೆದಂತೆ ನುಡಿಯಿಲ್ಲ. ನಡೆ ಮರೆತ ನುಡಿ, ನುಡಿ ಮರೆತ ನಡೆ. ಹಾಗಾಗಿ ಜೀವನ ಬದುಕು ಅಸ್ತವ್ಯಸ್ತವಾಗುತ್ತಿದೆ. ಶರಣರ ನಡೆ ನುಡಿ ಸಂಸ್ಕೃತಿಯನ್ನು ಅರಿತು ಆಚರಿಸಲು ಪ್ರಯತ್ನಿಸೋಣ. ಅದರ ಮೂಲಕ ಬದುಕನ್ನು ಹಸನು ಮಾಡಿಕೊಳ್ಳೋಣ. ಇನ್ನೊಬ್ಬರ ವಿಶ್ವಾಸಕ್ಕೆ ನಂಬಿಕೆಗೆ ಅರ್ಹವಾದಂತಹ ವ್ಯಕ್ತಿಗಳಾಗೋಣ. ಶರಣರದು ಸಕಲ ಜೀವಾತ್ಮರಿಗೂ ಲೇಸ ಬಯಸುವಂತಹ ಸಂಸ್ಕೃತಿಯಾಗಿತ್ತು. ದಯೆ, ಮಾನವೀಯತೆ, ಅನುಕಂಪ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಸಂಸ್ಕೃತಿ ಶರಣರದು. ಇಂತಹ ಸಂಸ್ಕೃತಿ ಇಲ್ಲದ ಧರ್ಮ ಧರ್ಮವೇ ಅಲ್ಲ, ಜೀವನ ಜೀವನವೇ ಅಲ್ಲ ಎನ್ನುವುದು ಶರಣರ ನಿಲುವಾಗಿತ್ತು. ಒಂದೆಡೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲೆಲ್ಲರಲ್ಲಿ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ, ಅಂತಲ್ಲದವ ಒಲ್ಲನಯ್ಯ, ಅಂತಲ್ಲದವನ ಒಲ್ಲನಯ್ಯ. ಹೀಗೆ ಬಸವಣ್ಣನವರು ಸಕಲ ಜೀವರಾಶಿಗಳ ಮೇಲೆ ಅನುಕಂಪ ಕರುಣೆಯನ್ನು ತೋರಿಸಬೇಕು, ಇದಿಲ್ಲದ ಧರ್ಮ ಧರ್ಮವೇ ಅಲ್ಲ ಎನ್ನುತ್ತಾರೆ. ಹಾಗಾಗಿ ದಯೆಯೇ ಧರ್ಮದ ಮೂಲ ಎನ್ನುವುದು ಶರಣರ ತತ್ವವಾಗಿದೆ. ಹಾಗಾಗಿ ದಯಾವಂತರಾಗಬೇಕು, ಮಾನವೀಯ ನೆಲೆಗಟ್ಟಿನ ಮೇಲೆ ನಿಂತು ಪ್ರತಿಯೊಂದನ್ನು ಆಲೋಚಿಸಬೇಕು, ದೇವರ ಹೆಸರಿನಲ್ಲಿ ಪ್ರಾಣಿಗಳನ್ನು ಬಲಿ ಕೊಡುವಂತಹ ಮುನ್ನ ಆಲೋಚಿಸಬೇಕು, ಅವುಗಳು ನಮ್ಮಂತೆ ಜೀವವುಳ್ಳ ಅವಲ್ಲವೇ ಎಂದು ಪ್ರಶ್ನಿಸಿಕೊಳ್ಳಬೇಕು. ಈ ರೀತಿ ಆಲೋಚಿಸದೆ ಪ್ರಾಣಿ ವಧೆ ಮಾಡಿದರೆ ದೇವರು ನಮ್ಮನ್ನು ಮೆಚ್ಚುವನೇ ಎಂದು ಶರಣರು ಪ್ರಶ್ನಿಸಿದ್ದಾರೆ. ಅದೇ ರೀತಿ ಒಬ್ಬರ ಮನವ ನೋಯಿಸುವುದು ಕೂಡ ಹಿಂಸೆಯೇ ಎನ್ನುತ್ತದೆ ಶರಣ ಸಾಹಿತ್ಯ. ಒಂದೆಡೆ ಶರಣರೇ ಪ್ರಸಿದ್ಧ ಪ್ರಶ್ನಿಸಿದ್ದಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾಸಿ ಮಾಡಿ ಲಿಂಗವ ಪೂಜಿಸಿದ ಡೇನಯ್ಯ, ಅದರಿಂದ ಫಲ ದೊರೆಯದು ಎನ್ನುತ್ತಾರೆ. ಹೀಗೆ ಸಕಲ ಜೀವರಾಶಿಗಳ ಮೇಲೆ ದಯೆ, ಕರುಣೆ, ಅನುಕಂಪೆ, ಮಾನವೀಯತೆಯನ್ನು ತೋರುವ ಮೂಲಕ ಶರಣರ ದಯಾ ಸಂಸ್ಕೃತಿಯನ್ನು ಅನುಸರಿಸೋಣ. ಅದರ ಮೂಲಕ ಭಗವಂತನ ಚಿದಂಶವಾಗೋಣ. ಶರಣರು ಸತ್ಯಶೀಲ ಸಂಸ್ಕೃತಿಯನ್ನು ಅನುಸರಿಸಿದಂಥವರು, ಸತ್ಯವೇ ಸಾಕ್ಷಾತ್ಕಾರದ ಸೋಪಾನ ಎಂದು ನುಡಿದವರು, ಸತ್ಯವ ನುಡಿವಲ್ಲಿ ದೇವರನ್ನು ಕಂಡಂಥವರು ಶರಣರು. ಸತ್ಯ ದೇವವಾಸದ ತಾಣ ಎಂದು ತಿಳಿದು ಸತ್ಯಸಂಧರಾಗಿ ಬದುಕಿ ಬಾಳಿದಂಥವರು ಶರಣರು. ಸತ್ಯವೇ ಶರಣರ ನಿಜಾಯುಧವಾಗಿತ್ತು. ಒಂದೆಡೆ ಷಣ್ಮುಖ ಶಿವಯೋಗಿಗಳವರು ಸತ್ಯದ ನಿತ್ಯತ್ವದ ಬಗ್ಗೆ ಹೀಗೆ ಹೇಳಿದ್ದಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೇ ಎಂದು ಪ್ರಶ್ನಿಸುತ್ತಾರೆ, ಅಲ್ಲಿಲ್ಲ ನೋಡಿರು ಎನ್ನುತ್ತಾರೆ. ಇದು ಕಾರಣ ನಮ್ಮ ಅಖಂಡೇಶ್ವರ ಲಿಂಗವನ್ನು ಒಲಿಸಬೇಕಾದಡೆ ಸತ್ಯವನೇ ಸಾಧಿಸಬೇಕು ಕಾಣಿರೋ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಸತ್ಯವ ನುಡಿಯುವವನ ಮನೆಯಲ್ಲಿ ಶಿವನಿರುತ್ತಾನಲ್ಲದೆ ಅಸತ್ಯವ ನುಡಿಯುವವನ ಮನೆಯಲ್ಲಿ ಶಿವ ನಿಲ್ಲಲಾರ ಎನ್ನುತ್ತಾರೆ ಶಿವಯೋಗಿಗಳವರು. ಅಲ್ಲಮರು ಕೂಡ ಒಂದೆಡೆ ಹೇಗೆ ಹೇಳುತ್ತಾರೆ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು, ಸುಡಲ್ ಅವರಿಂದೊರಡೆತನ ಮಾರಿ ಹೊರಲಿ ಗುಹೇಶ್ವರ ಎಂದು ಹೇಳುವ ಮೂಲಕ ಸತ್ಯವಿಲ್ಲದವರೊಡನೆ ಮಾತು ಬೇಡವೇ ಬೇಡ, ಅವರ ಜೊತೆ ಸಂಘವೇ ಬೇಡ ಎಂದು ಕಟುವಾಗಿ ನುಡಿದಿರುವುದನ್ನು ನಾವು ಕಾಣಬಹುದಾಗಿದೆ. ಸತ್ಯಶೀಲ ಸಂಸ್ಕೃತಿ

ಭಕ್ತಿಗೆ ಶರಣರು ಎಷ್ಟು ಬೆಲೆ ನೀಡಿದ್ದರು ಎನ್ನುವುದನ್ನು ಈ ವಚನ ತಿಳಿಸುತ್ತದೆ. ಸತ್ಯ ಸಾಧನೆಗಿಂತ ಮಿಗಿಲಾದ ಶೀಲವಿಲ್ಲ, ಸತ್ಯಕ್ಕಿಂತ ಮಿಗಿಲಾದ ತೀರ್ಥವಿಲ್ಲ, ಸತ್ಯವೇ ನಿಜವಾದ ಸತ್ತು. ಇದನ್ನು ಅರಿತು ಸತ್ಯಶೀಲರಾಗಲು ಪ್ರಯತ್ನಿಸೋಣ. ಇದರ ಮೂಲಕ ಜೀವನವು ಸತ್ಯತ್ವದ ನಿತ್ಯತ್ವದ ಜೀವನವನ್ನಾಗಿ ರೂಪಿಸಿಕೊಳ್ಳೋಣ. ಶರಣರದು ಜ್ಞಾನ ಕ್ರಿಯಾ ಸಂಸ್ಕೃತಿ. ಹೇಗೆ ನುಡಿದಂತೆ ನಡೆ, ನಡೆದಂತೆ ನುಡಿಯುವ ಸಂಸ್ಕೃತಿ ಇತ್ತೋ ಹಾಗೆಯೇ ಅದೇ ರೀತಿ ಸುಜ್ಞಾನವಂತರಾಗಬೇಕು. ಆ ಸುಜ್ಞಾನದಂತೆ ನಮ್ಮ ಕ್ರಿಯೆ ಇರಬೇಕು ಎನ್ನುವುದು ಶರಣರ ವಿಚಾರವಾಗಿತ್ತು. ಒಂದೆಡೆ ಅಮುಗಿ ದೇವಯ್ಯನೆಂಬ ಶರಣರು ತಮ್ಮ ವಚನದಲ್ಲಿ ಜ್ಞಾನ ಕ್ರಿ ಹೇಗಿರಬೇಕು ಎನ್ನುವುದನ್ನು ಹೀಗೆ ತಿಳಿಸಿದ್ದಾರೆ. ಜ್ಞಾನದಲ್ಲಿ ಅರಿದಡೇನಯ್ಯ ಕ್ರಿಯೆಯನ್ನು ಆಚರಿಸದನ್ನಕ್ಕ, ನೆನವ ಮಾತ್ರದಲ್ಲಿ ಹೌದೇ ಕಾರ್ಯದಲ್ ಅಲ್ಲದೆ, ಕುರುಡ ಕಾಣ ಪಥವ ಎಳವ ನಡೆಯಲರಿಯ, ಒಂದಿಲ್ಲದಿರ್ದೊಡಂದು ಆಗದು. ಜ್ಞಾನವಿಲ್ಲದಿರ್ದ ಕ್ರಿಯೆ ಜಡ, ಕ್ರಿಯೆಯಿಲ್ಲದ ಜ್ಞಾನ ಜಗಜ್ಜಾಲ ಭ್ರಾಂತು. ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕಾಣುವ ಶರಣಂಗೆ ಎರಡೂ ಬೇಕು ಕಾಣ, ಎರಡೂ ಬೇಕು ಕಾಣ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಜ್ಞಾನ ಮತ್ತು ಕ್ರಿ ಎರಡೂ ಬಹಳ ಮುಖ್ಯ ಎನ್ನುತ್ತಾರೆ ಶರಣ ಅಮುಗಿ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿದ್ದರೇನು, ಜ್ಞಾನದಂತೆ ನಡೆಯಿದ್ದ ಇಲ್ಲದಿದ್ದಲ್ಲಿ ಎನ್ನುತ್ತಾರೆ. ಕೇವಲ ಹೀಗಿರಬೇಕು ಹಾಗಿರಬೇಕು ಎಂದು ಹೇಳಿಕೊಂಡರೆ ಸಾಕೆ, ಅದರಂತೆ ನಡೆಯದಿದ್ದಲ್ಲಿ ಎನ್ನುತ್ತಾರೆ. ಜ್ಞಾನವಿದ್ದು ಕ್ರಿಯೆ ಇಲ್ಲದಿದ್ದರೆ ಅದು ಕುರುಡನಿಗೆ ಹೇಗೆ ದಾರಿ ಕಾಣದೋ, ಹೆಳವನಿಗೆ ಹೇಗೆ ಪಥ ಮಾರ್ಗ ಕಂಡರೂ ನಡೆಯಲಾರನೋ, ಅದೇ ರೀತಿ ಎನ್ನುತ್ತಾರೆ ಅಮ್ಮಿಗೆ ದೇವಯ್ಯನವರು. ಅವರು ಹೇಳುತ್ತಾರೆ, ಜ್ಞಾನವಿಲ್ಲದ ಕ್ರಿಯೆ ಅದು ಜಡ ಎನ್ನುತ್ತಾರೆ, ಅಂದರೆ ಮಾಡಿಯೂ ಪ್ರಯೋಜನವಿಲ್ಲ. ಅದೇ ರೀತಿ ಕ್ರಿಯೆ ಇಲ್ಲದ ಜ್ಞಾನ ಅದು ಇದ್ದೂ ಪ್ರಯೋಜನವಿಲ್ಲ, ಅದು ಕೇವಲ ಮಾತಿನ ಜಾಲ ಎಂದು ಬಿಡುತ್ತಾರೆ. ನಿಜವಾಗಲು ಅಂದು ಅಮ್ಮುಗೆಯ್ಯನಂತಹ ಶರಣರು ಇಂತಹ ವಚನವನ್ನು ರಚಿಸಿದ್ದಾರೆಂದರೆ ಅವರ ಬೌದ್ಧಿಕ ಮತ್ತು ಮಾನಸಿಕ ಸ್ಥಿತಿ ಎಷ್ಟು ಎತ್ತರದ ಸ್ಥಿತಿಯಲ್ಲಿತ್ತು ಎನ್ನುವುದು ಆಶ್ಚರ್ಯ ಕಾಣುತ್ತದೆ. ಅಮುಗೆಯ ದೇವರಯ್ಯನವರು ಹೀಗೆ ಹೇಳುವ ಮೂಲಕ ಮನುಷ್ಯನಲ್ಲಿ ಜ್ಞಾನ ಮತ್ತು ಕ್ರಿ ಸಮನ್ವಯಗೊಳ್ಳಬೇಕು ಎನ್ನುತ್ತಾರೆ. ನಾವು ಶರಣರ ಈ ಜ್ಞಾನ ಕ್ರಿ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಹೇಗಿರಬೇಕು, ಹೇಗಿದ್ದರೆ ಜೀವನ ಸುಂದರ ಎನ್ನುವುದನ್ನು ತಿಳಿದಿದ್ದೇವೆ, ಆದರೆ ಅದರಂತೆ ನಡೆಯುವ ಮಾನಸಿಕ ಶಕ್ತಿ ನಮ್ಮಲ್ಲಿ ಅಡಗಿಲ್ಲ. ಅದನ್ನು ಅರಿತು ನಮ್ಮಲ್ಲಿನ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಬೌದ್ಧಿಕ ಶಕ್ತಿಯನ್ನು ಬಳಸಿಕೊಂಡು ಉತ್ತಮತ್ವದೆಡೆಗೆ ಸಾಗುವುದರಿಂದ ಬದುಕು ಸುಶೀಲ ಬದುಕಾಗುತ್ತದೆ. ಶರಣರಲ್ಲಿ ನಾವು ಕಾಣಬಹುದಾದಂತಹ ಮತ್ತೊಂದು ಉನ್ನತೀಯವಾದಂತಹ ಸಂಸ್ಕೃತಿ ಕಾಯಕ ಮತ್ತು ದಾಸೋಹ ಸಂಸ್ಕೃತಿ. ಪ್ರತಿಯೊಬ್ಬರೂ ಯಾವುದಾದರೂ ಕಾಯಕ ಮಾಡಬೇಕು. ಕಾಯಕದಿಂದ ಬಂದುದನ್ನು ಬಳಸಿ ಮಿಕ್ಕುದುದನ್ನು ದಾಸೋಹ ಮಾಡಬೇಕು. ಇದು ಶರಣರು ಅನುಸರಿಸಿ ನಡೆದ ಸಂಸ್ಕೃತಿಯಾಗಿದೆ. ಆಸೆಯಿಂದ ಮಾಡುವುದು ಕಾಯಕವಲ್ಲ, ಅವಶ್ಯಕತೆಯನ್ನು ಅರಿತು ಮಾಡಿದುದು ಕಾಯಕ ಎನ್ನುವ ತತ್ವವನ್ನು ಸಾರಿದರು ಶರಣರು. ಕಾರ್ಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದುದು ಲಿಂಗಾರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ ಎಂದು ತಿಳಿಸಿದರು. ಬರೀ ಕಾಯಕ ಮಾಡಿದರೆ ಸಾಲದು, ಕಾಯಕ ದಾಸೋಹದಿಂದ ಕೊನೆಗೊಳ್ಳಬೇಕು, ಅದುವೇ ನಿಜ ಪೂಜೆ ಎಂದು ಸಾರಿದರು. ಹೀಗೆ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಗೆ ಶರಣರು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದರು. ಒಂದೆಡೆ ಶರಣ ಐದಕ್ಕೆ ಮಾರಯ್ಯನವರು ಕಾಯಕದ ಮಹತ್ವವನ್ನು ತಮ್ಮ ವಚನದಲ್ಲಿ ಹೀಗೆ ತಿಳಿಸುತ್ತಾರೆ.
ಕಾಯಕದಲ್ಲಿ ನಿರು

0: ಆದರೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುದ್ದಿದ್ದರೂ ಕೂಡ ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದರೂ ಕಾಯಕದೊಳಗು ಕಾಣ, ಕಾಯಕದೊಳಗು ಕಾಣ ಎಂದು ಹೇಳುತ್ತಾರೆ. ಹೀಗೆ ಹೇಳುವ ಮೂಲಕ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರೆ ಗುರುದರ್ಶನ, ಲಿಂಗ ಪೂಜೆ, ಜಂಗಮದ ಅನುಭವವನ್ನು ಮರೆಯಬೇಕಾಗುತ್ತದೆ. ಪರಮಾತ್ಮನೇ ಮುಂದೆ ಬಂದು ನಿಂತಿದ್ದರೂ ಕೂಡ ಕಾಯಕವೇ ಕೈಲಾಸ ಎಂದು ಅರಿತು ಕಾಯಕದಲ್ಲಿ ಲೀನವಾಗಬೇಕು ಎನ್ನುತ್ತಾರೆ. ಹೀಗೆ ಶರಣರು ಕಾಯಕ ದಾಸೋಹ ಸಂಸ್ಕೃತಿಯನ್ನು ಜಗಕ್ಕೆ ನೀಡಿದರು. ಇಂತಹ ಸಂಸ್ಕೃತಿಯನ್ನು ಪಾಲಿಸುವ ಮೂಲಕ ನಾವು ಸಮಾಜದೊಳಗೆ ಸಮಾಜದವರಾಗಬಹುದು, ಇಲ್ಲದಾದಲ್ಲಿ ಸ್ವಾರ್ಥಿಗಳಾಗಿ ಸಮಾಜದಿಂದ ದೂರ ನಿಲ್ಲಬೇಕಾಗುತ್ತದೆ. ಶರಣರು ಘನಮನ ಸಂಸ್ಕೃತಿಗೆ ಹೆಚ್ಚು ಒತ್ತು ನೀಡಿದ್ದರು. ಅವರು ಸಂಪತ್ತಿನ ಕ್ರೋಢೀಕರಣಕ್ಕೆ ಒತ್ತು ನೀಡಲಿಲ್ಲ. ಭೌತಿಕ ಸಂಪತ್ತು ಬದುಕನ್ನು ಸುಂದರಗೊಳಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹೃದಯದ ಸಂಪತ್ತು ಮಾತ್ರ ಬದುಕನ್ನು ಹಸನುಗೊಳಿಸಲು ಸಾಧ್ಯ ಎನ್ನುತ್ತಾರೆ. ಹಾಗಾಗಿ ಶರಣರು ಸೌಜನ್ಯತೆಗೆ, ಹೃದಯ ವಿಶಾಲತೆಗೆ, ವಿನಯಶೀಲತ್ವಕ್ಕೆ, ಸರಳತೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅವರ ಹಲವು ವಚನಗಳು ಇವುಗಳನ್ನು ಬಿಂಬಿಸುವುದನ್ನು ನಾವು ಕಾಣಬಹುದು. ಒಂದೆಡೆ ಬಸವಣ್ಣನವರು ಹೇಳುತ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯಯ್ಯ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಹೀಗೆ ಹೇಳುವ ಮೂಲಕ ಬಸವಣ್ಣನವರು ಸೌಜನ್ಯತೆ, ವಿನಯಶೀಲತೆ ಇವುಗಳಿಗಿಂತ ಮಿಗಿಲಾದ ಜಪತಪಗಳಿಲ್ಲ ಎನ್ನುತ್ತಾರೆ. ವಿನಯವೇ ಸದಾಶಿವನನ್ನು ಒಲಿಸುವ ಪರಮ ಸಾಧನ ಎನ್ನುತ್ತಾರೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುತ್ತುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನು ಅವ್ಯಯನೂ ಆದ ನನ್ನನ್ನು ಅರಿಯರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಯಾರು ಎಂದು ಕಾಣುವುದಿಲ್ಲ, ಆದರೆ ಅದರ ಹಿಂದೆ ಇರುವವರಿಗೆ ಎಲ್ಲವೂ ಕಾಣುತ್ತದೆ. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಈ ಯೋಗ ಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುತ್ತಾನೆ. ಆದರೆ ದೇವರು ತನ್ನ ದೇವರತನವನ್ನ ಎಂದಿಗೂ ಕೂಡ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡವನು ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ಕೂಡ ತಾನು ಯಾರು ಎಂಬುದನ್ನ ಕ್ಷಣಕಾಲವೂ ಕೂಡ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕೂಡ ಕಳಚಿ ಇಡಬಹುದು, ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವಂಥದ್ದು ಈ ಕರ್ಮ ಮಾಯೆ. ನಾವು ಅದನ್ನು ಕಳಚಿ ಇಡುವುದಕ್ಕೆ ಆಗುವುದಿಲ್ಲ ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದನ್ನೆಲ್ಲ ಮರೆತು ಹೋಗುತ್ತೇವೆ. ಇಲ್ಲಿ ಇಬ್ಬರೂ ಕೂಡ ವೇಷ ಹಾಕಿಕೊಂಡು ಬಂದಿರುವಂಥವರೇ. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ಕೂಡ ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುತ್ತಾನೆ. ಹಾಕಿದ ವೇಷದಲ್ಲಿಯೇ ಅವನು ತನ್ಮಯನಾಗುತ್ತಾನೆ. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುತ್ತದೆ. ವೇಷವನ್ನು ಇಚ್ಛಿಸಿದಾಗ ತೆಗೆದುಹಾಕಲೂ ಕೂಡ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಅಂಥೇಳಿ ಹೇಳ್ತಾನೆ. ಯಾರಿಗೂ ಕೂಡ ಕಾಣುವುದಿಲ್ಲ ಅಂತಲ್ಲ, ಅವನನ್ನ ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ. ಈ ವಜ್ರದ ವ್ಯಾಪಾರಿಗಳು ಮಾತ್ರ ವಜ್ರ ಯಾವುದು ಗಾಜು ಯಾವುದು ಎಂಬುದನ್ನ ಕಂಡುಹಿಡಿಯಬಲ್ಲಂಥವರು. ಹಾಗೆಯೇ ತರಕಾರಿ ಹೂ ವ್ಯಾಪಾರಿಗಳು ವಜ್ರವನ್ನ ವಜ್ರ ಎಂದು ಕಂಡುಹಿಡಿಯಬಲ್ಲರೇ? ಖಂಡಿತ ಇಲ್ಲ. ತರಕಾರಿ ವ್ಯಾಪಾರಿಯವರಿಗೆ ಯಾವ ತರಕಾರಿ ತುಂಬಾ ಚೆನ್ನಾಗಿದೆ, ಯೋಗ್ಯವಾದಂತಹ ತರಕಾರಿ ಯಾವುದು ಎಂಬುದನ್ನ ಕಂಡುಹಿಡಿಯಬಲ್ಲರು. ಹಾಗೆಯೇ ಈ ಜೀವನದಲ್ಲಿ ಯಾವುದನ್ನ ಅರಿತುಕೊಳ್ಳಬೇಕಾದರೂ ಕೂಡ ಯೋಗ್ಯತೆಯನ್ನ ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವಂಥದ್ದು, ಸಾಧಾರಣ ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬೇಕು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರೆದಿದ್ರೆ ಮಾತ್ರ ಇದು ಗೊತ್ತಾಗುವಂಥದ್ದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲಿಯೇ ಮುಳುಗಿರ್ತಾರೆ. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನ ಕಂಡು ಅವರಿಗೆ ತಿಳಿಯೋದಿಲ್ಲ. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನ ಹಾಕುವುದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತನಾಗಿರುವಂಥವನು. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ತತ್ವ ಎನ್ನುವಂಥದ್ದು ಸರ್ವವ್ಯಾಪಕವಾಗಿ ಎಲ್ಲರ ಹೃದಯದಲ್ಲಿ ಇರುವುದಾದರೆ ಅದು ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಅನುಮಾನಗಳಿಗೆ ಉತ್ತರವಾಗಿ ಈ ಒಂದು ಶ್ಲೋಕ ಹೇಳಿದೆ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾವುದೇ ಜನರಿಗೆ ನಾನು ಕಾಣಿಸುತ್ತಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಈ ಮಾಯೆ ಎನ್ನುವಂಥ ಶಬ್ದ ಇದೆಯಲ್ವಾ, ಇದು ವೇದಾಂತ ಸಾಧಕರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಆಳವಾಗಿ ಮನನ ಮಾಡಿದವನಿಗೆ ಮಾತ್ರ ಇದು ಅರ್ಥವಾಗುವಂಥದ್ದು. ಅವ್ಯಕ್ತವಾದ ನಿರ್ಗುಣ ಪರಮಾತ್ಮನು ವ್ಯಕ್ತನಾಗಿ ಬಹುರೂಪ ಪ್ರಪಂಚ ಹಾಗೂ ನಾನಾ ವಿಧ ಜೀವರಾಶಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಯೆ. ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನನ್ನು ಭ್ರಮೆಗೊಳಿಸುವ ಇದೇ ಶಕ್ತಿಗೆ ಹೆಸರು ಅವಿದ್ಯೆ ಎಂದು. ನಮ್ಮ ಎಲ್ಲ ರೀತಿಯ ಸಾಂಸಾರಿಕ ಸುಖ ದುಃಖಗಳಿಗೆ ಇದೇ ಕಾರಣವಾಗಿರುವಂಥದ್ದು. ಇದು ತ್ರಿಗುಣಾತ್ಮಿಕವಾಗಿರುವಂಥದ್ದು. ಅವಿದ್ಯೆಯ ಈ ಆವರಣದಿಂದಾಗಿ ನನಗೆ ಆತ್ಮನ ದರ್ಶನವಾಗುತ್ತಿಲ್ಲ ಎಂದು ಹೇಳಬಹುದು. ಆತ್ಮನ ದರ್ಶನವಾಗಬೇಕಾದ್ರೆ ಈ ಅವಿದ್ಯೆಯನ್ನ ನಾಶಗೊಳಿಸಬೇಕು. ಸದ್ಗುರುವಿನ ಜ್ಞಾನೋಪದೇಶದ ಮೂಲಕ ಹಾಗೂ ನಿರಂತರವಾದ ಸಾಧನೆಯ ಮೂಲಕ ಮಾತ್ರ ಇದು ಸಾಧ್ಯ. ವಿಜ್ಞಾನ ತಿಳಿಯದ ವ್ಯಕ್ತಿಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಏನೇನೂ ಕೂಡ ತಿಳಿಯೋದಿಲ್ಲ. ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವ ಇವು ಎರಡೂ ಕೂಡ ಅಗತ್ಯ. ಇವೆರಡನ್ನೂ ಕೂಡ ಪಡೆಯದಂತಹ ವ್ಯಕ್ತಿಯು ಅನಂತರ ಉರಿಯುತ್ತಿರುವ ಬಲ್ಬನ್ನು ನೋಡಿಯೇ ಇಲ್ಲಿ ವ್ಯಕ್ತವಾಗಿರುವ ವಿದ್ಯುಚ್ಛಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ. ಅದೇ ರೀತಿ ಶಮದಮಾದಿ ಸಾಧನ ಸಂಪತ್ತುಗಳ ಮೂಲಕ ಶಾಸ್ತ್ರ ಶ್ರವಣವನ್ನು ಮಾಡಿ ಮನನ ನಿಧಿ ಧ್ಯಾಸನಗಳನ್ನು ಅಭ್ಯಸಿಸುವವನಿಗೆ ಮಾತ್ರ ಆತ್ಮನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಬುದ್ಧಿಯನ್ನು ಆವರಿಸಿರುವ ಅವಿದ್ಯೆಯು ಪೂರ್ತಿಯಾಗಿ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರವೇ ಗತಿ. ಸಂಸಾರದ ಆ ಅಗ್ನಿಯಲ್ಲಿ ನೊಂದು ಬೆಂದು ಬಳಲುತ್ತಿರುವ ಜೀವನಿಗೆ ಆತ್ಮಾನಂದದ ಲವಲೇಶವೂ ಕೂಡ ಪ್ರಾಪ್ತಿಯಾಗದು. ಈ ಪ್ರಾಪಂಚಿಕ ಸುಖಕ್ಕಿಂತ ಹೆಚ್ಚಿನದು ಇನ್ನು ಯಾವುದೂ ಇಲ್ಲ ಎಂಬುವುದೇ ಅವನ ತಿಳುವಳಿಕೆಯಾಗಿರುವಂಥದ್ದು. ಏಕೆಂದರೆ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಮೂಢರಾದ ಈ ಜನರು ನನ್ನ ಅವ್ಯಯವಾದ ಸ್ವರೂಪವನ್ನ ತಿಳಿಯರು.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ, ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಶೃಂಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿರುವ ಅಂಚೆ ಮತಗಳನ್ನು ತಿದ್ದುವ ಮೂಲಕ ಮರು ಎಣಿಕೆಯಲ್ಲಿ ಅಕ್ರಮ ನಡೆದಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಹಿಂದೆಂದೂ ಇಂತಹ ಅಪರಾಧ ನಡೆದಿಲ್ಲ, ಇದರ ವಿರುದ್ಧ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಮತ ಎಣಿಕೆ ಸಮಯದಲ್ಲಿ ಪ್ರತಿ ಅಂಚೆ ಮತವನ್ನು ತೆರೆದು ಎರಡೂ ಪಕ್ಷಗಳ ಏಜೆಂಟರು ಹಾಗೂ ಅಧಿಕಾರಿಗಳಿಗೆ ತೋರಿಸಿ ಅದನ್ನು ಮಾನ್ಯ ಮಾಡಿ ಎಣಿಕೆ ಮಾಡಲಾಗಿದೆ. ಮತ ಎಣಿಕೆ ಮಾಡಿದ ಬಳಿಕ ಬಿಜೆಪಿ ಅಭ್ಯರ್ಥಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಂಚೆ ಮತಗಳನ್ನು ತಿದ್ದಿದ್ದಾರೆ ಎಂದು ದೂರಿದ್ದಾರೆ. ಹೀಗಾಗಿಯೇ ಅವರು ನಿರ್ದಿಷ್ಟ ಮತಗಳ ಬಂಡಲನ್ನೇ ಮರು ಎಣಿಕೆ ಮಾಡಿ ಎಂದು ಜೀವರಾಜ್ ಪಟ್ಟು ಹಿಡಿದಿದ್ದರು. ಅಧಿಕಾರಿಗಳು ಹಾಗೂ ಬಿಜೆಪಿ ಅಭ್ಯರ್ಥಿ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದು ಗಂಭೀರವಾದ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಮತಪತ್ರಗಳನ್ನು ತಿದ್ದಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ಕ್ಷೇತ್ರದ ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಉಚ್ಚ ನ್ಯಾಯಾಲಯ ಮಧ್ಯಂತರ ತಡೆ ನೀಡಿದೆ. ನ್ಯಾಯಮೂರ್ತಿ

0: ವಿ ಶ್ರೀಶಾನಂದ ಅವರ ರಜಾಕಾಲದ ಏಕಸದಸ್ಯ ಪೀಠ ವಿಚಾರಣೆಯನ್ನು ಈ ತಿಂಗಳ 7ಕ್ಕೆ ಮುಂದೂಡಿದೆ. ಗೊಂದಲಗಳಿದ್ದರೆ ಚುನಾವಣಾ ತಕರಾರು ಅರ್ಜಿಯಲ್ಲೇ ಉಲ್ಲೇಖಿಸಬೇಕಿತ್ತು. ರಾಜಕೀಯ ಒತ್ತಡದಿಂದ ದೂರು ದಾಖಲಿಸಿದ್ದು ಸರಿಯಲ್ಲ. ಹೀಗಾದರೆ ಯಾವ ಅಧಿಕಾರಿಯೂ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಎಣಿಕೆಯ ಫಲಿತಾಂಶ ಪ್ರಕಟಣೆ ಬಳಿಕ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರಿಗೆ ಚುನಾವಣಾ ಆಯೋಗ ಗೆಲುವಿನ ಬಳಿಕ ಪ್ರಮಾಣ ಪತ್ರ ನೀಡಿದೆ. ಮರು ಮತ ಎಣಿಕೆಯ ಬಳಿಕ ಫಲಿತಾಂಶ ಘೋಷಣೆ ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ್ದರೂ ಯಾಕೆ ಫಲಿತಾಂಶ ಘೋಷಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯಪಾಲರು ತಮ್ಮ ಮನವಿಗೆ ಸ್ಪಂದಿಸಿದ್ದು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ. ಸಭಾಧ್ಯಕ್ಷ ಯುಟಿ ಖಾದರ್ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸಲು ಜೀವರಾಜ್ ಅವರಿಗೆ ಅವಕಾಶ ನೀಡದಿರುವುದನ್ನು ಆರ್ ಅಶೋಕ ಖಂಡಿಸಿದ್ದಾರೆ.
1: ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ, ಅಂದ್ರೆ ಸಂವಿಧಾನ ದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀನಿ, ಕೋರ್ಟ್ ಮೇಲೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ, ಅದೇನು ಲೆಕ್ಕ ಬರಲ್ಲ. ಸರ್ಟಿಫಿಕೇಟ್ ತಗೊಂಡು ಸ್ವೇರಿಂಗ್ ಮಾಡ್ತಾರೆ ಅಷ್ಟೇ, 45 ದಿನ ಇರ್ತೈತೆ ಅದು. ಆ 45 ದಿನದಲ್ಲಿ ಅವರು ಕೋರ್ಟ್ಗೆ ಹೋಗೋದಾದ್ರೆ ಹೋಗ್ಬೋದಷ್ಟೇ. ಆದ್ರೆ ಆ ಕೋರ್ಟ್ಗೆ ಹೋಗ್ತಾರೆ ಅಂತ ಯಾರನ್ನೂ ಇಲ್ಲಿ ವಿಧಾನಸಭೆಯಲ್ಲಿ ಸ್ವೇರಿಂಗ್ ಕೊಡುವಂತದ್ದು ನಿಲ್ಲೋ ಅಂತ ಪದ್ಧತಿ ಇಲ್ಲ. ಸ್ಪೀಕರ್ ಅವರು ಹೊಸ ಪದ್ಧತಿಯನ್ನ ಜಾರಿಗೆ ಮಾಡ್ತಾ ಇದ್ದಾರೆ.
0: ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿದ ದುರಂತದ ತನಿಖೆಗಾಗಿ ಲೋಕಾಯುಕ್ತ ವಿಶೇಷ ತಂಡ ರಚಿಸಲಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ದರ್ಜೆಯ ಅಧಿಕಾರಿಯನ್ನು ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಈ ತಂಡದಲ್ಲಿ ಜಿಲ್ಲಾ ನ್ಯಾಯಾಧೀಶರು ಮತ್ತು ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಎಂಜಿನಿಯರ್ ಸೇರಿದ್ದಾರೆ. ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಂಡಕ್ಕೆ ನಿರ್ದೇಶನ ನೀಡಿದ್ದಾರೆ. ದುರಂತ ಸಂಭವಿಸಿದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಸರಣಂ ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಉಪಶಮನ ಆರೈಕೆ ಕೇಂದ್ರ ಉದ್ಘಾಟನೆ ಮಾಡಿದ ಅವರು, ಈ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುವುದಿಲ್ಲ, ಆದರೆ ಅಸಾಧಾರಣ ನೋವು, ಮಾನಸಿಕ ಒತ್ತಡದಿಂದ ಬಳಲುವ ರೋಗಿಗಳಿಗೆ ಮತ್ತು ಅಂತಹ ರೋಗಿಗಳ ಆರೈಕೆ ಮಾಡುತ್ತಿರುವ ಕುಟುಂಬ ವರ್ಗದವರಿಗೆ ಇದು ವರದಾನವಾಗಲಿದೆ ಎಂದು ಹೇಳಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕವಾಗಿ 5 ಬೆಡ್ಗಳ ಒಂದು ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಮಾರಣಾಂತಿಕ ಅಥವಾ ತೀವ್ರವಾದ ಕಾಯಿಲೆಗಳಿಂದ ಬಳಲುತ್ತ ಅಂತಿಮ ಹಂತದಲ್ಲಿರುವ ರೋಗಿಗಳಿಗೆ ಇದು ವಿಶೇಷ ಘಟಕ ಆಗಿದೆ. ಕ್ಯಾನ್ಸರ್, ಕಿಡ್ನಿ ವೈಫಲ್ಯ ಸೇರಿದಂತೆ ಇತರ ರೋಗಿಗಳ ಆರೈಕೆಗೆ ಈ ವಾರ್ಡ್ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ. ಭಾರತದಲ್ಲಿ ಹೋಮಿಯೋಪತಿ ಶಕ್ತಿಶಾಲಿ ಮತ್ತು ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿ ರೂಪುಗೊಳ್ಳುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಹೋಮಿಯೋಪತಿ ಫೌಂಡೇಶನ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶ್ವ ಹೋಮಿಯೋಪತಿ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಜೀವನಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಹೋಮಿಯೋಪತಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳೇ ಈ ಕ್ಷೇತ್ರದ ಭವಿಷ್ಯ ಎಂದು ತಿಳಿಸಿದ್ದಾರೆ. ಸಂಶೋಧನೆಯಲ್ಲಿ ಹೊಸ ನೆಲೆ ಕಂಡುಕೊಳ್ಳಲು ಮತ್ತು ಹೋಮಿಯೋಪತಿಯನ್ನು ಜಾಗತಿಕ ಮನ್ನಣೆಗೆ ತರಲು ವಿದ್ಯಾರ್ಥಿಗಳಿಗೆ ಅವಕಾಶವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಾಲಿನ್ಯದಿಂದ ರೋಗ ರುಜಿನ ಹೆಚ್ಚಳವಾಗುತ್ತಿದ್ದು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರೂ ಪ್ರಕೃತಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು, ಕಾಡು ಹಸಿರು ಹೊದಿಕೆ ಇಂದು ಕ್ಷೀಣಿಸುತ್ತಿದ್ದು ಆಹಾರ ನೀರು ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ಉಳಿದಾಗ ಮಾತ್ರ ಮನುಷ್ಯ ನೆಮ್ಮದಿಯ ಬದುಕು ನಡೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಯುರ್ವೇದ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆಯುರ್ವೇದದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನರ ಒಲವು ಹೆಚ್ಚಾಗುತ್ತಿದೆ.

0: ಸಿಗುತ್ತಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ ಯಶವಂತಪುರ ಮತ್ತು ನಂದಿನಿ ಲೇಔಟ್ ಪ್ರದೇಶಗಳಲ್ಲಿ ಅಕ್ರಮ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು 6 ಮಂದಿಯನ್ನು ಬಂಧಿಸಿದ್ದಾರೆ. 20 ಕೋಟಿ ರೂಪಾಯಿ ಮೌಲ್ಯದ MDMA ಹಾಗೂ ಹೈಡ್ರೋ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿಕೊಳ್ಳಲಾದ ಮಾದಕ ವಸ್ತುಗಳ ಮೌಲ್ಯ 10 ಕೋಟಿ 5 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅದರ ಮಾರುಕಟ್ಟೆ ಮೌಲ್ಯ 20 ಕೋಟಿ 10 ಲಕ್ಷ ರೂಪಾಯಿ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತುಮಕೂರು ನಗರದಲ್ಲಿ ಇದೇ 10ರವರೆಗೆ ಆಯೋಜಿಸಲಾಗಿರುವ ITFWO 35 ರ್ಯಾಂಕಿಂಗ್ ತುಮಕೂರು ಓಪನ್ ಟೂರ್ನಿಗೆ ಇಂದು ವಿದ್ಯುಕ್ತ ಚಾಲನೆ ದೊರೆತಿದೆ. ತುಮಕೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ತುಮಕೂರನ್ನು ಕ್ರೀಡೆಯಲ್ಲೂ ವಿಶ್ವದರ್ಜೆಗೆ ಕೊಂಡೊಯ್ಯುವುದು ತಮ್ಮ ಗುರಿ ಎಂದು ತಿಳಿಸಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿಯ ಗೆಲುವು 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರೇರಣೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ಮಾದಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 9ರಂದು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿರುವ ಯಡಿಯೂರಪ್ಪ ಅಭಿನಂದನೋತ್ಸವದ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಚುನಾವಣಾ ರಣಕಹಳೆ ಊದಲಿದೆ ಎಂದು ತಿಳಿಸಿದ್ದಾರೆ. ಈ ವಿಜಯೋತ್ಸವ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ದಿನಗಣನೆ ಪ್ರಾರಂಭಿಸಲಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಬಿಸಿಲಿನ ಝಳಕ್ಕೆ ತತ್ತರಿಸಿ ಬಳಲುತ್ತಿದ್ದಾರೆ. ರಸ್ತೆಗಳಲ್ಲಿ ಸಂಚರಿಸುವಾಗ ಬಿಸಿಲಿನ ಸಂಕಟದಿಂದ ರಕ್ಷಿಸಲು ವೃತ್ತಗಳ ಸಿಗ್ನಲ್ಗಳಲ್ಲಿ ನೆರಳಿನ ಛಾವಣಿಗಳನ್ನು ನಿರ್ಮಿಸಿ ಅನುಕೂಲ ಮಾಡಿಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯು ಬೆಳಗಾವಿ ನಗರದ ಆಯ್ದ ಕೆಲ ಸಿಗ್ನಲ್ ಸ್ಥಳಗಳಲ್ಲಿ ನೆರಳು ಛಾವಣಿ ಅಳವಡಿಸುವ ಕಾರ್ಯ ಕೈಗೆತ್ತಿಕೊಂಡಿದೆ. ಇದರ ಮೊದಲ ಭಾಗವಾಗಿ ನಗರದ ಹೃದಯ ಭಾಗದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಸಿಗ್ನಲ್ನಲ್ಲಿ ನೆರಳು ಛಾವಣಿ ಅಳವಡಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅಕ್ರಮ ಆರೋಪ, ಕಾನೂನು ಹೋರಾಟ ನಡೆಸಲು ಕಾಂಗ್ರೆಸ್ ನಿರ್ಧಾರ. ಶಾಸಕ ಡಿಎನ್ ಜೀವರಾಜ್ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ, ಮಧ್ಯಪ್ರವೇಶಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಬೌರಿಂಗ್ ಆಸ್ಪತ್ರೆ ದುರಂತ ಪ್ರಕರಣ ಇದೇ 16ರೊಳಗೆ ವರದಿ ಸಲ್ಲಿಸುವಂತೆ ವಿಶೇಷ ತಂಡಕ್ಕೆ ಲೋಕಾಯುಕ್ತ ನ್ಯಾಯಮೂರ್ತಿ ಸೂಚನೆ. ರಾಜ್ಯಾದ್ಯಂತ ಉಪಶಮನ ಆರೈಕೆ ಕೇಂದ್ರ ವಿಸ್ತರಣೆಗೆ ಚಿಂತನೆ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಜೀವನ ಶೈಲಿ ಕಾಯಿಲೆಗೆ ಹೋಮಿಯೋಪತಿ ಸಮಗ್ರ ಪರಿಹಾರ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಜಾಣ ಸುದ್ದಿಯ ಎಲ್ಲ ಕೇಳುಗರಿಗೂ ಕೂಡ ಹೊಸ ವರ್ಷದ ಹಾರೈಕೆಗಳು. ಹೊಸ ವರ್ಷ ನಿಮಗೆ ಸದಾ ಹೊಸ ವಿಷಯವನ್ನ, ಹೊಸ ಅರಿವನ್ನ ಮೂಡಿಸಲಿ ಎಂದು ಜಾಣ ಸುದ್ದಿ ಹಾರೈಸುತ್ತಿದೆ. ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 1 2026.
3: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ನಿದ್ರೆ ಏಕೆ ಬೇಕು, ಯುದ್ಧ ತನ್ನ ಉಪಯೋಗಗಳು ಹಾಗೂ ಜಾಣ ಕಥೆ, ಕಥೆ ಪುರಾಣ ಮತ್ತು ವೈದ್ಯ.
4: ನಿದ್ರೆಗೇನು ಬೇಕು? ವಚನಕಾರ ಗುಹೇಶ್ವರನಿಗೆ ನಿದ್ರೆ ಎಂದರೆ ಮುಟ್ಟಲಾಗದ ಹಂದಿಯಂತೆ. ಹಸಿವು, ತೃಷೆ, ನಿದ್ರೆ, ಜಾಡ್ಯಂಬ 4 ಸೂಕರ ಮುತ್ತಿಕೊಂಡಿರುವಾಗಲೂ ನಾನು ತಾನೆಂಬ ಅಹಂಕಾರದ ಜಾಗಟೆಯ ಸದ್ದಿನಲ್ಲಿ ಮೈಮರೆತಿರುವ ಮನುಜರನ್ನು ಕಂಡು ನಗದಿರಲು ಸಾಧ್ಯವೇ ಎಂದು ಗುಹೇಶ್ವರನನ್ನು ವಚನಕಾರ ಕೇಳುತ್ತಾನೆ. ಮನುಷ್ಯರಿಗೆ ನಿದ್ರೆ ಎನ್ನುವುದು ಅನಗತ್ಯ ಎನ್ನುವ ಭಾವ ಇದರಲ್ಲಿದೆ. ಆದರೆ ವಿಜ್ಞಾನಕ್ಕೆ ನಿದ್ರೆ ಎನ್ನುವುದು ಅತ್ಯವಶ್ಯವಾದ ಚಟುವಟಿಕೆ. ಜಡವಾಗಿ ಮಲಗಿರಲು ಮನವು ಎಚ್ಚರವಾಗಿರುವ ಸ್ಥಿತಿ, ಒಂದು ನಿಗೂಢ ವಿದ್ಯಮಾನ.

ಅದರ ಗುಟ್ಟನ್ನು ತಿಳಿಯಲು ವಿಜ್ಞಾನಿಗಳು ಸಾಕಷ್ಟು ಹೆಣಗಾಡಿದ್ದಾರೆ. ಅಂತಹ ಹೊಸತೊಂದು ಹೆಣಗಾಟದ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಮಿದುಳು ಅಥವಾ ಮನಸ್ಸು ಮಲಗಿದಾಗ ನಿದ್ರೆ ಎನ್ನುತ್ತೇವಷ್ಟೇ, ಮಿದುಳೆ ಇಲ್ಲದ ಜೀವಿಗಳು ನಿದ್ರಿಸುತ್ತವೆಯೋ ಎಂದು ಈ ಶೋಧ ಹುಡುಕಿದೆ. ಅದರ ಪ್ರಕಾರ ನಿದ್ರೆಗೆ ಮಿದುಳಿನ ಅವಶ್ಯಕತೆ ಇಲ್ಲ, ನರಗಳು ಇದ್ದರೆ ಸಾಕು. ಹಾಗೆಯೇ ನಿದ್ರೆ ಎನ್ನುವುದು ನರಗಳ ಆರೋಗ್ಯಕ್ಕೆ ಅತ್ಯವಶ್ಯವಾದದ್ದಿರಬೇಕು ಎಂದು ಈ ಶೋಧ ತಿಳಿಸಿದೆ. ಇಸ್ರೇಲಿನ ಬಾರ್ ಇಲಾನ್ ವಿಶ್ವವಿದ್ಯಾನಿಲಯದ ಲಿಯೋ ಆಪಲ್ಬಾಮ್ ಮತ್ತು ಸಂಗಡಿಗರಿಗೆ ಇದೊಂದು ಪ್ರಶ್ನೆ ಕಾಡಿತ್ತು. ನಿದ್ರೆ ಎನ್ನುವುದು ಮಿದುಳಿನ ವಿದ್ಯಮಾನವಾದರೆ ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಕಾಣಬಹುದೇ? ಇದ್ದರೂ ಎಂತಹ ರೀತಿಯ ನಿದ್ರೆ? ಈ ಜೀವಿಗಳನ್ನು ಅಧ್ಯಯನ ಮಾಡಿದರೆ ನಿದ್ರೆ ಎನ್ನುವುದು ಪ್ರಾಣಿಗಳಲ್ಲಿ ಹೇಗೆ ಹುಟ್ಟಿತು ಎನ್ನುವುದನ್ನು ಅರಿತುಕೊಳ್ಳಬಹುದೇ? ಇವೆಲ್ಲ ಪ್ರಶ್ನೆಗಳು ಇವರ ನಿದ್ರೆಗೆಡಿಸಿರಬೇಕು. ಅದಕ್ಕೆ ಇವರು ಸಮುದ್ರದಲ್ಲಿ ವಾಸಿಸುವ ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಅಧ್ಯಯನ ಮಾಡಲು ನಿಶ್ಚಯಿಸಿದರು. ಅಂಬಲಿ ಮೀನು ಅಥವಾ ಲೋಳೆ ಮೀನುಗಳನ್ನು ಇಂಗ್ಲಿಷಿನಲ್ಲಿ ಜೆಲ್ಲಿ ಫಿಶ್ ಎನ್ನುತ್ತಾರೆ. ವಾಸ್ತವದಲ್ಲಿ ಇವು ಮೀನುಗಳೇ ಅಲ್ಲ, ಮೂಳೆಯೇ ಇಲ್ಲದ ಪ್ರಾಣಿಗಳು. ಈ ಪ್ರಾಣಿಗಳ ದೇಹಪೂರ್ತಿ ಮೃದುವಾದ ಜೆಲ್ಲಿ ಇರುತ್ತವೆ. ಆ ಜೆಲ್ಲಿಯಲ್ಲಿ ಅಲ್ಲಲ್ಲಿ ಜೀವಕೋಶಗಳು ಹುದುಗಿಕೊಂಡಿರುತ್ತವೆ. ಕೆಲವು ಜೀವಕೋಶಗಳು ಬಾಹುಗಳಂತೆಯೂ ಕೆಲವು ಜೀರ್ಣಾಂಗದಂತೆಯೂ ಜೋಡಿಸಿಕೊಂಡಿರುತ್ತವೆ. ಈ ವಿವಿಧ ಅಂಗಗಳನ್ನು ಒಟ್ಟಾಗಿಸುವ ನರತಂತುಗಳು ಇರುತ್ತವೆ. ಆದರೆ ಈ ನರತಂತುಗಳಿಗೆ ನಿರ್ದೇಶ ನೀಡುವಂತಹ ಕೇಂದ್ರ ಅಂಗ ಅರ್ಥಾತ್ ಮಿದುಳು ಎನ್ನುವುದು ಇರುವುದಿಲ್ಲ. ಸಣ್ಣ ನೊಣೆಯ ತಲೆಯಲ್ಲಿಯೂ ಒಂದಿಷ್ಟು ನರಗಳು ಒಟ್ಟಾಗಿ ಮಿದುಳಿನಂತೆ ಕೆಲಸ ಮಾಡುವುದುಂಟು. ಆದರೆ ಅಂಬಲಿ ಮೀನು ಹಾಗೂ ಸ್ಪಂಜು ಜೀವಿಗಳಂತಹ ಪ್ರಾಣಿಗಳಲ್ಲಿ ನರಕೋಶಗಳು ಇಡೀ ಮೈಯಲ್ಲಿ ಹರಡಿರುವ ಜಾಲವಾಗಿರುತ್ತವೆ ಅಷ್ಟೇ. ನಿದ್ರೆ ಎನ್ನುವುದನ್ನು ಸಾವಿಗೂ ಹೋಲಿಸಲಾಗುತ್ತದೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿಜಿಯವರು ನಿದ್ರೆಯಂತಹ ಸಾವನ್ನು ಪಡೆ ಎಂದು ಓದುಗನಿಗೆ ಒಂದೆಡೆ ಹಾರೈಸಿದ್ದಾರೆ. ಅಂದರೆ ಎಲ್ಲ ಚಟುವಟಿಕೆಗಳು ನಿಂತಹ ಶವದಂತಹ ಸ್ಥಿತಿ ಇದು ಎಂಬುದು ನಂಬಿಕೆ. ವಾಸ್ತವದಲ್ಲಿ ಸಾವಿನ ಸಮಯದಲ್ಲಿ ನಿಂತಂತೆ ನಿದ್ರೆಯ ಸಮಯದಲ್ಲಿ ಎಲ್ಲ ಚಟುವಟಿಕೆಗಳು ನಿಲ್ಲುವುದಿಲ್ಲ. ಮಿದುಳು ಇನ್ನೂ ಎಚ್ಚರವಾಗಿರುತ್ತದೆ. ಹೃದಯ, ಶ್ವಾಸಕೋಶ ಮೊದಲಾದ ಅಂಗಗಳು ನಿಧಾನವಾಗಿಯಾದರೂ ನಡೆಯುತ್ತಲೇ ಇರುವಂತೆ ಕಾಪಾಡಿಕೊಳ್ಳುತ್ತದೆ. ಮನುಷ್ಯರಲ್ಲಿ ನಿದ್ರೆ ಎಂದರೆ ಮಂಚದ ಮೇಲೆ ಮಲಗುವುದು. ಪ್ರಾಣಿಗಳು ಎಲ್ಲವೂ ಹೀಗೆ ನಿದ್ರಿಸುವುದಿಲ್ಲ ಎನ್ನುವುದು ತಿಳಿದ ವಿಷಯವೇ. ಒಂಟೆ, ಕುದುರೆಗಳು ನಿಂತಂತೆಯೇ ಕಣ್ಣು ಮುಚ್ಚಿ ನಿದ್ರಿಸಬಲ್ಲವು. ನಾಯಿಗಳು ನಿದ್ರಿಸುವಾಗಲೂ ಕಣ್ಣನ್ನು ಅರೆತೆರೆದೇ ಇರುತ್ತವೆ. ಹಕ್ಕಿಗಳಂತೂ ಹಾರುವಾಗಲೂ ಕೆಲವೊಮ್ಮೆ ತೂಕಟ್ಟಿಸುತ್ತವಂತೆ. ಕೆಲವು ಪ್ರಾಣಿಗಳು ರಾತ್ರಿ ನಿದ್ರಿಸುತ್ತವೆ ನಮ್ಮಂತೆ. ಇನ್ನು ಕೆಲವು ಬಾವಲಿ ಗೂಬೆಗಳಂತೆ ಹಗಲು ನಿದ್ರಿಸುತ್ತವೆ. ನಿದ್ರೆಯ ಈ ಕಾಲವನ್ನು ದೇಹದೊಳಗಿರುವ ಜೈವಿಕ ಗಡಿಯಾರ ಎನ್ನುವ ಕಾಲಾಂತರದಲ್ಲಿ ಮರಳುವ ಚಟುವಟಿಕೆಗಳು ನಿರ್ದೇಶಿಸುತ್ತವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ನಿದ್ರೆಯನ್ನು ವಿಜ್ಞಾನಿಗಳು ಎರಡು ಬಗೆಯಲ್ಲಿ ವಿವರಿಸುತ್ತಾರೆ. ಮೊದಲನೆಯದು ಚಟುವಟಿಕೆಗಳ ಆಧಾರದ ಮೇಲೆ. ನಿದ್ರೆಯ ವೇಳೆ ಹೆಣದಂತೆ ಬಿದ್ದುಕೊಂಡಿರುವುದು, ನಡೆದಾಟ ಓಟಾಟಗಳೆಲ್ಲವೂ ನಿಲ್ಲುತ್ತವೆ. ಕೇವಲ ನಾಡಿಬಡಿತ ಹಾಗೂ ಉಸಿರಾಟವಷ್ಟೇ ನಡೆಯುತ್ತಿರುತ್ತವೆ. ಅವು ಕೂಡ ಎಚ್ಚರದ ಸ್ಥಿತಿಯಲ್ಲಿರುವಷ್ಟು ವೇಗವಾಗಿ ಘಟಿಸುವುದಿಲ್ಲ. ಎರಡನೆಯದು ನರಮಂಡಲದ ಚಟುವಟಿಕೆ. ಸಾಮಾನ್ಯವಾಗಿ ನರಗಳು ಯಾವುದೇ ಸಂವೇದನೆಗೊಳಗಾದಾಗ ಚುರುಕಾಗಿ ಪ್ರತಿಕ್ರಿಯಿಸುತ್ತವೆ. ಮುಳ್ಳು ಚುಚ್ಚಿದಾಗ ಥಟ್ಟನೆ ಕೈ ಹಿಂದೆ ಸರಿಯುತ್ತದೆ. ನಿದ್ರೆಯ ವೇಳೆಯಲ್ಲಿ ಈ ಪ್ರತಿಕ್ರಿಯೆಗಳು ಬಹಳ ನಿಧಾನವಷ್ಟೇ ಅಲ್ಲ, ಮುಳ್ಳು ಚುಚ್ಚಿದರೂ ಎಚ್ಚರವಾಗದ ಸ್ಥಿತಿಯೂ ಇರುತ್ತದೆ. ಅರ್ಥಾತ್ ನರಮಂಡಲವನ್ನು ಎಚ್ಚರಿಸಲು ಬೇಕಾದ ಸಂವೇದನೆಗಳು ಸಾಮಾನ್ಯಕ್ಕಿಂತಲೂ ಹೆಚ್ಚು ತೀವ್ರ ಅಥವಾ ಬಲವಾಗಿರಬೇಕು. ಹಾಗೆಂದರೆ ಮಾತ್ರ ನಿದ್ರೆ ಎಂದು ಹೇಳಬಹುದು. ಈ ಅಂಶಗಳನ್ನೇ ಇಟ್ಟುಕೊಂಡು ಮಿದುಳೇ ಇಲ್ಲದ ಪ್ರಾಣಿಗಳಲ್ಲಿ ನಿದ್ರೆ ಇದೆಯೇ ಎನ್ನುವುದು ಆಪಲ್ಬಾಮ್ ತಂಡದ ಆಶಯವಾಗಿತ್ತು. ಇದಕ್ಕಾಗಿ ಇವರು ಆಯ್ದುಕೊಂಡದ್ದು ಸಮುದ್ರದಲ್ಲಿ ಬಹಳಷ್ಟು ಸಮಯ ತೇಲುತ್ತಾ ಕಾಲ ಕಳೆಯುವ ಅಂಬಲಿ ಮೀನುಗಳನ್ನು. ಇವು ಅಗತ್ಯ ಬಿದ್ದಾಗ, ಅಂದರೆ ಹಾರಾಟವನ್ನು ಹುಡುಕಲು ಅಥವಾ ಬೆಳಕನ್ನು ಹುಡುಕುವಾಗಷ್ಟೇ ತಮ್ಮ ಮೈಯನ್ನು ಹಿಂಡಿ ನೀರನ್ನು ದೂಡಿ ಮುಂದೆ ಚಿಮ್ಮುತ್ತವೆ, ಈಜು ಸಾಗುತ್ತವೆ. ಇಂತಹ ಯಾವುದೇ ಸಂವೇದನೆಗಳು ಇಲ್ಲದಿದ್ದಾಗ ತೇಲುತ್ತಾ ಅಲೆಗಳು ಕೊಂಡೊಯ್ದ ಕಡೆಗೆ ಸಾಗುತ್ತವೆ. ಜೀವ ಪ್ರಪಂಚದಲ್ಲಿ ಮೊದಲು ಹುಟ್ಟಿದ ಜೀವಿಗಳು ಇವು ಎನ್ನುವ ನಂಬಿಕೆ. ಇವುಗಳ ನರಕೋಶಗಳಲ್ಲಿರುವ ಪ್ರೋಟೀನ್ಗಳು ಹಾಗೂ ನರಸಂಕೇತಗಳನ್ನು ಸಾಗಿಸುವ ರಾಸಾಯನಿಕಗಳ ರಚನೆಯು ಬಹಳ ಮೂಲ ಸ್ವರೂಪದ್ದಾಗಿರುತ್ತದೆ. ಹೀಗಾಗಿ ಇವುಗಳಲ್ಲಿ ನಿದ್ರೆ ಇದೆ ಎಂದಾದರೆ ನರಗಳಲ್ಲಿ ಅದರ ಮೂಲ ಯಾವುದು ಎಂಬುದು ತಿಳಿಯಬಹುದು. ಅಷ್ಟೇ ಅಲ್ಲ, ನಿದ್ರೆ ಎನ್ನುವ ವಿದ್ಯಮಾನ ಪ್ರಾಣಿಗಳಲ್ಲಿ ಯಾವ

0: ಯುಗದಲ್ಲಿ ಹುಟ್ಟಿತು ಎಂಬುದು ಸ್ಪಷ್ಟವಾಗುತ್ತದೆ. ಹೀಗೆಂದು ಯೋಚಿಸಿದ ಆಪಲ್ಬಾಮ್ ತಂಡ, ರಾತ್ರಿ ಹೊತ್ತು ನಿದ್ರಿಸುವ ಒಂದು ಅಂಬಲಿ ಮೀನು ಹಾಗೂ ಬೆಳಗಿನ ಜಾವ ನಿದ್ರಿಸುವ ಅಂಬಲಿ ಮೀನುಗಳನ್ನು ಅಧ್ಯಯನ ಮಾಡಿತು. ಕಣ್ಣು, ಉಸಿರಾಟ, ಹೃದಯ ಮತ್ತು ಮಿದುಳು ಇಲ್ಲದ ಈ ಜೀವಿಗಳಲ್ಲಿ ನಿದ್ರೆಯನ್ನು ಗುರುತಿಸುವುದು ಹೇಗೆ ಎನ್ನುವುದು ಮೊದಲ ಪ್ರಶ್ನೆ. ಈ ಜೀವಿಗಳು ಸಾಮಾನ್ಯವಾಗಿ ಬಲೂನ್ ಉಬ್ಬಿ ತಗ್ಗಿದಂತೆ ಉಬ್ಬಿ ಕುಗ್ಗುತ್ತಿರುತ್ತವೆ. ಇದು ಸಾಮಾನ್ಯ ಚಟುವಟಿಕೆ. ಈ ಚಟುವಟಿಕೆ ನಿದ್ರೆಯ ಸಮಯದಲ್ಲಿ ಕಡಿಮೆ ಇರಬಹುದು ಎಂದು ತರ್ಕಿಸಿದ ವಿಜ್ಞಾನಿಗಳು, ರಾತ್ರಿಯೂ ಚಿತ್ರಗಳನ್ನು ತೆಗೆಯುವ ಇನ್ಫ್ರಾರೆಡ್ ಕ್ಯಾಮರಾಗಳನ್ನು ಬಳಸಿ ಈ ಜೀವಿಗಳ ಮಿಡಿತವನ್ನು ಗುರುತಿಸಿತು, ಲೆಕ್ಕ ಹಾಕಿತು. ಆಪಲ್ಬಾಮ್ ತಂಡ ಅಧ್ಯಯನ ಮಾಡಿದ ರಾತ್ರಿ ನಿದ್ರಿಸುವ ಅಂಬಲಿ ಮೀನಿನ ಹೆಸರು ಕ್ಯಾಸಿಯೋಪಿಯಾ ಆಂಡ್ರೋಮೀಡಾ. ಇದು ರಾತ್ರಿ ನಿದ್ರಿಸುವ ಅಂಬಲಿ ಮೀನು. ಮತ್ತೊಂದು ನೆಮೆಟೋಸ್ಟೆಲ್ಲಾ ವೆಕ್ಟೆನ್ಸಿಸ್ ಎನ್ನುವ ಸಿ ಅನಿಮೋನೆ. ಇವನ್ನು ಆಂಡ್ರೋಮೀಡಾ ಮತ್ತು ವೆಕ್ಟೆನ್ಸಿಸ್ ಎನ್ನೋಣ. ಆಂಡ್ರೋಮೀಡಾವಂತೆ ವೆಕ್ಟೆನ್ಸಿಸ್ ತೇಲುತ್ತಾ ಬದುಕುವುದಿಲ್ಲ. ಅದು ಸಾಗರದ ತಳದಲ್ಲಿ ಅಥವಾ ಬಂಡೆಗಲ್ಲುಗಳಿಗೆ ಅಂಟಿಕೊಂಡು ಬದುಕುತ್ತದೆ. ಆದರೆ ಅದವು ಅವಿರತವಾಗಿ ಮಿಡಿಯುತ್ತಿರುತ್ತದೆ. ಈ ಎರಡೂ ಜೀವಿಗಳ ಮಿಡಿತದ ವಿಡಿಯೋಗಳನ್ನು ಕಂಡಾಗ ತಿಳಿದದ್ದು, ಆಂಡ್ರೋಮೀಡಾದ ಮಿಡಿತ ಹಗಲು ರಾತ್ರಿಯೂ ಒಂದೇ ತರನಾಗಿದ್ದದ್ದು ಅಚ್ಚರಿ ತಂದಿತ್ತು. ಅದು ಪ್ರತಿ ನಿಮಿಷಕ್ಕೆ 32 ರಿಂದ 36 ಬಾರಿ ಮಿಡಿಯುತ್ತಿತ್ತು. ರಾತ್ರಿಯ ವೇಳೆ ಮಾತ್ರ ಮಿಡಿತ ಕಡಿಮೆ ಇರುತ್ತಿತ್ತು. ರಾತ್ರಿಯೂ ಅದು ಮಿಡಿಯುತ್ತಿದ್ದರಿಂದ ಆಂಡ್ರೋಮೀಡಾ ನಿದ್ರಿಸುತ್ತದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಆಪಲ್ಬಾಮ್ ತಂಡ ಇದಕ್ಕಾಗಿ ಆಂಡ್ರೋಮೀಡಾದ ನರತಂತುಗಳ ಪ್ರತಿಕ್ರಿಯೆಯ ವೇಗವನ್ನು ಅಳೆದು ನೋಡಿತು. ಇವುಗಳ ಮೇಲೆ ಪ್ರಖರವಾದ ಬೆಳಕು ಬಿದ್ದಾಗ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಗಣಿಸಿದಾಗ ಒಂದು ವಿಶೇಷ ತಿಳಿಯಿತು. 32ಕ್ಕಿಂತಲೂ ಕಡಿಮೆ ಮಿಡಿತ 3 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಇರುವ ಸಂದರ್ಭದಲ್ಲಿ ಆಂಡ್ರೋಮೀಡಾಗಳು ಬೆಳಕಿಗೆ ಬಹಳ ನಿಧಾನವಾಗಿ ಪ್ರತಿಕ್ರಿಯಿಸುತ್ತಿದ್ದವು. ಅಂದರೆ ಅವು ನಿದ್ರಿಸುತ್ತಿವೆ ಎಂದರ್ಥವಷ್ಟೇ. ಅವುಗಳಲ್ಲಿ ಪ್ರತಿ 24 ಗಂಟೆಗಳೊಮ್ಮೆ ಈ ನಿದ್ರಾವಸ್ಥೆ ಮರಳು ಕಳೆಯುತ್ತಿತ್ತು. ಥೇಟ್ ನಮ್ಮ ಜೈವಿಕ ಗಡಿಯಾರಗಳು ರಾತ್ರಿ ನಮಗೆ ನಿದ್ರೆ ತರಿಸುವಂತೆ. ಅಷ್ಟೇ ಅಲ್ಲ, ಹಗಲಿನ ವೇಳೆಯಲ್ಲಿಯೂ ಒಮ್ಮೊಮ್ಮೆ ಅವು ನಿಧಾನವಾಗಿ ಮಿಡಿಯುತ್ತಿದ್ದವು. ಅಂದರೆ ಆಂಡ್ರೋಮೀಡಾಗಳಲ್ಲಿ ಹಗಲು ರಾತ್ರಿಯ ಅಥವಾ ಬೆಳಕು ಕತ್ತಲೆಯ ಅವಧಿಗಳು ನಿದ್ರೆಯನ್ನು ಉಂಟು ಮಾಡುತ್ತವೆ ಎಂದು ಆಪಲ್ಬಾಮ್ ತೀರ್ಮಾನಿಸಿದ್ದಾರೆ. ಇದೇ ರೀತಿಯ ಪ್ರಯೋಗವನ್ನು ವೆಕ್ಟೆನ್ಸಿಸ್ ಮೇಲೂ ನಡೆಸಲಾಯಿತು. ಸದಾ ತಮ್ಮ ಬಾಹುಗಳನ್ನು ಅಲ್ಲಾಡಿಸುವ ಈ ಜೀವಿಗಳು ಕೆಲವೊಮ್ಮೆ ಬಾಹುಗಳನ್ನು ಅಲ್ಲಾಡಿಸುವುದಿಲ್ಲ. 8 ನಿಮಿಷಕ್ಕಿಂತಲೂ ಹೆಚ್ಚು ಕಾಲ ಅವು ಹೀಗೆ ಬಾಹುಗಳನ್ನು ಅಲ್ಲಾಡಿಸದೇ ಇದ್ದಾಗ ನಿದ್ರಾವಸ್ಥೆ ತಲುಪಿವೆ ಎನ್ನಬಹುದು. ಏಕೆಂದರೆ ಈ ಸಂದರ್ಭದಲ್ಲಿ ಅವುಗಳ ಮೇಲೆ ಬೆಳಕು ಚೆಲ್ಲಿದಾಗ ವೆಕ್ಟೆನ್ಸಿಸ್ನ ಪ್ರತಿಕ್ರಿಯೆಗಳು ನಿಧಾನವಾಗಿದ್ದವು. ಅಂದರೆ ಈ ಸಮಯದಲ್ಲಿ ಅವುಗಳಲ್ಲಿ ಎಚ್ಚರ ಕಡಿಮೆ ಎಂದಾಯಿತು. ಈ ಸ್ಥಿತಿ 36 ಗಂಟೆಗಳೊಮ್ಮೆ ಮರಳು ಕಳೆಯುತ್ತಿತ್ತು. 22 ಗಂಟೆಗಳ ಕಾಲ ಚಟುವಟಿಕೆಯಿಂದ ಇರುವ ಇವು 12 ಗಂಟೆಗಳ ಕಾಲ ನಿದ್ರಿಸುತ್ತಿದ್ದವು. ಮಿದುಳೇ ಇಲ್ಲದ ಇವುಗಳಲ್ಲಿ ಈ ನಿದ್ರಾವಸ್ಥೆಯಲ್ಲಿ ಏನಾಗುತ್ತದೆ ಎಂಬುದನ್ನು ತಿಳಿಯುವ ಕುತೂಹಲದಿಂದ ಆಪಲ್ಬಾಮ್ ತಂಡ ಈ ಜೀವಿಗಳ ನರಕೋಶಗಳಲ್ಲಿ ನಡೆಯುವ ರಾಸಾಯನಿಕ ವಿದ್ಯುತ್ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿತು. ವಿಶೇಷವಾಗಿ ತಳಿ ರಾಸಾಯನಿಕವಾದ ಡಿಎನ್ಎಯನ್ನು ರಿಪೇರ್ ಮಾಡುವ ಚಟುವಟಿಕೆಗಳು ನಿದ್ರಾವಸ್ಥೆಯಲ್ಲಿ ಹೆಚ್ಚಿದ್ದವು ತೋರಿದೆ. ನಿದ್ರಾವಸ್ಥೆಯಲ್ಲಿ ಎರಡೂ ಜೀವಿಗಳಲ್ಲಿ ಈ ಚಟುವಟಿಕೆ ಸಾಧಾರಣಕ್ಕಿಂತಲೂ ಹೆಚ್ಚಿತ್ತಂತೆ. ಸಾಮಾನ್ಯವಾಗಿ ಡಿಎನ್ಎಯಲ್ಲಿ ಆಗುವ ದೋಷಗಳು ಜೀವಕೋಶಗಳು ವಿಭಜಿಸುವಾಗ ಸರಿಹೋಗುತ್ತವೆ. ಆದರೆ ನರಕೋಶಗಳು ವಿಭಜಿಸುವುದಿಲ್ಲ. ಬಹುಶಃ ಈ ಕಾರಣದಿಂದಾಗಿಯೇ ಅವುಗಳಲ್ಲಿ ಕಾಣಿಸಿಕೊಂಡ ದೋಷಗಳನ್ನು ಸರಿಪಡಿಸುವುದಕ್ಕಾಗಿಯೇ ನಿದ್ರಾವಸ್ಥೆ ಹುಟ್ಟಿರಬೇಕು ಎಂಬುದು ಆಪಲ್ಬಾಮ್ ಅವರ ತರ್ಕ. ಈ ತರ್ಕಕ್ಕೆ ಕಾರಣವೂ ಉಂಟು. ನಿದ್ರೆಗೆಟ್ಟ ಜೀವಿಗಳಲ್ಲಿ ಡಿಎನ್ಎ ದೋಷಗಳು ನಿದ್ರಿಸುತ್ತಿದ್ದವುಗಳಲ್ಲಿ ಇದ್ದದಕ್ಕಿಂತಲೂ ಹೆಚ್ಚಿದ್ದವು. ಮಿದುಳೇ ಇಲ್ಲದ ಜೀವಿಗಳಲ್ಲಿ ನಿದ್ರೆ ಇರುವುದು ಅದು ಡಿಎನ್ಎ ದುರಸ್ತಿಗೆ ತಳುಕೊಂಡಿರುವುದು ವಿಶೇಷವೇ. ಏಕೆಂದರೆ ಡಿಎನ್ಎಯಲ್ಲಿ ಆಗುವ ದೋಷಗಳು ಮುಪ್ಪನ್ನು ಖಾಯಿಲೆಯನ್ನು ತರುತ್ತವೆ ಎಂಬುದು ಈಗ ಸಿದ್ಧವಾದ ಸಂಗತಿ. ಅಂದರೆ ನಿದ್ರೆ ಎನ್ನುವುದು ಮುಪ್ಪನ್ನು ನಿಧಾನಿಸಲು ವಿಕಾಸವಾದ ವ್ಯವಸ್ಥೆ ಇರಬೇಕು. ಮುಂದಿನ ಸಂಶೋಧನೆಗಳು ಈ ಬಗ್ಗೆ ಅರಿವು ಮಾಡಬಹುದು. ಚುಟುಕು ಚುರುಕು.
1: ಇರುವೆಯನ್ನು ತಿನ್ನುವ ನೊಣವೊಂದರ 2 ಪ್ರಭೇದಗಳು ಹೊಸದಾಗಿ ಪತ್ತೆಯಾಗಿವೆ. ಕಳೆದ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಬಗೆಯ ನೊಣಗಳು ಭಾರತದಲ್ಲಿ ಕಂಡುಬಂದಿವೆ. ವಿಜ್ಞಾನಿಗಳು ಮೆಟಡಾನ್ ಎಂಬ ಕುಲದವು ಎನ್ನುವ ಈ ನೊಣಗಳಲ್ಲಿ ಒಂದನ್ನು ಜನನಿಬಿಡವಾದ ದೆಹಲಿಯ ತೋಟಗಳಲ್ಲಿಯೂ, ಮತ್ತೊಂದನ್ನು ಪಶ್ಚಿಮಘಟ್ಟದ ಕಾಡುಗಳಲ್ಲಿಯೂ ಗುರುತಿಸಲಾಗಿದೆ. ಮೆಟಡಾನ್ ಘೋರ್ಪಡೈ ಎನ್ನುವ ನೊಣ ದೆಹಲಿಯ ಬಳಿ ಕಂಡುಬಂದಿದೆ. ಇದೇ ಬಗೆಯ ಆದರೆ ರೋಮಗಳು ತುಸು ಕಪ್ಪಾಗಿರುವ ಮೆಟಡಾನ್ ರೀಮೇರಿ ತಮಿಳುನಾಡಿನ ಸಿರುವಾಣಿ ಬೆಟ್ಟಗಳಲ್ಲಿ ಕಾಣಸಿಕ್ಕಿದೆ.

0: ಇವೆರಡೂ ನೊಣಗಳು ಇರುವೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಒಡೆದು ಹೊರಬಂದ ಹುಳು ಅಥವಾ ಲಾರ್ವಾಗೆ ಇರುವೆಗಳ ಮೊಟ್ಟೆಗಳು ಮತ್ತು ಲಾರ್ವಾಗಳೇ ಭೋಜನ. ಹೀಗಾಗಿ ಈ ನೊಣಗಳನ್ನು ಹೂವು, ಎಲೆಗಳು ಅಥವಾ ಇನ್ಯಾವುದೇ ಆಹಾರ ಮೂಲಗಳ ಬಳಿ ಕಾಣುವುದು ಅಪರೂಪ. ಇವುಗಳ ಲಾರ್ವಗಳಿಗೆ ಇರುವೆಗಳ ಮೊಟ್ಟೆಯಷ್ಟೇ ಆಹಾರವಾಗಿರುವುದರಿಂದ ಇರುವೆಗಳ ನಾಶದೊಟ್ಟಿಗೆ ಈ ನೊಣಗಳು ನಾಶವಾಗಿ ಬಿಡಬಹುದು.
1: ಯುದ್ಧದ ಅನುಕೂಲಗಳು. ಯುದ್ಧ ಎಂದರೆ ಸಾವು, ನೋವು ಎಂದಷ್ಟೇ ಗೊತ್ತು. ಯುದ್ಧಕಾಲೇ ಶಸ್ತ್ರಾಭ್ಯಾಸ ಎನ್ನುವ ನಾಣ್ಣುಡಿ ಇಂದಿಗೂ ಪ್ರಸ್ತುತ. ಏಕೆಂದರೆ ಯುದ್ಧಗಳ ಸಂದರ್ಭದಲ್ಲಿ ನಡೆಯುವ ಹಲವು ಸಂಶೋಧನೆಗಳು ಯುದ್ಧದ ಅನಂತರವೂ ಅನುಕೂಲಿಯಾಗಿ ಉಳಿಯುತ್ತವೆ. ಇದಕ್ಕೆ ಉತ್ತಮ ಉದಾಹರಣೆ ನಾಟಿಲಸ್ ಪತ್ರಿಕೆ ಪಟ್ಟಿ ಮಾಡಿರುವ 6 ಸಂಶೋಧನೆಗಳು. ಸುಮಾರು 100 ವರ್ಷಗಳಿಗೂ ಹಿಂದೆ ನಡೆದಿದ್ದ ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಯುದ್ಧಕ್ಕೆಂದು ಸಿದ್ಧಪಡಿಸಿದ ಈ ಶೋಧಗಳು ಇಂದು ಎಲ್ಲಾ ಕಡೆಯೂ ಬಳಕೆಯಲ್ಲಿವೆ, ಸಾರ್ವಜನಿಕರಿಗೆ ನೆರವಾಗುತ್ತಿವೆ. ನಾವು ನಿತ್ಯವೂ ಬಳಸುವ ಗೊಬ್ಬರ ಇದರಲ್ಲಿ ಒಂದು. ಪೊಟ್ಯಾಷಿಯಂ ಹಾಗೂ ಅಮೋನಿಯಂ ನೈಟ್ರೇಟುಗಳನ್ನು ರಾಸಾಯನಿಕ ಗೊಬ್ಬರವನ್ನಾಗಿ ಈಗ ಬಳಸುತ್ತಿದ್ದೇವಷ್ಟೇ. ಇವು ಹಸಿರು ಕ್ರಾಂತಿಗೂ ನೆರವಾದಂತಹ ರಾಸಾಯನಿಕಗಳು. 100 ವರ್ಷಗಳ ಹಿಂದೆ ಇವುಗಳ ಬಳಕೆ ಸೀಮಿತವಾಗಿತ್ತು, ಏಕೆಂದರೆ ಇವುಗಳನ್ನು ಕೇವಲ ನೈಸರ್ಗಿಕ ಮೂಲದಿಂದಷ್ಟೇ ಪಡೆಯಬೇಕಿತ್ತು. ಈ ಮೂಲಗಳು ಬಹಳ ಕಡಿಮೆಯಿದ್ದವು. ಯುರೋಪಿನ ಹಲವು ರಾಷ್ಟ್ರಗಳು ದಕ್ಷಿಣ ಅಮೆರಿಕದ ಬಳಿ ಇದ್ದ ಗುವಾನೋ ದ್ವೀಪಗಳಲ್ಲಿ ಹಕ್ಕಿಗಳು ಹಾಕಿದ್ದ ಹಿಕ್ಕಿಗಳ ಗುಡ್ಡೆಗಳನ್ನು ಹೊತ್ತು ತಂದು ಈ ರಾಸಾಯನಿಕಗಳನ್ನು ತಯಾರಿಸುತ್ತಿದ್ದವು. ಗೊಬ್ಬರದ ಜೊತೆಗೆ ಇವನ್ನು ಸಿಡಿಮದ್ದುಗಳಲ್ಲಿಯೂ ಬಳಸಲಾಗುತ್ತಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾದಾಗ ಯುದ್ಧದಲ್ಲಿ ತೊಡಗಿದ್ದ ಜರ್ಮನಿಗೆ ಈ ರಾಸಾಯನಿಕ ದೊರೆಯದಂತೆ ಫ್ರಾನ್ಸ್ ಮತ್ತು ಇಂಗ್ಲೆಂಡು ಕಾದುಕೊಂಡವು. ಆಗ ಜರ್ಮನಿಯ ರಾಸಾಯನಿಕ ವಿಜ್ಞಾನಿ ಫ್ರಿಟ್ಸ್ ಹೇಬರ್ ಸಂಗಡಿಗ ರಾಬರ್ಟ್ ಬಾಷ್ ಜೊತೆಗೂಡಿ ಗಾಳಿಯಲ್ಲಿರುವ ನೈಟ್ರೋಜನ್ನಿಂದ ಅಮೋನಿಯಾವನ್ನು ತಯಾರಿಸುವ ವಿಧಾನವನ್ನು ಪತ್ತೆ ಮಾಡಿದ. ಇದುವೇ ಮುಂದೆ ಬಾಂಬ್ ತಯಾರಿಸಲು ಬೇಕಾದ ಅಮೋನಿಯಂ ನೈಟ್ರೇಟು ಹಾಗೂ ರಸಗೊಬ್ಬರವನ್ನು ತಯಾರಿಸುವ ಯೂರಿಯಾದ ತಯಾರಿಕೆಗೆ ಮೂಲವಾಯಿತು. ಜರ್ಮನಿ ಸಾಕಷ್ಟು ಬಾಂಬುಗಳನ್ನು ತಯಾರಿಸಲು ಶಕ್ತವಾಗಿದ್ದರಿಂದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿತ್ತು. ಮೊದಲನೆಯ ವಿಶ್ವಯುದ್ಧ ಆರಂಭವಾಗುವುದಕ್ಕೂ ಮೊದಲೇ ರೇಡಿಯೋದ ಆವಿಷ್ಕಾರವಾಗಿತ್ತು, ಆದರೆ ಅದರ ಬಳಕೆ ಇನ್ನೂ ಸೀಮಿತವಾಗಿತ್ತಷ್ಟೇ. ಹಾಗೆಯೇ ಯುದ್ಧಕ್ಕಿಂತಲೂ ಮುನ್ನವೇ ವಿಮಾನಗಳ ಆವಿಷ್ಕಾರವೂ ಆಗಿತ್ತು, ಆದರೆ ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದು ಮೊದಲನೆಯ ವಿಶ್ವಯುದ್ಧದ ಸಂದರ್ಭದಲ್ಲಿ. ಅದರ ಫಲವನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಇಂದು ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಿರುವ ನಾಗರಿಕ ವಿಮಾನಗಳು ಇವೆರಡೂ ಆವಿಷ್ಕಾರಗಳು ಜೊತೆಯಾಗಿದ್ದರಿಂದ ಸಾಧ್ಯವಾದವು ಎಂದರೆ ತಪ್ಪೇನಿಲ್ಲ. ಯುದ್ಧದ ವೇಳೆ ಶತ್ರುಪಾಳೆಯಗಳ ಮೇಲೆ ಬಾಂಬ್ ಸಿಡಿಸಲು ವಿಮಾನಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆದರೆ ವಿಮಾನದಲ್ಲಿದ್ದ ಪೈಲಟ್ಟುಗಳಿಗೆ ಎತ್ತ ಹಾರಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವ ದಿಸೆ ತೋರುವ ಮಾರ್ಗ ಇರಲಿಲ್ಲ. ವಿಮಾನ ಹತ್ತುವ ಮೊದಲೇ ಎಲ್ಲ ನಿರ್ದೇಶಗಳನ್ನು ನಿಖರವಾಗಿ ನೀಡಬೇಕಾಗುತ್ತಿತ್ತು. ಹಾದಿ ತಪ್ಪಿದರೆ ಮರಳಿ ಬರುವುದು ಕಷ್ಟವಾಗುತ್ತಿತ್ತು. ಈ ನಿಟ್ಟಿನಲ್ಲಿ ರೇಡಿಯೋ ವಿಮಾನಗಳಿಗೆ ನಿರಂತರವಾಗಿ ನಿರ್ದೇಶಗಳನ್ನು ನೀಡಲು ನೆರವಾಯಿತು. ಕಚೇರಿಯಲ್ಲಿ ಕುಳಿತು ವಿವಿಧ ವಿಮಾನಗಳಿಗೆ ಸೂಚನೆಗಳನ್ನು ತಲುಪಿಸುವ ಕೆಲಸ ಆರಂಭವಾಯಿತು. ಇದೇ ವ್ಯವಸ್ಥೆ ಅನಂತರ ನಾಗರಿಕ ವಿಮಾನಗಳ ಮೇಲೆ ಕಣ್ಣಿಟ್ಟು ಅವುಗಳಿಗೆ ದಿಕ್ಕು ತೋರಿಸುವ ವ್ಯವಸ್ಥೆ ಆಯಿತು. ಪ್ರತಿ ವಿಮಾನ ನಿಲ್ದಾಣದಲ್ಲಿಯೂ ಹೀಗೆ ವಿಮಾನ ಸಂಚಾರ ನಿಯಂತ್ರಣ ಕೇಂದ್ರಗಳು ಹುಟ್ಟಿಕೊಂಡವು. ವಿಮಾನಯಾನ ಸುಗಮವಾಯಿತು. ಮೊಬೈಲ್ ಎಕ್ಸ್ರೇ ಕೇಂದ್ರಗಳು ಕೂಡ ಯುದ್ಧದ ಕೊಡುಗೆಯೇ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತೆ ಮೇರಿ ಕ್ಯೂರಿ ಎಕ್ಸ್ರೇ ಹಾಗೂ ವಿಕಿರಣಗಳ ಅಧ್ಯಯನ ನಡೆಸುತ್ತಿದ್ದಳು. ಯುದ್ಧದಲ್ಲಿ ಬಹಳಷ್ಟು ಸೈನಿಕರ ಮೂಳೆ ಮುರಿಯುತ್ತಿತ್ತು. ಅದನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡುವುದು ಅಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಮೇರಿ ಪುಟ್ಟದೊಂದು ಎಕ್ಸ್ರೇ ಯಂತ್ರವನ್ನು ಆಂಬ್ಯುಲೆನ್ಸ್ನಲ್ಲಿಟ್ಟು ಯುದ್ಧಭೂಮಿಗೆ ಕೊಂಡೊಯ್ದಳು. ಅಲ್ಲಿಯೇ ನೇರವಾಗಿ ಗಾಯಾಳುಗಳ ಎಕ್ಸ್ರೇ ತೆಗೆದುಕೊಡಲು ಪ್ರಾರಂಭಿಸಿದಳು. ಈ ಕೆಲಸದಲ್ಲಿ ಅವಳ ಮಗಳು ಐರೀನ್ ಕ್ಯೂರಿ ಕೂಡ ನೆರವಾಗಿದ್ದಳು. ಐರೀನ್ ಕ್ಯೂರಿಗೂ ಅನಂತರ ರಸಾಯನ ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಎನ್ನುವುದು ಗಮನಾರ್ಹ. ಈ ಇಬ್ಬರು ನೊಬೆಲ್ ವಿಜೇತೆ ಮಹಿಳೆಯರ ಸಾಹಸದಿಂದಾಗಿ ಮೊಬೈಲ್ ಎಕ್ಸ್ರೇ ಯಂತ್ರಗಳು ಆವಿಷ್ಕಾರವಾದವು. ಯುದ್ಧದ ಸಂದರ್ಭದಲ್ಲಿ ಆಗುವ ಆವಿಷ್ಕಾರಗಳೆಲ್ಲವೂ ಒಂದೋ ಶಸ್ತ್ರ ಇಲ್ಲವೇ ವೈದ್ಯಕ್ಕೆ ಸಂಬಂಧಿಸಿದವೇ ಆಗಬೇಕಿಲ್ಲ. ಉದಾಹರಣೆಗೆ, ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಧರಿಸುವ ಸ್ಯಾನಿಟರಿ ಪ್ಯಾಡುಗಳು. ಇವುಗಳ ಕಲ್ಪನೆ ಮೂಡಿದ್ದು ಯುದ್ಧದ ಸಂದರ್ಭದಲ್ಲಿಯೇ ಎಂದರೆ ವಿಚಿತ್ರ ಎನ್ನಿಸಬಹುದು. ಯುದ್ಧದಲ್ಲಿ ಗಾಯಾಳುಗಳಿಂದ ಸುರಿಯುವ ರಕ್ತವನ್ನು ಒರೆಸಲು ಹಾಗೂ ಗಾಯದಿಂದ ರಕ್ತ ಸೋರದಂತೆ ತಡೆಯುವ ಬತ್ತೆ ಬೇಕಿತ್ತು. ಅರ್ನೆಸ್ಟ್ ವೆಹ್ಲರ್ ಎನ್ನುವ ಅಮೆರಿಕನ್ ಉದ್ಯಮಿ ಕಾಗದ ತಯಾರಿಸುತ್ತಿದ್ದ. ಈತ ಜರ್ಮನಿ ಆಸ್ಟ್ರಿಯಾದಲ್ಲಿ ಪ್ರವಾಸ ಕೈಗೊಂಡಾಗ ಅಲ್ಲೊಂದು ಹೊಸ ಬಗೆಯ ನಾರನ್ನು ಕಂಡ.

0: ನಾರು ಸಾಧಾರಣ ಕಾಗದ ಅಥವಾ ಹತ್ತಿಯ ನಾರಿಗಿಂತ ಹೆಚ್ಚು ನೀರನ್ನು ಹೀರಿಕೊಳ್ಳುತ್ತಿತ್ತು. ಇದರಿಂದ ತಯಾರಿಸಿದ ಕಾಗದ ಕೊಳೆಯನ್ನು ಒರೆಸಲು ಅನುಕೂಲಿ ಎಂದು ಕಂಡುಕೊಂಡ ಮೆಹಲರ್ ಅದನ್ನು ತಯಾರಿಸಲು ಆರಂಭಿಸಿದ. ಯುದ್ಧಭೂಮಿಯಲ್ಲಿ ಗಾಯಾಳುಗಳಿಗೆ ಶುಶ್ರೂಷೆ ನಡೆಸುತ್ತಿದ್ದ ದಾದಿಗಳಿಗೆ ರಕ್ತ ಒರೆಸಲು ಬತ್ತೆ ಬೇಕಿತ್ತು. ಮೆಹಲರ್ನ ಬತ್ತೆ ಅದಕ್ಕೆ ಉಪಯುಕ್ತ ಎನ್ನಿಸಿತು. ಇದರಿಂದ ಬ್ಯಾಂಡೇಜ್ ಕಟ್ಟುತ್ತಿದ್ದರು. ಅದೇ ವೇಳೆ ತಮ್ಮ ಮುಟ್ಟಿನ ಸಮಯದಲ್ಲಿಯೂ ರಕ್ತವನ್ನು ಹೀರಿಡಲು ಇದನ್ನು ಗುಟ್ಟಾಗಿ ಬಳಸಲು ಆರಂಭಿಸಿದರು. ಹೀಗಾರಂಭವಾಯಿತು ಸ್ಯಾನಿಟರಿ ಪ್ಯಾಡುಗಳ ಬಳಕೆ. ಮುಂದೆ ಇದರಲ್ಲಿ ಇನ್ನಷ್ಟು ಸುಧಾರಣೆಯಾಯಿತು ಎನ್ನುವುದು ಚರಿತ್ರೆ. ಇದೀಗ ಸ್ಯಾನಿಟರಿ ಪ್ಯಾಡುಗಳನ್ನು ಶಾಲೆಗಳಲ್ಲಿಯೂ ವಿತರಿಸಲಾಗುತ್ತಿದೆ. ಮೆಹಲರ್ನ ಕಾಗದವೇ ಮುಂದೆ ಹೋಟೆಲ್ಗಳಲ್ಲಿ ನೀಡುವ ಪೇಪರ್ ನ್ಯಾಪ್ಕಿನ್ ಹಾಗೂ ಮುಖ ಒರೆಸಲು ಬಳಸುವ ಕ್ಲೀನೆಕ್ಸ್ ಕಾಗದವಾಗಿಯೂ ರೂಪುಗೊಂಡಿತು. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ದೀಪದ ಅಡಿಯಲ್ಲಿ ಮಲಗಿಸುವುದನ್ನು ಕಂಡಿದ್ದೀರಷ್ಟೇ. ಇದು ಕೂಡ ಯುದ್ಧದ ಕೊಡುಗೆಯೇ ಎಂದರೆ ಅಚ್ಚರಿ ಪಡಬೇಕಿಲ್ಲ. ಮೊದಲನೆಯ ವಿಶ್ವಯುದ್ಧದ ಸಮಯದಲ್ಲಿ ಜರ್ಮನಿಯ ಮಕ್ಕಳಲ್ಲಿ ರಿಕೆಟ್ಸ್ ಎನ್ನುವ ರೋಗ ವ್ಯಾಪಕವಾಗಿ ಕಂಡುಬಂದಿತ್ತು. ಇದಕ್ಕೆ ಕಾರಣ ಆಗ ಗೊತ್ತಿರಲಿಲ್ಲವೆನ್ನಿ, ಈಗ ಇದು ವಿಟಮಿನ್ ಡಿಯ ಕೊರತೆಯಿಂದಾಗಿ ಆಗುತ್ತದೆ ಎಂದು ತಿಳಿದಿದೆ. ರಿಕೆಟ್ಸ್ನಿಂದಾಗಿ ಮಕ್ಕಳಲ್ಲಿ ಮೂಳೆ ಮುರಿತ ಹೆಚ್ಚಿತ್ತು. ಇಂತಹ ಮಕ್ಕಳ ಚರ್ಮ ಸಾಮಾನ್ಯಕ್ಕಿಂತಲೂ ಪೇಲವವಾಗಿದೆ ಎಂದು ಜರ್ಮನಿಯ ವಿಜ್ಞಾನಿ ಕರ್ಟ್ ಹಲ್ಸಿನ್ಸ್ಕಿ ಕಂಡುಕೊಂಡ. ಚರ್ಮ ಕಂದಾಗುವಂತೆ ಮಾಡಬಹುದೇ ಎಂದು ಪ್ರಯತ್ನಿಸಿದ. ಮಕ್ಕಳನ್ನು ಪಾದರಸ ಬಳಸಿದ ದೀಪಗಳ ಬೆಳಕಿಗೆ ಒಡ್ಡಿದ. ಮಕ್ಕಳ ಚರ್ಮದಲ್ಲಿ ಬಣ್ಣ ಕೂಡಿತು, ಜೊತೆಗೆ ರಿಕೆಟ್ಸ್ ಕಾಯಿಲೆಯ ಲಕ್ಷಣಗಳು ಕಡಿಮೆಯಾದವು. ಹೀಗೆ ಹುಟ್ಟಿತು ಸನ್ ಲ್ಯಾಂಪ್ ಎನ್ನುವ ಉಪಕರಣ. ಇದನ್ನು ಅನಂತರ ಮೂಳೆ ಮುರಿದ ಸೈನಿಕರ ಚಿಕಿತ್ಸೆಯಲ್ಲಿಯೂ ಬಳಸಲಾಯಿತು. ಹೀಗೆ ಯುದ್ಧ ಬಾಂಬುಗಳಲ್ಲದೆ ಇತರ ಉಪಯುಕ್ತ ವಸ್ತುಗಳನ್ನು ನೀಡಿದೆ. ಆದರೆ ಈ ಶೋಧಗಳ ಮೂಲ ಉದ್ದೇಶ ಮಾತ್ರ ಯುದ್ಧದಲ್ಲಿ ಶತ್ರುವಿಗಿಂತಲೂ ಒಂದು ಕೈ ಮೇಲಾಗಿರಬೇಕು ಎನ್ನುವುದೇ ಆಗಿತ್ತು.
1: ಕಥೆ, ಪುರಾಣ ಮತ್ತು ವೈದ್ಯ. ಕಥೆ ಕೇಳೋದು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪಂಚತಂತ್ರದ ಕಥೆಗಳು, ಚಾರಿತ್ರಿಕ ಕಥೆಗಳು, ಪುರಾಣಗಳು ಎಲ್ಲವೂ ಸ್ವಾರಸ್ಯವೇ. ಕೇಳುತ್ತಿದ್ರೆ ಬೆರಗು ಮೂಡಿಸುವಂಥವು. ಪುಷ್ಪಕ ವಿಮಾನ ಹೇಗೆ ಹಾರಿರಬಹುದು? ಹನುಮಂತ ಶ್ರೀಲಂಕೆಯನ್ನು ಒಂದೇ ಹಾರನ ದಾಟಿದಂತಲ್ಲ, ಅವನು ಎಷ್ಟು ದೊಡ್ಡವನಿರಬಹುದು ಅಥವಾ ಅವನ ಹಾರಿದ್ದು ಎಷ್ಟು ಜೋರಾಗಿರಬಹುದು? ಹೀಗೆಲ್ಲ ನಾವು ಕಥೆ ಕೇಳುವಾಗ ಕಲ್ಪಿಸಿಕೊಂಡು ಬೆರಗಾಗ್ತೇವೆ. ಕೆಲವು ಕಥೆಗಳಲ್ಲಿ ಬರುವ ಸಂದರ್ಭಗಳು ಆಯಾ ಕಾಲದ ಪರಿಸರ, ಜನಜೀವನ ಹಾಗೂ ತಿಳುವಳಿಕೆಯ ಬಗ್ಗೆ ನಮಗೆ ಪರಿಚಯ ಮೂಡಿಸುತ್ತೆ. ಇಂತಹ ಕಥೆಗಳಲ್ಲಿ ಒಂದು ಸೋಮದೇವನ ಕಥಾಸರಿತ್ ಸಾಗರದಲ್ಲಿ ಇದೆ. ಸೋಮದೇವ ಎಂಬ ಸಂಸ್ಕೃತ ಕವಿ 11ನೆಯ ಶತಮಾನದಲ್ಲಿ ಕಾಶ್ಮೀರದ ರಾಜ ಅನಂತದೇವನ ಹೆಂಡತಿಯಾದ ಸೂರ್ಯವತಿಗೆ ಹೇಳಿದ ಕಥೆಗಳಂತೆ. ಆದರೆ ಇಂತಹದೇ ಕಥೆಗಳನ್ನ ಅದಕ್ಕೆ ಮೊದಲೂ ಜನ ಹೇಳ್ತಿದ್ರು. ಸೋಮದೇವ ಅವನ್ನೆಲ್ಲ ಒಟ್ಟು ಮಾಡಿ ಕಥಾಸರಿತ್ ಸಾಗರ ಎನ್ನುವ ಪುಸ್ತಕವನ್ನ ರಚಿಸಿದಂತೆ. ಈ ಕಥೆಗಳಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಕಿವಿಯೊಳಗೆ ಲಕ್ಷ್ಮೀ ಚೇಳು ಎನ್ನುವ ಹುಳ ಮನೆ ಮಾಡಿಕೊಂಡು ಕಥೆ. ಅದನ್ನ ಗುಣಪಡಿಸಿದ ಚಿಕಿತ್ಸೆಯ ಕಥೆ. ಕೀರ್ತಿಸೇನ ಎನ್ನುವ ಸುಂದರಿಯ ಗಂಡ ವ್ಯಾಪಾರಿ, ಊರು ಬಿಟ್ಟು ಹೋಗಿರ್ತಾನೆ. ಆಗ ಅವಳ ಅತ್ತೆ ಕಾಟ ಕೊಡ್ತಾಳೆ. ಆ ಕಾಟವನ್ನು ತಡೆಯದೆ ಕೀರ್ತಿಸೇನ ಗಾಡಿ ಓಡ್ ಹೋಗಿ ಒಂದು ಮರದ ಪಟ್ರೆಯೊಳಗೆ ಅಡಿಕೊಳ್ತಾಳೆ. ಆ ಮರದಲ್ಲಿ ಒಬ್ಬ ರಾಕ್ಷಸಿ ಇರ್ತಾಳೆ. ಅವಳ ಮಕ್ಕಳು ಹಸ್ವೆ ಅಂತ ರಗಳೆ ಮಾಡಿದಾಗ, ಸ್ವಲ್ಪ ತಾಳಿ, ಇಲ್ಲೇ ಪಕ್ಕದ ರಾಜ್ಯದಲ್ಲಿ ಇರುವ ವಾಸುದತ್ತ ಎನ್ನುವ ರಾಜ ಸಾಯಲಿದ್ದಾನೆ, ಅವನನ್ನು ಗುಣಪಡಿಸಲು ಯಾವ ವೈದ್ಯನಿಗೂ ಸಾಧ್ಯವಾಗಿಲ್ಲ ಅಂತಾಳೆ. ಅದಕ್ಕೆ ಮಕ್ಕಳು, ಆ ಕಾಯಿಲೆಗೆ ಕಾರಣ ಏನು, ಯಾಕೆ ಚಿಕಿತ್ಸೆ ಇಲ್ಲ ಅಂತ ಪ್ರಶ್ನಿಸ್ತಾರೆ. ಆ ರಾಕ್ಷಸಿ ಮಕ್ಕಳಿಗೆ, ಹಾಗೇನಿಲ್ಲ, ಅದಕ್ಕೆ ಚಿಕಿತ್ಸೆ ಇದೆ, ಅದು ಕಾಯಿಲೆ ಅಲ್ಲ, ರಾಜನ ತಲೆಯಲ್ಲಿ ಲಕ್ಷ್ಮೀ ಚೇಳು ಸೇರಿ ಮನೆ ಮಾಡಿದೆ, ಅದನ್ನ ಹೊರಗೆ ತೆಗೆದ್ರೆ ಅವನು ಗುಣವಾಗ್ತಾನೆ, ಅದನ್ನು ತೆಗಿಬೇಕು ಅಂದರೆ ಅವನ ತಲೆಯನ್ನು ಬಿಸಿ ನೀರಿನಿಂದ ಬಿಸಿ ಮಾಡಬೇಕು, ಕಿವಿಯನ್ನು ತಣ್ಣಗಿಡಬೇಕು, ಆಗ ಹುಳುಗಳು ಬಿಸಿ ತಡೆಯಲಾರದೆ ಹೊರಬರುತ್ತವೆ ಅಂತಾಳೆ. ಇದನ್ನ ಕೇಳಿಸ್ಕೊಂಡ ಕೀರ್ತಿಸೇನ ಆ ರಾಜನ ರಾಜ್ಯಕ್ಕೆ ಬರ್ತಾಳೆ. ಗಂಡಸಿನ ವೇಷದಲ್ಲಿ ವೇಷ ಮರೆಸಿಕೊಂಡು, ರಾಜನನ್ನು ಗುಣಪಡಿಸುವ ಚಿಕಿತ್ಸೆ ನನಗೆ ಗೊತ್ತು ಅಂತಾಳೆ. ರಾಜನ ತಲೆಯನ್ನು ಬಿಸಿ ಬಿಸಿ ತುಪ್ಪದಿಂದ ಮಸಾಜ್ ಮಾಡ್ತಾಳೆ. ಮರುದಿನ ಅವನ ತಲೆಗೆ ಬಿಸಿ ತುಪ್ಪ ಸವರಿ ಬಿಸಿಲಿನಲ್ಲಿ ಮಲಗಿಸ್ತಾಳೆ. ಕಿವಿಯೊಳಗೆ ಒಂದು ಪುಟ್ಟ ಬಿದಿರಿನ ಕೊಳವೆಯನ್ನು ಇಟ್ಟು ಕೊಳವೆಯ ಮತ್ತೊಂದು ತುದಿಯನ್ನು ತಣ್ಣಗಿನ ನೀರಿನಲ್ಲಿ ಇಡ್ತಾಳೆ. ಹೀಗೆ ಮಾಡಿದಾಗ ರಾಜನ ತಲೆಯಲ್ಲಿ ಇದ್ದ ಲಕ್ಷ್ಮೀ ಚೇಳುಗಳು ಬಿದಿರಿನ ಕೊಳವೆಯ ಮೂಲಕ ಬಂದು ನೀರಿನಲ್ಲಿ ಸೇರಿದವಂತೆ. ನೋಡಿದ್ರೆ ಒಂದಲ್ಲ ಎರಡಲ್ಲ 150 ಹುಳುಗಳು ಬಂದು ಬಿದ್ದಿದ್ವು ಎನ್ನತ್ತೆ ಕಥೆ. ರಾಜ ಕೀರ್ತಿಸೇನಳಿಗೆ, ಅಲ್ಲಲ್ಲ ವೇಷಧಾರಿ ಕೀರ್ತಿಸೇನನಿಗೆ ಅರ್ಧ ರಾಜ್ಯವನ್ನು ಅಪಾರ ಸಂಪತ್ತನ್ನು ಕೊಡ್ತಾನೆ. ಆದರೆ ಅವಳು ಬೇಡ ಅಂತ ಗಂಡನಿಗೆ ಕಾಯುತ್ತಾಳೆ ಎನ್ನತ್ತೆ ಕಥೆ. ಇಂತಹ ಕಥೆಗಳು ಸ್ವಾರಸ್ಯಕರವು ಆಶ್ಚರ್ಯವನ್ನು ಮೂಡಿಸುತ್ತವೆ. ಮೊದಲನೆಯದಾಗಿ, ಲಕ್ಷ್ಮೀ ಚೇಳು ಹೀಗೆ ಕಿವಿಯೊಳಗೆ ಮನೆ ಮಾಡೋದುಂಟೆ

ರಾಜ ಬೇಟೆಗೆಂದು ಕಾಡಿಗೆ ಹೋಗಿದ್ದಾಗ ಆಯಾಸ ಆಗಿ ಅಲ್ಲೇ ಮರದ ನೆರಳಿನಲ್ಲಿ ಮಲಗಿದ್ನಂತೆ. ಆಗ ಲಕ್ಷ್ಮೀ ಚೇಳು ಅವನ ಕಿವಿ ಹೊಕ್ತು ಅಂತ ರಾಕ್ಷಸಿ ಹೇಳ್ತಾಳೆ. ಹೀಗೂ ಆಗಬಹುದು ಅಂತ 5 ವರ್ಷದ ಹಿಂದೆ ತೈವಾನಿನ ಚಾಂಗ್ ಗಂಗ್ ವಿಶ್ವವಿದ್ಯಾನಿಲಯದ ಕಿವಿ ವೈದ್ಯರು ಪತ್ತೆ ಮಾಡಿದ್ರು. ಒಬ್ಬ ಮಹಿಳೆಗೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಕಿವಿಯಲ್ಲಿ ಜೋರಾಗಿ ಏನೋ ಶಬ್ದ ಕೇಳಲು ಆರಂಭಿಸಿ ಬಹಳ ನೋವಾಗೋದಕ್ಕೆ ಶುರುವಾಯಿತು. ಕಿವಿಯೊಳಗೆ ಇಣುಕಿದಾಗ ಯಾವುದೋ ಹುಳ ಸೇರಿಕೊಂಡ

0: ತೆಗೆಯಲು ಹೋದಾಗ ಅದು ಇನ್ನಷ್ಟು ಮುದ್ದಿಟ್ಕೊಂಡು ನೋವು ಹೆಚ್ಚು ಮಾಡ್ತಿತ್ತು. ಕೊನೆಗೆ ವೈದ್ಯರ ಬಳಿಗೆ ತಂದರು. ಸಾಮಾನ್ಯವಾಗಿ ಕಿವಿಯೊಳಗೆ ಹುಳ ಹೋದರೆ ಒಂದು ಟಾರ್ಚನ್ನು ಬೆಳಗಿಸ್ತಾರೆ. ಟಾರ್ಚನ ಬೆಳಕನ್ನು ನೋಡಿ ಹುಳಗಳು ಅತ್ತ ಬರುತ್ತವೆ, ಹೊರಗೆ ಹೋಗುತ್ತವೆ. ಆದರೆ ಇಲ್ಲಿ ಅದಾಗಲಿಲ್ಲ. ಕೊನೆಗೆ ಇವರು ಕೀರ್ತಿಸೇನೆ ಮಾಡಿದ ಉಪಾಯವನ್ನೇ ಮಾಡಿದರಂತೆ. ಕಿವಿಯನ್ನು ಒಂದು ದೊಡ್ಡ ಲೋಟದಿಂದ ಮುಚ್ಚಿದರಂತೆ. ಲೋಟದೊಳಗೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿದ್ರು. ಲೋಟದ ಬಾಯಿಗೆ ಪುಟ್ಟ ರಂಧ್ರವಿರುವ ಮುಚ್ಚಳವನ್ನು ಮುಚ್ಚಿದ್ರು. ಇದನ್ನು ಕಿವಿಯನ್ನು ಮುಚ್ಚುವಂತೆ ಇಟ್ಟು ಒಂದಿಷ್ಟು ನೋವು ಶಮನಕ ಔಷಧಿಯನ್ನು ಕಿವಿಯೊಳಗೆ ಸಿಂಪಡಿಸಿದರಂತೆ. ಲಕ್ಷ್ಮೀಪೇಳು ತನ್ನಂತಾನೆ ಹೊರಬಂದು ಲೋಟದೊಳಗೆ ನುಸುಳುಕೊಂತು ಅಂತ ವೈದ್ಯರು ವರದಿ ಮಾಡಿದ್ರು. ಇಂಗ್ಲಿಷ್ ವೈದ್ಯ ಪತ್ರಿಕೆಗಳಲ್ಲಿ ಕಿವಿಯೊಳಗೆ ಲಕ್ಷ್ಮೀಚೇಳು ಸೇರಿಕೊಂಡ ಬಗ್ಗೆ ವರದಿಯಾಗಿದ್ದು ಇದೇ ಮೊದಲಂತೆ. ಇದಕ್ಕೂ ಹಿಂದೆ ಇರುವೆ, ಜಿರಳೆ ಮೊದಲಾದವು ಕಿವಿ ಹೊಕ್ಕ ವರದಿಗಳಿದ್ವು. ಪ್ರಪಂಚದಲ್ಲಿ ಕಿವಿಯೊಳಗೆ ಸೇರಿಕೊಳ್ಳುವ ಕೀಟಗಳಲ್ಲಿ ಅರ್ಧಕ್ಕರ್ಧದಷ್ಟು ಬರೀ ಜಿರಳೆಗಳಂತೆ. ಹಾ, ಅದು ಸರಿ. ಆದರೆ ತಲೆಯೊಳಗೆ ಅಂತ ಕೀರ್ತಿಸೇನ ಹೇಳಿದ್ಲಲ್ಲ, ತಲೆಯೊಳಗೂ ಲಕ್ಷ್ಮೀಚೇಳು ಸೇರಬಹುದಾ? ಲಕ್ಷ್ಮೀಚೇಳು ಇದ್ದ ಬಗ್ಗೆ ಕಥಾ ಸರಿತ್ ಸಾಗರದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲಿಯೂ ವರದಿ ಇಲ್ಲ. ಆದರೆ ಹೊಟ್ಟೆಯಲ್ಲಿ ಇರುವ ಹುಳದಂತಹ ಹುಳವೊಂದು ಕಿವಿಯಲ್ಲಿ ಮನೆ ಮಾಡಿದ ವರದಿ 10 ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಿತ್ತು. ಮಧ್ಯ ವಯಸ್ಕನೊಬ್ಬನ 2 ಕಿವಿಗಳಿಂದಲೂ ಕೀವು ಸುರಿತಿತ್ತು. ಕಿವಿಯಲ್ಲಿ ಸಾಮಾನ್ಯವಾಗಿ ಕಾಣೋ ಎಲ್ಲ ಬಗೆಯ ಸೋಂಕಿನ ಪರೀಕ್ಷೆ ಮಾಡಿದ್ರೂ ಕಾರಣ ಗೊತ್ತಾಗಲಿಲ್ಲ. ಕೊನೆಗೆ ಸರ್ಜರಿ ಮಾಡೋದೇ ಸರಿ ಅಂತ ಸೂಕ್ಷ್ಮ ದರ್ಶಕದೊಂದಿಗೆ ಪರೀಕ್ಷಿಸಿದಾಗ ಕಿವಿಯೊಳಗೆ ಹುಳುಗಳಂತೆ ಏನೋ ಓಡಾಡೋದು ಕಂಡಂತೆ. ಕಿವಿಯೊಳಗಿನಿಂದ ನೀರು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿಯೂ ಹುಳುಗಳು ಕಂಡವು. ಇವು ಹೊಟ್ಟೆಯಲ್ಲಿ ಬರುವ ಜಂತು ಹುಳು ಜಾತಿಯವು. ಆದರೆ ಅದುವರೆಗೂ ಅವು ಮನುಷ್ಯರಲ್ಲಿ ಕಂಡಿರಲಿಲ್ಲ ಅಂತ ವೈದ್ಯರು ವರದಿ ಮಾಡಿದ್ರು. 100 ಹುಳುಗಳನ್ನು ವೈದ್ಯರು ತೊಳೆದು ತೆಗೆದಿದ್ರು. ಆದರೆ ತಲೆಯಲ್ಲಿ ನೆಲೆಸಿದ್ವು ಅಂತ ಸೋಮದತ್ತ ಬರೆದಿದ್ದಾರಲ್ಲ, ಹಾಗೂ ಇರಬಹುದೇ? ಅದೂ ಸಾಧ್ಯ. ಆದರೆ ಲಕ್ಷ್ಮೀಚೇಳಲ್ಲ, ರಕ್ತದಲ್ಲಿ ಸೋಂಕಿ ಅಲ್ಲಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿಯೇ ಮೊಟ್ಟೆ ಆಗುವ ದುಂಡು ಹುಳುಗಳ ಜಾತಿಗಳಿವೆ. ಅವನ್ನ ನ್ಯೂರೋಸಿಸ್ಟಾಯಿಡಿಸ್ ಅಂತಾರೆ. ಅಂಥವರು ಸೋಮದತ್ತನ ಕಥೆಯ ರಾಜನಂತೆಯೇ ನರಗಳ ಕ್ಷಯಕ್ಕೆ ತುತ್ತಾಗ್ತಾರೆ, ಸಾವಿನ ಅಂಚಿಗೆ ನಡೀತಾರೆ. ಇಂತಹ 100 ರೋಗಿಗಳನ್ನು ವೈದ್ಯರು ಔಷಧ ನೀಡಿ ಗುಣಪಡಿಸಿದ್ದಿದೆ. ಆದರೆ ಖಂಡಿತ ತುಪ್ಪದ ಚಿಕಿತ್ಸೆ ಹಾಗೂ ನೀರಿನ ಚಿಕಿತ್ಸೆಯಿಂದ ಅಲ್ಲ. ಹಾಗಿದ್ರೆ ಆ ರಾಜನಿಗೆ ಬಂದಿದ್ದು ಸೋಂಕು ಲಕ್ಷ್ಮೀಚೇಳಿನದ್ದೋ ಅಥವಾ ದುಂಡು ಹುಳುಗಳದ್ದೋ ಅಥವಾ ಈ ಎಲ್ಲದರ ಬಗ್ಗೆಯೂ ತಿಳಿದಿದ್ದು ಒಂದಿನ್ನೊಂದರ ಜೊತೆಗೆ ಗೊಂದಲಗೊಂಡು ಹೊಸ ಕಥೆಯನ್ನೇ ಸೋಮದತ್ತ ಬರೆದ್ನೋ? ಒಂದಂತೂ ನಿಜವಿರಬೇಕು, ಆಗಿನ ಕಾಲದಲ್ಲಿ ಇಂತಹ ಕಿವಿಯ ಸೋಂಕು ಇತ್ತು ಅಂತ ಅಷ್ಟೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಹಾಗೂ ಜೆಮಿನಿ AI ಧ್ವನಿಗಳು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿ ಅರ್ಥಶಾಸ್ತ್ರ ವಿಷಯದ ಸಿದ್ಧತೆ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಆರ್ಥಿಕತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಗಮನಿಸೋಣಂತೆ. ನಾನು ಶಿವಪ್ರಸಾದ್ ಎಸ್ ಪಿ, ಇತಿಹಾಸದ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ

0: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
1: ಭಾರತದ ಆರ್ಥಿಕತೆ ಅಂದ್ರೆ ಏನು ಮತ್ತು ಅದರಲ್ಲಿ ಯಾವ ವಿಷಯಗಳ ಬಗ್ಗೆ ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ. ಅದೇ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ಪ್ರಮಾಣದಲ್ಲಿರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸರಿ ನೋಡಿ ನಾವಲ್ಲಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಒಂದೇ ಕಡೆ ಸೇರಿಸಿ ನಾವು ಎಷ್ಟು ಪ್ರಶ್ನೆಗಳು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ಅನ್ನೋದನ್ನ ಒಂದ್ಸರಿ ಕಣ್ಣಾಡಿಸಿದಾಗ ಸುಮಾರು 12-16 ಪ್ರಶ್ನೆಗಳವರೆಗೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ, ರಾಜ್ಯಮಟ್ಟದ ಪರೀಕ್ಷೆಗಳಾದ್ರೆ ಕರ್ನಾಟಕದ ಆರ್ಥಿಕತೆಯನ್ನು ಒಳಗೊಂಡಂತೆ ಪರೀಕ್ಷೆಗಳನ್ನು ಕೇಳೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಯಾವ ರೀತಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ ಇವುಗಳನ್ನ ಅಧ್ಯಯನ ಮಾಡ್ತೀವೋ ಅದೇ ರೀತಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಹ ಸಿದ್ಧತೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅನ್ನೋದು ನಮಗೆ ಕಂಡುಬರುತ್ತೆ. ಇಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಎರಡು ಭಾಗ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಸಾಮಾನ್ಯ ಆರ್ಥಿಕತೆ ಅಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳು, ಲಕ್ಷಣಗಳು, ವಿಷಯಗಳು. ಈ ವಿಷಯಗಳು ಇವು ಹೆಚ್ಚಾಗಿ ಬದಲಾಗಲ್ಲ, ಇವುಗಳು ಯಾವತ್ತೂ ಕೂಡ ಸ್ಟಾಟಿಕ್ ಆಗಿರುತ್ತೆ, ಒಂದು ನೆಲೆ ನಿಂತ ಒಂದು ಜ್ಞಾನ ಆಗಿರುತ್ತೆ. ಅದರ ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಎರಡು ಭಾಗ ಮಾಡ್ಕೋಬೇಕು. ಹೀಗಾಗಿ ಪ್ರತಿ ಒಂದು ಅವಧಿಯಲ್ಲಿ ಅಥವಾ ಪ್ರತಿಯೊಂದು ವಾರ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನ ಅಧ್ಯಯನ ಮಾಡೋದ್ರ ಜೊತೆ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಓದ್ತಾ ಇರಬೇಕಾದ್ರೆ, ಪ್ರಚಲಿತ ಘಟನೆಗಳನ್ನ ಗುರುತು ಮಾಡ್ಕೊಳ್ತಾ ಇರಬೇಕಾದ್ರೆ ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಅಂಶಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನೋಡಿ ಅದರ ಜೊತೆಗೆ ಸೇರಿಸಿಕೊಂಡು ಓದ್ಕೋಬೇಕಾಗುತ್ತೆ. ಈಗ ನಾವು ಒಂದು ರೋಡ್ ಮ್ಯಾಪ್ ಅಥವಾ ಒಂದು ಬ್ಲೂ ಪ್ರಿಂಟ್ ತರ ಮಾಡ್ಕೊಳ್ಳೋದಂತೆ. ಇನ್ನೇನು ಈಗ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನೋದು ಇತ್ತೀಚಿನ ಸುದ್ದಿ ಆಗಿದೆ. ಹೀಗಾಗಿ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗುತ್ತೆ. ನಿಮ್ಮ ಅಧ್ಯಯನದ ವೇಳಾಪಟ್ಟಿಯಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ಜಾಗ ಸಿಗೋ ತರ ಮಾಡ್ಕೊಳ್ಳಿ. ನಾ ಇದಕ್ಕೂ ಮುಂಚೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ, ಭಾರತದ ಇತಿಹಾಸ, ಈ ಎಲ್ಲವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಐಡಿಯಲ್ ಆಗಿ ಒಂದು ಟೈಮ್ ಟೇಬಲ್ ತರ ಇವ್ ಹೇಳ್ತಾ ಇದೆ. ಅಂದ್ರೆ ಸುಮಾರು 45 ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಒಂದು ಸುತ್ತು ಅಧ್ಯಯನ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಅದೇ ರೀತಿ ಭಾರತದ ಆರ್ಥಿಕತೆಯನ್ನು ಸಹ ಸುಮಾರು 45 ದಿನಗಳಲ್ಲಿ ಅಥವಾ 6 ವಾರಗಳಲ್ಲಿ ಯಾವ ರೀತಿ ಇದನ್ನ ಪೂರ್ತಿಯಾಗಿ ಅಧ್ಯಯನ ಮಾಡಬಹುದು ಅಥವಾ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಗೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂತ ವಿಷಯಗಳು ಮತ್ತು ಅದರ ಬರೋ ಶೀರ್ಷಿಕೆಗಳು ಮತ್ತು ಅಂಶಗಳು ಏನಿದವಲ್ವಾ, ಭಾರತದ ಆರ್ಥಿಕತೆಯ ಅಂಶಗಳು, ಇವು 6 ವಾರದ ಅವಧಿಯಲ್ಲಿ ಯಾವ ರೀತಿ ಸಿದ್ಧತೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮೊದಲನೇದಾಗಿ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಯಾವ ರೀತಿ NCERT ಮತ್ತು ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಿಂದ ಆರಂಭಿಸ್ತಾ ಇದ್ವು, ಭಾರತದ ಆರ್ಥಿಕತೆಯನ್ನು ಸಹ ಅದೇ ರೀತಿನೇ ಆರಂಭಿಸೋದು ಒಂದು ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ಆರ್ಥಿಕತೆ, ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು, ಸಿದ್ಧಾಂತಗಳು, ತತ್ವಗಳು, ಲಕ್ಷಣಗಳು, ಸ್ವರೂಪಗಳು ಮುಂತಾದ ವಿಷಯಗಳೇನಿದವಲ್ವಾ, ಇವನ್ನ ಪಠ್ಯಪುಸ್ತಕಗಳಲ್ಲಿ ತುಂಬಾ ಸರಳವಾಗಿ ವಿವರಿಸಿರ್ತಾರೆ. ಹೀಗಾಗಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ಸಂಗ್ರಹಿಸ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳು ಮತ್ತು NCERT ಪಠ್ಯಪುಸ್ತಕಗಳು ಎರಡನ್ನು ಸಹ ತಗೊಂಡು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಮೊದಲ ಎರಡು ವಾರಗಳನ್ನ ಪೂರ್ತಿಯಾಗಿ ಈ ಟೆಕ್ಸ್ಟ್ ಬುಕ್ ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರಿಸರ್ವ್ ಎತ್ತಿಡೋದು ತುಂಬಾ ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ನಂತರದಲ್ಲಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನ, ಅಂಶಗಳನ್ನ ವಿವರವಾಗಿ ಓದೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಸಹಜವಾಗಿನೇ ನಮಗೆ ಯಾವುದೇ ತರದ ಗೊಂದಲ ಇರಲ್ಲ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಅಂಶಗಳು ಮತ್ತು ಮಾಹಿತಿ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಪಠ್ಯಪುಸ್ತಕಗಳನ್ನು ಆರಂಭಿಸಿ ಮೊದಲ ಮತ್ತು ಎರಡನೇ ವಾರದಲ್ಲಿ 9, 10, 9 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದೆ, ಅದರಲ್ಲಿನ ಆರ್ಥಿಕತೆ ಅಥವಾ ಅರ್ಥಶಾಸ್ತ್ರದ ವಿಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಎರಡನೇ ವಾರದಲ್ಲಿ PUC, ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಏನು ನಮಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಪಠ್ಯಪುಸ್ತಕಗಳಿದಾವೆ ಆ ಪಠ್ಯಪುಸ್ತಕಗಳನ್ನ ಗಮನಿಸಬೇಕಾಗುತ್ತೆ. ಮೊದಲ ವಾರ ಹೈಸ್ಕೂಲ್ನ ಪಠ್ಯಪುಸ್ತಕಗಳು, ಹೈಸ್ಕೂಲ್ನ ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಭಾಗ ಏನಿದೆ ಅದರಲ್ಲಿ ಅರ್ಥಶಾಸ್ತ್ರ ಭಾಗದ ಅಧ್ಯಾಯಗಳನ್ನು ನೋಡ್ಕೊಳ್ಳೋದು, ಅದರ ಜೊತೆಗೆ NCERT ಪುಸ್ತಕಗಳಲ್ಲಿ ಸೋಷಿಯಲ್ ಸೈನ್ಸ್ ಅದರಲ್ಲಿ ನಾವು ಎಕನಾಮಿಕ್ಸ್ ಭಾಗದ ಅಧ್ಯಾಯಗಳನ್ನ ನೋಡ್ಕೋಬೇಕಾಗುತ್ತೆ. ಎರಡನೇ ವಾರದಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಥವಾ NCERT ನಲ್ಲಿ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇದರ ಪಠ್ಯಪುಸ್ತಕಗಳನ್ನ ನಾವೆಲ್ಲ ಗಮನಿಸಬೇಕಾಗುತ್ತೆ. ಆಲ್ಮೋಸ್ಟ್ NCERT ಪಠ್ಯ ಪುಸ್ತಕದ ಮಾದರಿನೇ ನಮ್ಮ ರಾಜ್ಯ ಸರ್ಕಾರ ಕೂಡ

ಬಳಸ್ತಾ ಇರೋದ್ರಿಂದಾಗಿ ಇದು ನಿಮಗೆ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಅಂದ್ರೆ ಒಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ, ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, NCERT ಪುಸ್ತಕಗಳಲ್ಲಿ ನಿಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ. ಈ ಮೊದಲ ಎರಡು ವಾರ ನೀವು ಓದ್ತಾ ಇರಬೇಕಾದ್ರೆ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಏನು ಅಂತಂದ್ರೆ, ಪ್ರತಿ ಅಧ್ಯಾಯ ಮುಗಿದಾದ್ಮೇಲೆ ಪ್ರತಿ ಚಾಪ್ಟರ್ ನ ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇರುತ್ತೆ NCERT ಪುಸ್ತಕಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಪುಸ್ತಕಗಳಲ್ಲಿ. ಪ್ರತಿ ಅಧ್ಯಾಯವನ್ನ ಓದಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತಂದ್ರೆ ಆ ಅಧ್ಯಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ಅದು ನಮಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ಕೆಲಸ ಮಾಡುತ್ತೆ. ಸುಮ್ಮನೆ ಅಷ್ಟು ಓದಿ ಎತ್ತಿಡೋದಕ್ಕಿಂತಲೂ ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ, ಒಂದು ಅಂಕದ ಪ್ರಶ್ನೆ, ಎರಡು ಅಂಕದ ಪ್ರಶ್ನೆ, ಐದು ಅಂಕದ ಪ್ರಶ್ನೆ, ಈ ರೀತಿ ಏನು ಅಭ್ಯಾಸಕ್ಕಾಗಿ ಅಂತ ಇರುತ್ತಲ್ವಾ, ಅವನ್ನ ನೀವು ಮತ್ತೊಂದ್ಸರಿ ಕಣ್ಣಾಡಿಸಿ ಆ ಇಡೀ ಅಧ್ಯಾಯ ನಿಮಗೆ ಮನವರಿಕೆ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಈ ರೀತಿ ಮೊದಲ ಎರಡು ವಾರ, ಮೊದಲನೇ ವಾರ ಹೈಸ್ಕೂಲ್ 9 ಮತ್ತು 10 ಪಠ್ಯಪುಸ್ತಕಗಳು, ಎರಡನೇ ವಾರ PUC ಪುಸ್ತಕಗಳು ಓದೋದ್ರ ಜೊತೆಗೆ ಅದರಲ್ಲಿರೋ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಹೋಗೋದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಇಷ್ಟು ಓದೋಷ್ಟು ನಮಗೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಅದರ ವ್ಯಾಪ್ತಿ, ಅದರ ಜೊತೆಗೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಇನ್ನು ಮೂರನೇ ವಾರದಿಂದ ನಾವು ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ. ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶೀರ್ಷಿಕೆಗಳು, ಅಂಶಗಳು, ಅವುಗಳನ್ನ ಅಧ್ಯಯನ ಮಾಡ್ತಾ ಹೋಗುದು. ಇದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಒಳ್ಳೆ ಪುಸ್ತಕ ಅಂತಂದ್ರೆ ರಮೇಶ್ ಸಿಂಗ್ ಅವರ ಎಕನಾಮಿಕ್ಸ್ ಫಾರ್ UPSC ಅನ್ನೋ ಒಂದು ಪುಸ್ತಕ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ HRK ಅವರ ಅರ್ಥಶಾಸ್ತ್ರ ಅಂದ್ರೆ ಅವ್ರು ಬೇರೆ ಬೇರೆ ಟೈಟಲ್ ಬರೆದಿದ್ದಾರೆ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಕೃಷಿ ಅರ್ಥಶಾಸ್ತ್ರ, ಹಿಂಗೆ ಬೇರೆ ಬೇರೆ ಟೈಟಲ್ ಬುಕ್ಸ್ ಬರೆದಿದ್ದಾರೆ. ಆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ಅಧ್ಯಾಯಗಳನ್ನ ನೋಡ್ತಾ ಹೋಗೋದಕ್ಕೆ ಆರಂಭ ಮಾಡ್ಕೊಳ್ಳಿ. ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರವನ್ನ ಸಂಪೂರ್ಣ ವಿವರಣಾತ್ಮಕವಾಗಿ ಅಧ್ಯಾಯವಾರು ನೋಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಆ ಅಧ್ಯಾಯಗಳನ್ನ ನಾನು ನಿಮ್ ಮುಂದೆ ಒಂದಷ್ಟನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ಆರ್ಡರ್ ಅಲ್ಲಿನೇ ನಾವು ಪ್ರಿಪೇರ್ ಆಗ್ತಾ ಹೋದ್ರೆ ಹೆಚ್ಚು ಕಡಿಮೆ ಎಲ್ಲಾ ಟಾಪಿಕ್ ಗಳನ್ನ, ಎಲ್ಲಾ ಚಾಪ್ಟರ್ ಗಳನ್ನ ಒಂದು ಕಡೆಯಿಂದ ಪೂರೈಸಂತಾಗತ್ತೆ. ಈ ಮೂರನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರ್ತಕ್ಕಂತಹ ಅಧ್ಯಯನ ಎಲ್ಲಿಂದ ಅಂತಂದ್ರೆ ಆರಂಭದಿಂದ ತಗೋಬೇಕು. ಆರಂಭದಿಂದ ಅಂದ್ರೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಪೀಠಿಕೆ, ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು, ಮತ್ತು ಅರ್ಥಶಾಸ್ತ್ರದ ಇತರೆ ವ್ಯಾಖ್ಯೆಗಳು ಯಾವ್ಯಾವ ಇದಾವೆ ಅನ್ನೋದು. ಅದಾದ್ಮೇಲೆ ಭಾರತದ ಆರ್ಥಿಕತೆಯ ಬೆಳವಣಿಗೆ ಅಥವಾ ಭಾರತದ ಆರ್ಥಿಕತೆಯ ವಿಕಾಸ, ಅದರ ನಂತರ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಯೋಜನೆ, ಅದರ ನಂತರ ಭಾರತದಲ್ಲಿ ಯೋಜನೆಗಳು, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಷೇರು ಮಾರುಕಟ್ಟೆ ಮತ್ತು ಇತರೆ ಬ್ಯಾಂಕಿಂಗ್ ವ್ಯವಸ್ಥೆಗಳು, ಭಾರತದಲ್ಲಿನ ಹೂಡಿಕೆ ವಿಧಾನಗಳು, ಅಂತಾರಾಷ್ಟ್ರೀಯ ಆರ್ಥಿಕತೆ ಸಂಸ್ಥೆಗಳು ಮತ್ತು ಭಾರತದಲ್ಲಿ ಅದರ ಪಾತ್ರ, ಭಾರತದಲ್ಲಿ ತೆರಿಗೆ ರಚನೆ ಅಥವಾ ತೆರಿಗೆ ವ್ಯವಸ್ಥೆಯ ರಚನೆ, ಭಾರತದಲ್ಲಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ನಿರ್ವಹಣೆ, ಮಾನವ ಅಭಿವೃದ್ಧಿ, ಇವು ನಾವು ಮೂರನೇ ವಾರದಲ್ಲಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಅಧ್ಯಯನಗಳು. ಈ ಎಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಅಂತ ಅನ್ಸಿದ್ರು ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಬೇಸಿಕ್ ಲೆವೆಲ್ ಅಲ್ಲಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಕ್ಕಂಥ ಅಧ್ಯಾಯಗಳು. ಮೂರನೇ ವಾರದಲ್ಲಿ ಮತ್ತೊಂದ್ಸಲ ಹೇಳ್ತೇನೆ ನಿಮ್ಗೆ, ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪೀಠಿಕೆ, ಬೆಳವಣಿಗೆ, ವಿಕಾಸ, ಅಭಿವೃದ್ಧಿ, ಭಾರತದ ಆರ್ಥಿಕತೆಯ ವಿಕಾಸ, ಆರ್ಥಿಕ ಅಭಿವೃದ್ಧಿ ಅಥವಾ ಯೋಜನೆ, ಭಾರತದಲ್ಲಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ, ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯ, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ವಿಮಾ ವ್ಯವಸ್ಥೆ ಅಥವಾ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ ಮಾರ್ಕೆಟ್ ವ್ಯವಸ್ಥೆ, ಭಾರತದಲ್ಲಿ ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಅದರ ಪಾತ್ರ, ತೆರಿಗೆ ವ್ಯವಸ್ಥೆ, ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ, ಮಾನವ ಅಭಿವೃದ್ಧಿ, ಇಷ್ಟು ವಿಷಯಗಳನ್ನ ಮೂರನೇ ವಾರದಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಅಲ್ಲಿ ಮತ್ತೊಂದಷ್ಟು ಮಾಹಿತಿಗಳನ್ನ, ಮತ್ತೊಂದಷ್ಟು ಅಂಶಗಳನ್ನು ನಾವು ತಗೊಳ್ಳಂತಾಗುತ್ತೆ. ಇನ್ನು ನಾಲ್ಕನೇ ವಾರದಲ್ಲಿ ಮತ್ತೆ ಇದೇ ರೀತಿ ಒಂದೊಂದೇ ವಿಷಯಗಳನ್ನ ನಾವು ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಮೊದಲ ಎರಡು ವಾರದಲ್ಲಿ ಏನ್ ಮಾಡಿದೀವಿ, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಅವಶ್ಯಕ ಅಂಶಗಳನ್ನ ಟೆಕ್ಸ್ಟ್ ಬುಕ್ ಮುಖಾಂತರ ತಿಳ್ಕೊಂಡ್ವಿ. ಮೂರನೇ ವಾರದಲ್ಲಿ ಆರ್ಥಿಕತೆಗೆ ಸಂಬಂಧ

0: ಪಟ್ಟಂತಹ ಪ್ರತಿಯೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ್ವಿ. ಈಗ ನಾಲ್ಕನೇ ವಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದೊಂದು ಟಾಪಿಕ್ ಅನ್ನ, ಆ ಒಂದೊಂದು ಅಂಶವನ್ನು ಕೂಡ ಮತ್ತಷ್ಟು ವಿವರಣಾತ್ಮಕವಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತಷ್ಟು ವಿವರಣಾತ್ಮಕವಾಗಿ ಈ ನಾಲ್ಕನೇ ವಾರದಲ್ಲಿ ನಮ್ಮ ಅಧ್ಯಯನದ ಅಂಶಗಳು ಕಡಿಮೆ ಆಗುತ್ತೆ, ಅಂದ್ರೆ ಅಧ್ಯಯನದ ವ್ಯಾಪ್ತಿ ಮತ್ತೆ ಗಂಭೀರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿ ಟಾಪಿಕ್ ಕೂಡ ಇನ್ನು ಜಾಸ್ತಿ ಡೀಪ್ ಆಗಿ ಡೆಪ್ತ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್ ತರ ನೋಡ್ತಾ ಹೋಗ್ರಿ, ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್. ಅರ್ಥಶಾಸ್ತ್ರದ ಪೀಠಿಕೆ ಇದು ಒಂದು ದಿನ ಪೂರ್ತಿ ಇರಲಿ, ಮತ್ತೆ ಭಾರತದಲ್ಲಿ ಹಣಕಾಸು ಇದು ಸುಮಾರು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಭಾರತದಲ್ಲಿ ಹಣಕಾಸು ಅಥವಾ ಬ್ಯಾಂಕಿಂಗ್ ಉದ್ಯಮ ಇದು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಅದಾದ್ಮೇಲೆ ಭಾರತದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಆರ್ಥಿಕ ಯೋಜನೆಗಳು ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಸೊ ಹೀಗೆ ಮೂರು ನಾಲ್ಕು ದಿನಗಳಲ್ಲಿ ನೀವು ಈ ಅಂಶಗಳನ್ನ, ಈ ಟಾಪಿಕ್ ಗಳನ್ನ ನೋಡ್ಕೊಳ್ರಿ. ಆರ್ಥಿಕತೆಗೆ ಯಾವುದು ಪೀಠಿಕೆ, ಭಾರತದಲ್ಲಿ ಬ್ಯಾಂಕಿಂಗ್, ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ, ಇನ್ನು ಕೊನೆ ಎರಡು ಮೂರು ದಿನದಲ್ಲಿ ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು. ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು, ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಸರ್ಕಾರಿ ಯೋಜನೆಗಳು. ಇಲ್ಲಿ ಸರ್ಕಾರಿ ಯೋಜನೆಗಳು ಅಂತ ನೋಡ್ತಾ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಈ ಎಲ್ಲವನ್ನೂ ಕೂಡ ಒಂದು ವಾರದಲ್ಲಿ ನೀವು ಕಣ್ಣಾಡಿಸಿ. ಅದಾದ ಮೇಲೆ ಐದನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರೋದೇನು ಅಂದ್ರೆ ಬಜೆಟ್, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ. ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ, ಯಾವ್ಯಾವ ಕ್ಷೇತ್ರಗಳಿದಾವೆ, ಯಾವ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ, ಹಣ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಇಂಥ ಪ್ರಮುಖ ಅಂಶಗಳೇನಿರ್ತಾವಲ್ವಾ ಅವು, ಮತ್ತೆ ಆದ್ಯತಾ ವಲಯಗಳು ಮತ್ತು ವಿಶೇಷ ಆದ್ಯತಾ ವಲಯಗಳು, ಇವನ್ನ ಬಜೆಟ್ ಅನ್ನ ಸುಮಾರು ಎರಡು ದಿನಗಳ ಮಟ್ಟಿಗೆ ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿರೋ ಇಂಪಾರ್ಟೆಂಟ್ ಅಂಶಗಳೇನಿದಾವೆ ಅವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಾರ್ವಜನಿಕ ಸೇವೆಗಳು, ಭಾರತದಲ್ಲಿ ಸಾರ್ವಜನಿಕ ಸೇವೆಗಳು. ನಂತರ ಎಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಜೆಟ್ನ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಕೊಡುತ್ತೆ, ಒಂದು ಬುಕ್ಲೆಟ್ ತರ, ಕಳೆದ ವರ್ಷದಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ವಿಶ್ಲೇಷಣೆ. ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಕೊಡುತ್ತೆ. ಹೀಗಾಗಿ ಈ ಒಂದು ನಾವೇನಿಗೆ ಹೇಳಿದ್ವಲ್ವ, ಐದನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಸರ್ಕಾರಿ ಯೋಜನೆಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆರ್ಥಿಕ ವಿಶ್ಲೇಷಣೆಯ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ ಮೂರನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತಾದ ಮೂರನೇ ಜಂಟಿ ಸಮಿತಿ ಸಭೆ ಇಂದು ದೆಹಲಿಯ ಭಾರತ್ ಮಂಟಪಂನಲ್ಲಿ ನಡೆಯಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಮತ್ತು ಜಪಾನ್ನ ಆರೋಗ್ಯ ರಕ್ಷಣಾ ನೀತಿಯ ಉಸ್ತುವಾರಿ ಸಚಿವೆ ಕಿಮಿ ಒನೋಡಾ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಿಯೋಗವನ್ನು ಸ್ವಾಗತಿಸಿದ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಭಾರತ ಮತ್ತು ಜಪಾನ್ ಪರಸ್ಪರ ವಿಶ್ವಾಸ ಮತ್ತು ಭವಿಷ್ಯದ ಹಂಚಿಕೆಯ ದೂರದೃಷ್ಟಿಯನ್ನು ಆಧರಿಸಿದ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಕ್ಷೇತ್ರದಲ್ಲಿ ಸಹಯೋಗವನ್ನು ಬಲವರ್ಧನೆಗೊಳಿಸಲು ಮತ್ತು ನೂತನ ಪಾಲುದಾರಿಕೆಗಳನ್ನು ಬೆಳೆಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಸಭೆ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದರು. ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಜಪಾನ್ ಸಹಕಾರವು ಆರೋಗ್ಯ ರಕ್ಷಣೆ ಮತ್ತು ಸ್ವಾಸ್ಥ್ಯದಲ್ಲಿನ ಸಹಕಾರ ಒಪ್ಪಂದ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಬಲಪಡಿಸುವ, ಲಭ್ಯತೆಯನ್ನು ಸುಧಾರಿಸುವ ಮತ್ತು ಉತ್ತಮ ಆರೋಗ್ಯ ಫಲಿತಾಂಶಗಳಿಗಾಗಿ ನಾವೀನ್ಯತೆಯನ್ನು ಉತ್ತೇಜಿಸುವ ಹಂಚಿಕೆಯ ದೂರದೃಷ್ಟಿಯಿಂದ ಮಾರ್ಗದರ್ಶಿಸಲ್ಪಟ್ಟಿವೆ ಎಂದು ಅವರು ಹೇಳಿದರು. ಭಾರತ ಮತ್ತು ಜಪಾನ್ ನಡುವಿನ ದೀರ್ಘಕಾಲೀನ ಮತ್ತು ಬಹುಮುಖಿ ಸಂಬಂಧವನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ ಸಚಿವ ಜೆಪಿ ನಡ್ಡಾ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಾರ್ಗದರ್ಶಿ ತತ್ವದ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿಗೆ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಜಪಾನ್ ಉಸ್ತುವಾರಿ ಸಚಿವೆ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಸಂಶೋಧನೆಯ ಮೂಲಕ ಆರೋಗ್ಯ ರಕ್ಷಣಾ ಸಹಕಾರವನ್ನು ಮುಂದುವರಿಸುವಲ್ಲಿ ಜಪಾನ್ನ ನಿರಂತರ ಸಹಭಾಗಿತ್ವವನ್ನು ಮತ್ತು ದ್ವಿಪಕ್ಷೀಯ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ವಿಯೆಟ್ನಾಂ ಅಧ್ಯಕ್ಷ

0: ಅಮಿತ್ಶಾ ಟೋಲಾಮ್ ಅವರು ತಮ್ಮ ಮೊದಲ ಭಾರತ ಭೇಟಿಗಾಗಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಬರಮಾಡಿಕೊಂಡರು. ಈ ಭೇಟಿ ಭಾರತ ಮತ್ತು ವಿಯೆಟ್ನಾಂ ನಡುವಿನ ಬಹುಮುಖಿ ಮತ್ತು ದೃಢವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ಬಿಹಾರದ ಬೋಧ್ಗಯಾದಲ್ಲಿರುವ ವಿಶ್ವಪ್ರಸಿದ್ಧ ಮಹಾಬೋಧಿ ದೇವಾಲಯಕ್ಕೆ ಇಂದು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರು ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು. ಪವಿತ್ರ ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುವ ಮೂಲಕ ಅವರು ಭಗವಾನ್ ಬುದ್ಧನಿಗೆ ನಮನ ಸಲ್ಲಿಸಿದರು. ನಂತರ ಅಧ್ಯಕ್ಷ ಟೋಲಾಮ್ ವಿಯೆಟ್ನಾಂ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ಅಧ್ಯಕ್ಷ ಟೋಲಾಮ್ ಅವರಿಗೆ ನಾಳೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಔಪಚಾರಿಕ ಸ್ವಾಗತ ನೀಡಲಾಗುವುದು. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಟೋಲಾಮ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧ, ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ. ಈ ನಡುವೆ ಇತರ ಭಾರತೀಯ ಗಣ್ಯರು ಸಹ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ಸೇನೆಗೆ ಕನಿಷ್ಠ ಶೇಕಡ 72% ಸ್ಥಳೀಯ ವಿಷಯವನ್ನು ಹೊಂದಿರುವ 5 ನೆಲ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಹೈದರಾಬಾದ್ನ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ಇಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಖರೀದಿ ವಿಭಾಗದ ಅಡಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ಭಾರತೀಯ ಸೇನಾ ಘಟಕಗಳನ್ನು ಆಧುನೀಕರಿಸುತ್ತದೆ ಮತ್ತು ದೇಶದ ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಚೆನ್ನೈನಲ್ಲಿಂದು ನಡೆದ ತಮಿಳಗ ವೆಟ್ರಿ ಕಳಗಂ TVK ಸಭೆ ಮುಕ್ತಾಯಗೊಂಡಿದ್ದು, ಶಾಸಕಾಂಗ ಪಕ್ಷದ ನಾಯಕರಾಗಿ ಪಕ್ಷದ ಮುಖ್ಯಸ್ಥ ಜೋಸೆಫ್ ವಿಜಯ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. TVK ಪಕ್ಷ 234 ಸ್ಥಾನಗಳ ಪೈಕಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಜಯ ಗಳಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ 118 ಶಾಸಕರ ಅಗತ್ಯವಿದೆ. ಈ ನಡುವೆಯೇ ತಮಿಳುನಾಡಿನ ಮುಖ್ಯಮಂತ್ರಿ MK Stalin ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ಭೇಟಿಯಾಗಿ ರಾಜೀನಾಮೆ ನೀಡಿದರು. ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದು, ಮುಂದಿನ ಸರ್ಕಾರ ರಚನೆಯಾಗುವವರೆಗೆ ಹಂಗಾಮಿಯಾಗಿ ಮುಂದುವರೆಯಲು ಸೂಚಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದ ನಂತರ ರಾಜ್ಯದಲ್ಲಿ ನೂತನ ಸರ್ಕಾರ ರಚನೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನಾಚರಣೆಯಾದ ಈ ತಿಂಗಳ 9 ನೂತನ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮಾರಂಭದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಪುದುಚೇರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಿರ್ಣಾಯಕ ಗೆಲುವಿನ 1 ದಿನದ ನಂತರ ನೂತನ ಸರ್ಕಾರ ರಚನೆಯ ಕುರಿತು ಬಿರುಸಿನ ಸಮಾಲೋಚನೆಗಳು ಪ್ರಾರಂಭವಾಗಿವೆ. ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಪುದುಚೇರಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಿ ರಾಮಲಿಂಗಂ ಅಧ್ಯಕ್ಷತೆಯಲ್ಲಿ ಇಂದು ಹೊಸದಾಗಿ ಆಯ್ಕೆಯಾದ ಬಿಜೆಪಿ ಶಾಸಕರ ಸಮಾಲೋಚನಾ ಸಭೆ ನಡೆಯಿತು. ಕೇಂದ್ರ ಸಚಿವ ಮತ್ತು ಬಿಜೆಪಿ ಚುನಾವಣಾ ಉಸ್ತುವಾರಿ ಡಾ ಮನ್ಸುಖ್ ಮಾಂಡವೀಯ, ರಾಜ್ಯ ಉಸ್ತುವಾರಿ ನಿರ್ಮಲ್ ಕುಮಾರ್ ಸುರಾನ ಮತ್ತು ಇತರ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಮುಂಬರುವ ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ರಮಗಳ ಕುರಿತು ವಿಶೇಷವಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಪಶ್ಚಿಮ ಬಂಗಾಳದಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ವೀಕ್ಷಕರನ್ನಾಗಿ ನೇಮಿಸಿದೆ. ಒಡಿಶಾ ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಝಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ಅಸ್ಸಾಂನಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಚುನಾವಣೆಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಅವರನ್ನು ಕೇಂದ್ರ ವೀಕ್ಷಕರಾಗಿ ನೇಮಿಸಲಾಗಿದೆ. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರನ್ನು ರಾಜ್ಯದಲ್ಲಿ ಕೇಂದ್ರ ಸಹ ವೀಕ್ಷಕರಾಗಿ ನೇಮಿಸಲಾಗಿದೆ. ದೇಶದ ಹತ್ತಿ ಉತ್ಪಾದನೆ ಮತ್ತು ರೈತರ ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಕಪಾಸ್ ಕ್ರಾಂತಿ ಎಂಬ ಮಹತ್ವದ ಯೋಜನೆಗೆ ಅನುಮೋದನೆ ನೀಡಿದೆ. ಇಂದು

0: ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಗಾಗಿ 5,659 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಈ ಮಿಷನ್ ಮೂಲಕ ಹತ್ತಿ ಕೃಷಿಯಲ್ಲಿ ಸುಧಾರಿತ ತಳಿಗಳು ಮತ್ತು ಡಿಜಿಟಲ್ ಮೂಲಸೌಕರ್ಯಗಳನ್ನು ಅಳವಡಿಸಲು ಒತ್ತು ನೀಡಲಾಗುವುದು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಾದ್ಯಂತ 19 ಜಿಲ್ಲೆಗಳನ್ನೊಳಗೊಂಡ 3 ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಗಳಿಗೆ ಸಂಪುಟ ಅನುಮೋದನೆ ನೀಡಿದ್ದು, ಯೋಜನೆಗಳ ಒಟ್ಟು ಅಂದಾಜು ವೆಚ್ಚ 23,437 ಕೋಟಿಯಾಗಿದ್ದು 2030-31 ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ವಿಕಸಿತ ಭಾರತಕ್ಕಾಗಿ ಸ್ಥಿತಿಸ್ಥಾಪಕ ರಾಜ್ಯ ಹಣಕಾಸು ನಿರ್ಮಾಣದ ಕುರಿತು ಆರ್ಥಿಕ ಬೆಳವಣಿಗೆ ಸಂಸ್ಥೆ ಆಯೋಜಿಸಿದ ಚರ್ಚೆಯಲ್ಲಿ ನೀತಿ ಆಯೋಗ ಭಾಗವಹಿಸಿತ್ತು. ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರ ಡಾ ವಿ ಅನಂತ ನಾಗೇಶ್ವರನ್ ಮಾಡಿದ ಪ್ರಮುಖ ಭಾಷಣದ ಮೂಲಕ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಆಯೋಗ ತಿಳಿಸಿದೆ. ಐಸಿಸಿ ಪುರುಷರ ಟಿ20 ಶ್ರೇಯಾಂಕದಲ್ಲಿ ಭಾರತ ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ. ಟಿ20 ವಿಶ್ವಕಪ್ ಪ್ರಶಸ್ತಿಯನ್ನು ಯಶಸ್ವಿಯಾಗಿ ಉಳಿಸಿಕೊಳ್ಳುವ ಮೂಲಕ ಮತ್ತು ಮಾರ್ಚ್ನಲ್ಲಿ ದಾಖಲೆಯ 3ನೇ ಬಾರಿಗೆ ಗೆದ್ದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಾಧನೆಯೊಂದಿಗೆ ಭಾರತ 275 ಮೌಲ್ಯಮಾಪಕ ಅಂಕಗಳೊಂದಿಗೆ ಶ್ರೇಯಾಂಕದಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಂಗ್ಲೆಂಡ್ 262 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದರೆ ಆಸ್ಟ್ರೇಲಿಯಾ 258 ಅಂಕಗಳೊಂದಿಗೆ ಹಿಂದಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ಆರೋಗ್ಯ ರಕ್ಷಣೆ ಕುರಿತ 3ನೇ ಜಂಟಿ ಸಮಿತಿ ಸಭೆ. ಭಾರತ ಪ್ರವಾಸದಲ್ಲಿ ವಿಯೆಟ್ನಾಂ ಅಧ್ಯಕ್ಷ ಟೋ ಲಾಮ್, ನಾಳೆ ರಾಷ್ಟ್ರಪತಿ ಮತ್ತು ಪ್ರಧಾನಿ ಅವರೊಂದಿಗೆ ಮಹತ್ವದ ಚರ್ಚೆ. ಭಾರತೀಯ ಸೇನೆಗೆ 5 ಭೂ ಆಧಾರಿತ ಮೊಬೈಲ್ ಎಲೆಕ್ಟ್ರಾನಿಕ್ ವ್ಯವಸ್ಥೆ ಖರೀದಿಗೆ ರಕ್ಷಣಾ ಸಚಿವಾಲಯ ಬಿಇಎಲ್ನೊಂದಿಗೆ ಒಪ್ಪಂದ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ಶಾಸಕಾಂಗ ನಾಯಕರಾಗಿ ಜೋಸೆಫ್ ವಿಜಯ್ ಸರ್ವಾನುಮತದಿಂದ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇವು ಸಾಮಾನ್ಯ ಇದರಲ್ಲಿ ಎಲ್ಲಾ ವಿಷಯಗಳು ಬಂದು ಹೋಗಿರುತ್ತೆ. ಹಾಗಾಗಿ ಇದು ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಟಾಪಿಕ್ಗಳು ಕಡಿಮೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದರಲ್ಲಿ ನೀವು ಎಲ್ಲವನ್ನು ಕೂಡ ಒಳಗೊಳ್ಳೋ ತರ ಒಂದು ವಾರದಲ್ಲಿ ಪ್ರಿಪೇರ್ ಆಗಿ. ಅದರ ನಂತರದಲ್ಲಿ ನಾವು 6ನೇ ವಾರದಲ್ಲಿ ಗಮನಿಸಬೇಕಾದ ಎಗೈನ್ ಒಂದೊಂದೇ ಟಾಪಿಕ್ಸ್ ನಾವೇನು ಎಕನಾಮಿಕ್ಸ್ ಅಂತ ತಗೊಳ್ತಿದ್ವಿ ಅದರಲ್ಲಿ ತಗೊಂಡ ಪ್ರತಿಯೊಂದು ಶೀರ್ಷಿಕೆಗಳನ್ನ ಮತ್ತಷ್ಟು ವಿವರಣಾತ್ಮಕವಾಗಿ ಓದ್ತಾ ಹೋಗೋದು. ನಾವಾಗಲೇ ಒಂದಷ್ಟು ಓದಿದ್ವಿ ಅಲ್ಲಿ, ಈಗ ಉಳಿದಿರೋ ಟಾಪಿಕ್ಗಳನ್ನ ಇಲ್ಲಿ ಓದ್ತಾ ಹೋಗೋಣಂತೆ. ಯಾವ್ಯಾವು ಅಂತವು ಅಂತಂದ್ರೆ, ಆರ್ಥಿಕ ಸುಧಾರಣೆಗಳು, ಕೃಷಿ ಮತ್ತು ಹಣಕಾಸು ನಿರ್ವಹಣೆ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಭಾರತದ ಹಣಕಾಸು ಮಾರುಕಟ್ಟೆ, ಈ ತರ ನಾವೇನ್ ಟಾಪಿಕ್ ಮಾಡ್ತಾ ಬಂದ್ವಲ್ವ ಆ ಟಾಪಿಕ್ಗಳನ್ನ ಮತ್ತೊಂದು ಸಲ ಇಲ್ಲಿ ಓದ್ತಾ ಹೋಗ್ರಿ. ಅಂದ್ರೆ ನಾವು ಒಂದು ಹಂತದಲ್ಲಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಒಂದು ತಪ್ಪು ಮಾಡಬೇಡಿ. ನೀವು ಭಾರತದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅವತ್ತಿನ ಅಧ್ಯಯನ ಮತ್ತು ಆ ವಾರದ ಅಧ್ಯಯನ ಪೂರ್ತಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರಲಿ, ಅದೇ ನೀವು ಕರ್ನಾಟಕದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅದು ಕರ್ನಾಟಕದ ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿರಲಿ, ಭಾರತದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಬಜೆಟ್ ಮತ್ತು ಕರ್ನಾಟಕದ ಆರ್ಥಿಕ ವಿಶ್ಲೇಷಣೆ ಈ ಎರಡನ್ನ ಒಂದು ಸಲ ತಗೊಳ್ರಿ. ಭಾರತದ ಬಜೆಟ್ ಮತ್ತು ಭಾರತದ ಆರ್ಥಿಕ ವಿಶ್ಲೇಷಣೆ ಇದನ್ನ ಒಂದು ಸಲ ತಗೊಳ್ರಿ. ಹಾಗೇನಾಗುತ್ತೆ ಅಂಕಿ ಅಂಶಗಳು ಕನ್ಫ್ಯೂಸ್ ಆಗಲ್ಲ, ಸರ್ಕಾರಿ ಯೋಜನೆಗಳು ಮತ್ತು ಘೋಷಣೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ, ಕನ್ಫ್ಯೂಸ್ ಆಗಲ್ಲ. ಬೆಳವಣಿಗೆ ದರಗಳು ಮತ್ತು ಇತರೆ ಲಕ್ಷಣಗಳು, ಇತರೆ ಸೂಚಕಗಳು ಇದಾವಲ್ವಾ, ಅವು ನಮಗೆ ಜಾಸ್ತಿ ಇದಾಗಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಓದ್ಬೇಕಾದ್ರೆ ಅದನ್ನ ಒಂದು ಸಪರೇಟ್ ಯೂನಿಟ್ ಮಾಡ್ಕೊಳ್ಳಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ, ಭಾರತದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆ, ಈ ಮೂರನ್ನು ಯಾವುದೇ ಕಾರಣಕ್ಕೂ ಒಟ್ಟೊಟ್ಟಿಗೆ ಬರೋ ತರ ಮಾಡ್ಕೋಬೇಡಿ. ಎಕ್ಸಾಂಪಲ್, ಒಂದು ಉದಾಹರಣೆ ತಗೊಳ್ಳಂತೆ, ಕೃಷಿ ಮತ್ತು ಆಹಾರ ನಿರ್ವಹಣೆ ಅನ್ನೋ ಒಂದು ಉದಾಹರಣೆ ತಗೊಳ್ರಿ. ಭಾರತದಲ್ಲಿ ಕೃಷಿ ಮತ್ತು ಆಹಾರ ನಿರ್ವಹಣೆಯನ್ನ ಓದಿದ್ರ ಜೊತೆಗೆ ಕರ್ನಾಟಕದ ಓದೋದ್ ಬೇಡ. ಏಕೆ ಅಂತಂದ್ರೆ ಅಲ್ಲಿರೋ ಮಾನದಂಡಗಳ ಬೇರೆ, ಅಲ್ಲಿರೋ ಯೋಜನೆಗಳ ಬೇರೆ, ಅಲ್ಲಿರೋ ಲಕ್ಷಣಗಳ ಬೇರೆ. ಕರ್ನಾಟಕಕ್ಕೆ ಬಂದಾಗ ಇಲ್ಲಿರೋ ಲಕ್ಷಣಗಳು ಯೋಜನೆಗಳೇ ಬೇರೆ. ಹೀಗಾಗತ್ತೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಲಕ್ಷಣಗಳು, ವಿಶ್ಲೇಷಣೆಗಳು ಮತ್ತು ರೂಪುರೇಷೆಗಳು ಬೇರೆ ಬೇರೆ ಇರುತ್ತೆ. ಹೀಗಾಗಿ ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಅದೊಂದು ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ರಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತವು ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವು ಅಂತ. ಸೊ ನಂತರದ ಒಂದು ವಾರದಲ್ಲಿ ನಾವೀಗೇನು ನೋಡ್ತಾ ಬಂದ್ವಲ್ಲ ಇವನ್ನ ನೋಡಿದ್ದಾದ್ಮೇಲೆ, ಅಂದ್ರೆ ಟಾಪಿಕ್ ವೈಸ್ ನಾವಲ್ಲಿ ಏನ್ ನೋಡಿದ್ವಲ್ಲ ಅವು ಮತ್ತೆ ರಿಪಿಟೇಷನ್ ಆಗುತ್ತೆ. ನಂತರದ ವಾರದಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ, ಆರ್ಥಿಕತೆಗೆ ಸಂಬಂಧಪಟ್ಟ

ಸಂಬಂಧಪಟ್ಟಂತಹ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೋಡ್ಬೇಕಾಗತ್ತೆ. ಆರ್ಥಿಕತೆಗೆ ಸಂಬಂಧಪಟ್ಟ ಇತ್ತೀಚಿನ ಬೆಳವಣಿಗೆ, ಉದಾಹರಣೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಅದರ ಜೊತೆಗೆ ಬೆಲೆ, ಹಣದುಬ್ಬರ, ಜನಸಂಖ್ಯೆ ಮತ್ತು ಆರ್ಥಿಕ ಸಮಸ್ಯೆ, ಭೂ ಸುಧಾರಣೆಗಳು, ಆಹಾರದ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತು ಯೋಜನೆ, ಇವನ್ನ ನಂತರದ ವಾರದಲ್ಲಿ, ಅದಕ್ಕೆ ಹೆಚ್ಚು ಕಡಿಮೆ ನಾವೊಂದು 5 ವಾರದವರೆಗೆ ಯಾವ ತರ ಮಾಡಬೇಕು ಅಂತ ನೋಡ್ಕೊಳ್ಳೋಣ. ಇನ್ನು ಕೊನೆ ವಾರದಲ್ಲಿ ನಾವು ಮಾಡಬೇಕಾಗಿರೋದು ಏನಂತಂದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳು ಏನಿರ್ತಾವಲ್ವಾ, ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಲಾಗಿದೆ ಮತ್ತು ಯಾವ ಹಂತದವರೆಗೆ ಕೇಳಲಾಗಿದೆ ಅಂತ ನೋಡಿ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಲ್ಮೋಸ್ಟ್ ಇತ್ತೀಚೆಗೆ ತುಂಬಾ ಕೋಚಿಂಗ್ ಕ್ಲಾಸ್ಗಳು, ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಈ ತರ ಎಲ್ಲ ಮಾಡಿ ಇವತ್ತಿನ ಮಾಕ್ ಟೆಸ್ಟ್ ಮತ್ತೆ ಕ್ವಶನ್ ಪೇಪರ್ಗಳನ್ನ ಆಯಾ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ನೀವು ಅಂತದ್ರಲ್ಲಿ ಸಿಗೋ ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆ ಮಾಕ್ ಟೆಸ್ಟೇ ಆಗಿರ್ಲಿ, ಅಲ್ಲಿ ಕೇಳಿರೋ ಎಕಾನಮಿ ಪ್ರಶ್ನೆಗಳನ್ನ ನೀವು ಕೂತು ಅವುಗಳಿಗೆ ಉತ್ತರ ಕಂಡುಕೊಳ್ಳೋದ್ರಲ್ಲಿ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಅಧ್ಯಯನ ಆರಂಭ ಆಗಿ ಮತ್ತೆ ಆರ್ಥಿಕತೆ ಅಧ್ಯಯನ ಇದು ಮುಗಿತಾ ಬಂತು ಅನ್ನೋ ಮಧ್ಯದಲ್ಲಿ ಪ್ರತಿ ವಾರನೂ ಕೂಡ ನಾವು ಇಂಥ ಮಾರ್ಕ್ ಟೆಸ್ಟ್ಗಳು ಅಥವಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು, ಈ ಒಂದು ಅಭ್ಯಾಸವನ್ನು ಮಾಡಿಕೊಡೋದು ತುಂಬಾ ಒಳ್ಳೆ ಕೆಲಸ. ಸೊ ನೀವು ಯಾವುದೇ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಿಲೆಬಸ್ ಅನ್ನ ಮೊದಲು ತಗೊಳ್ತೀರಾ, ಸಿಲೆಬಸ್ ತಗೊಂಡು ಅದರಲ್ಲಿ ಭಾರತದ ಆರ್ಥಿಕತೆ ಅಂತ ಇದೆಯಾ ಅಂತ ನೋಡಿ. ಅಲ್ಲಿ ಆರ್ಥಿಕತೆ ಅಂತ ಇದ್ದಾಗ ನೀವು ಸಿಲೆಬಸ್ ಅನ್ನ ಮೊದಲು ಗಮನಿಸಿ, ಭಾರತದ ಆರ್ಥಿಕತೆ ಅಂತ ಇದೆಯಾ ಅಥವಾ ಆರ್ಥಿಕತೆ ಮತ್ತು ಆರ್ಥಿಕ ಬೆಳವಣಿಗೆ ಅಂತ ಇದೆಯಾ ಅಂತ. ಯಾಕೆ ಅಂತಂದ್ರೆ ಕೆಲವು ಅಂದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಹಂತದ ಹುದ್ದೆಗಳಿಗೆ ಭಾರತದ ಆರ್ಥಿಕತೆ ಮಾತ್ರ ಇರುತ್ತೆ, ಕರ್ನಾಟಕದ ಆರ್ಥಿಕತೆ ಅನ್ನೋದು ಭಾರತದ ಆರ್ಥಿಕತೆ ಒಳಗಡೆ ಸೇರೋಗಿರುತ್ತೆ. ಇನ್ನು ಗ್ರೂಪ್ ಸಿ ಹಂತದ ಹುದ್ದೆಗಳಲ್ಲಿ ಕರ್ನಾಟಕದ ಆರ್ಥಿಕತೆ ಪ್ರತ್ಯೇಕವಾಗಿರುತ್ತೆ. ಹೀಗಾಗಿ ಒಂದು ಪರೀಕ್ಷೆಗೆ ಅಥವಾ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅಂದಾಗ ಮೊದಲು ಸಿಲೆಬಸ್ ಅನ್ನ ನೋಡಿ. ಸಿಲೆಬಸ್ ಅಲ್ಲಿ ನಿಮಗೆ ಯಾವ್ಯಾವ ಅಂಶಗಳಿದಾವೆ, ಇಂಡಿಯನ್ ಪಾಲಿಟಿ, ಎಕಾನಮಿ, ಜಿಯಾಗ್ರಫಿ, ಹಿಸ್ಟರಿ, ಸೊಸೈಟಿ ಅಂಡ್ ಕಲ್ಚರ್, ಈ ತರ ಯಾವ ತರ ಇದೆ ಅನ್ನೋದನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಅದರಲ್ಲಿ ಅರ್ಥಶಾಸ್ತ್ರದ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದನ್ನ ನೀವು ಒಂದು ಅಂದಾಜು ಸಿಗಬೇಕು ಅಂದ್ರೆ ಹಳೆಯ ಒಂದ್ 2-3 ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಡಿ. ಹಳೆಯ 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟಿದಾವೆ ಅಂತಂದ್ರೆ ನೀವು ಗಮನಿಸಿದ್ದೆ ಆದ್ರೆ ನಿಮ್ಗೆ ಅಲ್ಗೂ ಒಂದು ಅಂದಾಜು ಸಿಗುತ್ತೆ ಎಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರವನ್ನು ಓದ್ಕೊಳ್ಳೋದ್ರಿಂದ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಅದನ್ನ ಮುಂದುವರಿಸ್ತಾ ಹೋಗಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, NCERT ಪುಸ್ತಕಗಳಾಗ್ಲಿ ಅಥವಾ ನಮ್ಮ ರಾಜ್ಯದ ಪುಸ್ತಕಗಳೇ ಆಗಿರ್ಲಿ, ನೀವು ಪ್ರತಿ ಅಧ್ಯಾಯವನ್ನ ಓದಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬಿಡಿ. ಪ್ರತಿ ಅಧ್ಯಾಯದ ಕೊನೆಗೆ ಒಂದಷ್ಟು ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇದಾವೆ, ನೀವು ಅವನ್ನ ಎಷ್ಟು ಓದ್ತಿರೋ ಅದರಲ್ಲಿರೋನ್ನ ಎಷ್ಟು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ನೀವು ತೆಗೆದು ನೋಡೋದು ಬೇಕಾಗಲ್ಲ. ಅಂಡ್ ಆ ಟೆಕ್ಸ್ಟ್ ಬುಕ್ ನಿಮಗೆ ಫೌಂಡೇಶನ್ ತರ ಕೆಲಸ ಮಾಡೋದ್ರಿಂದಾಗಿ ಅದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಡೀಪ್ ಆಗಿ ಮತ್ತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಬೇರೆ ಮತ್ತು ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಓದ್ಕೋಬೇಕಾದಾಗ ರಿವಿಷನ್ ಮಾಡೋದಕ್ಕೆ ಟೈಮು ತುಂಬಾ ಕಡಿಮೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಪರೀಕ್ಷೆಗೂ ಕೂಡ ನೀವು ಟೆಕ್ಸ್ಟ್ ಬುಕ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರಿಂದ ಟೆಕ್ಸ್ಟ್ ಬುಕ್ಗಳನ್ನ

0: ಚೆಕ್ ಯುವರ್ ಪ್ರೋಗ್ರೆಸ್ ಅಂತಂದಿರುತ್ತೆ. ಎಲ್ಲವನ್ನೂ ಕೂಡ ಸರಿಯಾಗಿ ಮನನ ಮಾಡಿಕೊಂಡಿದ್ರ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಅಧ್ಯಯನವನ್ನ ಪೂರ್ಣಗೊಳಿಸ್ಕೊಳ್ಳಿ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ,
2: ಮಾರ್ಗದರ್ಶನ ನೀಡುವ,
1: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಯಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ, ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎಂಸಿಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಶಾರದರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಮನೆಯೇ ಮೊದಲ ಪಾಠಶಾಲೆ,
6: ಜನನಿ ತಾನೇ ಮೊದಲ ಗುರುವು,
5: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
6: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
5: ಗುರುಗಳ ಮಾರ್ಗದರ್ಶನ,
6: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
5: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
6: ಮನೆಯೇ ಮೊದಲ ಪಾಠಶಾಲೆ.
5: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
6: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
5: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
7: ಎಲ್ರಿಗೂ ನಮಸ್ಕಾರ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಂತೂ ಬೇಸಿಗೆ ಕಾಲ, ಸೂರ್ಯ ಅಂತೂ ತನ್ನ ಬಿರುಗಣ್ಣುಗಳಿಂದ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ತಾಪಮಾನ

ತುಂಬ ಜಾಸ್ತಿ ಆಗಿದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು, ಅಥವಾ ನಾವು ದೊಡ್ಡೋರಾಗಿ ಮಕ್ಕಳ ಪೋಷಕರಾಗಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಇವತ್ತೊಂದು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ. ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಪ್ರಧಾನವಾಗಿ ಮೂರು ಕಾಲಗಳನ್ನು, ಮೂರು ಋತುಮಾನಗಳನ್ನು ನಾವು ಗುರುತಿಸ್ಕೊಬೋದು ಅಲ್ವಾ. ಮೊದಲನೇದು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ. ಈಗ ನಡೀತಿರೋದು ಯಾವ ಕಾಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಅದು ಬೇಸಿಗೆ ಕಾಲ ಅಂತ. ಈ ಬೇಸಿಗೆ ಕಾಲ ಅನ್ನೋವಂಥದ್ದು ಮಾರ್ಚಿಂದ ಮೇ ಅಥವಾ ಜೂನ್ ಮೊದಲನೇ ವಾರದ ತನಕ ಇರುತ್ತೆ. ಹಾಗೆಯೇ ಈ ಮಳೆಗಾಲ ಅನ್ನೋವಂಥದ್ದು ಜೂನಿಂದ ಪ್ರಾರಂಭ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ಮೊದಲನೇ ವಾರದ ತನಕ ಅಥವಾ ಒಂದು ಮಧ್ಯದ ವಾರದ ತನಕ ಇರುತ್ತೆ. ಹಾಗೆಯೇ ಚಳಿಗಾಲ ಅನ್ನೋದು ಡಿಸೆಂಬರ್ನಿಂದ ನಮಗೆ ಫೆಬ್ರವರಿ ತನಕ ಇರುತ್ತೆ. ನಮಗೆಲ್ರಿಗೂ ಗೊತ್ತು, ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿ ಆದಮೇಲೆ ಸೂರ್ಯನ ಪ್ರತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಓ, ಸಂಕ್ರಾಂತಿ ಮುಗೀತು, ಇನ್ನೇನು ಚಳಿಗಾಲ ಹೋಯಿತು ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಹಾಗೆ ಶಿವರಾತ್ರಿ ಬಂದುಬಿಟ್ರೆ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ, ಓ ಶಿವ ಶಿವ ಅಂತ ಚಳಿನೂ ಹೊಟ್ಟೋಯ್ತು, ಇನ್ನೇನಿದ್ರು ಬೇಸಿಗೆ ಕಾಲ ಅಂತ ನಾವು ಮಾತಾಡ್ಕೊಳ್ಳೋದು ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ. ಈ ಸಲದ ಬೇಸಿಗೆ ಮಾತ್ರ ತುಂಬಾ ವಿಶೇಷವಾದಂತಹ ಬೇಸಿಗೆ ಅಂತ ಹೇಳ್ಬೋದು. ಏನಪ್ಪ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ತಾಪಮಾನ ತುಂಬ ಜಾಸ್ತಿ ಆಗಿರೋದೇ ಈ ಒಂದು ಬೇಸಿಗೆ ಕಾಲದ ವಿಶೇಷ. ಹಾಗಾದರೆ ಎಷ್ಟಿರ್ಬೋದಪ್ಪ ತಾಪಮಾನ ಅಂತ ಹೇಳಿದ್ರೆ, ನಮ್ಮ ಮೈಸೂರಿನಲ್ಲಿ 33 ಡಿಗ್ರಿ ಸೆಲ್ಷಿಯಸ್ನಿಂದ 40 ಡಿಗ್ರಿ ಸೆಲ್ಷಿಯಸ್ ತನಕ ತಾಪಮಾನ ಹೋಗಬಹುದು ಅಂತ ಹೇಳಿದ್ದಾರೆ. ಎಷ್ಟು ಜಾಸ್ತಿ ಅಲ್ವಾ. 30 ಡಿಗ್ರಿ ಅಂತ ಹೇಳಿದ್ರೇ ನಮಗೆ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ನು 40 ಡಿಗ್ರಿ ತನಕ ತಾಪಮಾನ ಏರಬಹುದು ಅಂತ ತಜ್ಞರು ಈಗಾಗಲೇ ಹೇಳಿರೋದ್ರಿಂದ ನಾವೆಲ್ಲರೂ ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ ಅಲ್ವಾ. ಯಾಕೆ ಈ ಸಲ ಇಷ್ಟು ತಾಪಮಾನ ಏರಿಕೆ ಆಗಿದೆ ಅಂತಂದರೆ, ನಮಗೆ ಗೊತ್ತಿರೋ ಹಾಗೆ ಮೊದಲನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಸಿರು ಮನೆ ಪರಿಣಾಮ. ಅಂದರೆ ಈ ಹಸಿರು ಮನೆ ಅನಿಲಗಳಾದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್, ಇವು ಏನಾಗತ್ತೆ ಅಂತ ಹೇಳಿದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪದರವನ್ನು ಉಂಟು ಮಾಡಿಬಿಟ್ಟು ಶಾಖ ಹೊರ ಹೋಗದೆ ಇರೋ ಹಾಗೆ ತಡೆಯುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಾದಾಗ ಭೂಮಿಯ ಮೇಲಿನ ತಾಪಮಾನ ಹೆಚ್ಚಾಗುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಈ ಹಸಿರು ಮನೆಯ ಪರಿಣಾಮವನ್ನೇ ನಾವು ಇವತ್ತಿನ ದಿವಸ ಅನುಭವಿಸ್ತಾ ಇದ್ದೀವಿ. ಹಾಗೆಯೇ ಇನ್ನೊಂದು ವಿದ್ಯಮಾನ ಇದೆ, ಎಲ್ ನಿನೋ ಅಂತ. ಏನಿದು ಎಲ್ ನಿನೋ ಅಂತಂದರೆ, ಪೆಸಿಫಿಕ್ ಸಾಗರದಲ್ಲಿ ನೀರು ಬಿಸಿಯಾಗೋದ್ರಿಂದ ಉಂಟಾಗುವಂತಹ ವಿದ್ಯಮಾನ ಆಗಿದೆ. ಇದು ಕೆಲವು ಕಡೆ ಮಳೆಯನ್ನು ತರುತ್ತೆ, ಆದರೆ ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ಈ ವರ್ಷ ಶುಷ್ಕ ವಾತಾವರಣವನ್ನು ಉಂಟು ಮಾಡುತ್ತೆ. ಇದು ಸಾಮಾನ್ಯವಾಗಿ 2-7 ವರ್ಷಗಳಿಗೊಂದ್ಸಲ ಸಂಭವಿಸುತ್ತೆ. ಈ ಎಲ್ ನಿನೋದ ಪ್ರಭಾವ ಏನು, ಪರಿಣಾಮ ಏನು ಅಂತಂದರೆ, ನಾನೀಗಾಗಲೇ ಹೇಳ್ದಂಗೆ ತಾಪಮಾನದ ಏರಿಕೆ. ಈ ತಾಪಮಾನ ಏರಿಕೆ ಆಗ್ತಾ ಆಗ್ತಾ ನಮಗೆ ಮನುಷ್ಯರಿಗೆ ಒಂದು ರೀತಿಯ ತಳಮಳ, ಸಂಕಟ ಶುರುವಾಗುತ್ತೆ. ಬಿಸಿಲಿನ ಆಘಾತ ಜಾಸ್ತಿ ಇರುತ್ತೆ. ನಾವೇನಾದರೂ ಮನೆಯಿಂದ ಹೊರಗಡೆ ಹೋದರೆ, ಅದು ವಿಶೇಷವಾಗಿ 10 ಗಂಟೆಯ ನಂತರ ಹೊರಗಡೆ ಹೋದರೆ, ಅಪ್ಪ ಸಾಕಪ್ಪ ಎಲ್ಲಿ ನೆರಳಿದೆ, ನಾವಲ್ಲಿ ನಿಂತ್ಕೊಳ್ಳೋಣ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅಷ್ಟರ ಮಟ್ಟಿಗೆ ಸೂರ್ಯನ ಶಾಖ ತುಂಬ ಜಾಸ್ತಿ ಇದೆ. ಇದು ನೋಡಿ, ಬಿಸಿ ಗಾಳಿ ಕೂಡ ಬೀಸುತ್ತೆ ಮೇನಲ್ಲಿ ಅಂಥೇಳಿ ಹವಾಮಾನ ತಜ್ಞರು ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಸೌರಾಘಾತ, ಉಷ್ಣಾಘಾತ, ಬಿಸಿಗಾಳಿ ಇವೆಲ್ಲವೂ ಕೂಡ ಒಂದೇ ನಾಣ್ಯದ ಹಲವು ಮುಖಗಳಿದ್ದಂಗೆ. ಅಂದರೆ ಬಿಸಿಲಲ್ಲಿ ಹೋಗೋದ್ರಿಂದ ಎಚ್ಚರ ತಪ್ಪುವಂಥದ್ದು, ಅಥವಾ ನಮಗೆ ಅಲ್ಲೇ ತುಂಬ ಸುಸ್ತಾಗಿ ಕೂರ್ತಕ್ಕಂಥದ್ದು, ಈ ರೀತಿಯ ಪರಿಣಾಮಗಳು ಆಗಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಬೇಸಿಗೆನಲ್ಲಿ ತುಂಬ ಎಚ್ಚರದಿಂದ ಇರಬೇಕು. ಅದು ಅಲ್ಲದೇನೆ ನಮ್ಮ ಮಕ್ಕಳನ್ನು ನಾವು ತುಂಬ ವಿಶೇಷವಾಗಿ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರನ್ನು ತುಂಬ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ವಯಸ್ಸಾದವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ತುಂಬ ಅವ್ರ ಬಗ್ಗೆ ಗಮನ ವಹಿಸಿ ತುಂಬ ಎಚ್ಚರಿಕೆಯಿಂದ ಅವರನ್ನು ಕೂಡ ನೋಡಿಕೊಳ್ಬೇಕು.
ಅಲ್ವಾ? ಹಾಗಾದರೆ ನಾವು ಏನೇನು ಮಾಡಬೇಕು ಈ ಬೇಸಿಗೆ ಕಾಲದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಮೊದಲನೇ ನಿಯಮ ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ 11 ಗಂಟೆಯಿಂದ 10 ಗಂಟೆಯಿಂದ ಅಂತಲೇ ಹೇಳ್ತಾರೆ, ಕೊನೆ ಪಕ್ಷ 11

ಗಂಟೆಯಿಂದ ಸಂಜೆ 4 ಗಂಟೆ ತನಕ ಹೊರಗೆ ಹೋಗದೆ ಮನೆಯಲ್ಲೇ ಇರೋದು ತುಂಬ ಒಳ್ಳೆಯದು. ಹೌದು, ನೀವೇನೋ ಹೀಗೆ ಹೇಳ್ತೀರಾ, ಮಕ್ಕಳು ಕೂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ, ಚಟುವಟಿಕೆಯಿಂದ ಇರುವಂತಹ ಜೀವಗಳು ಆ ಮಕ್ಕಳು ಅಲ್ವಾ. ಅವ್ರನ್ನ ಹೇಗಪ್ಪ ಮನೆಯಲ್ಲೇ ಇಟ್ಕೊಳ್ಳೋದು? ಹೊರಗಡೆ ಮೊದಲೆಲ್ಲ ಆದರೆ ಬೇಸಿಗೆ ರಜಾ ಬಂತು ಅಂದ ತಕ್ಷಣ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು ಮಕ್ಕಳು. ಈಗ 10 ಗಂಟೆಯಿಂದ 4 ಗಂಟೆ ತನಕ ನೀವು ಹೊರಗಡೆನೇ ಬಿಡಬೇಡಿ ಅಂದರೆ ಮಕ್ಕಳಿಗೆ ಏನು ಮಾಡೋದು? ನಾವು ಪೋಷಕರಾಗಿ ನಾವು ಅವ್ರನ್ನ ಹೆಂಗೆ ನೋಡ್ಕೊಳ್ಳೋದು? ಮನೆ ಒಳಗಡೆ ನಾವು ಏನಪ್ಪ, ಮಕ್ಕಳು ಸದಾ ಅದು ಇದು ಇದು ಅದು ಮಾಡ್ತಾ ಇರೋಂತಹ ಮಕ್ಕಳನ್ನ ನಾವು ಹೇಗಪ್ಪ ಕಟ್ಟಿ ಹಾಕೋದು ಅಂತ ಎಲ್ರಿಗೂ ಅನ್ನಿಸ್ಬೋದು ಅಲ್ವಾ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಮರದ ನೆರಳಿರುತ್ತೆ ಅಥವಾ ತೋಪಿರುತ್ತೆ, ತೋಟ ಇರುತ್ತೆ, ಅಂಥ ಕಡೆ ಮಕ್ಕಳು ಸ್ವಲ್ಪ ಆಟ ಆಡ್ಕೋಬೋದು. ಆದರೆ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಕೂಡ ಈ ಗದ್ದೆಗಳಿರೋ ಕಡೆ, ಜಮೀನುಗಳಿರೋ ಕಡೆ ತುಂಬ ಬಿಸಿಲಿರುತ್ತೆ. ಅಂಥ ಬಿಸಿಲಿಗೆ ಮಕ್ಕಳನ್ನ ಕಳಿಸ್ದೇ ಇರೋದೇ ಒಳ್ಳೆಯದು. ಯಾಕೆ ಕಳಿಸ್ಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ. ಯಾಕೆ ಕಳಿಸ್ಬಾರ್ದು ಅಂತ ಹೇಳಿದ್ರೆ, ಸೂರ್ಯನ ಶಾಖ ತುಂಬ ತೀವ್ರವಾಗಿರೋದ್ರಿಂದ ಚರ್ಮ ಸುಟ್ಟಂಗಾಗತ್ತೆ, ಕಪ್ಪಾಗತ್ತೆ, ಮತ್ತು ಬೆವರು ಸಲೆ ಅಂತ ಹೇಳ್ತೀವಲ್ಲ ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ. ಮಕ್ಕಳ ಚರ್ಮ ತುಂಬ ಸೂಕ್ಷ್ಮ ಇರೋದ್ರಿಂದ ಸಣ್ಣ ಸಣ್ಣ ಗುಳ್ಳೆಗಳಾಗತ್ತೆ ಮಕ್ಕಳಿಗೆ. ಆಮೇಲೆ ಅವರು ತುಂಬ ಬಿಸಿಲಲ್ಲಿ ಆಟ ಆಡೋದ್ರಿಂದ, ಕುಣಿಯೋದ್ರಿಂದ ಮಕ್ಕಳಿಗೆ ತುಂಬ ಸುಸ್ತಾಗಿ ಒಂದೇ ಸತಿಗೆ ಅವರಿಗೆ ನಿರ್ಜಲೀಕರಣ ಆಗ್ಬೋದು. ಅಂದರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಬಹುದು. ಈ ಎಲ್ಲ ಕಾರಣಗಳಿಂದ ನೆನ್ಪಿಟ್ಕೊಳ್ಳಿ ಪೋಷಕರೇ, ಮಕ್ಕಳನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ದಯಮಾಡಿ ಹೊರಗಡೆ ಕಳಿಸೋದಕ್ಕೆ ಹೋಗಬೇಡಿ. ಹೌದು ಮೇಡಮ್, ನೀವೇನೋ ಹೇಳ್ತೀರಾ, ನಾವು ಇವಾಗ ಹೊರಗಡೆ ಕಳಿಸ್ಲೇಬಾರ್ದು ಅಂತ ಹೊರಗಡೆ ಹೋಗಲೇಬೇಕಾದಂತಹ ಪ್ರಮೇಯ ಬಂದರೆ ಏನು ಮಾಡಬೇಕು? ಹೊರಗಡೆ ಹೋಗಲೇಬೇಕು ಅಂತಂದಾಗ ಒಂದು ತಂಪು ಕನ್ನಡಕ ನಿಮ್ಮ ಜೊತೆನಲ್ಲಿರಲಿ. ಒಂದು ನಮ್ಮ ಮುಖವನ್ನು ಅಂದರೆ ಮುಖಕ್ಕೆ ನೆರಳನ್ನು ಕೊಡೋವಂತಹ ಅಗಲವಾದಂತಹ ಒಂದು ಟೋಪಿ ತಗೊಂಡು ಹೋಗಿ ದಯಮಾಡಿ. ಅದೇ ರೀತಿ ಒಂದು ಛತ್ರಿ ಅಥವಾ ಕೊಡೆಯನ್ನು ಎಲ್ಲರೂ ಕೂಡ ಕೈಯಲ್ಲಿ ಇಟ್ಕೊಂಡು ಹೋಗಿ. ನೀರಿನ ಬಾಟಲಿ ಅಂತೂ ಪ್ರತಿಯೊಬ್ಬರು ತಗೊಂಡು ಹೋಗಲೇಬೇಕು. ಅದನ್ನು ನಾವು ಹೊರಗಡೆ ಹೋಗಬೇಕಾದ್ರೆ ಪಾಲನೆ ಮಾಡಿದ್ರೆ ಸ್ವಲ್ಪ ನಾವು ಈ ಒಂದು ಉಷ್ಣದ ಆಘಾತದಿಂದ ನಮ್ಮನ್ನು ನಾವು ತಪ್ಪಿಸ್ಕೊಳ್ಬೋದು. ನಾನು ಇನ್ನೊಂದು ವಿಚಾರನ ನಿಮ್ಮ ಜೊತೆ ಹೇಳ್ತಾ ಇದ್ದೆ, ಮಕ್ಕಳು 1 ನಿಮಿಷನೂ ಸುಮ್ಮನೆ ಇರಲ್ಲ, ಮನೆಯಲ್ಲಿ ಸಂಭಾಳಿಸೋದು ಹೇಗೆ ಈ ಮಕ್ಕಳನ್ನ ಅಂತ. ಹೌದಲ್ವಾ, ಆ ಮಕ್ಕಳ ಒಂದು ವಯಸ್ಸಿಗೆ ಅನುಗುಣವಾಗಿ ನಾವು ಅವ್ರಿಗೆ ಬೇರೆ ಬೇರೆ ಒಳಾಂಗಣ ಆಟಗಳನ್ನು ಅವ್ರಿಗೆ ಹೇಳ್ಕೊಡ್ತಾ ಆ ಮಕ್ಕಳು ಗುಂಪನ್ನ ಜೊತೆ ಮಾಡಿ ಬಿಡೋದ್ರಿಂದ ಮನೆಯಲ್ಲೇ ಮಕ್ಕಳು ಬಹಳಷ್ಟು ಆಟಗಳನ್ನು ಆಡಬಹುದು. ಈಗಾಗಲೇ ನಿಮಗೆ ಗೊತ್ತಿದೆ ಮನೇಲಿ ಆಡೋವಂತಹ ಆಟಗಳು ಯಾವುದು ಅಥವಾ ಸೂರಿನ ಅಡಿಯಲ್ಲಿ ಆಡೋವಂತಹ ಆಟಗಳು ಯಾವುದು ಅಂತಂದರೆ ಅವುಗಳನ್ನು ನಾವು ಒಳಾಂಗಣ ಆಟಗಳು ಅಂತ ಕರಿತೀವಿ. ನಮ್ಮ ದೇಸಿ ಆಟಗಳು ಸಾಕಷ್ಟಿದೆ ಅಲ್ವಾ. ನೋಡಿ, ಈಗ ಚೌಕಾಬಾರ ಆಗ್ಬೋದು, ಪಗಡೆ, ಅಳುಗುಳಿ ಮನೆ, ನೋಡಿ ಇವೆಲ್ಲ ನಮ್ಮ ದೇಸಿ ಆಟಗಳು. ಹಾಗೇ ಪ್ರಾದೇಶಿಕ ಆಟಗಳು ತುಂಬ ಇರುತ್ತೆ. ಈಗ ಹುಲಿ ಕುರಿ ಆಟ ಇದೆ, ಈ ರೀತಿ ಲೂಡೋ ಇದೆ, ಕೇರಮ್ ಇದೆ, ಚೆಸ್ಸು, ಹಾಗೇ ಬಿಸ್ನೆಸ್ ಆಡ್ಬೋದು, ಹಾವು ಏಣಿ ಆಡ್ಬೋದು, ಕಳ್ಳ ಪೊಲೀಸ್ ಆಡ್ಬೋದು, ಸೆಟ್ ಆಟಗಳನ್ನು ಆಡ್ಬೋದು. ಈ ರೀತಿ ಆಟಗಳನ್ನು ಆಡೋದ್ರಿಂದ ಮಕ್ಕಳ ಮೆದುಳಿಗೆ ಕೂಡ ಕಸರತ್ತು ಕೊಟ್ಟಂಗಾಗತ್ತೆ, ಜೊತೆಲಿ ಕೂತ್ಕೊಂಡು ಆಟ ಆಡ್ದಂಗಾಗತ್ತೆ. ಬೇರೆಯವರು ಏನೇನು ತಂತ್ರಗಳನ್ನು ಉಪಯೋಗಿಸ್ಬೇಕು, ನಾನು ಗೆಲ್ಲಬೇಕು ಅಂದರೆ ಅದು ಅವರ ಮನಸ್ಸಿಗೆ ಬರುತ್ತೆ. ಮನೆ ಒಳಗಡೆ ಮಕ್ಕಳು ಇದ್ದಾಗತ್ತೆ, ಅವರಿಗೆ ಮನೋರಂಜನೆ ಕೂಡ ಸಿಗತ್ತೆ ಅಲ್ವಾ. ಈ ಥರದ್ದು ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಯಾವ್ಯಾವ ಆಟಗಳನ್ನು ಮಕ್ಕಳು ಮನೆ ಒಳಗಡೆ ಅಂಗಳದಲ್ಲಿ ಆಡಬಹುದೋ ಅಂಥ ಆಟಗಳನ್ನು ಖಂಡಿತವಾಗ್ಲೂ ಮಕ್ಕಳು ಆಡ್ಬೋದು. ಈಗ ಸಣ್ಣ ಮಕ್ಕಳು ಅಂದರೆ ಈಗ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಹೋಗುವಂಥ ಮಕ್ಕಳು ಕುಂಟಬಿಲ್ಲೆ ಆಡ್ತಾರೆ. ಅದು ಅಂಗಳದಲ್ಲೇ, ಬಿಸಿಲು ಇಲ್ಲ ಅಂತ ಹೇಳಿದಾಗ ಅಂಗಳದಲ್ಲಿ ಆಟ ಆಡ್ಕೊಳ್ಬೋದು. ಮೇಲ್ಗಡೆ ಅಂಗಳ ಮುಚ್ಚಿದ್ರೆ ಮಾತ್ರ, ತೆರೆದ ಅಂಗಳದಲ್ಲಿ ಬಿಸಿಲಲ್ಲಿ ಆಡೋದು ಬೇಡ. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ ತುಂಬ ಸುಸ್ತು, ಜೊತೆಗೆ ನೀರಿನಂಶ ದೇಹದಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇದನ್ನು ಸ್ವಲ್ಪ ನಾವು ತಪ್ಪಿಸೋದು ಒಳ್ಳೆಯದು. ಸೂರ್ಯನ ಬಿಸಿಲಲ್ಲಿ ಆಟ ಆಡೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬೇಕಾಗುತ್ತೆ. ಇನ್ನು
ಸ್ವಲ್ಪ ಶಿಕ್ಷಿತ ಪೋಷಕರಿದ್ದರೆ, ಮನೆಯಲ್ಲಿ ಅವರು ಕೂಡ ಸ್ವಲ್ಪ ಬಿಡುವಾಗಿದ್ದರೆ ಮಕ್ಕಳಿಗೆ ಅವ್ರ ವಯಸ್ಸಿಗೆ ಅನುಗುಣವಾಗಿ, ತುಂಬ ಅವರಿಗೆ ಒತ್ತಡ ಹಾಕೋದು ಅಂತಲ್ಲ, ಅವ್ರ ವಯಸ್ಸಿಗೆ ಅನುಗುಣವಾಗಿ

ಕೆಲವೊಂದು ಈಗ ಗಣಿತದ ಆಟಗಳು ಅಂದ್ರೆ ಈಗ ಸುಡೋಕು, ಆ ಸಂಖ್ಯೆಗಳಿಂದ ಮನೆಯನ್ನ ತುಂಬತಕ್ಕಂಥದ್ದು, ಹಾಗೇನೆ ಪದಬಂಧ ಅಂದ್ರೆ ಒಂದು ಸುಳಿವನ್ನ ಉಪಯೋಗಿಸ್ಬಿಟ್ಟು ಒಂದು ಪದವನ್ನ ಹುಡುಕ್ತಕ್ಕಂಥದ್ದು, ಈ ರೀತಿಯ ಆಟಗಳನ್ನ ಯಾರು ಮೊದಲು ಹೇಳ್ತಾರೆ ಅಂಥೇಳಿ ಆ ರೀತಿಯ ಆಟಗಳನ್ನ ಪೋಷಕರು ಕೂರಿಸ್ಕೊಂಡು ಇಬ್ರು ಅಥವಾ ಮೂರು ಜನ ಮಕ್ಕಳು ಅಥವಾ ಅವರ ಸಂಬಂಧಿಕರ ಮಕ್ಕಳಿದ್ರೆ ಅವರನ್ನು ಸೇರಿಸ್ಕೊಂಡು ಈ ರೀತಿಯ ಒಂದು ಆಟವನ್ನ ಆಡಿಸ್ಬೋದು. ಹಾಗೇನೆ ಕ್ರಾಸ್ ವರ್ಡ್ ಪಜಲ್ ಅಂತ ಇರುತ್ತೆ, ವರ್ಡ್ ಬಿಲ್ಡಿಂಗ್ ಅಂತ ಇರುತ್ತೆ, ವರ್ಡ್ ಗೇಮ್ ಅಂತ ಇರುತ್ತೆ. ಇದನ್ನ ಕನ್ನಡದಲ್ಲೂ ಆಡಬಹುದು, ಇಂಗ್ಲಿಷ್ನಲ್ಲೂ ಆಡಬಹುದು, ಅಂತ್ಯಾಕ್ಷರಿನೂ ಕೂಡ. ಈಗ ಅಂತ್ಯಾಕ್ಷರಿ ಅನ್ನುವಂಥದ್ದು ಬರೀ ಸಿನಿಮಾ ಹಾಡುಗಳಿಗೆ ಸೀಮಿತ ಆಗಬೇಕಾಗಿಲ್ಲ, ಸಿನಿಮಾ ಹಾಡುಗಳಲ್ಲೂ ಕೂಡ ಅಂತ್ಯಾಕ್ಷರಿ ಆಡಿಸ್ಬಹುದು. ಹಾಗೆ ಮಕ್ಕಳಿಗೆ ಬರುವಂತಹ ಪದ್ಯಗಳಲ್ಲೂ ಕೂಡ ಅಂತ್ಯಾಕ್ಷರಿಯನ್ನು ಆಡಿಸ್ಬಹುದು. ಅಂದರೆ ಮನೆಯಲ್ಲಿ ಸ್ವಲ್ಪ ಪೋಷಕರು ಬಿಡುವಾಗಿದ್ದಾಗ ಈ ರೀತಿಯ ಒಂದು ಆಟಗಳನ್ನು ಮಕ್ಕಳಿಗೆ ಆಡಿಸ್ಬಹುದು. ಈ ರೀತಿ ಒಂದು ಅವ್ರಿಗೆ ಮೆದುಳಿಗೆ ಕಸರತ್ತನ್ನು, ಮೆದುಳಿಗೆ ಒಂದು ರೀತಿಯ ಆಲೋಚನೆಯನ್ನು ಮಾಡ್ತಕ್ಕಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೋದು. ಇದರಿಂದ ಮಕ್ಕಳು ಮನಸ್ಸು ಕೂಡ ತುಂಬ ತಾಜಾ ಆಗಿರುತ್ತೆ. ಅಂದರೆ ಅವರು ಒಂಥರ ನಾನು ಏನು ಮಾಡಲಿ ಏನು ಮಾಡಲಿ ಅಂತಿರ್ತಾರಲ್ವ, ಅವ್ರಿಗೆ ಈ ಥರದ್ದನ್ನು ಕೊಟ್ಟಾಗ, ಒಬ್ಬರ ಪೋಷಕರ ಮಾರ್ಗದರ್ಶನದಲ್ಲಿ ಇದನ್ನು ಹೇಳಿದ

ಅಂತನೋ ಓದೋದ್ರ ಕಡೆಗೋ ಗಮನ ಕೊಡಿಸ್ಬೇಕು ಅಂತ. ಆದರೆ ಕೆಲವೊಂದು ಮೂಲ ಕೌಶಲಗಳು ಅಂತ ಇರುತ್ತೆ. ಅಂದರೆ ಪ್ರತಿಯೊಬ್ಬರು, ಅದು ಗಂಡ್ಮಗು ಆಗಲಿ ಅಥವಾ ಹೆಣ್ಮಗು ಆಗಲಿ, ಕಲ್ತ್ಕೊಳ್ಳೇಬೇಕಾದಂತಹ ಕೆಲವು ಕೌಶಲಗಳಿರುತ್ತೆ. ಈಗ ಉದಾಹರಣೆಗೆ ಬಟ್ಟೆ ಮಡಚೋದಾಗ್ಬೋದು, ಮನೆಯಲ್ಲಿ ಕೆಲವೊಂದು ಕೆಲಸಗಳಿಗೆ ಸಹಾಯ ಮಾಡೋಂಥದ್ದಾಗ್ಬೋದು, ಅಂಗಡಿಯಿಂದ ತಂದಂತಹ ಸಾಮಾನುಗಳನ್ನು ಡಬ್ಬಿಗಳಿಗೆ ಹಾಕೋಂಥದ್ದಾಗ್ಬೋದು, ಅಥವಾ ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳಾಗಿರೋಂತಹ ಕಸ ಗುಡಿಸೋದು, ಒರೆಸೋದು, ಹಾಗೆಯೇ ರಂಗೋಲಿ ಹಾಕ್ತಕ್ಕಂಥದ್ದು, ಈ ರೀತಿ ಪೋಷಕರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಕೂಡ ಮಕ್ಕಳು ಮಾಡಬಹುದು. ಅಂದರೆ ಆ ಮಕ್ಕಳಿಗೆ ಆ ರೀತಿ ನಾವು ಪೋಷಕರಾಗಿ ಅವರನ್ನು ಕೂಡ, ಅಂದರೆ ಮಕ್ಕಳನ್ನೂ ಕೂಡ ಅದರಲ್ಲಿ ತೊಡಗಿಸ್ಕೊಂಡು ಮನೆ ಕೆಲಸದಲ್ಲಿ ಮಾಡ್ತಾ ಇದ್ದಾಗ ಮಕ್ಕಳಿಗೂ, ಓ ನಮ್ಮನ್ನು ಇವರು ಕೇಳ್ತಾ ಇದ್ದಾರೆ, ನಮಗೇನೋ ಹೇಳ್ತಾ ಇದ್ದಾರೆ, ನಾವಿದನ್ನು ಮಾಡಬೇಕು ಅನ್ನೋಂತಹ ದೃಷ್ಟಿ ಮಕ್ಕಳಲ್ಲೂ ಬರುತ್ತೆ. ಮತ್ತು ಮಕ್ಕಳು ಮನೆ ಒಳಗಡೆನೇ ಇದ್ದಂಗಾಗತ್ತೆ, ಮತ್ತು ಈ ರೀತಿಯ ಕೆಲಸಗಳನ್ನು ಕೂಡ ಕಲ್ತಂಗಾಗತ್ತೆ. ನೋಡಿ, ಕೆಲವೊಂದು ಸರಳವಾದ ಕೆಲಸಗಳು, ನೀರು ತುಂಬೋದಾಗ್ಬೋದು ಅಡುಗೆ ಮನೆಯಲ್ಲಿ ಅಲ್ವಾ, ಅಡುಗೆಗೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು, ಅದು ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಯಾರೂ ಕೂಡ ಮಾಡಬಹುದು. ಆ ರೀತಿ ಕೆಲಸಗಳನ್ನು ಸೊಪ್ಪಲ್ಲಿ ಸೊಪ್ಪನ್ನ ಸೋಸೋದಾಗ್ಬೋದು, ಬೀನ್ಸಿನ ನಾರು ಅಂದರೆ ಹುರುಳಿಕಾಯ್ದು ನಾರು ತೆಗೆಯುವಂಥದ್ದಾಗ್ಬೋದು, ಬಟಾಣಿಯನ್ನು ಬಿಡಿಸೋದಾಗ್ಬೋದು, ನೋಡಿ ಈ ರೀತಿ ಕೆಲಸಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಬೇಸಿಗೆ ರಜೆ ಅನ್ನೋದು ಇದಕ್ಕೆ ಸರಿಯಾದಂಥ ಸಮಯ. ಪೋಷಕರು ಮಕ್ಕಳನ್ನು ಕೂಡ ಈ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಸಣ್ಣ ವಯಸ್ಸಿಂದನೇ ಕಲಿತಾ ಹೋಗ್ತಾರೆ ಇದನ್ನು, ಅವರಿಗೂ ಕೂಡ ಮುಂದೆ ಅದು ತುಂಬಾ ಲಾಭದಾಯಕ ಆಗುತ್ತೆ. ಈಗ ಕೆಲವು ಮಕ್ಕಳಿಗೆ ಉದ್ದಿನ ಬೇಳೆ ಯಾವುದು, ಹೆಸರು ಬೇಳೆ ಯಾವುದು, ಅವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದೇ ಗೊತ್ತಿರೋದಿಲ್ಲ. ಯಾವುದನ್ನ ಕಡಲೆ ಬೇಳೆ ಅಂದರೆ ಯಾವುದು, ಕಡಲೆ ಕಾಳು ಅಂದರೆ ಯಾವುದು, ಆ ಥರದ್ದೆಲ್ಲ ಗೊತ್ತೇ ಇರೋದಿಲ್ಲ. ಆಗ ಅಂಗಡಿಯಿಂದ ಸಾಮಾನು ತಂದು ಅದನ್ನು ಯಾವ್ಯಾವುದು ಅಂತ ಹೆಸರು ಹೇಳಿ ಅದನ್ನು ಡಬ್ಬಿಗೆ ಹಾಕುವಂಥ ಕೆಲಸನ ಮಕ್ಕಳಿಗೆ ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಅರಿವು ಉಂಟಾಗುತ್ತೆ. ಅದು ಅವರಿಗೆ ತುಂಬ ಸಹಾಯ ಆಗುತ್ತೆ, ಮುಂದಿನ ಜೀವನದಲ್ಲಿ ಅವರಿಗೆ ತುಂಬ ಸಹಾಯ ಆಗುತ್ತೆ. ಈ ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ಬಹುದು. ಹಾಗೆಯೇ ಸಂಜೆ 4 ಗಂಟೆ ನಂತರ ಮಕ್ಕಳನ್ನ ಅವರವ್ರ ಗುಂಪುಗಳಲ್ಲಿ ಆಟ ಆಡಕ್ಕೆ ಬಿಡಬಹುದು. ಆಗ ಸೂರ್ಯನ ಒಂದು ಶಾಖ, ಸೂರ್ಯನ ಪ್ರಭೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ಆವಾಗ 4:30 ನಂತರ ಮಕ್ಕಳನ್ನ ಆಟ ಆಡೋದಕ್ಕೆ ಬಿಡ್ಬೋದು. ಫ್ರೀ ಹ್ಯಾಂಡಾಗಿ ಅವ್ರು ಯಾವ ಆಟ ಬೇಕೋ ಅದನ್ನು ಅವ್ರ ಖುಷಿಯಿಂದ ಆಡೋ ಥರ ನಾವು ನೋಡ್ಕೊಳ್ಬೋದು. ಇದರಿಂದ ದೇಹಕ್ಕೂ ಕೂಡ ವ್ಯಾಯಾಮ ಸಿಗುತ್ತೆ. ಹಾಗೆಯೇ ಒಳಾಂಗಣ ಆಟಗಳನ್ನು ಆಡೋದ್ರಿಂದ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಮಕ್ಕಳು ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಇದನ್ನು ನಾವು ನೋಡಿಕೊಳ್ಬೇಕು. ಈಗಾಗಲೇ ನಾನು ಹೇಳಿದ್ದೀನಿ, ಏನಪ್ಪ ಅಂದರೆ ಬೇಸಿಗೆನಲ್ಲಿ ಹೊರಗಡೆ ಹೋಗಬೇಕು ಅಂದರೆ ನೀವು ಖಂಡಿತವಾಗ್ಲೂ ಇಟ್ಕೊಂಡ್ಲೇ ಬೇಕಾದಂಥದ್ದು ಯಾವ್ಯಾವುದು, ಒಂದು ಛತ್ರಿ, ಒಂದು ಟೋಪಿ, ಒಂದು ತಂಪು ಕನ್ನಡಕ, ಜೊತೆಗೆ ನೀರು, ಇದಿಷ್ಟನ್ನು ಕೂಡ ಖಂಡಿತವಾಗ್ಲೂ ತಗೊಂಡು ಹೋಗಬೇಕು. ಈಗ ಅಕಸ್ಮಾತ್ ನಾವೇನಾದರೂ ಹೊರಗಡೆ ಹೋಗಬೇಕು, ದೀರ್ಘ ಪ್ರಯಾಣ ಮಾಡ್ತಾ ಇದ್ದೀವಿ, ಅಥವಾ ಒಂದು ಸ್ವಲ್ಪ ನಡಿಬೇಕು, ಯಾವುದೋ ಪ್ರವಾಸಿ ತಾಣಗಳಿಗೆ ಹೋಗಿದ್ದೀವಿ, ಅಲ್ಲಿ ಸ್ವಲ್ಪ ದೂರ ನಡಿಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದಾಗ ಇದಿಷ್ಟರ ಜೊತೆಗೆ ಒಂದು ORS ಪ್ಯಾಕೆಟ್ನ ಕೂಡ ಪ್ರತಿಯೊಬ್ಬರೂ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಎಲ್ಲ ವೈದ್ಯರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ, ಯಾಕೆ ಅಂದರೆ ಈ ಬಿಸಿಲು ಹೇಗಿದೆ ಅಂತ ಹೇಳಿದ್ರೆ ಒಂದೇ ಸಲಕ್ಕೆ ನಮ್ಮ ದೇಹದಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋ ಥರ ಮಾಡುವಂತಹ ಒಂದು ತೀಕ್ಷ್ಣವಾದ ಬಿಸಿಲಿದೆ. ಇದರಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಾವು ಜಾಣರಾಗಬೇಕು. ಆದ್ದರಿಂದ ನೀರಿನ ಜೊತೆಗೆ ORS ಒಂದು ಪೊಟ್ಟಣವನ್ನು ಕೂಡ, ಪ್ಯಾಕೆಟನ್ನು ಕೂಡ ತಗೊಂಡು ಹೋಗೋದು ತುಂಬ ಒಳ್ಳೆಯದು. ಅಥವಾ ORSನ ನೀರಿಗೆ ಸೇರಿಸಿ ಒಂದೆರಡು ಬಾಟಲಿಗಳಲ್ಲಿ ಅದನ್ನು ಮಿಶ್ರಣವನ್ನು, ದ್ರಾವಣವನ್ನು ಇಟ್ಕೊಳ್ಳೋದು ಇನ್ನೂ ಕೂಡ ಒಳ್ಳೆಯದು. ಇದನ್ನೆಲ್ಲರೂ ಕೂಡ ಅನುಸರಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೇಸಿಗೆ ರಜಾ ಅನ್ನೋದು ಎಲ್ರಿಗೂ ಕೂಡ ರಜಾ ಇದ್ದಾಗ ಮಕ್ಕಳನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು, ಪ್ರವಾಸಿ ತಾಣಗಳನ್ನು ತೋರಿಸ್ಬೇಕು ಅನ್ನೋದು ಪೋಷಕರಿಗೆ ಆಸೆ ಇರುತ್ತೆ. ಆ ರೀತಿ ಕರ್ಕೊಂಡು ಹೋದಾಗ ನಾನು ಹೇಳಿದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ದಯಮಾಡಿ ಎಲ್ಲರೂ ಕೂಡ ಅದನ್ನು ತಗೊಳ್ಳಿ. ಆಗ ಮಕ್ಕಳಿಗೂ ಕೂಡ ಒಳ್ಳೆಯದು, ಪೋಷಕರಿಗೂ ದೊಡ್ಡವರಿಗೂ ಕೂಡ ಅದು ಒಳ್ಳೆಯದಾಗತ್ತೆ. ಇನ್ನು ಈ ಬೇಸಿಗೆ ಕಾಲ ಬಂದಾಗ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಏನು ಜೀವನ ಶೈಲಿಯಲ್ಲಿ ಬದಲಾವಣೆ? ಈಗ
ಸ್ನಾನದಿಂದ ಹಿಡಿದು ಅಂದರೆ ಕೆಲವರು ಇವಾಗ ಸ್ನಾನ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಬಿಸಿ ಬಿಸಿ ಬಿಸಿ ಸ್ನಾನ ಮಾಡ್ತಾರೆ. ಆದರೆ ಬೇಸಿಗೆಯಲ್ಲಿ ಎಲ್ಲರೂ ನೆನಪಲ್ಲಿಟ್ಕೊಳ್ಳಿ, ಸ್ನಾನ ಮಾಡುವ

ಮಾಡುವಾಗ ತಣ್ಣೀರ್ ಸ್ನಾನ ತುಂಬಾನೇ ಒಳ್ಳೇದು. ಪ್ರತಿದಿನ ಸ್ನಾನ ಮಾಡೋದು ಒಳ್ಳೇದು. ಕೆಲವು ಕಡೆ ತುಂಬಾ ಸೆಕೆ ಇರೋ ಕಡೆ ಎರಡು ಹೊತ್ತು ಸ್ನಾನ ಮಾಡ್ತಾರೆ, ಇರ್ಲಿ ಪರವಾಗಿಲ್ಲ. ಇವಾಗ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ನಾವು ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಬೆವರಿನ ಸ್ನಾನ ಇನ್ನೊಂದ್ಸಲ ಆಗಿರುತ್ತೆ, ಅಷ್ಟು ಬಿಸಿಲಿದೆ. ಆದ್ರಿಂದ ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಗಂಡ್ಮಕ್ಳಿಗೆ ನಿಜ ಹೇಳಬೇಕು ಅಂದರೆ ತಲೆಗೇನೆ ಅವರು ಸ್ನಾನ ಮಾಡಿಬಿಡ್ತಾರೆ ಪ್ರತಿದಿನ, ಅದು ಪರವಾಗಿಲ್ಲ. ಕೆಲವರು ಪ್ರತಿದಿನ ಸ್ನಾನ ಮಾಡಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಸ್ನಾನ ಮಾಡುವಂತಹ ಪದ್ಧತಿ ಇಲ್ಲ. ಆದರೆ ನಾವಿಲ್ಲಿ ಒಂದು ಗಮನಿಸಬೇಕು ಏನಪ್ಪ ಅಂತ ಹೇಳಿದ್ರೆ, ಈ ಹೊತ್ತಲ್ಲಿ ಬೇಸಿಗೆ ಕಾಲದಲ್ಲಿ ಮೈ ತುಂಬ ಬೆವರೋದ್ರಿಂದ ಎಲ್ಲ ಮಕ್ಕಳು ಕೂಡ ಪ್ರತಿದಿನ ಸ್ನಾನ ಮಾಡೋದು ಒಳ್ಳೆಯದು. ಯಾಕೆಂದರೆ ಆ ಬೆವರು ಅದ್ರ ಜೊತೆಗೆ ಸ್ನಾನ ಮಾಡಿದಾಗ ನೀರಿನ ಜೊತೆ ಸ್ವಲ್ಪ ಸೋಪ್ ಹಾಕಿ ಸ್ನಾನ ಮಾಡೋದ್ರಿಂದ ಅದ್ರ ಜೊತೆಗೆ ಹೊರಟೋಗೋದ್ರಿಂದ ಕಶ್ಮಲಗಳೆಲ್ಲ, ದಿನ ಪ್ರತಿದಿನ ಒಂದು ಬಾರಿನಾದರೂ ಸ್ನಾನ ಮಾಡೋದು ಒಳ್ಳೆಯದು. ತುಂಬ ರಾಸಾಯನಿಕ ಇರೋಂತಹ ಸೋಪ್ಗಳನ್ನು ಬಳಸ್ದೇನೆ ಕಡಲೆ ಹಿಟ್ಟು, ಹೆಸರು ಹಿಟ್ಟು ಇವುಗಳನ್ನು ಬಳಸಿ ಸ್ನಾನ ಮಾಡೋದ್ರಿಂದ ಮೈ ಕೂಡ ತಂಪಾಗಿರುತ್ತೆ, ಸ್ವಲ್ಪ ದೇಹಕ್ಕೂ ಕೂಡ ಸ್ವಲ್ಪ ಆರಾಮಾಗಿರೋಂತಹ ಅನುಭವ ಸಿಗುತ್ತೆ. ಆದ್ದರಿಂದ ಪೋಷಕರು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ನೀವು ಪ್ರತಿದಿನ ಸ್ನಾನ ಮಾಡಬೇಕು, ಮಕ್ಕಳಿಗೂ ಕೂಡ ಪ್ರತಿನಿತ್ಯ ಸ್ನಾನ ಮಾಡಿಸ್ಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ತಲೆ ಕೂದಲು ತುಂಬ ಇರೋಂತಹ ಹೆಣ್ಮಕ್ಳಿಗೆ ವಾರದಲ್ಲಿ ಎರಡು ಬಾರಿ ತಲೆ ಸ್ನಾನ ಮಾಡಿಸೋದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಹೆಣ್ಮಕ್ಳಿಗೆ ಸಾಧಾರಣವಾಗಿ ಈಗ ಕೂದಲು ಸಂಧಿ ಬೆವರೋದು ತುಂಬ ಜಾಸ್ತಿ ಈ ಕಾಲದಲ್ಲಿ. ಹಾಗೆ ಒಂದು ವಾರ ಹತ್ತು ದಿನ ಬಿಟ್ಬಿಟ್ರೆ ಹೇನುಗಳಾಗ್ಬೋದು, ಕಜ್ಜಿ ಆಗ್ಬೋದು. ಆದ್ದರಿಂದ ಅದನ್ನು ತಡಿಬೇಕು ಅಂತ ಹೇಳಿದ್ರೆ, ವಾರದಲ್ಲಿ ಎರಡು ದಿನ ಹೆಣ್ಮಕ್ಳಿಗೆ ತಲೆ ಸ್ನಾನ ಮಾಡಿಸೋದು ತುಂಬಾ ಒಳ್ಳೆಯದು. ಅಕಸ್ಮಾತ್ ಎರಡು ದಿನ ತಲೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ, ಕೊನೆ ಪಕ್ಷ ವಾರದಲ್ಲಿ ಒಂದು ಬಾರಿ ಆದರೂ ಖಂಡಿತವಾಗ್ಲೂ ತಲೆ ಸ್ನಾನ ಮಾಡಲೇಬೇಕು. ಅದಕ್ಕೂ ಕೂಡ ನೈಸರ್ಗಿಕವಾಗಿ ಸಿಗೋವಂತಹ ವಸ್ತುಗಳನ್ನು, ಅಂಟುವಳಕಾಯಿ ಆಗ್ಬೋದು, ಸೀಗೆ ಪುಡಿ ಆಗ್ಬೋದು, ಅಥವಾ ಕಡಲೆ ಹಿಟ್ಟಾಗ್ಬೋದು, ಇವುಗಳನ್ನು ಖಂಡಿತವಾಗ್ಲೂ ಬಳಸಿದಾಗ ಕೂದಲಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ಸ್ವಲ್ಪ ತಂಪಾಗಿ ಕೂಡ ಇರುತ್ತೆ. ಅದನ್ನು ಎಲ್ಲರೂ ಕೂಡ ಇಲ್ಲಿ ಗಮನಿಸ್ಕೊಳ್ಬೇಕು. ಸ್ನಾನ ಅನ್ನೋದು ತುಂಬಾ ಮುಖ್ಯ. ಸ್ನಾನ ಮಾಡಿಕೊಂಡು ಬಂದ ಮೇಲೆ ತುಂಬ ಬಿಗಿಯಾದಂತಹ ಉಡುಪುಗಳನ್ನು ಧರಿಸೋದು ಬೇಡ. ಯಾಕೆ ಅಂತ ಹೇಳಿದ್ರೆ, ತುಂಬ ಅದು ಬೆವರೋದ್ರಿಂದ ಬಿಗಿಯಾದ ಉಡುಪುಗಳು ಇನ್ನಷ್ಟು ತೊಂದರೆ ಮಾಡುತ್ತೆ ನಮ್ಮ ಚರ್ಮಕ್ಕೆ. ಆದ್ದರಿಂದ ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ಬಳಸಬೇಕು. ಎಲ್ಲರೂ ಕೂಡ ಜ್ಞಾಪಕ ಇಟ್ಕೊಳ್ಳಿ, ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಬಳಸಬೇಕು. ತಿಳಿ ಬಣ್ಣ ಇರೋಂತಹ ಉಡುಪುಗಳನ್ನು ಬಳಸೋ ತುಂಬ ಒಳ್ಳೆಯದು. ಕಪ್ಪು ಬಣ್ಣದ ಬಟ್ಟೆನ ಹಾಕ್ಕೊಳ್ಳೋದು ಬೇಡ ಇನ್ನು ಸ್ವಲ್ಪ ದಿವಸ. ಯಾಕೆ ಅನ್ನೋದು ಎಲ್ರಿಗೂ ಗೊತ್ತಲ್ವಾ? ನಿಮ್ಮ ಮಕ್ಕಳನ್ನ ಒಂದ್ಸತಿ ಕೇಳಿ, ಯಾಕೆ ಒಂದು ಏಳು ಎಂಟನೇ ಕ್ಲಾಸಲ್ಲಿ ಓದ್ತಾ ಇದ್ರೆ ಮಕ್ಕಳು ಕೇಳಿದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ ಯಾಕೆ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಈಗ ಹಾಕ್ಕೋಬಾರ್ದು ಅಂತ. ಕಪ್ಪು ಅಥವಾ ಗಾಢ ವರ್ಣದ ಬಟ್ಟೆಗಳು ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸೂರ್ಯನ ಬೆಳಕನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಜಾಸ್ತಿ ಹೀರ್ಕೊಂಡಾಗ ನಮಗೆ ಸೆಖೆಯ ಅನುಭವ ಉಂಟಾಗುತ್ತೆ. ಆದ್ದರಿಂದ ನಾವು ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಬೇಡ. ಅದ್ರ ಬದಲು ತಿಳಿ ಬಣ್ಣದ ಬಟ್ಟೆಗಳು, ಸಾಧ್ಯವಾದಷ್ಟು ಬಿಳಿ ಅಥವಾ ತೆಳು, ಹಳದಿ, ತೆಳು, ಹಸಿರು, ಈ ರೀತಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದ್ರಿಂದ ನಮಗೇನಾಗತ್ತೆ ಅಂದರೆ, ಸೂರ್ಯನ ಬೆಳಕು ಪ್ರತಿಫಲಿಸಲ್ಪಡುತ್ತೆ, ಹೀರ್ಕೊಳ್ಳೋ ಬದಲಿಗೆ ಪ್ರತಿಫಲಿಸಲ್ಪಡುತ್ತೆ, ಅಂದರೆ ವಾಪಸ್ ಹೋಗುತ್ತೆ ಬಟ್ಟೆಯಿಂದ, ನಮ್ಮ ಮೈಗೆ ನೇರವಾಗಿ ಬರೋದಿಲ್ಲ. ಆದ್ದರಿಂದ ನಮಗೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಆಮೇಲೆ ಈಗಾಗಲೇ ಹೇಳ್ದಂಗೆ ನಾನು ಸಿಂಥೆಟಿಕ್ ಉಡುಪುಗಳು ಬೇಡ. ಯಾಕೆ ಅಂತ ಹೇಳಿದ್ರೆ, ಸಿಂಥೆಟಿಕ್ ಉಡುಪುಗಳು ಕೂಡ ನಮಗೆ ಬೆವರೋದನ್ನು ಜಾಸ್ತಿ ಮಾಡುತ್ತೆ, ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಶುದ್ಧವಾದ ಹತ್ತಿಯ ಬಟ್ಟೆಗಳನ್ನು ಧರಿಸೋದು ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ನೆನಪಿಡಿ, ಪೋಷಕರಾಗಿ ಮಕ್ಕಳಿಗಾಗಲಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸಡಿಲವಾದಂತಹ ಹತ್ತಿಯ ಉಡುಪುಗಳನ್ನು ನಾವು ಧರಿಸ್ಬೇಕು. ಇದು ಗಾಳಿ ಆಡೋದಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ನಮಗೆ ತುಂಬಾ ಒಂದು ರೀತಿ ಆರಾಮಾಗತ್ತೆ, ಜೊತೆಗೆ ನಾವು ಬೆವರೋದು ಕೂಡ ಸ್ವಲ್ಪ ಕಡಿಮೆ ಆಗತ್ತೆ ಇಂತಹ ಬಟ್ಟೆಗಳನ್ನು ಧರಿಸಿದಾಗ. ಇದು ಪುಟ್ಟ ಮಕ್ಕಳಿರ್ತಾರಲ್ಲ, ಅಂದರೆ ಇನ್ನೂ ಕೂಡ ಒಂದು ಮೂರು ತಿಂಗಳು ಆರು ತಿಂಗಳು ಮಕ್ಕಳಿರ್ತಾರಲ್ಲ, ಅಂಥ ಮಕ್ಕಳಿಗೂ ಕೂಡ ತೆಳುವಾಗಿರೋಂತಹ ಹತ್ತಿಯ ಒಂದು ಬಟ್ಟೆ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಗಂಡು ಮಕ್ಕಳು ಸ್ಲೀವ್ಲೆಸ್

0: ಟಿ ಶರ್ಟ್ಗಳು ಬರುತ್ತೆ, ಸ್ವಲ್ಪ ಸಡಿಲವಾಗಿರ್ತಕ್ಕಂಥದ್ದು, ಅವರಿಗೆ ಶಾರ್ಟ್ಸ್ ಇದೆ ಅಂದರೆ ಹಾಕ್ಕೊಳ್ಬೋದು ಆರಾಮವಾಗಿ. ಈ ರೀತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಸ್ವಲ್ಪ ಈ ಬೇಸಿಗೆ ಕಾಲದಲ್ಲಿ ಆರಾಮವಾಗಿರ್ಬೋದು. ಹೆಣ್ಮಕ್ಳು ಕೂಡ ಅಷ್ಟೇ, ಟಿಯ ಪ್ಯಾಂಟ್ಗಳು ಬರುತ್ತೆ, ಜೊತೆಗೆ ಅವ್ರಿಗೂ ಕೂಡ ಸ್ಲೀವ್ಲೆಸ್ ಟಿ ಶರ್ಟ್ಸ್ ಇರುತ್ತೆ, ಹಾಗೆ ಸಡಿಲವಾದಂತಹ ಚೂಡಿದಾರ್ ಆಗ್ಬೋದು. ಆ ರೀತಿ ಉಡುಪುಗಳನ್ನು, ಹತ್ತಿ ಉಡುಪುಗಳನ್ನು ಧರಿಸೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಆರಾಮಾಗುತ್ತೆ. ನೋಡಿ, ಬೆಳಿಗ್ಗೆ ಸ್ನಾನದಿಂದ ನಮ್ಮ ಉಡುಪು ಕೂಡ ಹೇಗೆ ನಾವು ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಹಾಗೇ ತುಂಬ ಮುಖ್ಯ ಅಂತಂದರೆ ನಮಗೆ ಆಹಾರ ಕ್ರಮ. ನಾವು ಏನಪ್ಪ, ಹೇಗೆ, ಯಾವ ಥರ ಊಟ ಮಾಡಬೇಕಪ್ಪ ಈ ಕಾಲದಲ್ಲಿ, ಏನು ನೋಡಿದ್ರು ಬೇಡ ಅನಿಸುತ್ತೆ. ನಮ್ಮ ಮೈಸೂರು ಭಾಗದಲ್ಲಿ ಎಲ್ಲ ಕಡೆ ಯಾವಾಗಲೂ ಕೂಡ ನಾವು ಅನ್ನದ ಮತ್ತು ತರಕಾರಿಯ ಬಾತ್ಗಳನ್ನು ತುಂಬ ಮಾಡ್ತೀವಿ ಅಲ್ವಾ? ಯಾವುದೇ ಒಂದು ಸಂದರ್ಭ ಅಂತ ಹೇಳಿದ್ರೆ ನಮಗೆ ಪಲಾವ್ ಅಥವಾ ಬಾತ್ ಇಲ್ಲದೆ ನಡೆಯೋದೇ ಇಲ್ಲ. ಆದರೆ ನಾವಿಲ್ಲಿ ನಮ್ಮ ಆಹಾರ ಕ್ರಮವನ್ನು ಕೂಡ ಒಂದು ಸ್ವಲ್ಪ ಬದಲಾಯಿಸ್ಕೊಬೇಕು. ತುಂಬ ಉಪ್ಪು, ಹುಳಿ, ಖಾರ ತುಂಬ ಜಾಸ್ತಿ ಇರತಕ್ಕಂತಹ ಆಹಾರವನ್ನು ಸ್ವಲ್ಪ ಈಗ ಕಡಿಮೆ ಮಾಡೋದು ಒಳ್ಳೆಯದು. ಅಂದರೆ ಹೊಟ್ಟೆಗೂ ಅದು ಉರಿ ಆಗುತ್ತೆ, ಜೊತೆಗೆ ಬಿರು ಬೇಸಿಗೆ ಇರೋದ್ರಿಂದ ನಮ್ಮ ದೇಹಕ್ಕೂ ಅದು ಉಷ್ಣದ ಅನುಭವವನ್ನು ಕೊಡುತ್ತೆ. ಹಾಗಾದರೆ ಯಾವ ಥರದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಮೊದಲನೇದು ಅಂದರೆ ಅದು ಆಹಾರ ಅಲ್ಲ, ನೀರನ್ನು ನಾವು ಆಹಾರ ಅಂತ ಪರಿಗಣಿಸಲ್ಲ. ಆದರೂ ಕೂಡ ನಾವು ಬಾಯಾರಿಕೆ ಆಗ್ತಾ ಇರಲಿ ಅಥವಾ ಆಗದೇ ಇರಲಿ ನೀರನ್ನು ಕುಡಿತಾ ಇರಬೇಕು. ಪೋಷಕರಾಗಿ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಚೆನ್ನಾಗಿ ಆ ಮಕ್ಕಳು ನೀರು ಕುಡಿತಾ ಇದ್ದಾರೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ದೇಹದಲ್ಲಿರೋಂತಹ ನೀರು ಕಡಿಮೆ ಆಗೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಬೆವರಿನ ಮೂಲಕ ನೀರು ಹೋಗ್ತಾ ಇರುತ್ತೆ, ಹಾಗೆಯೇ ಈ ಉಷ್ಣ ತುಂಬ ಜಾಸ್ತಿ ಇರೋದ್ರಿಂದ, ಶಾಖ ತುಂಬ ಜಾಸ್ತಿ ಇರೋದ್ರಿಂದ ಕೂಡ ನಾವು ಹೆಚ್ಚು ಬೆವರುತ್ತೀವಿ, ನಮ್ಮಲ್ಲಿರೋಂತಹ ನೀರು ಹೆಚ್ಚು ನಷ್ಟ ಆಗುತ್ತೆ. ಮಕ್ಕಳಿಗಂತೂ ಇದು ತುಂಬ ಬೇಗ ಆಗುತ್ತೆ. ಆದ್ದರಿಂದ ಒಂದು ಗಂಟೆಗೊಂದ್ಸಲ ಮಕ್ಕಳು ನೀರು ಕುಡಿತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬ ಪೋಷಕರು ಕೂಡ ನೋಡ್ಕೊಬೇಕು. ಮನೆಗಳಲ್ಲಿ ಸಾಧಾರಣವಾಗಿ ಅಜ್ಜಿಯರಿದ್ದರೆ, ಅಮ್ಮಂದರು ಮನೆಯಲ್ಲೇ ಇದ್ದರೆ ಹೇಳ್ತಾರೆ ಮಕ್ಕಳಿಗೆ, ನೀರು ಕುಡಿ, ನೀರು ಕುಡಿ. ಕೆಲವು ಮಕ್ಕಳಿಗೆ ಅದು ಅನ್ಸಲ್ಲ, ನೀರು ಕುಡಿಬೇಕು ಅಂತ. ಆಮೇಲೆ ಆ ನೀರು ಕುಡಿಯೋದ್ರಲ್ಲೂ ಒಂದು ವಿಧಾನ ಇದೆ, ಘಟ ಘಟ ಘಟ ಘಟ ಅಂತ ಕುಡಿದು ಬಿಡೋದಲ್ಲ ನೀರನ್ನು, ಗಂಟೆಗೊಂದ್ಸತಿ ಒಂದು ಲೋಟ ನೀರನ್ನು ಸ್ವಲ್ಪ ನಿಧಾನವಾಗೇ ಕುಡಿಬೇಕು. ಆ ನಾಲ್ಗೆ ಮತ್ತು ತುಟಿಗಳಿಗೆ ಒದ್ದೆ ಆಗಿ ಆ ನೀರಿನ ಅನುಭವವನ್ನು ಪಡ್ಕೊಳ್ಬೇಕು. ಆ ರೀತಿ ನೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭ ಇದೆ. ಇದನ್ನು ಪೋಷಕರಾದವರು ಗಮನಿಸ್ಕೊಬೇಕಾಗತ್ತೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಬಾಯಾರಿಕೆ ಇರಲಿ ಅಥವಾ ಇಲ್ಲದೇ ಇರಲಿ, ಇದು ದೊಡ್ಡವರು ಮಾಡಬೇಕಾದಂಥದ್ದು, ಮಕ್ಕಳು ಕೂಡ ಅನುಸರಿಸಬೇಕಾಗಿರೋವಂಥದ್ದು. ಮಕ್ಕಳಿಗೆ ಮತ್ತು ದೊಡ್ಡವರು ಪ್ರತಿಯೊಬ್ಬರೂ ಕೂಡ ಗಂಟೆಗೊಂದ್ಸಲ ಬಾಯಾರಿಕೆ ಆಗಿದೆಯೋ ಆಗಿಲ್ವೋ ಖಂಡಿತವಾಗ್ಲೂ ನೀರನ್ನು ಕುಡೀರಿ. ನಾನು ಈಗಾಗಲೇ ಹೇಳ್ದಂಗೆ ಇದನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ತುಂಬ ಬಾಯಾರಿಕೆ ಆಯಿತು, ತುಂಬ ಸುಸ್ತಾಗ್ತಿದೆ ಮಕ್ಳಿಗೆ, ನಿಮಗೆ ಗೊತ್ತಾಗುತ್ತೆ ಯಾಕೋ ತುಂಬ ಸುಸ್ತಾಗ್ತಾ ಇದೆ ಮಗುಗೆ ಅಂತ ನಿಮಗೆ ಅನಿಸಿದ್ರೆ, ಕೂಡಲೇ ಏನು ಮಾಡಿ, ಸ್ವಲ್ಪ ORS ಪುಡಿಯನ್ನು ನೀರಿಗೆ ಬೆರೆಸಿ, ಆ ಪ್ರಮಾಣ ಕೊಟ್ಟಿರ್ತಾರೆ ಅದರಲ್ಲಿ ಎಷ್ಟು ಹಾಕಬೇಕು ಅಂಥೇಳಿ, ಅದನ್ನು ಹಾಕಿಬಿಟ್ಟು ನೀವು ಆ ORS ನೀರನ್ನು ಮಗುಗೆ ಕುಡಿಸೋದ್ರಿಂದ ನಾವು ಈ ನಿರ್ಜಲೀಕರಣದಿಂದ ತಪ್ಪಿಸ್ಕೊಳ್ಬೋದು. ಇದು ಮೊದಲನೇದು. ನೀರು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು, ಆದ್ದರಿಂದ ಗಂಟೆಗೊಂದ್ಸತಿ ನೀರನ್ನು ಕುಡಿಬೇಕು. ಈ ರೀತಿಯ ಒಂದು ಕ್ರಮಗಳನ್ನು ನಾವು ತಗೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮನ್ನು ಉಷ್ಣಾಘಾತದಿಂದ, ಸೌರಾಘಾತದಿಂದ, ಬಿಸಿಗಾಳಿಯಿಂದ, ಶಾಖದ ದುಷ್ಪರಿಣಾಮಗಳಿಂದ ನಮ್ಮನ್ನು ನಾವು ತಡೆಗಟ್ಟಬಹುದು. ನಮ್ಮ ಮಕ್ಕಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ಎಲ್ಲ ಪೋಷಕರು ಕೂಡ ಈ ಕ್ರಮಗಳನ್ನು ಅನುಸರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ ಮನೆ

0: ಸಂಗೀತ ಶಾಲೆ. ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20 ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40. ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000513119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.